ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 17ನೆಯ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 8ನೇ ತಾರೀಖು ಶನಿವಾರ. ಈಗ ಸಮಯ ಸರಿಯಾಗಿ 5:58.47. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಮಾಣಿಕ್ ನೇಳಗಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಆರತಿ ಆನಂದ್ ಅವರಿಂದ, 7:45 ಹಾಗೂ 8:35 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೆರೆ ಪಲ್, 11:00 ಸವಿ ನೆನಪು, 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ಮಧ್ಯಾಹ್ನ 12:05 ವನಿತಾ ವಿಹಾರ, ಸಾಹಿತಿ ಹಾಗೂ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಚೈತ್ರಾ ಕೆ ವಿಜಯ್, ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು, ಈ ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್, ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಕೆಪಿ ವೃಷಭೇಂದ್ರ ಸ್ವಾಮಿ, ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಕ್ಕಿಯ ಬಳಗ, ಕಲೆಯೊಂದಿಗೆ ಬೆಳೆಯುವ ಬಾಲಮನಸು, ಸಂಗೀತ ಗಮಕ ಕಲಾವಿದೆ ಹೇಮಾ ಭಟ್ ಅವರ ಪರಿಚಯ ಇವರೊಂದಿಗೆ ಆಶಾ. 3:00 ಗುಲ್ಮೊಹರ್, ಸಂಜೆ 5:30 ಗಿರ್ಮಿಟ್, 6:30 ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ.

ಆಕಾಶವಾಣಿ ಬೆಂಗಳೂರು, ಶುಭೋದಯ ಕರ್ನಾಟಕ. ಭಕ್ತಿಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳೋಣ ಪೋಗದಿರಲು ರಂಗ ಪುರಂದರದಾಸರ ರಚನೆ, ಹಾಡಿದ್ದಾರೆ ಸುಂದರ ರಾಮನ್.

0: ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಮಾಣಿಕ್ ನೆಳಗಿ ಅವರಿಂದ.
1: ಪರಕೀಯರ ಆಕ್ರಮಣ ದಬ್ಬಾಳಿಕೆ ವಿರುದ್ಧ ಕೆಚ್ಚದೆಯಿಂದ ಹೋರಾಡುತ್ತಲೇ ಬಂದ ಭಾರತೀಯರು ಅನೇಕ ದಾಳಿಗಳನ್ನು ಹಿಮ್ಮೆಟ್ಟಿದ್ದಾರೆ. ಹೋರಾಟ ಮನೋಭಾವದ ಇವರು ಸುಮಾರು 200 ವರ್ಷಗಳ ಕಾಲ ಭಾರತೀಯರನ್ನು ಶೋಷಣೆಗೈದ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ 1857ರಿಂದಲೇ ಬಂಡೆದ್ದು ಅನೇಕ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡುತ್ತಾ ಸ್ವಾತಂತ್ರ್ಯದ ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಅನೇಕ ನಾಯಕರ ಮುಖಂಡತ್ವದಲ್ಲಿ ಚಳುವಳಿಗಳನ್ನು ಮಾಡಿ ಶಿರವಾಸವನ್ನು ಕಠಿಣ ರೀತಿಯಲ್ಲಿ ಅನುಭವಿಸಿದ್ದರೂ ಅವರಲ್ಲಿಯ ಸ್ವಾತಂತ್ರ್ಯ ಪಡೆಯುವ ಕಿಚ್ಚು ಆರದೆ ಮತ್ತಷ್ಟು ನಾಲಿಗೆ ಚಾಚುತ್ತಲೇ ಇತ್ತು. ಆಂಗ್ಲರ ದೌರ್ಜನ್ಯ, ಸಂಪತ್ತಿನ ದೋಚುವಿಕೆ, ದಬ್ಬಾಳಿಕೆ, ಅತ್ಯಾಚಾರ ಮೊದಲಾದವುಗಳು ಭಾರತೀಯರನ್ನು ಮತ್ತಷ್ಟು ಕೆರಳಿಸಿದ್ದವು. ಕ್ರಿಪ್ಸ್ ಮಿಷನ್ ವೈಫಲ್ಯ, ಆರ್ಥಿಕ ಸಂಕಟ, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ನೇತೃತ್ವದ ನಿಯೋಗ ಪೂರ್ಣ ಸ್ವಾತಂತ್ರ್ಯ ನೀಡದೆ ಅಧೀನ ಸ್ಥಾನಮಾನ ನೀಡುವ ಹೇಳಿಕೆ, 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಭಾರತದ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಂಡಿದ್ದು, ಆಹಾರದ ಅಭಾವ, ಭಾರತೀಯ ನಾಯಕರನ್ನು ಸಂಪರ್ಕಿಸದೆ ಭಾರತವನ್ನು 2ನೇ ಮಹಾಯುದ್ಧಕ್ಕೆ ಬಳಸಿಕೊಂಡದ್ದು ಭಾರತೀಯರನ್ನು ಮತ್ತಷ್ಟು ರೊಚ್ಚಿಗೆಬ್ಬಿಸಿತ್ತು. ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಜವಾಹರಲಾಲ್ ನೆಹರು, ಸಿಆರ್ ದಾಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೊದಲಾದವರು ಆಗಸ್ಟ್ 8, 1942 ಮುಂಬಾಯಿಯ ಗೋದಾವಳಿಯ ಮೈದಾನದಲ್ಲಿ, ಅಂದರೆ ಈಗಿನ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ, ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂದು ಘೋಷಣೆ ಮೊಳಗಿಸುತ್ತಾ ಮಾಡು ಇಲ್ಲವೇ ಮಡಿ ಎಂಬ ಧ್ಯೇಯವಾಕ್ಯದೊಂದಿಗೆ ಹೋರಾಟಕ್ಕೆ ಕರೆ ನಿತ್ತರು. ದೇಶಾದ್ಯಂತ ಹರಡಿದ ಈ ಕಂಪನಕ್ಕೆ ಆಂಗ್ಲರು ದಂಗಾಗಿ ದಿಕ್ಕು ತೋಚದೆ ಮಹಾತ್ಮ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರನ್ನು 24 ಗಂಟೆಗಳ ಒಳಗಾಗಿ ಬಂಧಿಸಿ ಜೈಲಿನಲ್ಲಿಟ್ಟರು. ಹೆದರದ ನವ ಯುವಕರು, ರೈತರು, ರೈತ ಮಹಿಳೆಯರು, ಕಾರ್ಮಿಕರು ಮುಂತಾದವರು ರಾಮ್ ಮನೋಹರ್ ಲೋಹಿಯಾ, ಅರುಣ ಅಶ್ರಫ್ ಅಲಿ, ಜಯಪ್ರಕಾಶ್ ನಾರಾಯಣ್ ಮೊದಲಾದವರ ಮುಖಂಡತ್ವದಲ್ಲಿ ಚಳುವಳಿಯು ಉಗ್ರರೂಪ ಪಡೆದು ಬ್ರಿಟಿಷರ ನಿದ್ದೆಗೆಡಿಸಿತು. ಇತ್ತ ಕರ್ನಾಟಕದಲ್ಲೂ ಕ್ವಿಟ್ ಇಂಡಿಯಾ ಚಳುವಳಿಗೆ ವಿದ್ಯಾರ್ಥಿಗಳು, ನಾಯಕರು, ರೈತರು, ದುಡಿಯುವ ವರ್ಗದವರೂ ಸಹ ಕೈಜೋಡಿಸಿದ್ದರು. ಬಳ್ಳಾರಿ, ಧಾರವಾಡ, ತುಮಕೂರು, ಮೈಸೂರು, ಶಿವಮೊಗ್ಗ ಮೊದಲಾದ ಕಡೆಗಳಲ್ಲಿ ದಂಗೆಗಳು ನಡೆದವು. ಮೈಲಾರ್ ಮಹದೇವಪ್ಪ, ಸೋಲಾಪುರದ ಜಯದೇವಿ ತಾಯಿ ಲಿಗಾಡೆ ಮುಂತಾದವರು ಮುಂದಾಳತ್ವ ವಹಿಸಿದ್ದರು. ಧಾರವಾಡ, ಬೆಳಗಾವಿಗಳಲ್ಲಿ ಬ್ರಿಟಿಷರ ಸರ್ಕಾರಿ ಕಚೇರಿಗಳು, ಅಂಚೆ ಕಚೇರಿಗಳು, ರೈಲ್ವೆ ನಿಲ್ದಾಣಗಳು ಇವುಗಳ ಮೇಲೆ ನಮ್ಮವರು ದಾಳಿ ಮಾಡಿದ್ದರು. ಸ್ಥಳೀಯ ಮುಖಂಡರು ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ಕೆಲವೆಡೆ ಸಮಾನಾಂತರ ಸರ್ಕಾರಗಳನ್ನು ಸಹ ಸ್ಥಾಪಿಸಿದ್ದರು. ಕ್ವಿಟ್ ಇಂಡಿಯಾ ಚಳವಳಿ ಅತಿ ಉಗ್ರ ರೂಪ ಪಡೆಯಿತು. ಇದಕ್ಕೆ ಹೆದರಿದ ಆಂಗ್ಲರು ಸಂಚು ಮಾಡಿ ಮುಸ್ಲಿಂ ಲೀಗ್ ನಾಯಕರಿಗೆ ಆಮಿಷವನ್ನು ಒಡ್ಡಿ ಕ್ವಿಟ್ ಇಂಡಿಯಾ ಚಳುವಳಿಯ ವಿರುದ್ಧ ಎತ್ತಿಕಟ್ಟಿದ್ದರು. ಸ್ವಾತಂತ್ರ್ಯದ ಹೋರಾಟಕ್ಕೆ ತಡೆಯೊಡ್ಡುವ ಕಾರ್ಯವನ್ನು ಮಾಡಿದ್ದರೂ ಇವರಿಗೆ ಫಲ ದೊರೆಯಲಿಲ್ಲ. ಇದು ಭಾರತೀಯ ಸ್ವಾತಂತ್ರ್ಯದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿತು. ಭಾರತೀಯರ ಉಕ್ಕು ಅಬಿಸಿ ರಕ್ತ 1947ರ ಸ್ವಾತಂತ್ರ್ಯಕ್ಕೆ ಮುನ್ನುಡಿ ಬರೆಯಿತು. ಈ ಹೋರಾಟದಲ್ಲಿ ಸುಮಾರು 285,000 ಜನ ಬಂಧನಕ್ಕೆ ಒಳಗಾದರೆ ಸರಿಸುಮಾರು 10,000 ಸೇನಾನಿಗಳು ಬಲಿದಾನವಾದರು. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದದ್ದು ಆಗಸ್ಟ್ ಮಾಹೆಯಲ್ಲಿ. ನಿರಂತರ ಹೋರಾಟ, ಪ್ರತಿಭಟನೆ, ದಂಗೆಗಳ ಪರಿಣಾಮ ಹಾಗೂ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ನ ಆಕ್ರಮಣ ಮೊದಲಾದವುಗಳಿಂದಾಗಿ ಆಗಸ್ಟ್ ತಿಂಗಳ 15ನೇ ದಿನಾಂಕ 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತದ್ದು ಭಾರತೀಯರಾದ ನಮಗೆ ಅವಿಸ್ಮರಣೀಯ ಕ್ಷಣ. ಆಗಸ್ಟ್ ತಿಂಗಳಲ್ಲಿ ಆರಂಭವಾದ ಕ್ರಾಂತಿ ಆಗಸ್ಟ್ ಮಾಹೆಯಲ್ಲಿಯೇ 200 ವರ್ಷಗಳ ಶೋಷಿಸಿದ ಬ್ರಿಟಿಷರಿಂದ ಭಾರತೀಯರಿಗೆ ದೊರಕಿಸಿಕೊಟ್ಟಿತು ಮುಕ್ತಿ. ಇದುವೇ ಕ್ವಿಟ್ ಇಂಡಿಯಾದ ಶಕ್ತಿ.
0: ಇದುವರೆಗೆ ಮಾಣಿಕ್ ನೆಳಗಿ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನ ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗದಲ್ಲಿ ವಿದ್ಯಾಸಾಗರ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಆದ್ರೆ ಕಲಾ ತಪಸ್ವಿ ರಾಜೇಶ್ ಅಂದ್ರೆ ಹಿಂದೆಯೇ ನೂರಾರು ನೆನಪು. ಯಾವುದೋ ಸಂದರ್ಭದಲ್ಲಿ ರಾಜೇಶ್ ಅವರು 2 ವರ್ಷ ಚಿತ್ರರಂಗದಿಂದ ದೂರ ಇದ್ದರು ಸ್ವಯಂ ಇಚ್ಛೆಯಿಂದ. ಆಮೇಲೆ ತಾಯಿ ಮಾತು ಕೇಳಿ ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ 25-26 ಜನ ಆಡಿಷನ್ ಫೇಲ್ ಆದ ಮೇಲೆ ಒಬ್ಬರು ಸ್ಮಾರ್ಟ್ ಹೀರೋ ಬೇಕು ಅಂತ ನಿರ್ಮಾಪಕರು ಇವರನ್ನು ಅರಸಿ ಬಂದರು. ಆ ಸನ್ನಿವೇಶವನ್ನ ರಾಜೇಶ್ ಅವರು ವಿವರಿಸಿದ್ದಾರೆ.
3: ಯಾತಕ್ಕೆ ಬೇಕಿನ್ನ ಸಿನಿಮಾ, ಇನ್ನೆಷ್ಟು ಕಾಡ್ತಿದೆಯೋ ನಮಗೆ ಮುಂದೆ ಅನ್ಕೊಂಡು ಸೀದಾ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ. ಯಾಕೋ ಮಗ ಎಲ್ಲ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ. ಹೀಗೆಲ್ಲ ಆಯ್ತಮ್ಮ, ಹೀಗೆಲ್ಲ ಆಯಿತು. ಬರೋ ಚಾನ್ಸನ್ನು ಕಿತ್ತಾಕಿ ನನ್ನ ಕೈಲಿ ಹೇಳಿಸಿ ಬಯಸಿ ಎಲ್ಲ ಮಾಡಿದ್ರು, ನಂಗೆ ಸಿನಿಮಾ ಬೇಡ ಅಂದೆ. ಹಾಗಾಗಿ 2 ವರ್ಷ ನಾನು ಸಿನಿಮಾಗಳು ನಿರ್ಮಾಪಕರಿಂದ ಅವಕಾಶಗಳು ಬಂದರೂ ಸಿನಿಮಾ ಮಾಡ್ತಿರಲಿಲ್ಲ. ನಮ್ಮ ತಾಯಿ ಬಯ್ಯೋರು, ಯಾಕೆ ಕಳಿಸ್ದೆ, ನಾನು ಮಾಡಲ್ಲ ಅಂದಮೇಲೆ ಮಾಡಲ್ಲ, ಬೇಡ ನನಗೆ, ನನಗೆ ಯಾವ ಸಿನಿಮಾನು ಬೇಡ ಅಂತ ಹೇಳ್ಬಿಟ್ಟು 2 ವರ್ಷ ನಾನು ಸಿನಿಮಾಗಳು ಮಾಡಿಲ್ಲ. 2 ವರ್ಷ ಮಾಡಿಲ್ಲ ಸರ್, ನಾನು ಎಲ್ಲ ನಿರ್ಮಾಪಕರು ವಾಪಸ್ ಕಳಿಸ್ತಿದ್ದೆ. ಆದರೆ ಒಂದು ಮಾರ್ನಿಂಗ್, ಒಂದು ಶುಭ ದಿನ, ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇದ್ದೆ, 2 ವರ್ಷ ಆದಮೇಲೆ ಇದು, ವ್ಯಾಯಾಮ ಮಾಡ್ತಿದ್ದೆ. ಒಬ್ಬ ಹುಡುಗ ಬಂದ, ಒಂದು 25 ವರ್ಷದ ಹರಿಯ, ವಿದ್ಯಾಸಾಗರ್ ಇದ್ದಾರೆ ನಮ್ಮ. ಓ, ವ್ಯಾಯಾಮ ಮಾಡ್ತಾ ಇದ್ದಾನಪ್ಪ, ಏನು ಸಮಾಚಾರ? ಯಾರೋ ಒಬ್ಬರು ಸೇಟು ಬಂದಿದ್ದಾರೆ, ಅವರು ನಿಮ್ಮ ಮಗನ ನೋಡಬೇಕು ಅಂತ. ಸೇಟುನಾ? ನಮ್ಮ ತಾಯಿ ಗಾಬರಿ ಆಗ್ಬಿಟ್ಲು. ಸೇಟುನಾ? ಏನು ಸಾಧಾಗೆಲ್ಲ ಮಾಡಿದಾನ ನನ್ನ ಮಗ? ಏನಪ್ಪ ಸೇಟು? ಅಮ್ಮ ಅದೆಲ್ಲ ಬಾಂಬೆಯಿಂದ ಬಂದಿದ್ದಾರೆ, ಅವ್ರ ಹೆಸರು ಸೇಟು ಅಂತ ಕರೀತಾರೆ. ಸಾಲಾಗಿಲ್ಲ, ಏನು ಮಾಡಿಲ್ಲ, ಸ್ವಲ್ಪ ವಿದ್ಯಾಸಾಗರ್ ನೋಡಬೇಕಲ್ಲ. ಅವ್ರು ಬಂದರು, ಮಗ ಮಗಳ ತೆಗೆಯಪ್ಪ, ಯಾರೋ ಹುಡುಗ ಬಂದಿದ್ದಾನೆ ನಿನ್ನ ನೋಡ್ಬೇಕಂತೆ, ಯಾರೋ ಸೇಟು ನೋಡಬೇಕಂತೆ. ಏನೋ ಸಾಲಾಗಿಲ್ಲ ಮಾಡಿದ್ಯೇನೋ ಅಂದರೆ, ಏ ಸರ್ ನನ್ನ ಹೆಸರು ಕೃಷ್ಣ ಅಂತ, ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ನಿಮ್ಮನ್ನು ಇವರು ಪ್ರೊಡ್ಯೂಸರ್ ನೋಡಬೇಕು ಅಂತ ಬಂದಿದ್ದಾರೆ ಸರ್, ನಾರಾಯಣ್ ನಾರಾಯಣ್ ಅಂತ ಪ್ರೊಡ್ಯೂಸರ್ ಬಂದಿದ್ದಾರೆ ಬಾಂಬೆಯಿಂದ, ಅವ್ರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಇಲ್ಲ ಬರಲ್ಲ ಬರಲ್ಲ ಸರ್, ಬರ್ದಿದ್ರು ನನ್ನ ಬಿಡಲ್ಲ ಸರ್ ಅವರು, ರಾತ್ರಿನೇ ಹೋಗಿ ಕರ್ಕೊಂಬ ಅಂತ 12 ಗಂಟೆ ನಿಶಿರಾತ್ರಿಯಲ್ಲಿ ನನಗೆ ಎಬ್ಸಿದ್ರು ಸರ್. ನಿಶಿರಾತ್ರಿಯಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತಂದೆ. ಅದಕ್ಕೆ ಬೆಳಿಗ್ಗೆನೂ ಹೋಗು ಅಂತ ಬೆಳಿಗ್ಗೆ ಬಂದಿದ್ದೀನಿ ಸರ್, ದಯವಿಟ್ಟು ಬರಬೇಕು ನೀವು ಅಂದರು. ಹೇಳಿ ಕಳಿಸಿದ್ರೆ ದೇವರು ಕೊಟ್ಟ ಅವಕಾಶ ಇದು, ಬಿಡಬೇಡ ಅಂತ ಹೇಳಿ ನಮ್ಮ ತಾಯಿ ಬಾಯಿಗೆ ಬಂದಾಗ ಬೈದರು. ಅವಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಮನೆ ದೇವರು ಎಲ್ಲಮ್ಮನಿಗೆ ನಮಸ್ಕಾರ ಮಾಡಿ ಈತನ ಹಿಂದೆ ಹೋದೆ. ನೋಡಿ ವಿದ್ಯಾಸಾಗರ್, ರಾಜೇ ಇವರು ನಾರಾಯಣ್ ಅಂತ ಹೇಳ್ಬಿಟ್ಟು, ಇವರೇ ಪ್ರೊಡ್ಯೂಸರ್ ಬಾಂಬೆ. ಬನ್ನಿ ಬನ್ನಿ ವಿದ್ಯಾಸಾಗರ್, ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ? ಅದೇ ಒಂದು 3-4 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹೀರೋ ಯಾವುದಾದ್ರು ಮಾಡಿದ್ದೀರಾ? ಆಶಾಸೌಧ ಅಂತ ಮಾಡಿದ್ರು, ಅರ್ಧಕ್ಕೆ ನಿಂತೋಗಿದೆ ಸರ್, ದುಡ್ಡಿಲ್ಲ ಹಾಗೆ. ಅದಾದಮೇಲೆ ಇಲ್ಲ ಸರ್. ಹೌದಾ? ಈಗ ಒಂದು ಕೆಲಸ ಮಾಡಿ, ಎಷ್ಟು ಟೈಮ್? 11 ಆಯಿತು. ಆವೇಶ, ದುಃಖ, ನೋವು, ಯಾತನೆ ಎಲ್ಲ ಇದೆ. ಸರಿ, 2 ಸೀನ್ಗಳು ಓದಿಸಿದ್ರು, ಓದಿಸಿ ಆದಮೇಲೆ ಪ್ಲೇ ಮಾಡಿದ್ರು, ಎಲ್ಲ ಇಷ್ಟ ಆಯ್ತು ಅವರಿಗೆ. ಅಡ್ವಾನ್ಸು ಎಲೆ ಅಡಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟರು. ಇವತ್ತು ನನ್ನ ಜೊತೆಯಲ್ಲಿ ಬರುವಂಥ ಒಂದು ಸ್ವಲ್ಪ ಪ್ರಯತ್ನ ಪಡಿ, ನಾನು ನಿಮ್ಮನಿಗೆ ಬಹಳ ದೂರದಲ್ಲಿ ಕರ್ಕೊಂಡೋಗಿ ಏಕಾಂತದಲ್ಲಿ ನಿಮ್ಮ ಕತೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ನಿಮಗೆ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೀನಿ ಅಂದರು. ಇನ್ನು ಬೇರೆ ಬೇರೆ ಬೇರೆಯವರು ಯಾರು ಇದ್ದರು, ಸುಮಾರು ಜನ, ಒಂದು 10-12 ಜನ ಪತ್ರಕರ್ತರು ಇದ್ದರು. ಆಮೇಲೆ ಪ್ರಾರಂಭ ಆಯಿತು. ನಮ್ಮ ಊರು, ಚಿತ್ರದ ಹೆಸರು ನಮ್ಮ ಊರು.
2: ಇಂದಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
0: ಆಕಾಶವಾಣಿ ಬೆಂಗಳೂರು, ದೇಶಭಕ್ತಿ ಗೀತೆ, ಕೆಎಸ್ ನಿಜಾರ್ ಅಹಮದ್ ಅವರ ರಚನೆ, ಹಳೆ ತಲೆಮಾರಿನ ಹೊಸ ಸಾಧನೆಗಳ ವೃಂದಗಾನದಲ್ಲಿದೆ.

ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ.

0: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
1: ನಮಸ್ತೆ ಸರ್.
0: ಈಗ ರಸ್ತೆ ಗುಂಡಿ ಆಗಿರ್ಬೋದು, ಕೊಳಚೆ ನೀರು, ಬೀದಿ ದೀಪ, ಅದೆಲ್ಲ ಕೆಟ್ಟೋಗಿರ್ತದೆ, ಎಷ್ಟೋ ದಿನ ಆಗಿರ್ತದೆ ಇರಲ್ಲ ದೀಪ. ಈ ಎಲ್ಲ ಅವ್ಯವಸ್ಥೆಗಳಿಗೆ ಅಥವಾ ಸಮಸ್ಯೆಗಳಿಗೆ ದೂರು ಎಲ್ಲಿ ನೀಡಬೇಕು ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ.
1: ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಸಹ ಹಳೇದೇನಿದೆಯೋ ಅದನ್ನೇ ಕಂಟಿನ್ಯೂ ಆಗ್ತಾ ಇರುತ್ತದೆ. ಅದರ ಜೊತೆಯಲ್ಲಿ ಆಯಾ ನಗರಸಭೆಗಳಲ್ಲಿ, ನಗರಸಭೆ ಕಚೇರಿಗಳಲ್ಲೂ ನಾವು ಇದಿರ್ತದೆ, ಮತ್ತೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಈ ರೀತಿ ಅಧಿಕಾರ ಎಲ್ಲೆಲ್ಲಿ ಸರ್ಕಾರಿ ಆಫೀಸ್ಗಳಿರ್ತವೋ ಅಲ್ಲಲ್ಲಿ ಈ ರೀತಿ ಒಂದು ಇದನ್ನು ನಾವು ಪಡ್ಕೊಳ್ಬೋದು. ಏನೇನು ಅಂತಂದರೆ, ಈಗ ನೀರಾಗಿರ್ಬೋದು ಅಥವಾ ಚರಂಡಿ ನೀರು, ಬೀದಿ ದೀಪ, ತ್ಯಾಜ್ಯ ಸಮಸ್ಯೆ, ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೇಳ್ಬೋದು. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ನಾವೇನಾದರೂ ರಸ್ತೆ ತ್ಯಾಜ್ಯ, ಬೀದಿ ದೀಪ ಸಮಸ್ಯೆ ಏನಾದರೂ ಬಂದರೆ GBA ಹೆಲ್ಪ್ಲೈನ್ ಅಂತೇಳಿ 1533 ಇದರಲ್ಲಿ ಒಂದು ಹೆಲ್ಪ್ಲೈನನ್ನು ಒಂದು ಫೋನ್ ಮಾಡಿದ್ರೆ ಅವರು ಅದನ್ನು ಸರಿಪಡಿಸ್ತಾರೆ. ಮತ್ತು ಅದೇ ರೀತಿ ನಾವು ವೆಬ್ಸೈಟಲ್ಲಿ ಹೋಗಿ ದೂರನ್ನು ಸಹ ದಾಖಲಿಸ್ಬೋದು. GBA.Karnataka.Government.in ಅಂತೇಳಿ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಸಮಸ್ಯೆ ಬಗ್ಗೆ ಅವರು ಪರಿಹಾರವನ್ನು ಕಳಿಸ್ತಾರೆ. ಮತ್ತು ನೀರು ಮತ್ತು ಚರಂಡಿ ವ್ಯವಸ್ಥೆ ಏನಾದರೂ ಆದರೆ ಅಲ್ಲಿ 1916 ಒಂದು ಹೆಲ್ಪ್ಲೈನ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕರೆ ಮಾಡಿದ್ರೆ ಒಂದು ಬೆಂಗಳೂರು ವ್ಯಾಪ್ತಿಯಲ್ಲಿ ವಾಟರ್ ಸಪ್ಲೈ ಮಾಡ್ತಾರೆ. ಮತ್ತೆ ಬೆಸ್ಕಾಮ್ ಅಲ್ಲಿ ವಿದ್ಯುತ್ ಸಮಸ್ಯೆ ಏನಾದರೂ ಸಮಸ್ಯೆ ಆಗಿದ್ರೆ 1912 ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲೂ ಸಹ ಸಮಸ್ಯೆಯನ್ನು ಒಂದು GBA ಅಧಿಕ ವ್ಯಾಪ್ತಿಯಲ್ಲಿ ಬೇಗ ಸಮಸ್ಯೆಯನ್ನು ಪರಿಹರಿಸಿ.
0: ಇತರ ಪ್ರದೇಶದಲ್ಲಿ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ಏನು ದೂರು ದಾಖಲೆ?
1: ಇತರ ಪ್ರದೇಶಗಳಲ್ಲಾದರೆ ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಾದರೆ ಗ್ರಾಮ ಪಂಚಾಯತಿ PDO ಅಂತ ಹೇಳಿರ್ತಾರೆ, ಅವ್ರಿಗೆ ನಾವು ಲಿಖಿತ ಅರ್ಜಿಯನ್ನು ಸಹ ಸಲ್ಲಿಸ್ಬೋದು. ಮತ್ತು ನಗರಸಭೆಗಳಲ್ಲಿ ನಗರಸಭೆ ಆಯುಕ್ತರು ಇರ್ತಾರೆ, ಅವ್ರಿಗೂ ಸಲ್ಲಿಸ್ಬೋದು. ತಾಲೂಕು ಕಚೇರಿಯಲ್ಲೂ ಸಹ ದೂರನ್ನು ಸಲ್ಲಿಸ್ಬೋದು. ಇವ್ರು ಯಾರೂ ತಗೊಂಡಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗೂ ಸಹ ನಾವು ದೂರನ್ನು ಸಲ್ಲಿಸ್ಬೋದು. ಇಮಿಡಿಯೇಟ್ಲಿ ನಮಗೆ ಇವುಗಳೆಲ್ಲ ಪರಿಹಾರವನ್ನು ಮಾಡಿಸ್ಕೊಡ್ತಾರೆ.
0: ಈಗ ಏನೋ ದೂರು ಕೊಟ್ಟಿರ್ತೀವಿ, ಅದಕ್ಕೆ ಅಕಸ್ಮಾತ್ ಸರಿಯಾದ ರೀತಿಯಾಗಿ ರಿಪ್ಲೈ ಆಗಲಿ ಅಥವಾ ಸ್ಪಂದನೆ ಸಿಗಲಿಲ್ಲ ಅಂದರೆ
1: ಲೋಕಾಯುಕ್ತಗೆ ಒಂದು ದೂರನ್ನು ನೀಡಬಹುದು. ಯಾಕಂದ್ರೆ ಇವೆಲ್ಲ ನಮ್ಮ ಮೂಲಭೂತ ಅವಶ್ಯಕತೆಗಳ ಅಡಿಯಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಕರ್ನಾಟಕ ಲೋಕಾಯುಕ್ತಗೆ ದೂರನ್ನು ನೀಡಬಹುದು. ಮತ್ತೆ CM ಹೆಲ್ಪ್ಲೈನ್ ಅಂತ 1902 ಅದು ಕರೆ ಮಾಡಿ ನಾವು ಅಲ್ಲೂ ಸಹ ದೂರನ್ನು ಸಹ ಸಲ್ಲಿಸಬಹುದು. ಸಮಸ್ಯೆ ಮುಂದುವರಿತಾ ಇದ್ರೆ ಹೈಕೋರ್ಟ್ ಅಲ್ಲಿ ಒಂದು PIL ಬರುತ್ತೆ ಸರ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ, ಅಲ್ಲೊಂದು ದಾವೆಯನ್ನು ಹಾಕಿದ್ರೆ ಇಮಿಡಿಯೇಟ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆಲಸ ಮಾಡಿಕೊಳ್ಳಲು ನಿರ್ದೇಶನೂ ನೀಡ್ತಾರೆ, ಅವರಿಗೆ ಶಿಕ್ಷಣ ಸಹ ಆಗೋ
0: ಎಲ್ಲವೂ. ಕಾನೂನಿನ ಹೋರಾಟಕ್ಕೆ ನಿಂತಾಗ ಎಲ್ಲ ವ್ಯವಸ್ಥಿತವಾದಂತಹ ದಾಖಲೆಗಳು
1: ಇರಬೇಕು ಸರ್. ಯಾಕಂದ್ರೆ ಆ ದೂರು ನೀಡತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಏನ್ ಸಮಸ್ಯೆ ಆಗಿದೆ ಅದನ್ನೆಲ್ಲ ತೋರಿಸಬೇಕು ಅಂತಂದ್ರೆ ಫೋಟೋ ಬೇಕು, ಆ ಸ್ಥಳ ಬೇಕು, ದಿನಾಂಕ ಸಹಿತ ನೀಡಿದ್ರೆ ಅದನ್ನ ಸಮಸ್ಯೆನ ಪರಿಹಾರ ಮಾಡಿಕೊಡ್ತಾರೆ.
0: ಇಂತ ದಿನ ದೂರು ಕೊಟ್ಟಿದ್ದೀವಿ ಅಂತ ಹೇಳಿ ಅದರದ ನಂಬರ್ ಇತ್ಯಾದಿ ಏನಾದ್ರು
1: ಇಟ್ಕೊಳ್ಬೇಕು ಸರ್.
0: ಇವತ್ತು ಏನೇ ಒಂದು ದೂರು ಕೊಟ್ರೆ ಎಲ್ಲವೂ ಕೂಡ ಮೆಸೇಜ್ ಬಂದ್ಬಿಡುತ್ತೆ,
1: ಮೆಸೇಜ್
0: ದಿನ ನಿಮ್ಮ ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡಿದೆ, ನಂಬರ್ ಇದು ಅಂತೇಳಿ ಅದನ್ನ ಇಟ್ಕೊಂಡಿರ್ಬೇಕು. ಅದು ಸುಲಭ ಆಗುತ್ತೆ ಮುಂದೆ ಅದನ್ನ ವಿಚಾರಣೆ ಮಾಡಕ್ಕೆ. ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃವರ್ಗದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಜನರು ಚಿಗುರು ಸಸ್ಯ ಅಥವಾ ಮೈಕ್ರೋ ಗ್ರೀನ್ಸ್ಗಳನ್ನು ತಿನ್ನೋದ್ರಿಂದ ಯಾವ್ಯಾವ ಪ್ರಯೋಜನ ಬರ್ತದೆ ಅಂದರೆ, ಜನರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಮೈಕ್ರೋ ಗ್ರೀನ್ಸ್ ಅಥವಾ ಚಿಗುರು ಸಸ್ಯ ತಿನ್ನಬೇಕು. ಇದು ದೇಹದ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಸುಧಾರಿಸುತ್ತೆ. ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಚಿಗುರು ಸಸ್ಯಗಳು ಸಹಾಯ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತವೆ. ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತವೆ. ಆಂಟಿ ಆಕ್ಸಿಡೆಂಟ್ಗಳ ಉತ್ತಮ ಮೂಲವಾಗಿವೆ. ದೇಹದ ಕೋಶಗಳನ್ನು ಹಾನಿಯಿಂದ ರಕ್ಷಿಸಲ್ಪಡುತ್ತವೆ. ಮೈಕ್ರೋಗ್ರೀನ್ಸ್ಗಳು ಅಥವಾ ಚಿಗುರು ಸಸ್ಯಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಆಹಾರದ ಜೀರ್ಣಕ್ರಿಯೆ ಸುಗಮವಾಗಲು ಸಹಾಯ ಮಾಡುತ್ತೆ. ಕಣ್ಣಿನ ಆರೋಗ್ಯವನ್ನು ಚಿಗುರು ಸಸ್ಯ ತಿನ್ನೋದ್ರಿಂದ ಕಾಪಾಡಿಕೊಳ್ಳಬಹುದು. ದೃಷ್ಟಿ ಸುಧಾರಣೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಇವು ಒದಗಿಸುತ್ತವೆ. ಚಿಗುರು ಸಸ್ಯಗಳು ಅಥವಾ ಮೈಕ್ರೋಗ್ರೀನ್ಸ್ಗಳ ಬಳಕೆಯಿಂದ ನಮ್ಮ ಎಲುಬುಗಳ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೋದು. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಒದಗಿಸುವ ಮೂಲಕ ಎಲುಬುಗಳು ಬಲಗೊಳ್ಳುತ್ತವೆ. ಚಿಗುರು ಸಸ್ಯಗಳು ತಿನ್ನೋದ್ರಿಂದ ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗ್ತದೆ. ಕಡಿಮೆ ಕ್ಯಾಲೋರಿ, ಹೆಚ್ಚಿನ ಪೋಷಕಾಂಶಗಳಿಂದ ಆರೋಗ್ಯಕರ ತೂಕವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ದೇಹದ ಉರಿಯೂತ ಸಂಬಂಧಿತ ಸಮಸ್ಯೆಗಳನ್ನು ತಗ್ಗಿಸಲು ಚಿಗುರು ಸಸ್ಯ ತಿನ್ನೋದ್ರಿಂದ ಇದು ತಗ್ಗಿಸಲು ಸಹಾಯ ಆಗುತ್ತೆ. ಮೈಕ್ರೋಗ್ರೀನ್ಸ್ ಅಥವಾ ಚಿಗುರು ಸಸ್ಯಗಳು ತಿನ್ನೋದ್ರಿಂದ ಒಟ್ಟಾರೆ ದೈಹಿಕ ಆರೋಗ್ಯ ಸುಧಾರಿಸುತ್ತೆ. ದೇಹಕ್ಕೆ ಅಗತ್ಯವಾದ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳನ್ನು ಇವು ಒದಗಿಸುತ್ತವೆ. ಮೈಕ್ರೋಗ್ರೀನ್ಸ್ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮೈಕ್ರೋಗ್ರೀನ್ಸ್ಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಹೃದಯ ಆರೋಗ್ಯವನ್ನು ಕೂಡ ಮೈಕ್ರೋಗ್ರೀನ್ಸ್ಗಳು ಕಾಪಾಡುತ್ತವೆ. ಇದರಲ್ಲಿ ಪಾಲಿಫೆನಾಲ್ ಮತ್ತು ಇತರ ಆಂಟಿ ಆಕ್ಸಿಡೆಂಟ್ಗಳು ಕೆಟ್ಟ ಕೊಲೆಸ್ಟ್ರಾಲ್, ಎಲ್ ಡಿ ಎಲ್ ಮತ್ತು ಟ್ರೈಗ್ಲಿಸರೈಡ್ಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತವೆ. ಇದರಿಂದ ಹೃದಯ ರೋಗ ಅಪಾಯ ಕಡಿಮೆ ಆಗುತ್ತೆ. ಮಧುಮೇಹ ನಿಯಂತ್ರಣಕ್ಕೂ ಕೂಡ ಮೈಕ್ರೋಗ್ರೀನ್ಸ್ ತಿನ್ನೋದ್ರಿಂದ ಸಹಾಯ ಆಗುತ್ತೆ. ಮೆಂತೆ, ಬ್ರೊಕೋಲಿ, ಮೈಕ್ರೋಗ್ರೀನ್ಸ್ಗಳು ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣವನ್ನು ಸುಧಾರಿಸಲು ಮತ್ತು ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಮೈಕ್ರೋಗ್ರೀನ್ಸ್ ಅಥವಾ ಚಿಗುರು ಸಸ್ಯಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿವೆ. ಬ್ರಾಸಿಕೇಸಿ ಕುಟುಂಬದ ಮೈಕ್ರೋಗ್ರೀನ್ಸ್ಗಳಲ್ಲಿ ಬ್ರೊಕೋಲಿ, ಕ್ಯಾಬೇಜ್, ಮೂಲಂಗಿ, ಇದರಲ್ಲಿ ಸಲ್ಫುರಾಫೇನ್ ಮತ್ತು ಗ್ಲುಕೋಸಿನೋಲೇಟ್ಗಳಂತಹ ಸಂಯುಕ್ತಗಳು ಇರುತ್ತವೆ. ಇವು ವಿವಿಧ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಆಗುತ್ತವೆ. ಇದಲ್ಲದೆ ಮೈಕ್ರೋಗ್ರೀನ್ಸ್ಗಳು ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ಸುಧಾರಿಸುತ್ತವೆ. ಫೆನಾಫಿಲ್ನಂತಹ ಆಂಟಿ ಆಕ್ಸಿಡೆಂಟ್ಗಳು ನೆನಪು, ಚಿಂತನೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಬೆಂಬಲಿಸುತ್ತವೆ ಹಾಗೂ ನರರೋಗ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಕಣ್ಣಿನ ಆರೋಗ್ಯಕ್ಕೂ ಕೂಡ ಇವು ಸಹಕಾರಿ. ಸೊಪ್ಪು, ಬ್ರೊಕೋಲಿ ಮತ್ತು ಕ್ರೇಸ್ ಮೈಕ್ರೋಗ್ರೀನ್ಸ್ಗಳಲ್ಲಿ ಲ್ಯೂಟಿನ್ ಅಧಿಕವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನು ಕಾಪಾಡಲು, ವಯೋಸಹಜ ದೃಷ್ಟಿ ಸಮಸ್ಯೆಗಳನ್ನು ತಡೆಯಲು ಸಹ ಸಹಾಯ ಮಾಡುತ್ತೆ. ಮೆಂತೆ, ಲ್ಯೂಟೂಸ್ ಮತ್ತು ಇತರ ಮೈಕ್ರೋಗ್ರೀನ್ಸ್ಗಳಲ್ಲಿ ಕಬ್ಬಿಣ ಸಮೃದ್ಧವಾಗಿದ್ದು ಹಿಮೋಗ್ಲಿನ್ ಉತ್ಪಾದನೆಯನ್ನು ಇವು ಬೆಂಬಲಿಸುತ್ತವೆ. ತೂಕ ನಿಯಂತ್ರಣದಲ್ಲಿಯೂ ಕೂಡ ಚಿಗುರು ಸಸ್ಯಗಳು ಸಹಕಾರಿ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕರ ತೂಕ ನಿರ್ವಹಣೆಗೆ ಉತ್ತಮ ಆಹಾರ. ಮೈಕ್ರೋಗ್ರೀನ್ಸ್ಗಳಲ್ಲಿ ಇರುವ ನಾರು ಮತ್ತು ಜೈವಿಕ ಸಂಯುಕ್ತಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಮೈಕ್ರೋಗ್ರೀನ್ಸ್ಗಳು ಸಣ್ಣ ಗಾತ್ರದಿದ್ದರೂ ಪೋಷಕಾಂಶಗಳ ಭಂಡಾರವಾಗಿದ್ದು ಹೃದ್ರೋಗ, ಮಧುಮೇಹ, ರೋಗ ನಿರೋಧಕ ಶಕ್ತಿ, ಕಣ್ಣಿನ ಆರೋಗ್ಯ ಮತ್ತು ಒಟ್ಟಾರೆ ದೈಹಿಕ ಕ್ಷೇಮವನ್ನು ಸುಧಾರಿಸಲು ಸಹಕಾರಿಯಾಗುತ್ತಿವೆ.
0: ರೈತರಿಗೆ ಸಲಹೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಸಂಸದಾ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನ ವಿಧೇಯಕಂ ವಿಂಶತಿಃ ಷಡ್ವಿಂಶತಿಃ ಪಾರಿತಂ. ಲೋಕಸಭಾ ಏತದ್ ಹ್ಯಃ ಅನುಮೋದಿತಂ. ರಾಜ್ಯಸಭಾ ಚ ಸೋಮವಾಸರೆ ಏವ ಪಾರಿತಂ. ವಿಧೇಯಕಸ್ಯಾಸ್ಯ ಉದ್ದೇಶ್ಯಮಸ್ತಿ ಧನದಾನೆ ವಿಳಂಬನಸ್ಯ ನಿವಾರಣಂ, ವಿವಾದ ಸಮಾಧಾನಸ್ಯ ಚ ಸರಳೀಕರಣಂ. ಅಸ್ಯ ವಿಧೇಯಕಸ್ಯ ಅನುಸಾರಂ ಪ್ರತ್ಯೇಕಃ ಕೇಂದ್ರೀಯ ಸಾರ್ವಜನಿಕ ಕ್ಷೇತ್ರೋಪಕ್ರಮಃ ವ್ಯಾಪಾರ ಪ್ರಾಪ್ಯ ವಿಪಣನ ವ್ಯವಸ್ಥಾಯಾಃ ಅಂತರ್ಗತಂ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ವಸ್ತೂನಾಂ ಸೇವಾನಾಂ ವಾ ಕ್ರಯಣ ಸಂಬದ್ಧಾನಾಂ ಸರ್ವೇಷಾಂ ದೇಯಾನಾಂ ನಿಸ್ತಾರಣಂ ಕರಿಷ್ಯತಿ. ವಿಧೇಯಕಾನುಸಾರಂ ವಿವಾದ ಸ್ಥಿತೌ ಮಧ್ಯಸ್ಥತಾ ವಿಫಲಾ ಭವತಿ ಚೇತ್ ತಸ್ಯೈ ಸಂದರ್ಭಃ ಮಧ್ಯಸ್ಥತಾಯಾಃ ಸಮಾಪ್ತೇಃ ದಿನಾಂಕಾತ್ ತ್ರಿಂಶತ್ ದಿನಾಭ್ಯಂತರೆ ಏವ ಕರಣೀಯಃ. ನೀಟ್ ಸಂಬದ್ಧೇ ಛಾತ್ರಾಂದೋಲನೆ ಕಥಿತಾರಕ್ಷಕೈಃ ಕೃತ ಕಾರ್ಯಾಣಿ ಸಹಿತೇಷು ವಿವಿಧ ವಿಷಯೇಷು ವಿಪಕ್ಷಸ್ಯ ಕೋಲಾಹಲ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಪುನರಪಿ ಬಾಧಿತಂ. ವಿಪಕ್ಷ ಸದಸ್ಯಾನಾಂ ನಿರಂತರ ವಿರೋಧ ಕಾರಣಾತ್ ಉಭಯೋಃ ಸದನಯೋಃ ಕಾರ್ಯಾಚರಣಂ ಭೋಜನಾವಕಾಶಾತ್ ಪೂರ್ವಮೇವ ಸ್ಥಗಿತಂ. ವಿಪಕ್ಷಸ್ಯ ಕೋಲಾಹಲ ಕಾರಣಾತ್ ಉಭಯೋಃ ಸದನಯೋಃ ಪ್ರಶ್ನಕಾಲಃ ಅಪಿ ನ ಪ್ರವರ್ತಿತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಭಾರತೀಯ ಪ್ರೌದ್ಯೋಗಿಕೀ ಸಂಸ್ಥಾನಸ್ಯ ಸಪ್ತಪಂಚಾಶತ್ತಮಂ ದೀಕ್ಷಾಂತ ಸಮಾರೋಹಂ ಸಂಬೋಧಯಿಷ್ಯತಿ. ಸಮಾರೋಹೇಸ್ಮಿನ್ ಅಸೌ ವಿದ್ಯಾವಾರಿಧಿ ಶೋಧ ಛಾತ್ರೇಭ್ಯಃ ಸಹ ತ್ರಿಸಹಸ್ರಾಧಿಕ ಛಾತ್ರಾನ್ ಸಂಬೋಧಯಿಷ್ಯತಿ. ಅಸ್ಮಿನ್ ಪ್ರಸಂಗೆ ಸಹ ಮೇಧಾವಿಭ್ಯಃ ವಿವಿಧ ಸ್ವರ್ಣ ಪದಕಾನಿ ಪ್ರದಾಸ್ಯತಿ. ಸಹೈವ ಸೋನಿಪತ್ ಪರಿಸರೆ ಪರಮ ಪ್ರಜ್ಞಾ ಇತಿ ಕೃತ್ರಿಮ ಬುದ್ಧಿ ಆಧಾರಿತ ಸೂಪರ್ ಕಂಪ್ಯೂಟರ್ ಇತಿ ಸಂಗಣಕ ವಿಶೇಷಸ್ಯ ಆಭಾಸೀಯ ಮಾಧ್ಯಮೇನ ಉದ್ಘಾಟನಂ ವಿಧಾಸ್ಯತಿ. ಝಾರ್ಖಂಡ ರಾಜ್ಯಸ್ಯ ಜೆಪಿಎಸ್ಸಿ ಜೆಎಸ್ಎಸ್ಸಿ ಅಥ ಅನ್ಯಾಸಾಮಪಿ ಪ್ರತಿಯೋಗಿ ಪರೀಕ್ಷಾಣಾಂ ವಿವಾದಃ ಅದ್ಯ ವಿಧಾನಸಭಾಯಾಂ ಚರ್ಚಿತಃ. ಝಾರ್ಖಂಡ ವಿಧಾನಸಭಾಯಾಃ ಪ್ರಾವೃಷ್ ಸತ್ರಸ್ಯ ದ್ವಿತೀಯೇ ದಿನೇ ವಿಪಕ್ಷೇಣ ಏಷಃ ವಿಷಯಃ ಸಮುತ್ಥಾಪಿತಃ. ಸಹೈವ ಪರೀಕ್ಷಾಣಾಂ ನಿರಸ್ತೀಕರಣಸ್ಯ ಸಿಬಿಐ ನಿರೀಕ್ಷಣಸ್ಯ ಚ ಯಾಚನಾ ವಿಹಿತಾ. ಪ್ರಶಾಸನ ಪಕ್ಷತಃ ಸಂಸದೀಯ ಕಾರ್ಯಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಪ್ರಶಾಸನಮಸ್ಯ ಪ್ರಶ್ನಸ್ಯ ಉತ್ತರಂ ದಾತುಂ ಸರ್ವಥಾ ತತ್ಪರೋ ವಿದ್ಯತೆ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ನ್ಯಗಾದೀತ್ ಯತ್ ಪಾಕಿಸ್ತಾನ ದೇಶೇನ ಸಹ ಭಾರತಸ್ಯ ಸಂಬಂಧಾಃ ಕೇವಲಂ ಆತಂಕವಾದ ಮುಕ್ತೌ ಏವ ಅಗ್ರೆ ಸಾರಯಿತುಂ ಶಕ್ಯಂತೆ. ಅದ್ಯ ಲೋಕಸಭಾಯಾಂ ಏಕಸ್ಮಿನ್ ಲಿಖಿತೋತ್ತರೆ ಡಾಕ್ಟರ್ ಜೈಶಂಕರಃ ಸ್ಪಷ್ಟೀಕೃತವಾನ್ ಯತ್ ಪಾಕಿಸ್ತಾನಃ ಅದ್ಯಾಪಿ ಅತಿಸೀಮ್ನಿ ಭಾರತಂ ವಿರುದ್ಧ್ಯ ಆತಂಕವಾದಂ ಅಸ್ತ್ರರೂಪೇಣ ಉಪಯುಂಕ್ತೆ. ಮಂತ್ರಿ ಅಬ್ರವೀತ್ ಯತ್ ಪುಲವಾಮಾ ಆತಂಕಿ ಆಕ್ರಮಣಾನಂತರಂ ಭಾರತೇನ ಪಾಕಿಸ್ತಾನ ದೇಶಾಯ ಪ್ರದತ್ತಮ ಅತಿ ವರಿಯಾನ್ ರಾಷ್ಟ್ರಸ್ಯ ಇತಿ ಪ್ರತ್ಯಾಹೃತಂ. ಸಹೈವ ತತಃ ಆಯಾತಿತಾನಾಂ ಸರ್ವೇಷಾಂ ವಸ್ತೂನಾಮುಪರಿ ಸೀಮಾಶುಲ್ಕಂ 200% ಯಾವತ್ ವರ್ಧಿತಂ. ಭಾರತಂ ಭಾರತೀಯಾನಾಂ ಜಲಪೂತಾನಾಂ ನಾವಿಕಾನಾಂ ಚ ಸುರಕ್ಷಾಂ ಸಂರಕ್ಷಾಂ ಚ ಪ್ರತಿ ಅತ್ಯಧಿಕಂ ಪ್ರಾಧಾನ್ಯಂ ದದಾತಿ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಹ್ಯಃ ನವದಿಲ್ಲ್ಯಾಂ ವಾರ್ತಾಹರಾನ್ ಏತತ್ ಸಂಸೂಚಿತವಾನ್. ಸಹ ಅವೋಚತ್ ಯತ್ ಖಾತಿ ಕ್ಷೇತ್ರೇಷು ಸ್ಥಿತಾಃ ಸರ್ವೇ ಭಾರತೀಯೋಪಕ್ರಮಾಃ ಸಂಬದ್ಧ ದೇಶಾನಾಂ ಪತ್ತನ ಪೋತ ಪರಿವಹನ ಜಲ ಮಾರ್ಗ ಮಂತ್ರಾಲಯೇನ ಸಹ ನಿರಂತರಂ ಸಂಪರ್ಕೆ ಸಂತಿ. ಸಹ ಅವೋಚತ್ ಯತ್ ಭಾರತಂ ಅಂತಾರಾಷ್ಟ್ರೀಯ ಜಲ ಮಾರ್ಗೇಷು ಸುರಕ್ಷಿತಸ್ಯ ನಿರ್ಬಾಧಸ್ಯ ಚ ನೌ ಸಂಚಾಲನಸ್ಯ ತಥಾ ವಾಣಿಜ್ಯಸ್ಯ ಅಬಾಧಿತ ಪ್ರವಾಹಸ್ಯ ನಿರಂತರಂ ಸಮರ್ಥನಂ ಕರೋತಿ ಇತಿ ವಾರ್ತಾಃ.
0: ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz. ಸಮಯ 7:00. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
3: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ

0: ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
5: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಸಮಯ 7:02 ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳುವಿರಿ. ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಇಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ

0: ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ಬಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು 14ನೇ ತಾರೀಖು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕ ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವಜನರಲ್ಲಿ ಅಪಧಮನಿ, ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾ ರಾಮ್ ಕೌಲ್ಗುಡ್ಡ.
1: ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕತ್ತಿದ್ ಬಹಳ ಕೇಳಲಿಕತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನು ಅಥವಾ ಆಕಸ್ಮಿಕವಾಗಿ ಆಗ್ಲಿಕತ್ತವ ಅಂತ ತಿಳಿದುಕೊಳ್ಳಲು ಒಂದು MRU ಅಧ್ಯಯನ ಕೈಗೊಂಡಿವು. ಸುಮಾರು 13 ರಾಜ್ಯಗಳಲ್ಲಿ 347 8-14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವಿ. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡಿವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನ ಅಂಶ ಅಂದ್ರೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದದ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿ ಇರೋದು ಕಂಡುಬಂದದ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದರ ಏನಿರ್ತದ ಅದಕ್ಕೆ ಹಾನಿಯಾಗಿರೋದು ಕಂಡುಬಂದದ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೀಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದೆ.
0: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಖು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ ಶೇಕಡ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್, ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 2,73,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ %45.48 ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025 ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ %20.71 ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17ನೇ ತಾರೀಖಿನವರೆಗೆ ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24ನೇ ತಾರೀಖು ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ %83 ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ %99.94 ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ ₹20,000 ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
5: 30 ವರ್ಷದಿಂದ ಎಲ್ಕಾರ್ ಸೀರೆ ನೇಯ್ತಾ ಇದ್ವಿ. ನಾವು ಗುಳೇದಗುಡ್ಡದಲ್ಲಿ ಕಣವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ, ರಮೇಶ್ ಅವರಲ್ಲಿ ನಾವು ನೇಯ್ತಾ ಇದ್ವಿ. ಬೆಳೆಸಿದಂತ ನೂರು ನೈಸರ್ಗಿಕ ಬಣ್ಣ, ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಠಾ ಬೇರು, ಚೆಂಡು ಹೂವು, ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಇಳಕಲ್ ಸೀರೆ ಅದು. ಆ ನ್ಯಾಚುರಲ್ ಡೈರಿಂಗ್ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಗ್ರಾಂ ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ನಿ ಕಡಿಮೆ ತೂಕ ಇರುವಂತಹ ಸೀರೆ. ನಮ್ಗೆ ಈಗ 46 ವರ್ಷ, 15ನೇ ವರ್ಷದಲ್ಲೇ ನೇಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನೋ ನೇಕಾರಿಗೆ ಸಹಾಯಧನ ಬರುತ್ತೆ 5,000 ಅಂತ. ಮುದ್ರಾ ಯೋಜನೆ ಅಪ್ಲೈಮೆಂಟ್ 50,000 ಮಂಜೂರು ಇರುತ್ತೆ. ಹೆಲ್ಪ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ IIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿಜಿ ರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ, 17ನೇ ತಾರೀಖಿನವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರ

ಇದುವರೆಗೆ ಆರತಿ ಆನಂದ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ. ಮಾನವ
1: ಸೇವೆ, ಮಾನವ ಸೇವೆ. ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಅಮ್ಮ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
6: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
5: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
6: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
5: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
6: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
5: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
6: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
5: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
0: ವಾ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
7: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
8: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
9: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
8: ಎತ್ತರದ ಸ್ಥಳಗಳಿಗೆ ಹೋಗುವುದು,
9: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
8: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
9: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
8: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
9: ಆಕಾಶವಾಣಿ ಹವಾಮಾನ ವರದಿ.
8: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೇ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
9: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
0: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.
10: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭ

0: ಸಂದರ್ಭದಲ್ಲಿ ಸ್ನಾತಕ ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000 ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾ ಅವರನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ NUCFDCಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟ್ರದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ NUCFDCಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನವನ್ನ ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟೀಯ ಫಿನ್ಟೆಕ್ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ಧಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ಧಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10 ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13 ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ವಿದೇಶಿ ಹಣದ ಹರಿವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಭಾರತ ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಕ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನೂರ ಕರುಣಾ ತಿಲಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ಣ ಸೌರ ವಿದ್ಯುತ್ ಯೋಜನೆಗಳನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತಾ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರೆ ಅಶ್ಮಿತಾ ಚಲಿಹಾ ಜಪಾನ್ನ ಹಿನಾ ಅಕೇಚಿ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಅಶ್ಮಿತಾ ಚಲಿಹಾ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಜಿಂದಾಬಾದ್ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ಅರ್ಹ ಕಾರ್ಮಿಕರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿ ಆಪ್ತ

0: ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷಿನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮೇರಾ ಏಕ್ ಜಿದ್ದಿ ಪಡೋಸಿ ಹೈ, ಪೂರಿ ಕಾಲೋನಿ ನೇ ಸೋಲರ್ ಪ್ಯಾನಲ್ ಲಗವಾ ಲಿಯೆ ಹೈ, ಪರ್ ವೋ ಮಾನ್ನೆ ಕೋ ತಯಾರ್ ಹಿ ನಹೀ ಥಾ ಕಿ ಸಚ್ ಮೇ ಬಿಲ್ ಜೀರೋ ಆ ಸಕ್ತಾ ಹೈ. ಮೈನೆ ಕಹಾ ಬೇಟಾ, ನಾಮ ಹಿ ಹೈ ಪಿಎಂ ಸೂರ್ಯ ಘರ್ ಮುಫ್ತ ಬಿಜಲಿ ಯೋಜನಾ. ಫಿರ್ ಏಕ್ ಏಕ್ ಕರ್ಕೆ ಸಬ್ಕಾ ಬಿಜಲಿ ಬಿಲ್ ಜೀರೋ ಆನೆ ಲಗಾ. ಸಬ್ ಬೋಲಾ ಅಬ್ ಲಗವಾ ಹಿ ಲೇತಾ ಹೂ ಪಿಎಂ ಸೂರ್ಯ ಘರ್ ಮುಫ್ತ ಬಿಜಲಿ ಯೋಜನಾ. जुड़ने के लिए रजिस्टर करें pmsuryaghar.gov.in. हर घर सूर्य
2: घर. क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है. टेलीमानस के निशुल्क नंबर 14416 पर कॉल करें. कहीं से भी कभी भी 24 घंटे यह सुविधा उपलब्ध है. यहाँ आपकी बात सुनी जाती है, समझी जाती है और आपको सही दिशा दी जाती है. आप अकेले नहीं है, मदद बस एक कॉल दूर है.
3: नमस्कार, आकाशवाणी से समाचार प्रभात के साथ मैं कनकलता.

0: helps fuel the Ukraine war. The bill renamed the Lindsey-Graham Sanctioning Russia and Iran Act 2026 was approved by the Senate by an 86-11 vote. This bill will allow President Trump's administration to impose 100% tariff on goods from countries that are top five importers of Russian oil and gas. That bill would also extend the expiration date of the Iran Sanctions Act of 1996 till 2031, which penalizes companies that invest in Iran's energy sector. On to sports. In badminton, Indian shuttler Ashmita Chaliha will face compatriot Rakshita Ramiraj in the women's singles semifinals of the Korea Masters Super 300 tournament in Assam this morning. Ashmita Chaliha and Rakshita Ramiraj won their respective quarterfinal matches to advance to the semifinals. Ashmita pulled off the biggest upset of the tournament, defeating top seed and world number 22 Hina Akechi of Japan. Rakshita also rallied from a game down to beat third seed and compatriot Tanvi Sharma to book a place in the last four. At the Asian Youth and Junior Weightlifting Championships in Tashkent, India's Titli Manji clinched silver medal in the women's 45 kg category, marking an impressive start for the country. She secured the medal with a total lift of 145 kg, comprising 65 kg in the snatch and 80 kg in the clean and jerk. Parishmita Gogoi finished fourth in the same event. And now for a look at today's newspapers, it's over to Shagun Chopra.
1: Thank you, Anuja. Hindustan Times headline says MEA rebuffs U.S. lawmakers' criticism on FCRA bill, says it's India's internal matter. As part of the sector's strategy to counter China's repeated attempts to rename places of the Indian side, Times of India cites, in snub to China, government maps 27 Arunachal border locations with standard names. And finally, the Hindu carries a story marking a major leap in human wildlife conflict management, with AI-driven digital sentries bringing new hope to Kerala's high-risk forest zones in repelling wild animals with 100% success rate. And with that, it's back to you, Anuja.
0: Thank you, Shagun. And now, before we end the bulletin, the headlines once again. Prime Minister Narendra Modi to present IIT Delhi's highest honours to meritorious students during convocation ceremony today. UPI transactions to remain free for consumers and small merchants clarifies APEC digital payments body PCI. India rejects objections raised by a US lawmaker on proposed FCRA bill, says legislation in country's internal matter. Jharkhand government holds first formal talks with protesting students over alleged irregularities in recruitment examinations. US Senate passes Russia sanctions bill seeking 100% tariff over five countries. And heavy to very heavy rainfall likely over East Rajasthan and Odisha today. And with that, we end the morning news. Have a nice day.
2: Ayushwani. ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
3: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
4: ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂ ಎ ದಾಸರ್, ಉಪನಿರ್ದೇಶಕ ಆಯುರ್ವೇದ. ಆಯುಷ್ ಪದ್ಧತಿಗಳನ್ನು ಜನಕ್ಕೆ ತಲುಪಿಸುವ ಆಯುಷ್ವಾಣಿ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಆಕಾಶವಾಣಿ ಸಹಯೋಗದೊಂದಿಗೆ ಬಿತ್ತರಿಸಲಾಗುತ್ತಿತ್ತು. ಆಯುಷ್ ಪದ್ಧತಿಗಳೆಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಇದರ ಜೊತೆಗೆ ಇನ್ನೂ ಒಂದು ಟಿಬೆಟಿಯನ್ ಪದ್ಧತಿಯಾದಂಥ ಸೋವಾರಿಗಪ್ಪನ್ನು ಸೇರಿಸಿ ಆಯುಷ್ ಪದ್ಧತಿ ಎಂದು ಹೇಳಲಾಗ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ಕಾರಣ ಈ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ವರ್ಷ ಪೂರ್ತಿ ಪ್ರಸಾರ ಮಾಡಲು ನಿರ್ಧರಿಸಲಾಗಿದೆ. ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ಆಯುಷ್ ತಜ್ಞರು ಸರಳವಾಗಿ ತಯಾರಿಸಿ ಬಳಸಬಹುದಾದ ಮನೆ ಮದ್ದುಗಳನ್ನು ತಮಗೆ ತಿಳಿಸಿಕೊಡಲಿದ್ದಾರೆ. ಸಾರ್ವಜನಿಕರು ಪ್ರಾಥಮಿಕ ಚಿಕಿತ್ಸೆಗೆ ಮನೆ ಮದ್ದುಗಳನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಮನೆ ಮದ್ದು ಅಂತಂದ್ರೆ ಉದಾಹರಣೆಗೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲದಲ್ಲಿ ಉಪಯೋಗವಾದ ಒಂದು ಬಿಳಿ ಮಲಾಮ್ ಅಂತ ಒಂದು ತಯಾರಿಸ್ತಾರೆ. ಇದಕ್ಕೆ ಮನೆಯಲ್ಲಿರುವಂತಹ ಕೊಬ್ಬರಿ ಎಣ್ಣೆ, ಜೇನುಮೇಣ ಇವೆರಡೂ ಬಳಸಿ ಹೇಗೆ ಮನೆ ಮದ್ದು ತಯಾರಿಸಿ ನಾವು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನಮ್ಮ ವೈದ್ಯರು ಸಹ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಮನೆ ಮದ್ದುಗಳನ್ನು ತಮಗೆ ತಿಳಿಸಿಕೊಡ್ತಾರೆ. ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಆಗುತ್ತಿರುವುದರಿಂದ ಇಂದು ಬಹುತೇಕರಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತದೆ. ಇದಕ್ಕೆಲ್ಲ ಉತ್ತರ ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವುದಾಗಿದೆ. ಋತುಗಳಿಗೆ ಅನುಸಾರವಾಗಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳ ಬಳಕೆಯಿಂದ ದೇಹಕ್ಕೆ ಎಲ್ಲಾ ತರಹದ ಪೋಷಕಾಂಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರಳವಾಗಿ ತಯಾರಿಸಿ ಬಳಸಬಹುದಾದ ರುಚಿಕಟ್ಟಾದ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಮ್ಮ ಆಯುಷ್ ತಜ್ಞರು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಉಂಟಾಗುವಂಥ ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೀಲು ನೋವುನಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ. ಉತ್ತಮವಾದ ಜೀವನ ಶೈಲಿಯ ಮಾಹಿತಿ, ಆರೋಗ್ಯ ನೀಡುವಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಆಯುಷ್ ಪದ್ಧತಿಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಇಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಸಹ ಆಯುಷ್ವಾಣಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆಯುಷ್ ವೈದ್ಯರುಗಳು ತಮಗೆ ತಿಳಿಸಿಕೊಡಲಿದ್ದಾರೆ. ಇದಲ್ಲದೆ ವಯೋಸಹಜವಾಗಿ ಬರುವಂಥ ಕಾಯಿಲೆಗಳಲ್ಲಿ, ಉದಾಹರಣೆಗೆ ಮಲಬದ್ಧತೆ, ಇಂಥ ಕಾಯಿಲೆಗಳಲ್ಲಿ ಅನುಸರಿಸಬೇಕಾದ ಸರಳ ಔಷಧಿಗಳು, ಪಥ್ಯ ಹಾಗೂ ಯೋಗಾಸನಗಳನ್ನು ಸಹ ತಿಳಿಸಿಕೊಡಲಿದ್ದಾರೆ. ಚಿಕ್ಕ ಪುಟ್ಟ ಲಕ್ಷಣಗಳಿಗೆ ಅತಿಯಾದ ಅತಾರ್ಕಿಕವಾಗಿ ಔಷಧಿ ಬಳಕೆಯಿಂದಾಗಿ ಇಂದು ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ನಾವು ಉತ್ತಮ ಆಹಾರ ವಿಹಾರಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಲ್ಲಿ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿ ರೋಗರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನಗಳನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ಆಯುಷ್ ವೈದ್ಯಾಧಿಕಾರಿಗಳು ತಮಗೆ ಸರಳವಾಗಿ ವಿವರಿಸಿ ಹೇಳಲಿದ್ದಾರೆ. ಇದರೊಂದಿಗೆ ಸೌಲಭ್ಯಗಳ ಅನುಸಾರವಾಗಿ ಅನುಸರಿಸಬೇಕಾದ ಪಥ್ಯ ಆಹಾರ, ಯೋಗಾಸನಗಳು, ಜೀವನ ಶೈಲಿ, ಸರಳ ಆಹಾರ ಪದ್ಧತಿಗಳು ಇವೆಲ್ಲವನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆಯುಷ್ ಇಲಾಖೆ ಈ ಆಯುಷ್ವಾಣಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಮಾಹಿತಿಯೊಂದಿಗೆ ಆಯುಷ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ದೊರಕಬಹುದಾದ ಸೇವೆಗಳ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ರಾಜ್ಯಾದ್ಯಂತ ಇರುವ 600ಕ್ಕೂ ಹೆಚ್ಚು ಆಯುಷ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತವಾದ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದ್ದು, ತಾವುಗಳು ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೇವೆಗಳ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ಆಯುಷ್ ಇಲಾಖೆಯ ಸಮಗ್ರ ಆರೋಗ್ಯಕರ ಮಾಹಿತಿಯನ್ನು ಈ ಆಯುಷ್ವಾಣಿ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸಲಾಗುವುದು. ವಾರದಲ್ಲಿ 3 ಬಾರಿ ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಆಕಾಶವಾಣಿಯ ವಾಹಿನಿಗಳಾದ ರಾಜ್ಯವ್ಯಾಪಿ ಪ್ರಸಾರ FM ರೇನ್ಬೋ, ವಿವಿಧ ಭಾರತಿ ವಾಹಿನಿಗಳಲ್ಲಿ ಪ್ರಸಾರ ಆಗುವ ಈ ಕಾರ್ಯಕ್ರಮಗಳನ್ನು ಆಲಿಸಿ ಇಲ್ಲಿ ನೀಡುವ ಮಾಹಿತಿಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕೆಂದು ಈ ಮುಖಾಂತರ ನಾನು ಕೋರುತ್ತೇನೆ. ನಮಸ್ಕಾರಗಳು.
3: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾತನಾಡಿದವರು ಡಾಕ್ಟರ್ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಹೃದಯ ಗೀತೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತಾ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಇಳೆಯರಾಜ ಅವರ ಸ್ವರ ಸಂಯೋಜನೆ ಇತ್ತು.

0: 266-266?
1: Yes.
0: Hi, Sanju.
2: Hi, Geeta.
0: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇತ್ತು. ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ದಾಟಗಳ ತಾನೆ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ತನ್ನ ಮನದಾಟಗಳ ತಾನೆ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ.
1: ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ.

ಇಲ್ಲಿ ಆಲ್ ಅಲೋನ್ ವಿತ್ ದಿ ಎಂಟೈರ್ ಮಾಬ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಜನ ಗಲಾಟೆ ಧಾವಂತ ಸುತ್ತಮುತ್ತ ಜನ ಇದ್ದರೂ ಕೂಡ ನೀನು ಒಂಟಿಯಾಗಿರ್ತೀಯ, ನಿನ್ನ ಅಂತರಂಗ ಬೇರೆ ಏನನ್ನು ಯೋಚನೆ ಮಾಡ್ತಾ ಇರತ್ತೆ, ಅಥವಾ ನೀ ಧ್ಯಾನ ಮಾಡ್ತಾ ಇರ್ತೀಯ ಅಂತ ತಿಳ್ಕೊಳ್ತೀಯ, ಲೋಕದ ವಿಚಾರವನ್ನೇ ಚಿಂತೆ ಮಾಡ್ತಾ ಇರ್ತೀಯ ನೀನು. ಇದು ಗುಣ. ತನ್ನ ಮನದ ಆಟಗಳ ತಾನೇ ನೋಡುವ, ನಗುವ. ನೋಡಿ, ನಾವು ಒಬ್ಬರೇ ಅಂತ ತಿಳ್ಕೊಳ್ಳೋದು ಬೇಡ. ನಮ್ಮ ಅಂತರಂಗ ಒಂದಿದೆ ರೀ, ಚಿಂತನ ಅಂತ ಒಂದಿದೆ, ಮನಸ್ಸು ಅಂತ ಒಂದಿದೆ, ನಮ್ಮ ಇಂದ್ರಿಯಗಳಿವೆ, ಅವುಗಳ ಜೊತೆನೂ ಇರ್ಬೋದಲ್ವಾ. ತನ್ನ ಮನದ ಆಟಗಳು ಅದನ್ನು ತಾನೇ ನೋಡಿ ನಗುವ ಒಂದು ಗುಣ ನಾವು ಬೆಳೆಸ್ಕೊಳ್ಬೇಕು. ನಾವು ಮಾಡಿದ ಕಾರ್ಯಗಳಿದೆಯಲ್ಲ, ಸುಮ್ಮನೆ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಡಿ ವಿ ಜಿಯವರು ಹೇಳ್ತಾ ಇದ್ರು, ರಾತ್ರಿ ಮಲ್ಕೋಕ್ಕೆ ಮುಂಚೆ ಬೆಳಗ್ಗಿಂದ ನಡೆದ ಘಟನೆಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳಿ, ನಿಮಗೆ ನಗು ಬರುತ್ತಾ ಇಲ್ವೋ. ತನ್ನ ಮನದ ಆಟಗಳ ತಾನೇ ನೋಡುತ್ತಾ ನಗುವ. ಆಮೇಲೆ ಎರಡನೇದು, ನಿಮಗೆ ಬೇಜಾರಾದರೆ ಇಬ್ಬರಾಗಿ ನೀವು ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ. ಇದರ್ಥ ಏನು ಅಂದರೆ, ಬಿಹೈಂಡ್ ಎವರಿ ಕ್ರಿಟಿಕ್ ದೇರ್ ಇಸ್ ಎ ಪೊಯೆಟ್ ಅಂತೊಂದು ಮಾತುಂಟು. ಪೊಯೆಟ್ ಹಿಂದೆ ಕ್ರಿಟಿಕ್ ಇರ್ತಾನೆ, ಕ್ರಿಟಿಕ್ ಹಿಂದೆ ಅಂದರೆ ನಾವು ಪದ್ಯ ಬರೆಯುವಾಗ ನಮ್ಮ ಅಂತರಂಗದಲ್ಲಿ ವಿಮರ್ಶಕನೂ ಇರ್ತಾನೆ. ಇನ್ನೊಬ್ಬನ ಸೃಷ್ಟಿ ಮಾಡ್ಕೊಳ್ಬೇಕು ನಾವು. ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ, ತನ್ನಲ್ಲಿಯೇ ತಾನು ಇಬ್ಬರು ಅನ್ನೋ ಭಾವನೆ, ಅಂದರೆ ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ ಡಿ ವಿ ಜಿಯವರು ಇದನ್ನು. ಹೊರಗಿನಿಂದ ನೋಡೋ ಗುಣ ಬರಬೇಕ್ರಿ ನಿಮಗೆ, ಕಿಟಕಿಯಿಂದ ನೋಡುವಂಥ ಗುಣ ಬರಬೇಕು. ನಿಮ್ಮನ್ನೇ ನಿಮ್ಮ ಕಿಟಕಿಯಿಂದ ನೋಡಿಕೊಡಿ, ನೀವೇನು ಮಾಡ್ತೀರಿ ಅಂತ ಅಂದ್ಕೊಳ್ತಾರೆ. ಚಿನ್ಮಾತ್ರವನು ಬೇರೆ ಬಗೆದು ಭಾವಿಪ ಚತುರ ಧನ್ಯತೆಯ ಕಂಡವನು. ಇನ್ನೊಬ್ಬ ಚತುರ ಏನು ಅಂದರೆ, ಚಿನ್ಮಾತ್ರ ಅಂದರೆ ಜ್ಞಾನ ಸ್ವರೂಪ, ಬುದ್ಧಿಗೋಚರವಾದದ್ದು, ದೇಹಗೋಚರವಾದದ್ದಲ್ಲ, ದೇಹ ಕಾಣುತ್ತಿದೆ ನಿಮ್ಗೆ ಅದರದ್ದು. ಆ ಚಿನ್ಮಾತ್ರವನು ಬೇರೆ ಬಗೆದು ಅದೇ ಬೇರೆ ಅದೇ ಬೇರೆ ಅಂತ ಭಾವಿಸಿ ಯೋಚನೆ ಮಾಡುವಂತಹ ಚತುರ ಧನ್ಯತೆಯ ಕಂಡವನು ಅವನು. ಆ ನಿಜವಾಗಿ ಚತುರ ಆ ಧನ್ಯತೆಯನ್ನು ಕಂಡವನೇ ಚತುರ ಅಂತ ಹೇಳಬೇಕು. ಅಂದರೆ ನಿಮ್ಮಲ್ಲೇ ಒಂದಾಗಿ, ನಿಮ್ಮಲ್ಲೇ ಎರಡಾಗಿ, ಎರಡರಲ್ಲೂ ಒಂದನ್ನೇ ನೋಡುವಂತಹ ಒಂದು ಗುಣ ಇವರದ್ದು.

ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಆವುದು ಕುಶಲತೆಯ ದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಆವುದು ಕುಶಲತೆಯ ದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ.

0: ಸೇವಿಂಗ್ ಅಂತ ಹೇಳಿದೆ. ಹಾಗೆ ಮೂರ್ನಾಲ್ಕು ಪದ್ಯಗಳನ್ನು ಹೇಗೆ ಬುದ್ಧಿವಂತನಾದವನು ತನ್ನನ್ನು ಪ್ರತ್ಯೇಕಿಸಿಕೊಂಡು ನೋಡುವ ಗುಣ ಪಡ್ಕೊಳ್ತಾನೋ ಹಾಗೆ ಬದುಕೇ ಒಂದು ಕಲೆ ಅಂತಾರೆ. ಭಾಳ ಸೊಗಸಾದ ಪದ್ಯ ಇರಬೇಕು, ಜನ ಹೇಳಿದ್ದಾರೆ ಇದನ್ನು, ನೀವು ಕೇಳ್ತಾನೆ ಇರ್ತೀರಿ. ಆಗಾಗ ಜೀವನವದು ಒಂದು ಕಲೆ, ಬದುಕು ಅನ್ನೋದು ಶಾಸ್ತ್ರ ಅಲ್ಲಪ್ಪ. ಈ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಇದು ಹೇಗೆ ನಡೀಬೇಕು, ಹಾಗೆ ಇರಬೇಕು, ಹೇಗೆ ಕ್ರಮಿಸಬೇಕು ಅನ್ನೋ ವಿಚಾರ ಇರುತ್ತೆ. ಅಲ್ಲ, ನಡೆಯುವಾಗ ಬೇರೆ ಅಂಶ. ಮ್ಯಾಪಲ್ಲಿ ನೋಡಿಬಿಟ್ರೆ ಊರು ಬಹಳ ಲಕ್ಷಣವಾಗಿ ಕಾಣುತ್ತೆ, ಒಂದು ಬ್ರಿಡ್ಜ್ ಕೂಡ ಬಹಳ ಸರಳವಾಗಿ ಕಾಣುತ್ತೆ. ಆದರೆ ಜೀವನ ಅನ್ನೋದು ಒಂದು ಕಲೆ. ಈ ಕಲೆಯ ಕಲಿಸುವುದೆಂತೂ ಹೇಗಪ್ಪ ಹೇಳ್ಕೊಡೋದಿದ್ದೀನ? ಒಂದು ಅಡುಗೆ ವಿಚಾರ ಇದೆಯಲ್ಲ, ಉಪ್ಪು. ಹೆಣ್ಮಕ್ಳು ನೋಡಿ ಅಡುಗೆ ಮಾಡುವಾಗ ಎಷ್ಟು ಉಪ್ಪು ಹಾಕ್ತಾರೆ, ಎಷ್ಟು ಖಾರ ಹಾಕ್ತಾರೆ ಅಂದರೆ ಅವರೇನು ಚಮಚದಲ್ಲಿ ಹಾಕೋದಿಲ್ಲ, ಕೈಯಿಂದ ತೆಗೆದು ಹಾಕ್ತಾರೆ ಉಪ್ಪನ್ನು, ಎಲ್ಲವನ್ನು ಹಾಕ್ತಾರೆ. ಕೈ ತೂಕ ಬಾಯಿ ಬಣ್ಣ ಅಂತಾರೆ ಇದಕ್ಕೆ. ಇದು ಶಾಸ್ತ್ರದ ವಿಷಯ ಅಲ್ಲ, ಕಲೆಯ ವಿಷಯ. ಅದೊಂದು ಕಲೆ. ಸಾವಿರದ ನಿಯಮ ಯುಕ್ತಿಗಳನ್ನು ಹೊರೆದಡೆಯುಂ, ನೀನು ಬೇಕಾದ್ರೆ ಅದಕ್ಕೆ ನೂರೆಂಟು ಹೇಳು. ಈಜಬೇಕಾದ್ರೆ ನೀನು ನೀರಿಗಿಳಿಬೇಕೋ, ಅದು ಕೈ ಬಡಿಬೇಕೋ, ಮುಂದೆ ಹೋಗಬೇಕೋ ಅಂತ ಶಾಸ್ತ್ರ ಹೇಳಿದ್ರೂ ಕೂಡ ನಿಮಗೆ ನಿಜವಾಗಿ ಅದು ಶಾಸ್ತ್ರವಾಗುತ್ತೆ ಹೊರತು ಕಲೆ ಆಗೋಲ್ಲ. ನೀರಿಗೆ ಬಿದ್ದುಬಿಡಬೇಕು, ಆವಾಗ ನೀವು ಹೇಳ್ತೀರಲ್ಲ ಅದು ಒಂದು ಕಲೆ. ಅಂದರೆ ಬದುಕಿನ ಸಾರವನ್ನು, ಶಾಸ್ತ್ರದ ಹೃದಯವನ್ನು ಅರ್ಥ ಮಾಡಿಕೊಂಡು ತನ್ನ ರೀತಿಯಲ್ಲಿ ನಡೆಯುವಂಥ ಒಂದು ಗುಣ, ಅದೇ ಕಲೆ. ಆವುದೋ ಕುಶಲತೆಯದು ಹೊಂದಿರದೆ ಜಯವಿರದು. ನೀವು ಏನೇ ಮಾಡಿ, ಎಲ್ಲರೂ ಮಾಡಿದಂತೆ ಮಾಡಿ, ಆದರೆ ಯಾವುದೋ ಕುಶಲತೆ ಹೊಂದಿರದೆ, ಯಾವುದೋ ಒಂದು ಹೆಣ್ಣುಮಕ್ಕಳು ಅಡುಗೆ ಮಾಡೋ ರೀತಿಯಲ್ಲಿ ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರುಚಿ. ಹೇಗೆ ಸಾಧ್ಯ ಆಯ್ತು ಅವರಿಗೆ? ಯಾಕೆಂದರೆ ಯಾವುದೋ ಕುಶಲತೆ ಹೊಂದಿದೆ. ಲೋಕದಲ್ಲಿ ಪ್ರತಿಯೊಂದು ಕೂಡ ಒಂದನ್ನು ಒಳಗಡೆ ಎಲ್ಲೋ ಒಂದು ಕಡೆ ಕೂತಿರುತ್ತೆ, ಅದು ಅರ್ಥ ಮಾಡ್ಕೋಬೇಕು. ಹುಡುಗಿ ಪದಾರ್ಥ ಅದು ಅಕ್ಕಿ ಗೋಧಿ ಬೇಳೆ ಅದನ್ನೇ ಉಪಯೋಗಿಸ್ತಾಳೆ, ಆದರೆ ಅವಳು ಮಾಡೋ ಅಡುಗೆಯಲ್ಲಿ ಏನೋ ಒಂದು ಕುಶಲತೆ ಇರುತ್ತಲ್ಲ, ಅದು ಅಂತಃಕರಣ ಅವಳದ್ದು. ಅವಳ ಕೈಗುಣ, ಕೈಗುಣ ಅಂತ ಡಾಕ್ಟ್ರಿಗೆ ಹೇಳ್ತೀವಲ್ಲ, ಕೈಗುಣ ಅಲ್ಲ ನಿಜ, ಅಂತಃಕರಣದ ಗುಣ. ಆ ವಿವರ ನಿನ್ನೊಳಗೆ ಅಂದರೆ ಬದುಕಿನಲ್ಲಿ ಬದುಕನ್ನು ಶಾಸ್ತ್ರ ಮಾಡಿಕೊಳ್ಳದೆ ಕಲೆಯಾಗಿ ಮಾಡಿಕೊಳ್ಳುವಂತಹ ಒಂದು ಒಳಗುಣ ಇದೆಯಲ್ಲ, ಆ ಪರಿಪಾಕ ಇದೆಯಲ್ಲ, ಆ ಕಾರ್ಯಸತ್ವ ಇದೆಯಲ್ಲ, ಅದು ಮಾತ್ರ ನಿನ್ನದಾಗಬೇಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 9 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ

0: ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಬೆಂಗಳೂರು. ಗೀತಪಲ್ಲವ. ಗೀತಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಸೋನು ನಿಗಮ್ ಅವರ ದನಿಯಲ್ಲಿ ರಾಜಾ ಹುಲಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇನ್ನೀಗ ಕೇಳಿ ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಇಳಯರಾಜ ಅವರು ಸಂಗೀತ ನೀಡಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರಾ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಮಿಡಿದ ಶ್ರುತಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತಪ್ರಿಯ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ನಮ್ಮ ಮನೆಗಳ. ಇನ್ನೀಗ ಕೇಳಿ ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಮಿಡಿದ ಹೃದಯಗಳು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು 1942 ಆಗಸ್ಟ್ 8 ತಾರೀಖಿನಂದು ಮುಂಬಯಿಯ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ 50 ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿಯ ನೇತೃತ್ವದಲ್ಲಿ ನಡೆಸಿದ ದಿಟ್ಟ ಹೋರಾಟಕ್ಕೆ ಬ್ರಿಟಿಷರ ಮೈ ನಡುಗಿತು. ಇದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಎಂತಲೂ ಕರೆಯಲಾಗುತ್ತೆ. ಬಂಧುಗಳೇ, ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಕುರಿತ ವಿಚಾರವನ್ನ ಮಾತನಾಡ್ತಾ ಚಿತ್ರಗೀತೆಗಳನ್ನ ಕೇಳೋಣ.

0: ಅಜಯ್ ವಾರಿಯರ್ ಅವರ ದನಿಯಲ್ಲಿ ಕ್ರಾಂತಿಯೋಗಿ ಮಹಾದೇವರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಓಂ ಸಾಯಿ ಪ್ರಕಾಶ್ ಹಾಗೂ ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಬಲರಾಮ್ ಬಿ ಅವರ ಸಂಗೀತವಿತ್ತು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಎರಡನೇ ಮಹಾಯುದ್ಧದ ಸಮಯದಲ್ಲಿ August 8, 1942 ಗಾಂಧಿಯವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಬಾಂಬೆ ಅಧಿವೇಶನದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಬೇಕೆಂತ ಒತ್ತಾಯಿಸಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭ ಮಾಡಿದರು. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ, ಇನ್ನು ನಿಮ್ಮ ಅಧೀನದಲ್ಲಿ ಭಾರತೀಯರು ಇರುವುದಿಲ್ಲ ಎಂದು ಬ್ರಿಟಿಷರಿಗೆ ನೇರವಾದ ಸಂದೇಶವನ್ನು ಕೊಡಲಾಯಿತು. ಇದು ಬಾಂಬೆಯಲ್ಲಿನ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ನಡೆದದ್ದು. ಅಲ್ಲಿ ಮಾಡಿದಂತಹ ಕ್ವಿಟ್ ಇಂಡಿಯಾ ಭಾಷಣದಲ್ಲಿ ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಲಾಯಿತು. ಆಗ ನಡೆದ ಈ ಚಳುವಳಿ ದೇಶಾದ್ಯಂತ ಹರಡಿತು. ಇನ್ನಷ್ಟು ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಇನ್ನೀಗ ಕೇಳೋಣ ಕಾಲಭೈರವ ಅವರ ದನಿಯಲ್ಲಿ RRR ಚಿತ್ರದ ಗೀತೆ, ಆಜಾದ್ ವರದರಾಜ್ ಅವರ ಸಾಹಿತ್ಯಕ್ಕೆ MM ಕೀರವಾಣಿಯವರ ಸಂಗೀತವಿದೆ.

0: ಲೋಕಿ ಎನ್ ಬಿ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿದ್ದ ಈ ಹಾಡು ಹಾಡಿದ್ದು ರಘು ದೀಕ್ಷಿತ್.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕ್ವಿಟ್ ಇಂಡಿಯಾ ಭಾಷಣದ ನಂತರ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ಹೋರಾಟಗಾರರನ್ನು ವಿಚಾರಣೆ ಇಲ್ಲದೆ ಬ್ರಿಟಿಷರು ಬಂಧಿಸಲಿಕ್ಕೆ ಶುರು ಮಾಡಿದರು. ಆಗ ದೇಶಾದ್ಯಂತ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ವಿವಿಧ ರೀತಿಯಲ್ಲಿ ಹೋರಾಟಗಳು ಕೂಡ ಆರಂಭವಾದವು. ಮತ್ತು ಅದಕ್ಕೆ ವಸಾಹತುಶಾಹಿ ಬ್ರಿಟಿಷ್ ಸರ್ಕಾರ 10,000 ನಾಯಕರನ್ನು ಬಂಧಿಸ್ತಾ ಹೋದರು. ಹಾಗೂ ತಕ್ಷಣಕ್ಕೆ ಅವರನ್ನು ಬಿಡುಗಡೆ ಮಾಡದೆ 1945 ಜೈಲಿನಲ್ಲೇ ಇಟ್ಟರು. ಯಾವಾಗ ದೇಶದೆಲ್ಲೆಡೆ ಬಾಲಕರಿಂದ ಹಿಡಿದು ವೃದ್ಧರವರೆಗೂ ಹೋರಾಟದ ಕಿಚ್ಚು ಹೆಚ್ಚಾಯಿತೋ ಆಗ ಅಂತಿಮವಾಗಿ ಇನ್ನು ಮುಂದೆ ಭಾರತ ನಮ್ಮ ಅಧೀನತೆಯನ್ನು ಒಪ್ಪಿಕೊಂಡಿರುವುದಿಲ್ಲ ಎಂಬುದನ್ನು ಬ್ರಿಟಿಷರು ಅರಿತು 2ನೇ ಮಹಾಯುದ್ಧದ ನಂತರ ಜೈಲಿನಲ್ಲಿ ಬಂಧಿಸಿಟ್ಟಿದ್ದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಿಡುಗಡೆ ಮಾಡಿತು. ಇದರೊಂದಿಗೆ ಕ್ವಿಟ್ ಇಂಡಿಯಾ ಚಳುವಳಿ ಕೊನೆಗೊಂಡಿತು. ಇನ್ನಷ್ಟು ವಿಚಾರವನ್ನ ತಿಳಿತಾ ಹೋಗೋಣ.

ಸುನಿಧಿ ಚೌಹಾಣ್ ಹಾಗೂ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಸೈರಾ ನರಸಿಂಹಾರೆಡ್ಡಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಜಾದ್ ವರದರಾಜ್ ಅವರ ಸಾಹಿತ್ಯಕ್ಕೆ ಅಮಿತ್ ತ್ರಿವೇದಿಯವರ ಸಂಗೀತವಿತ್ತು. ಇನ್ನೀಗ ಕೇಳಿ ವಿಜಯ್ ಪ್ರಕಾಶ್, ಚಂದನ ಬಾಲ ಕಲ್ಯಾಣ್ ಹಾಗೂ ಚಾರು ಹರಿಹರನ್ ಅವರ ದನಿಯಲ್ಲಿ ಆರ್ ಆರ್ ಆರ್ ಚಿತ್ರದ ಗೀತೆ ಕೆ ಶಿವದತ್ತ ಅವರ

ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಕ್ವಿಟ್ ಇಂಡಿಯಾ ಚಳುವಳಿ ಒಂದೆಡೆಯಾದರೆ, ಸುಭಾಷ್ ಚಂದ್ರ ಬೋಸ್ ಅವರು ಎರಡನೇ ಮಹಾಯುದ್ಧದ ಆರಂಭದ ನಂತರ ಜರ್ಮನಿಯಲ್ಲಿ ಭಾರತೀಯ ಸೈನ್ಯವನ್ನು ಸಂಘಟಿಸಿದರು. ಜಪಾನಿನ ಸಹಾಯದಿಂದ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಮರು ಸಂಘಟನೆ ಮಾಡಿದರು ಮತ್ತು ಆಕ್ಸಿಸ್ ಶಕ್ತಿಗಳಿಂದ ಸಹಾಯವನ್ನು ಕೋರಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಆರಂಭ ಮಾಡಿದರು. ಹೀಗೆ ಬ್ರಿಟಿಷರಿಗೆ ದುಸ್ವಪ್ನವಾಗಿ ಕಾಡಿದ್ರು. ಒಂದು ಕಡೆ ಕ್ವಿಟ್ ಇಂಡಿಯಾ ಚಳುವಳಿಯಿಂದ ದಿಕ್ಕೆಟ್ಟ ಬ್ರಿಟಿಷರನ್ನು ಸುಭಾಷ್ ಚಂದ್ರ ಬೋಸ್ ಅವರ ಸೈನ್ಯ ಇನ್ನಷ್ಟು ಜರ್ಜರಿತರನ್ನಾಗಿ ಮಾಡಿತು. ಆಗ ವೈಸ್ರಾಯ್ ಲಿನ್ಲಿತ್ಗೋ ಈ ಚಳುವಳಿಯನ್ನ 1857 ನಂತರದ ಅತ್ಯಂತ ಗಂಭೀರ ದಂಗೆ ಎಂದು ಕರೆದು ಆಗಸ್ಟ್ 31 ವಿನ್ಸ್ಟನ್ ಚರ್ಚಿಲ್ಗೆ ಟೆಲಿಗ್ರಾಮ್ನಲ್ಲಿ ಒಂದು ಸಂದೇಶವನ್ನು ಬರೀತಾರೆ. ಆ ಸಂದೇಶ ಏನು ಅಂತ ತಿಳಿಯೋಣ ಈ ಗೀತೆಯ ನಂತರ. ವಿರಾಮದ

ಮತ್ತೊಂದು RRR ಚಿತ್ರದ ಗೀತೆ, ಸಿನಿಮಾಯಿಂದ ಒಂದು ಗೀತೆ. ರಚನೆ ಮತ್ತು ಸಂಗೀತ ಕೀರವಾಣಿ MM ಅವರದು, ರಚನೆ ಆಜಾದ್ ವರದರಾಜ್ ಅವರದು, ಹಾಡಿದ್ದಾರೆ ಕೀರವಾಣಿ MM.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ

0: ಮಾಡ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ. ನೀರು ಜೀವಜಲ,
3: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
1: ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ಕ್ವಿಟ್ ಇಂಡಿಯಾ ಚಳುವಳಿಯ ಕುರಿತು ಮಾತನಾಡ್ತಾ ಇದ್ವಿ. ಕ್ವಿಟ್ ಇಂಡಿಯಾ ಚಳುವಳಿಯ ದಂಗೆ ಕುರಿತು ವೈಸ್ರಾಯ್ ಲಿನ್ಲಿತ್ಕೋ ಅವರು ಆಗಸ್ಟ್ 31ರಂದು ವಿನ್ಸ್ಟನ್ ಚರ್ಚಿಲ್ಗೆ ಟೆಲಿಗ್ರಾಮ್ನಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ರು. ಆ ಸಂದೇಶ ಏನಪ್ಪಾ ಅಂತ ಅಂದರೆ, 1857ರ ನಂತರದ ಅತ್ಯಂತ ಗಂಭೀರ ದಂಗೆಯನ್ನು ಎದುರಿಸುವಲ್ಲಿ ನಾನು ಇಲ್ಲಿ ತೊಡಗಿಸಿಕೊಂಡಿದ್ದೇನೆ. ಮಿಲಿಟರಿ ಭದ್ರತೆಯ ಕಾರಣಗಳಿಗಾಗಿ ನಾವು ಇಲ್ಲಿಯವರೆಗೆ ಪ್ರಪಂಚದಿಂದ ಅದರ ಗಂಭೀರತೆ ಮತ್ತು ವ್ಯಾಪ್ತಿಯನ್ನು ಮರೆಮಾಡಿದ್ದೇವೆ. ಗ್ರಾಮಾಂತರದ ದೊಡ್ಡ ಪ್ರದೇಶಗಳಲ್ಲಿ ಗುಂಪು ಹಿಂಸಾಚಾರವು ವ್ಯಾಪಕವಾಗಿ ಹರಡಿದೆ ಮತ್ತು ಸೆಪ್ಟೆಂಬರ್ನಲ್ಲಿ ನಮ್ಮ ಯುದ್ಧ ಪ್ರಯತ್ನದ ಈ ವ್ಯಾಪಕ ವಿಧ್ವಂಸಕತೆಯನ್ನು ನವೀಕರಿಸುವ ಒಂದು ಅಸಾಧಾರಣ ಪ್ರಯತ್ನವನ್ನು ನಾವು ನೋಡುವುದಿಲ್ಲ ಎಂದು ನನಗೆ ಖಚಿತವಿಲ್ಲ. ಹೊರಗಿನ ಸ್ಥಳಗಳಲ್ಲಿರುವ ಯುರೋಪಿಯನ್ನರ ಜೀವನವು ಅಪಾಯದಲ್ಲಿದೆ ಅಂತ ಬರೀತಾರೆ. ಹೀಗೆ ಬ್ರಿಟಿಷ್ ಅಧಿಕಾರಿಗಳಿಗೆಲ್ಲ ದುಸ್ವಪ್ನವಾಗಿ ಕಾಡಿತು ಕ್ವಿಟ್ ಇಂಡಿಯಾ ಚಳುವಳಿ. ಬ್ರಿಟಿಷರು ಬೆಚ್ಚಿಬಿದ್ರು, ಯಾಕಂದರೆ ದೇಶಾದ್ಯಂತ ಅವರಿಗೆ ಒಕ್ಕೊರಲಿನಿಂದ ಕೇಳುತ್ತಿದ್ದ ಘೋಷವಾಕ್ಯ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು. ಇನ್ನೀಗ ಕೇಳೋಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಗೀತೆ. ಶಂಕರ್ ಮಹದೇವನ್, ರಾಜೇಶ್ ಕೃಷ್ಣನ್, ಹೇಮಂತ್ ಅವರ ದನಿಯಲ್ಲಿ ಕೇಶವಾದಿತ್ಯ ಅವರ ಸಾಹಿತ್ಯಕ್ಕೆ ಯಶೋವರ್ಧನ್ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಎಸ್ ನಾರಾಯಣ್ ಹಾಗೂ ಫಯಾಜ್ ಅವರ ದನಿಯಲ್ಲಿ ವೀರಪ್ಪ ನಾಯಕ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಬ್ರಿಟಿಷರು ಭಾರತೀಯರ ಈ ಚಳುವಳಿಗೆ ನಡುಗಿ 100,000 ಅಧಿಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಿ ಸೆರೆಮನೆಯಲ್ಲಿಟ್ಟರು. ಅವರ ವಿಚಾರಣೆ ನಡೆಸುವಷ್ಟು ಧೈರ್ಯ ಕೂಡ ಅವರಿಗಿರಲಿಲ್ಲ. ಕೊನೆಗೆ 2ನೇ ಮಹಾಯುದ್ಧದ ನಂತರ 1945 ಎಲ್ಲ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕಾಯಿತು. ಏಕೆಂದರೆ

ಸಂದರ್ಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಫಿಟ್ ಇಂಡಿಯಾ ಚಳುವಳಿಯ ಸುವರ್ಣ ಮಹೋತ್ಸವದ ಸ್ಮರಣಾರ್ಥ 1 ರೂಪಾಯಿ ನಾಣ್ಯದಲ್ಲಿ ಫಿಟ್ ಇಂಡಿಯಾ ಚಳುವಳಿಯ ಚಿತ್ರವನ್ನು ಇರುವಂತಹ ನಾಣ್ಯವನ್ನು ಬಿಡುಗಡೆ ಮಾಡಿತು. ಇನ್ನೀಗ ಕೇಳಿ ದೇವರ ಮಕ್ಕಳು ಚಿತ್ರಕ್ಕಾಗಿ ನವೀನ್ ಕೃಷ್ಣ ಅವರು ಹಾಡಿರುವ ಒಂದು ಗೀತೆ. ಜಿ ಎಸ್ ಶಿವರುದ್ರಪ್ಪನವರ ರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಗೀತೆ, ಕೇಶವಾದಿತ್ಯ ಅವರ ರಚನೆಗೆ ಯಶೋವರ್ಧನ್ ಅವರ ಸಂಗೀತವಿದೆ.

ಇಂದಿಗೆ ಕ್ವಿಟ್ ಇಂಡಿಯಾ ಚಳುವಳಿಯಾಗಿ 84 ವರ್ಷಗಳು ಕಳೆದವು. ಇಂದಿನ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುತ್ತ ಅವರಿಗೆ ಅನಂತಾನಂತ ನಮನಗಳನ್ನು ಅರ್ಪಿಸುತ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.

ಸುನ್ಹೆರೆ ಪಲ್, ಸುನ್ಹೆರೆ ಪಲ್ನಲ್ಲಿ ಹಿಂದಿ, ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳೋಣ ಮಧುಮತಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರು ಹಾಡಿರುವ ಒಂದು ಗೀತೆ. ಶೈಲೇಂದ್ರ ಅವರ ರಚನೆಗೆ ಸಲೀಲ್ ಚೌಧರಿ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣವರ ರಾಗ ಸಂಯೋಜನೆ ಇರುವ ಸಾಜನ್ ಚಿತ್ರದ ಗೀತೆ, ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ ಸಾಗರ್ ಚಿತ್ರದ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದೆ.

0: ಇನ್ನೀಗ ಕೇಳಿ ಆನಂದ್ ಬಕ್ಷಿ ಅವರ ಗೀತರಚನೆಗೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವ ಜವಾನಿ ದಿವಾನಿ ಚಿತ್ರದ ಗೀತೆ. ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ.
1: ಆವನಾ ದಿಲ್ ಹೈ ಬೇಕರಾರ್
2: ನಾನಾ ನಾನಾ

ಆಕಾಶವಾಣಿ ಬೆಂಗಳೂರು. ಸವಿನೆನಪು. ಸವಿನೆನಪಿನಲ್ಲಿ ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ ಶರಪಂಜರ ಚಿತ್ರದ ಗೀತೆ, ದರಾ ಬೇಂದ್ರೆ ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ಇನಿಯ ಕೇಳಿ ಕುವೆಂಪು ಅವರ ಸಾಹಿತ್ಯಕ್ಕೆ ಚಲಪತಿ ರಾವ್ ಟಿ ಅವರು ಸಂಗೀತ ನೀಡಿರುವ ಮಾವನ ಮಗಳು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕನ್ಯಾರತ್ನ ಚಿತ್ರದ ಗೀತೆ, ಕುರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇದೆ.

ಎಲ್ಆರ್ ಈಶ್ವರಿ ಅವರ ದನಿಯಲ್ಲಿ ಪರೋಪಕಾರಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ಎಲ್ಲಾರೀಶ್ವರಿಯವರ ದನಿಯಲ್ಲಿ ವೀರ ಸಂಕಲ್ಪ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇತ್ತು.

ಕೆಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ ಗಾಂಧಿ ನಗರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಸವಿನೆನಪು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಕೇಳೋಣ. ಇನ್ನೀಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ನಾಗರಹಾವು ಚಿತ್ರದ ಗೀತೆ, ವಿಜಯ್ ನಾರಸಿಂಹರ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ರಾಗ ಚಿತ್ರದಾಯದ ಗೀತೆಗಳನ್ನ ಕೇಳ್ತಾ ಇದ್ರಿ. ಗೀತೆಗಳಿಗೆ ಧ್ವನಿಯಾಗಿದ್ದವರು ಅರ್ಮಾನ್ ಮಲ್ಲಿಕ್, ಅನುರಾಧ ಭಟ್, ಕಾರ್ತಿಕ್, ಇಂದು ನಾಗರಾಜ್, ಹರಿಚರಣ್ ಹಾಗೂ ಸಂಗಡಿಗರು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದ ದಿನವಿಂದು. 1942ರಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ರಣಮಂತ್ರದೊಂದಿಗೆ ಆಂದೋಲನದಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ತ್ಯಾಗ ಹಾಗೂ ಬಲಿದಾನಗೈದ ಮಹಾನ್ ಚೇತನಗಳಿಗೆ ನಾಡಿನ ವಿವಿಧೆಡೆ ಇಂದು ಗೌರವ ಅರ್ಪಿಸಲಾಗುತ್ತಿದೆ. ವಿಜಯನಗರದ ಸುವರ್ಣಯುಗದ ರುವಾರಿ ಕನ್ನಡ ರಾಜ್ಯರಮಣ ಬಿರುದ ಅಂಕಿತ ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷಕ್ತಗೊಂಡ ದಿನವಿಂದು. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಿನ್ನೆಲೆ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗೆ ಇಳಕಲ್ ರೇಷ್ಮೆ ಸೀರೆ ನೇಯ್ಗೆಗಾಗಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ ಪಡೆದಿದ್ದಾರೆ. ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಬೆಂಗಳೂರಿನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಗುರುನಾಥ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಖುಷಿ ಆಯ್ತು, ಬಹುದ ಶುದ್ಧ ಬೇಡಿಕೆ ಇಟ್ಕೊಂಡು 43 ವರ್ಷ ಆಯ್ತು. ನಾವು ಅಂದ್ರೆ ಅವ್ ಎಲ್ಲ ಯಾರು ಹೇಳ್ತಾರೆ ಒಟ್ಟು ಡಿಸೈನ್ ಮಾಡ್ತೀವಿ ಕೊಡ್ತಾರೆ, ಯಾವ ಮಾರ್ಕೆಟ್ ಬೇಕಂತ ಅವ್ ಮಾಡ್ತೀವಿ. ಅಲ್ಲಿ ಕೊಡ್ತೀನಿ ಗುಳೇರ್ಗುಡ್ಡ ಕೈಮಗ್ಗ ಸನಾ ಸೀರೆ ಕುಡಿ ಮಾಡಿದ್ರು ಕನ್ನಡದಲ್ಲಿ ಸನಾ ಸೀರೆ ಕುಡಿ ಮಾಡಿ ಅಮಾಸ್ರಿ ಮೇಡಮ್ ಅವ್ರು ಬಂದಿದ್ರು. ಖುಷಿ ಆಯ್ತು, ನೇಕಾರಿಕೆ ಅನ್ನೋದು ನಮಗ ಖುಷಿ ಬಹಳ ಆಯ್ತು. ನ್ಯಾಚುರಲ್ ಕಲರ್ ಬಂತು, ಪೀಳಿಗೆ ಆದ್ರೆ ಎಲ್ಲ ಒಳ್ಳೇದಾಗುತ್ತೆ, ನೇಕಾರಿಕೆ ಅನ್ನೋದು ಉಳಿದೈತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಬೇಸ್ಬೇಕನ್ನೋದು ನಾವು.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯ್ದ 60 ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗೂ ಮೂಲಸೌಕರ್ಯಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲೇ ಪ್ರಥಮ ಉಪಗ್ರಹ ಆಧಾರಿತ ನಿಖರ ನೇವಿಗೇಷನ್ ವ್ಯವಸ್ಥೆ ಹೆಲಿಕಾಪ್ಟರ್ಗಳಿಗಾಗಿ ವಿನ್ಯಾಸಗೊಳಿಸಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಎಚ್ಎಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆ ರವಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಕಾಡಾ ಸಭಾಂಗಣದಲ್ಲಿ 11ನೇ ತಾರೀಖು ಮಧ್ಯಾಹ್ನ 3:30ಕ್ಕೆ 126ನೇ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ತುಂಗಭದ್ರಾ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಪ್ರಸಕ್ತ ಹಂಗಾಮಿಗೆ ಬಳಸಿಕೊಳ್ಳುವ ಬಗ್ಗೆ ಈ ಸಭೆ ನಿರ್ಧರಿಸಲಿದೆ. ರಕ್ತದಾನ ಜೀವದಾನವಾಗಿದ್ದು ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದರಿಂದ ತುರ್ತು ಸಂದರ್ಭಗಳಲ್ಲಿ ಅಮೂಲ್ಯ ಜೀವಗಳನ್ನು ಉಳಿಸಬಹುದು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ. ಜಿಂದಾಲ್ ಸ್ಟೀಲ್ ವರ್ಕ್ಸ್ ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ಒಪಿಜೆ ಸೆಂಟರ್ನಲ್ಲಿ ಆಯೋಜಿಸಿದ್ದ 2ನೇ ಆವೃತ್ತಿಯ ರಕ್ತಮಿತ್ರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಚಾರ್ಮಾಡಿ

ಘಾಟ್ ರಸ್ತೆಯ ಕೊಟ್ಟಿಗೆಹಾರ ಬಳಿ ನಿಂತಿದ್ದ ಲಾರಿಗೆ ಕಾರು ಅಪ್ಪಳಿಸಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಳಿಲ್ಗದ್ದೆ ಗ್ರಾಮದ ಮೂವರು ಸಾವನ್ನಪ್ಪಿ ಇಬ್ಬರು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ. ಹಣದಿಂದ ಸಾಧನೆ ಸಲಕರಣೆ ಪಡೆಯಬಹುದು, ಧರ್ಮ ಮಾರ್ಗದಿಂದ ಮಾತ್ರ ನೆಮ್ಮದಿ ಶಾಂತಿ ಗಳಿಸಬಹುದು ಎಂದು ಶ್ರೀ ಸತ್ಯಾತ್ಮತೀರ್ಥ ಸ್ವಾಮೀಜಿ ನುಡಿದರು. ಧಾರವಾಡದ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ನಿಮಿತ್ತ ಸ್ವಾಗತ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು. ತಮ್ಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮಸ್ಥಳವಾದ ಧಾರವಾಡ ತಮ್ಮ ಮೇಲೆ ಅನುಗ್ರಹದ ಧಾರೆ ಎರೆದಿದೆ ಎಂದರು. ಮೇಲುಕೋಟೆಯ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಎನ್ ಉದಯ್ಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಂಗಭೂಮಿಯ ಹಿರಿಯ ಕಲಾವಿದೆ ಜಯಲಕ್ಷ್ಮಿ ಪಾಟೀಲ್ ಅವರ ಕುರಿತು ಪತ್ರಕರ್ತ ಡಾ ಗಣೇಶ್ ಅಮಿನ್ಗಡ್ ರಚಿಸಿದ ರಂಗಬಾನಾಡಿ ಕೃತಿ ಧಾರವಾಡ ರಂಗಾಯಣದ ರಂಗ ಸಮುಚ್ಚಯ ಸಭಾಭವನದಲ್ಲಿ ಇಂದು ಸಂಜೆ 6:30ಕ್ಕೆ ಬಿಡುಗಡೆಯಾಗಲಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿತ ಫಲಪುಷ್ಪ ಪ್ರದರ್ಶನದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಚಿತ್ರನಟಿ ಅಮೂಲ್ಯ ಜಗದೀಶ್ ಇಕೆಬಾನ್ ಪುಷ್ಪರಂಗೋಲಿ ತರಕಾರಿ ಕಲಾಕೃತಿ ಡಚ್ ಹೂವಿನ ಜೋಡಣೆ ಹಾಗೂ ಬೋನ್ಸಾಯಿ ಗಿಡಗಳ ಪ್ರದರ್ಶಿನಿ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.

0: ಸಾಹಿತಿ ಹಾಗೂ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚಂಪಾ ಅವರು ಗ್ರಾಮೀಣ ಪ್ರದೇಶದಲ್ಲಿ ಅರಳಿದ ಪ್ರತಿಭೆಯಾಗಿದ್ದಾರೆ. ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವರು, ಆದರೆ ಅದನ್ನು ಕಾರಣವಾಗಿಸಿಕೊಳ್ಳದೆ ಉತ್ಸಾಹದಿಂದ ಶಿಕ್ಷಣವನ್ನ ಪಡೆದಂತಹ ಅವರ ಬದುಕಿನ ಕತೆ ನಿಜಕ್ಕೂ ರೋಚಕಮಯವಾಗಿದೆ. ಇವರು ಶಿಕ್ಷಕಿಯಾಗಿ ಕಳೆದ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಅನನ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂಬ ಅವರು. ಸಾಹಿತ್ಯ ಪಯಣದಲ್ಲಿ ಮೊದಲು ಪ್ರಕಟಗೊಂಡಿದ್ದು ಇವರ ನಿಯತ್ತು ಎಂಬ ಕಾದಂಬರಿ 2016. ಒಟ್ಟು 6 ಕಾದಂಬರಿಗಳು, 2 ನಾಟಕ ಸಂಕಲನಗಳು, 4 ಕಥೆಗಳು, 3 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಅನೇಕ ಲೇಖನಗಳು ತಮ್ಮ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಳಿಸಿದ್ದಾರೆ. ಇವರ ಋಣವರಿತವಳು ಎಂಬ ಪುಟ್ಟ ಕಾದಂಬರಿ ದಿನಪತ್ರಿಕೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಪ್ರಕಟವಿದೆ. ಇದರ ಜೊತೆಗೆ ಜಿಲ್ಲಾ ಉತ್ತಮ ಶಿಕ್ಷಕಿ ಲಯನ್ಸ್ ಕ್ಲಬ್ ದಾವಣಗೆರೆ ವತಿಯಿಂದ, ಹಾಗೆ ಜಿಲ್ಲಾ ಗುರುಶ್ರೀ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಜಿಲ್ಲಾ ವನಿತಾ ಸಾಹಿತ್ಯಶ್ರೀ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಅವರ ಸಾಧನೆಯ ಬದುಕಿನ ಬಗ್ಗೆ ಅವರೊಟ್ಟಿಗೆ ಮಾತಾಡ್ತಾ ಅವರಿಂದಲೇ ಅವರ ಬದುಕನ್ನ ಅನಾವರಣಗೊಳಿಸೋಣ. ಚಂಪಾ ಡಿಸಿ ಮೇಡಮ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಹೇಳಿ, ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ವು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ?
2: ಬಾಲ್ಯದ ದಿನಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ವು. ಈಗ್ಲೂ ಕೂಡ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಈಗಿನ ಗದಗ್ ಜಿಲ್ಲೆಯ ಮಲ್ಲ ಸಮುದ್ರ ಗ್ರಾಮ, ಗದಗ್ನಿಂದ 5 ಕಿಲೋಮೀಟರ್ ಆಗುತ್ತೆ ಮಲ್ಲ ಸಮುದ್ರ ಅಂತ. ಅಲ್ಲಿನೇ ನಾನು ಶಿಕ್ಷಣ ಪ್ರಾರಂಭ ಮಾಡಿದೆ, 1ರಿಂದ 5ನೇ ತರಗತಿ. ಆಮೇಲೆ ನನ್ನನ್ನು ಹುಬ್ಳಿಗೆ ಹಾಕಿದ್ರು 6th. 6th 7th, ಅಲ್ಲಿ ಹೆಣ್ಮಕ್ಕಳ ಪ್ರೈಮರಿ ಶಾಲೆ ಅದು. ಅದೇ ಹಾಸ್ಟೆಲ್ನಲ್ಲೇ ಇದ್ಕೊಂಡು 8th, 9th, 10th ಹುಬ್ಳಿ ಮುಗೀತು. ಅದಾದ್ಮೇಲೆ ಧಾರವಾಡದಲ್ಲೇ ನನಗೆ ಅಲ್ಲಿ ವನಿತಾ ಶಿಕ್ಷಕಿಯರ ತರಬೇತಿ ಸಂಸ್ಥೆ, ಎಲ್ಲ ಹೆಣ್ಮಕ್ಕಳ ಶಾಲೆಯಲ್ಲೇ ಕೋ ಎಜುಕೇಷನ್ ಗೊತ್ತಿಲ್ಲ, ಅಲ್ಲಿ ನಾನು TCH ಮಾಡಿದೆ. SLC ಆದ್ಮೇಲೆ TCH. ಅವಾಗ ನನಗೆ 17 ವರ್ಷ ಮುಗಿಸಿದೆ. ನಾನು ಒಳ್ಳೆ ಚಂದವಾದ ಆಟಗಳೆಲ್ಲ ಆಡ್ತಾ ಇದ್ವಿ. ಆಗಿನ ಆಟಗಳು ಈಗ ನೋಡಕ್ ಸಿಕ್ಕುವುದಿಲ್ಲ, ಆದ್ರೆ ಬಹಳಷ್ಟು ಆಟ ಆಡಿ ಬೆಳೀತಾ ಇದ್ವಿ ನಾವೆಲ್ಲ.
1: ಈಗ ಹೇಳಿ, ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಡಿಮೆ ಅವಕಾಶ ಅಂತಹ ಕಾಲ, ನೀವು ಓದ್ಬೇಕಾದ್ರೆ ಆ ಒಂದು ಕಾಲಘಟ್ಟದಲ್ಲಿ ತಾವು ಶಿಕ್ಷಣವನ್ನ ಪಡೆದ್ರಿ, ಪದವಿಗಳನ್ನ ಪಡೆದ್ರಿ, ಯಾವ ರೀತಿ ಇತ್ತು ನಿಮ್ಮ ಒಂದು ಕಾಲಘಟ್ಟ?
2: 70-80ರ ದಶಕ. ಆಕ್ಚುಲಿ ನಮ್ಗೆ ಅಲ್ಲಿ ಓದಾಕ ಏನು ಫೆಸಿಲಿಟಿ ಇರ್ಲಿಲ್ಲ ನಮ್ಮ ಊರಲ್ಲಿ, ಅದಕ್ಕೋಸ್ಕರನೇ ಹಾಸ್ಟೆಲ್ಗೆ ಹಾಕಿದ್ದು. ಅಲ್ಲಿ ಮುಂದೆ ಹೈಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ, ಮತ್ತೆ ಅವಾಗೆಲ್ಲ ಮಲ್ ಸಮುದ್ರದಿಂದ ಗದಗಿಗೆ ಹೋಗಿ ಓದೋಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಹಾಸ್ಟೆಲ್ ಆಲ್ರೆಡಿ ನಮ್ಮ ಇಬ್ಬರು ಅಕ್ಕಂದ್ರು, ನಮ್ಮ ಅಣ್ಣ ಅವರೆಲ್ಲ ಹುಬ್ಳಿ ಧಾರವಾಡದಲ್ಲಿ ಹಾಸ್ಟೆಲ್ಗಳಲ್ಲೇ ಓದ್ತಿದ್ರು. ಫ್ಯಾಮಿಲಿಯಲ್ಲಿ ರೂಢಿ ಇತ್ತು ಇಲ್ಲಿ ಮುಗಿತಿದ್ದಂಗೆ ಅಲ್ಲಿ ಹೋಗ್ಬೇಕು ಅಂತ. ಹಂಗಾಗಿ ನಾನು ಅಲ್ಲಿ ಹೋದೆ, ಹುಬ್ಳಿ ಧಾರವಾಡ ಸಿಟಿಯಲ್ಲಿ ಓದೋದಾಯ್ತು. ಆಮೇಲೆ TCH ಮುಗಿದ್ಮೇಲೆ 1 ತಿಂಗಳಷ್ಟೇ ಮನೆಯಲ್ಲಿದ್ದೆ ನಾನು. ಟ್ಯೂಷನ್ ಟೀಚರ್ ಅಂತ ಅಪಾಯಿಂಟ್, 2 8th 9th ವರೆಗೂ ಮಕ್ಕಳಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ 3 ಇಯರ್ಸ್ನಿಂದ ಇತ್ತು, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಂತ. ಸೆಕೆಂಡ್ ಫೇಸ್ಗೆ ನನ್ನ ಟೀಚರ್ ಅಂತ ಅಪಾಯಿಂಟ್ ಮಾಡಿದ್ರು. ಅವಾಗ ನನಗೆ ಟೈಮ್ ಸಿಕ್ತಿ ಅಲ್ಲಿ. ಹಂಗಾಗಿ ನಮ್ಮ ಭಾವ TCH ಕಾಲೇಜಲ್ಲಿ ಪ್ರೊಫೆಸರ್ ಇದ್ರು, ಅವರು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಆಗೋದು, PUC ಬರಿ ಅಂತ ಹೇಳು ಅಂತ ಹೇಳಿದರು. ನಮ್ಮ ಅಕ್ಕ ನಮ್ಮ ಭಾವನ ಮನೆಯಲ್ಲೇ ನಾನು ಧಾರವಾಡದಲ್ಲಿ. ಅವಾಗಿಂದ PUC ಸ್ಟಾರ್ಟ್ ಮಾಡಿದೆ, ಕರೆಸ್ಪಾಂಡೆನ್ಸ್ PUC. ಅದು ಆದ್ಮೇಲೆ ಹಂಗೆ ಆಮೇಲೆ ಡಿಗ್ರಿ ಮುಗಿಸಿದೆ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಕಂಟಿವಿತ್ತು. ಅದ್ರ ಜೊತೆಗೆ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಜೂನಿಯರ್ ಸೀನಿಯರ್ ಮುಗಿಸಿದೆ, ಕನ್ನಡ ಶಾರ್ಟ್ ಹ್ಯಾಂಡ್ ಮುಗಿಸಿದೆ ಜೂನಿಯರ್ ಸೀನಿಯರು. ಅದು ಆದ್ಮೇಲೆ MA ಮುಗೀತು, 1994 ಮುಗೀತು. ನನಗೆ PhD ಮಾಡ್ಬೇಕಂತ ಬಹಳ ಇಷ್ಟ ಇತ್ತು, ಮತ್ತೆ ಸೋಷಿಯಾಲಜಿ ತಗೊಂಡು MA ಮಾಡಿದೆ.
1: ಓಕೆ, ಅಂದ್ರೆ MA ಪದವಿಯಲ್ಲಿ ಎರಡು ಮಾಡಿದೆ,
2: ಕನ್ನಡ ಫಸ್ಟ್ ಮಾಡಿದ ಕನ್ನಡ, ಆಮೇಲೆ ಸೋಷಿಯಾಲಜಿ ಮಾಡಿದೆ.
1: ತುಂಬಾ ಖುಷಿಯಾಗುತ್ತೆ ಮ್ಯಾಮ್ ಪದವಿಯ ಒಂದು ಲಿಸ್ಟ್ ನ ಕೇಳ್ತಾ ಹೋದ್ರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವೃತ್ತಿಯಾದ ಶಿಕ್ಷಕ ವೃತ್ತಿ ನೀವು ಆಯ್ಕೆ ಮಾಡಿಕೊಂಡಿದ್ರಿ, ನಿಮ್ಮ ವೃತ್ತಿ ಬದುಕಿನ ವಿಶೇಷ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದಾ?
2: ನಾನು ಫಸ್ಟ್ ಜಾಯಿನ್ ಆಗಿದ್ದು ನಮ್ದು ಮಿಷನ್ ಸ್ಕೂಲ್, ಅದು ಪ್ರೀತಿನಿಕ್ತನ ಡೇ ಕೇರ್ ಸೆಂಟರ್ ಅಂತ, ಅಲ್ಲಿ ಟ್ಯೂಷನ್ ಟೀಚರ್ ಅಂತ ಅಪಾಯಿಂಟ್ ಆದೆ. ನನಗೆ ಅವಾಗ 17 ವರ್ಷ. ಫಸ್ಟ್ ಡೇ ನಾನು ಮ್ಯಾಕ್ಸಿ ಬ್ಲೌಸ್ ಹಾಕೊಂಡು ಹೋಗಿದ್ದೆ, ಅವಾಗೆಲ್ಲ ಮ್ಯಾಕ್ಸಿ ಇದ್ವು ಡ್ರೆಸ್. ಮ್ಯಾಕ್ಸಿ ಬ್ಲೌಸ್ ಹಾಕೊಂಡು ಹೋದಾಗ ಅಲ್ಲಿ ಮ್ಯಾನೇಜರು ನಕ್ಕರು ನನ್ನನ್ನು ನೋಡಿ, ಅಲ್ರಿ ನಮ್ಮಲ್ಲಿ ನಿಮ್ಗಿಂತ ದೊಡ್ಡ ದೊಡ್ಡ ಹುಡುಗರಿದ್ದಾರೆ, ನೀವು ಈ ಥರ ಡ್ರೆಸ್ ಹಾಕೊಂಡು ಬಂದರೆ ನೀವೇ ಅವ್ರಿಗಿಂತ ಸಣ್ಣವ್ರು ಕಾಣಿಸ್ತೀರಿ, ಸೀರೆ ಉಟ್ಕೊಂಡು ಬರಬೇಕು ಅಂದರು. ಆಯಿತು ಮೇಡಮ್, ನಾಳೆಯಿಂದ ಸೀರೆ ಉಡ್ತೀನಿ. ಅಲ್ಲಿ ಮಕ್ಕಳು ಧಾರವಾಡದಲ್ಲಿ, ಅಲ್ಲಿಂದ ಎಲ್ಲ ರೀತಿ ಮಕ್ಕಳು ಬರ್ತಿದ್ರು, ಅಂದ್ರೆ ತುಂಬ ಬಡತನದಲ್ಲಿರುವಂಥ ಮಕ್ಕಳು. ಅವರು ತುಂಬಾ ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋರು. ಅವ್ರನ್ನ ನೋಡಿ ಮತ್ತೆ ನನ್ಕಿಂತ ಒಂದು 2-3 ವರ್ಷಕ್ಕೆ ಅವ್ರು ಅಷ್ಟೇ ಅವ್ರ ಸ್ಟೂಡೆಂಟ್ಸ್ ನನಗೆ. ಅವ್ರು ಆಗಲೇ 9th ಇದ್ರು ಅಲ್ಲಿ ಮಕ್ಕಳು. ನನಗೆ ಮನಸ್ಸೊಳಗೆ ಭಯ ಇರ್ತಿತ್ತು, ಆದರೆ ಅವ್ರ ಎದುರಿಗೆ ತುಂಬ ಬೋಲ್ಡ್ ಅನ್ನುವಂಗೆ ನಡ್ಕೊಳ್ತಿದ್ದೆ. ಅಲ್ಲಿ ಭಾಳಷ್ಟು ನಾನು ಕಲಿತೆ. ಆ್ಯಕ್ಚುಲಿ ತುಂಬ ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದಂಥ ಮಕ್ಕಳು, ಅಲ್ಲಿ ಪೇರೆಂಟ್ಸ್ ಜೊತೆ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತಿತ್ತು, ಆ ಮಕ್ಕಳು ಅಷ್ಟೇ ಇದು ಇದ್ದರು. ಆಮೇಲೆ ಬರ್ತಾ ಬರ್ತಾ ಎಷ್ಟರ ಮಟ್ಟಿಗಾಯ್ತಂದರೆ ನನಗಷ್ಟೇ ಹೆದರ್ತಿದ್ರು ಅವರು. ನಾನು ರಜೆ ಹಾಕೋದಿದ್ದಾಗ ಚಂಪಾ ನೀನು ಹೇಳಿ ಅವ್ರಿಗೆ ಹೇಳಬೇಡ ರಜೆ ಹಾಕೋದು ಅಂತ ಹೇಳ್ತಾ ಇದ್ರು. ಹೀಗೆ ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ನಾನು ಹಾಸ್ಟೆಲ್ಗಳಿಗೆ ಟ್ಯೂಷನ್ ಮಾಡ್ತಿದ್ದೆ, ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್, ನಮ್ಮ ಮಿಷನ್ ಹಾಸ್ಟೆಲ್ಗಳು ಯಾವು ಅಲ್ಲಿ ಮಾಡ್ತಾಯಿದ್ದೆ. ಅದಾದಮೇಲೆ ಮದುವೆ ಆಯಿತು, ದಾವಣಗೆರೆಗೆ ಬಂದೆ. ಇಲ್ಲಿ SVS ಕಾನ್ವೆಂಟ್ ಅಂತ ಅಲ್ಲಿ ಒಂದು 2 ಇಯರ್ಸ್ ಮಾಡಿದೆ. ಆಮೇಲೆ ದಾವಣಗೆರೆಯಲ್ಲಿ ಸಿದ್ಧಗಂಗಾ ಸಂಸ್ಥೆ ಇದೆ, ಅದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ಒಂದು 7,000-8,000 ಮಕ್ಕಳಿದ್ದಾರೆ ಅಲ್ಲಿ. ಅಲ್ಲಿ ನಾನು ಹೈಸ್ಕೂಲ್ ಟೀಚರಾಗಿ ಸೇರಿಕೊಂಡೆ. ಅಲ್ಲಿ ಕನ್ನಡ ಮಾತ್ರ ನಾನು ಟೀಚ್ ಮಾಡ್ತಿದ್ದೆ. ನನಗೆ ಚಂಪಾ ಮಿಸ್ ಅಂತಿರ್ಲಿಲ್ಲ, ಅವರು ಕನ್ನಡ ಮಿಸ್ ಅಂತಿದ್ರು.
3: ಓಕೆ,
2: ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು SLC. ಅದಾದ್ಮೇಲೆ ಹುಬ್ಳಿಗೆ ಅಪಾಯಿಂಟ್ ಆಯ್ತು, ನಂದು ಗೌರ್ಮೆಂಟ್ ಅಪಾಯಿಂಟ್ 2003 ಹುಬ್ಳಿಯಿಂದ, ಒಂದು 10-12 ಕಿಲೋಮೀಟ್ರ್ ಸಿಟಿಯಿಂದ ಬಂಡಿವಾಡ ಅಂತ. ಅಲ್ಲೊಂದು 4 ಇಯರ್ಸ್ ಇದ್ದೆ, ಆಮೇಲೆ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಗೆ ಬಂದೆ. ನಾನು ಗೌರ್ಮೆಂಟಿಗೆ ಜಾಯ್ನ್ ಆದಾಗಿಂದ ಇಂಗ್ಲಿಷ್ ಟೀಚರ್ ಆಗೇ ಉಳ್ಕೊಂಡ್ಬಿಟ್ಟೆ. ಇಲ್ಲಿದ್ದಾಗ ಕನ್ನಡ ಮಿಸ್ ಆಗಿದ್ದೆ, ಅಲ್ಲಿ ಹೋದ್ಮೇಲೆ ಇಂಗ್ಲಿಷ್ ಟೀಚರ್
3: ಆದ್ರಿ.
2: ಆಮೇಲೆ ಫಸ್ಟ್ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕನ್ನಡ ಗ್ರಾಮರ್ 5 ಡೇಸ್ ಟ್ರೈನಿಂಗ್ಸ್ ಕೊಟ್ಟೆ ಟೀಚರ್ಸ್ಗೆ. ಅವಾಗ ನಾನೇನು ಈ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ನಲ್ಲ, ಅವ್ರದ್ದು ತಾಯಿಂದರು ಇಲ್ಲಿ ಟೀಚರ್ಸ್. ಇವ್ರು ಹೋಗಿ ಅಲ್ಲಿ ಹೇಳಿದ್ದಾರೆ, ಧಾರವಾಡದಿಂದ ಒಬ್ಬರು ಮಿಸ್ ಬಂದಿದ್ದಾರೆ ಚಂಪಾ ಮಿಸ್ ಅಂತ, ತುಂಬ ಚೆನ್ನಾಗಿ ಕನ್ನಡ ಗ್ರಾಮರ್ ಮಾಡ್ತಾರಂತ. ಆ ಮಕ್ಕಳು, ಅಮ್ಮ ಅವರು ನಮ್ಮ ಮಿಸ್ ಅಮ್ಮ, ಇಲ್ಲಿದ್ದವರೇ ಅಲ್ಲಿ ಪಾಯಿಂಟ್ ಆಗಿ ಹೋಗಿದ್ದಾರೆ, ಈಗ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅಂತ. ಮಾರನೇ ದಿನ ತುಂಬ ಖುಷಿಯಿಂದ ಹೇಳಿದರು, ಯಾರು ಅಂತ ಕೇಳಿದೆ, ಹೆಸರು ಹೇಳಿದರು ಮಕ್ಕಳ ಹೆಸರು. ಅವರೆಲ್ಲರೂ ನನಗೆ ಗೊತ್ತು, ಅವ್ರಿಗೆ ತುಂಬ ಖುಷಿ, ನಮ್ಮ ಮಕ್ಕಳಿಗೂ ನೀವು ಪಾಠ ಮಾಡಿದ್ದೀರಾ ಮಿಸ್, ನಮಗೂ ಪಾಠ ಮಾಡಿದ್ದೀರಾ ಅಂತ. ಅದಾದಮೇಲೆ ನನಗೆ ಇಂಗ್ಲೀಷ್ ಅಂದ ತಕ್ಷಣ ಇಂಗ್ಲೀಷೇ ಬಿಡೋಕ್ಕೆ ಶುರು ಮಾಡಿದರು. ನಾನು ಹೋಗಿದ್ದು ಕನ್ನಡ ಟ್ರೈನಿಂಗು MR ಟ್ರೈನಿಂಗಿಗೆ, ಅವ್ರು ಇಲ್ಲ ಇಲ್ಲ ನಿಮ್ಮ ಎಲ್ಲ ಇಂಗ್ಲೀಷ್ ಚೆನ್ನಾಗಿರ್ತವೆ, ನೀವು ಇಂಗ್ಲೀಷ್ಗೆ ಹೋಗಬೇಕು ಅಂತ ಫೋರ್ಸ್ಫುಲ್ಲಿ ನನ್ನ ಅಲ್ಲಿ ಕಳಿಸಿದ್ರು. ಇಂಗ್ಲಿಷ್ ಮೀಡಿಯಂ ಸಿಸ್ಟಮ್ ಅನ್ನ ನಾನು ಗೌರ್ಮೆಂಟಿಗೆ
3: ತಂದಿದ್ದೀರಾ, ಅದಕ್ಕಾಗಿ ಇವತ್ತಿಗೂ ಸಹ ವಿದ್ಯಾರ್ಥಿಗಳು ನಿಮ್ಮನ್ನ ನೆನಪಿನಲ್ಲಿ ಇಟ್ಕೊಂಡು ಗೌರವಿಸ್ತಾ ಈಗಲೂ ಸಹ ಟಚ್ ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಸಾಹಿತ್ಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ, ಈ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಯಾವ ರೀತಿ ಆಯ್ತು, ಎಲ್ಲಿಂದ ಶುರುವಾಯ್ತು?
2: ನನ್ನ ಸುತ್ತಮುತ್ತಲಿನ ನನ್ನ ಸಮಾಜದಲ್ಲಿ ಪರಿಸರದಲ್ಲಿ ನಾನು ಎಷ್ಟೋ ಘಟನೆಗಳನ್ನು ನೋಡ್ತಿದ್ದೆ. ನಾನು ಅಲ್ಲಿ ವರ್ಕ್ ಮಾಡುವಾಗ ತುಂಬ ಬಡತನದ ಜೀವನ, ನಾವು ವಿಸಿಟ್ಗೆ ಹೋಗ್ತಿದ್ವಿ ಅಲ್ಲಿ, ನಾವು ಅಯ್ಯೋ ಪಾಪ ಅನ್ನುವಂಥದ್ದೆಲ್ಲ ಅಲ್ಲಿ ಸಹಜವಾಗಿ ನಡೀತಿತ್ತು. ಅಂಥ ಕಷ್ಟದ ಜೀವನದಲ್ಲಿ ಇದ್ದಂಥ ಜನಗಳನ್ನು, ಆ ಮಕ್ಕಳ ಪೇರೆಂಟ್ಸು, ಅವ್ರದ್ದು ಮನೆಗಳು, ಅದೆಲ್ಲ ಒಂಥರ ಕಣ್ಣಿಗೆ ಚಿತ್ರಣ ಕಟ್ಟಿದಂಗಿತ್ತು. ನನ್ನ ಹಳ್ಳಿ, ನಾನು ಹೋಗೋದು ರಜೆಗಷ್ಟೇ, ಸಮ್ಮರ್ ಹಾಲಿಡೇಸು, ಅಕ್ಟೋಬರ್ ಹಾಲಿಡೇಸು, ಆವಾಗಲೇ ಅಲ್ಲೆಲ್ಲ ಏನು ಕಂಡುಕೊಂಡಿದ್ದೆ ಅದೆಲ್ಲ ನನಗೆ ಕೊರಿತಾ ಇರ್ತಿತ್ತು ಮನಸ್ಸಲ್ಲಿ. ಅದನ್ನು ಬರೆದು ತೆಗೆದ್ರೆ ನನಗೆ ಒಂದು ಸ್ವಲ್ಪ
3: ಸಮಾಧಾನ
2: ಆಗ್ತಿತ್ತು. ಹಾಗಾಗಿ ನಾನು ಕೆಲವು ಘಟನೆಗಳನ್ನು ನೋಡಿ, ಕೆಲವು ಕೇಳಿಸ್ಕೊಂಡು, ಕೆಲವು ಹಳ್ಳಿ ಸಮಸ್ಯೆಗಳು, ಹೆಣ್ಮಕ್ಕಳದ ಸಮಸ್ಯೆ, ಅವು ನಾನು ನೋಡಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮಕ್ಕ ಒಬ್ಬರು ತೀರ್ಕೊಂಡ್ರು, 3 ವರ್ಷದ ಒಂದು ಮಗು, 10 ತಿಂಗಳದ ಒಂದು ಮಗುನ ಬಿಟ್ಟು ತೀರ್ಕೊಂಡ್ರು. ಆವಾಗ ನಾನು ಹಸುನಗಲಿದ ಕರುಗಳು ಅಂತ ಬರೆದೆ, ಪಬ್ಲಿಷ್ ಆಯ್ತದು. ಅಂದರೆ ನನ್ನ ಸುತ್ತಮುತ್ತಲು ಏನೇನು ನಡೆದ್ವಲ್ಲ ಅದೇ ನನಗೆ ಬರೆಯಕ್ಕೆ ಹಚ್ಚಿತು.
3: ಹಾಗಾದ್ರೆ ತಾವು ಇಷ್ಟಪಡೋ ಮತ್ತು ಹಾಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಕನ್ನಡ ಲೇಖಕರಾಗ್ಲಿ ಅಥವಾ ಯಾವ್ದಾದ್ರು ಒಂದು ಗ್ರಂಥ ಆಗ್ಲಿ ಯಾವ್ದಾದ್ರು,
2: ನನಗೆ ತುಂಬಾ ನಾನು ಹತ್ತಿರದಿಂದ ನೋಡಿದ್ದು ಡಾಕ್ಟರ್ ನಾಡಿಸೋಸ ಸಾಗರದವರು. ಅವರು ನನ್ನೆಲ್ಲ ಬುಕ್ಸಿಗೂ, ಕಾದಂಬರಿಗಳ ಕೃತಿಗಳಿಗೆ ಅವರೇ ಮುನ್ನುಡಿ ಬರೆದಿದ್ದು. ತುಂಬ ಹತ್ತಿರದಿಂದ ನಾನು ಅವರನ್ನ ಕಂಡಿದ್ದೀನಿ. ನಾನು ನನ್ನ ಕಾದಂಬರಿಗಳಿಗೆ ಮುನ್ನುಡಿ ಬರೆಯಕ್ಕೆ ಕೊಡಕ್ಕೆ ಹೋದಾಗ ಅವರು ನನಗೆ ತಮ್ಮದು 2 ಕಾದಂಬರಿ ಕೊಟ್ಟರು. ಓದಿದ್ದೀರಾ ನನ್ನ ಕಾದಂಬರಿ ಅಂದರು. ಇಲ್ಲ ಸರ್ ಅಂದೆ, ತಗೊಳ್ರಿ ಅಂತ. ಮುಳುಗಡೆ ಮತ್ತು ದ್ವೀಪ ಅದು ಫಿಲಮ್ ಆಗಿದ್ವು, ಅವು ಕೊಟ್ಟರು. ಆಯ್ತು ಸರ್ ಅಂತ ಓದಿದೆ, ತುಂಬ ಚೆನ್ನಾಗಿತ್ತು ಅಂದರೆ ಸರಳವಾಗಿ ಬರ್ಕೊಂಡು ಹೋಗ್ತಿದ್ರು ಸರು. ಆಮೇಲೆ ನನ್ನ ಡಿಗ್ರಿನಲ್ಲಿ ನಾನು ದೇವನೂರು ಮಹಾದೇವ ಅವರು ಒಡಲಾಳ, ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರದ್ದು ಊರು ಕೇರಿ ಅದನ್ನು ನಾನು ಓದಿದೆ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕರ್ವಾಲೋ ಓದಿದ್ವಿ ಇವೆಲ್ಲ. ನಾನು ಬರ್ದಿದ್ದೇ ಜಾಸ್ತಿ, ಓದಿದ್ದು ತುಂಬಾ ಕಡಿಮೆ. ಭೈರಪ್ಪ ಅವ್ರದ್ದು ದಾಟು ಓದಿದೆ, ಓದುದು ಹವ್ಯಾಸ ತುಂಬಾ ಕಡಿಮೆ ಇತ್ತು.
3: ಬರೆಯುವುದೇ
2: ಹೆಚ್ಚಾಯಿತು. ಅಲ್ಲಿ ವಾರಕ್ಕೊಂದು ಕತೆ ಬರ್ತಿತ್ತು, ಒಂದು ಧಾರಾವಾಹಿ ಬರ್ತಿತ್ತು ಪತ್ರಿಕೆಯಲ್ಲಿ ಪ್ರತಿ ಸಂಡೆ, ಅವನ್ನು ಓದ್ತಿದ್ದೆ. ಆಮೇಲೆ ಎಂ ಕೆ ಇಂದಿರಾ ಅವ್ರದ್ದು SLC ಪಾಠ ಮಾಡುವಾಗ ಮನದಣಿಯೇ ನೋಡಿ ಮಣಿದೆ ಅಂತ ಒಂದು ಆರ್ಟಿಕಲ್, ಅದು ತುಂಬಾ ಅಂದ್ರೆ ಯಾರೂ ಮರೆಯಕ್ಕೆ ಸಾಧ್ಯ. ಅಷ್ಟು ಒಂದು ಪ್ರತಿಮೆಯನ್ನ ವರ್ಣಿಸಿ ಬರೆದಂಥದ್ದು ಮನದಣಿಯೇ ನೋಡಿ ಮಣಿದೆ ಅಂತ. ಅವಾಗ ಅನ್ನಿಸ್ತು ಇದು ಒಂದೇ ಇಷ್ಟು ಚೆನ್ನಾಗಿದೆ, ಎಷ್ಟು ಚಂದ ಬರಿಬಹುದು ಅವರು ಅಂತ.
3: ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಇಲ್ಲ, ಎಲ್ಲಾರ್ದು ಸಹ ಬುಕ್ಗಳನ್ನೆಲ್ಲ ಓದ್ತಾ ಇದ್ರಿ. ನೀವು ಸುಮಾರು ಒಂದು 6 ಕಾದಂಬರಿಗಳು, 2 ನಾಟಕ ಸಂಕಲನಗಳು, 4 ಕತೆಗಳು, 3 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಅದರಲ್ಲೂ ಸಾಕಷ್ಟು ಲೇಖನಗಳು ಕರ್ಮವೀರ, ಸಕಾಲಿಕ, ಅಗರವಾಣಿ ದಿನಪತ್ರಿಕೆಯಲ್ಲೂ ಸಹ ಪ್ರಕಟಗೊಂಡಿದೆ. ನಿಮ್ಮದು ಮೊದಲನೇದಾಗಿ ಪ್ರಕಟಗೊಂಡಂತಹ ಪುಸ್ತಕ ಯಾವುದು?
2: ಪ್ರಕಟಗೊಂಡಿದ್ದು ಕಾದಂಬರಿ 2016
3: ಮೊದಲನೇದಾಗಿ. ನಿಮ್ಮದು ಕಾದಂಬರಿ ಪುಸ್ತಕ
2: ಬರ್ದಿದ್ದೇ ಮೊದಲನೇ ಕಾದಂಬರಿ
3: ನೋಡಿ, ಸಾಕಷ್ಟು ಮಂದಿ ಫಸ್ಟ್ ಒಂದು ಚಿಕ್ಕದಾಗಿ ಆರ್ಟಿಕಲ್, ಒಂದು ಚಿಕ್ಕದಾಗಿ ಒಂದು ಪುಟ್ಟವಾದ ಕತೆಗಳು ಅಲ್ಲಿಂದ ಶುರು ಮಾಡ್ತಾರೆ ಯಾರೇ ಆಗ್ಲಿ. ನಿಮ್ಮದು ಮೊದಲನೇದಾಗಿನೇ ಕಾದಂಬರಿ ಬರ್ದಿದ್ದೀರಾ?
2: ಒಂದು ಸಂಶಯಕ್ಕೆ ಆಹುತಿ ಅಂತ, ನನಗೆ ಅದ್ರದ್ದು ಅಷ್ಟು ಇನ್ನು ನೆನಪಿಲ್ಲ. ಆದ್ರೆ ಕಂಬನಿ ಒರೆಸಿದವಳು ಮತ್ತೆ ಇನ್ನೊಂದು ಈ ಹೃದಯವೆರಡು ಮಿಡಿತ ಒಂದು, 2 ಕಾದಂಬರಿಗಳು. ಅವನ್ನ ನಾನು ಜಡಭರತ ಅಂತಂದು GB ಜೋಶಿ, ಶಂಭಾ ಜೋಶಿ ಅಂತ ತುಂಬಾ ದೊಡ್ಡ ಹೆಸರು ಅವ್ರದ್ದು ಸಂಪಾದನೆ, ಇದರಲ್ಲಿ ಪ್ರಕಾಶನ ಸಂಸ್ಥೆ ಅವ್ರದ್ದು ಮನೋಹರ ಗ್ರಂಥಮಾಲಾ ಅಂತ. ಅವ್ರದ್ದು ಮಗ ರಮಾಕಾಂತ್ ಜೋಶಿ ಅಂತ ಇಂಗ್ಲಿಷ್ ಪ್ರೊಫೆಸರ್ ಅವರು, ಅವ್ರಿಗೆ ನಾನು ಅವು 2 ಕೊಟ್ಟಿದ್ದೆ. ಆಮೇಲೆ ಸುನೀಲ್ ಪುರಾಣಿಕ್ ಅವರು TV ಧಾರಾವಾಹಿ ಎಲ್ಲ ಮಾಡ್ತಾರೆ ಧಾರವಾಡದವ್ರು, ಅವ್ರಿಗೆ ಸ್ವತಃ ಭೇಟಿಯಾಗಿ ನಾನು ಮಾತಾಡಿದ್ದೆ, ಕಳಿಸಿಕೊಡ್ರಿ ಅಂತ ಹೇಳಿದ್ರು. ಅವ್ರಿಗೆ ಮಮತೆ ಇಲ್ಲದ ಮಡಿ ಕಳಿಸಿದೆ, ಅದು ಮಿನಿ ಕಾದಂಬರಿ. ಅವರು ಒಂದು ಲೆಟರ್ ಬರೆದ್ರು, ತುಂಬಾ ಚೆನ್ನಾಗಿದೆ, ಓದಕ್ಕೆ ತಗೊಂಡೆ ಕೆಳಗಿಡಕ್ಕೆ ಆಗ್ಲಿಲ್ಲ, ಅದ್ರ ಮೇಲೆ ನಾನು ಧಾರಾವಾಹಿ ಮಾಡೇ ಮಾಡ್ತೀನಿ ಅಂತ ಒಂದು ಲೆಟರ್ ಬರೆದ್ರು. ಆಮೇಲೆ ಕೈಗಳು ಅಂತ ಕಾದಂಬರಿ, ಅದು ಮಿನಿ ಕಾದಂಬರಿ.
3: ಮಿನಿ ಕಾದಂಬರಿ
2: ಅದು ಟಿಪ್ಪು ಎಕ್ಸ್ಪ್ರೆಸ್ ಅಂತ ಪತ್ರಿಕೆ ಬರ್ತಿತ್ತು, ಅಲ್ಲಿ ಧಾರಾವಾಹಿ ಬಂತು, ಖುಷಿ ಆಯ್ತು. ಆಮೇಲೆ ಋಣವರಿತಗಳು ರಾಣೆಬೆನ್ನೂರು ವಿಷಕ ಪತ್ರಿಕೆಯಲ್ಲಿ 30 ಕಂತುಗಳಲ್ಲಿ ಬಂತದ್ದು, ಅದು ಬಹಳಷ್ಟು ಜನ ಇಷ್ಟಪಟ್ರಂತೆ ಅವ್ರು ಹೇಳಿದ್ರು.
3: ಮೊದಲ ಕಾದಂಬರಿ ಬರವಣಿಗೆಯಲ್ಲಿ ನೀವು ಬರೆದಂತದ್ದು ನಿಯತ್ತು ಅಂತ ಹೇಳಿದ್ರೆ ಯಾವ ವಸ್ತು ವಿಷಯವನ್ನ ಒಳಗೊಂಡಿತ್ತು?
2: ನಿಯತ್ತು ಆಕ್ಚುಲಿ ದಲಿತ ಒಂದು ಸಮುದಾಯದ್ದು, ನಮ್ಮ ಹೊಲದ ಕೆಲ್ಸಕ್ಕೆ ಕಟ್ಟಡ ಕೆಲ್ಸಕ್ಕೆಲ್ಲ ಬರ್ತಿದ್ರು, ಅವ್ರ ಮಕ್ಕಳೆಲ್ಲ ನಮ್ದೆ ಸ್ಕೂಲಿಗೆ ಬರ್ತಿದ್ರು. ಹಾಗೆಲ್ಲ ಸ್ಕೂಲ್ನಲ್ಲಿ ಏನ್ ತೊಂದ್ರೆ,

0: ನಾನು ತಗೊಂಡೆ ನಿಯತ್ತು ಅಂತದ್ದೆ. ಅದು ಕಂಪ್ಲೀಟ್ ಉತ್ತರ ಕರ್ನಾಟಕದ ಭಾಷೆ, ಧಾರವಾಡ ಗ್ರಾಮೀಣ ಭಾಷೆಯಲ್ಲಿ ಬರೆದೆ ಅದು. ಅದ್ರ ಭಾಷೆಗೆ ತುಂಬ ಜನ ಇಷ್ಟಪಡ್ತಾರೆ, ಅದನ್ನ
1: ಬೇಗ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ನಮ್ಮ ಒಂದು ಸ್ಥಳೀಯ ಭಾಷೆಯಲ್ಲಿ ಓದಿದ ಒಂದು ಕತೆಗಳು ತುಂಬ ಬೇಗ ಮನ ಮುಟ್ಟುತ್ತೆ.
0: ಫಸ್ಟ್ ನನ್ನ ಕಾದಂಬರಿನೇ ದಾವಣಗೆರೆ ಯೂನಿವರ್ಸಿಟಿಯವರು ರಿಸರ್ಚಿಗೆ ತಗೊಂಡ್ರು, ಕಿರು ಪ್ರಬಂಧಕ್ಕೆ, ಡೆಸರ್ಟೇಷನ್ಗೆ. ಭಾಳ ಖುಷಿ ಆಯ್ತು. ಡಿಸೋಜ ಸರ್ ಭಾರಿ ಗ್ರೇಟ್, ಫಸ್ಟ್ ಕಾದಂಬರಿನೇ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಓಡಾಡ್ತಾ ಇದೆ.
1: ಹೌದು, ಹೆಮ್ಮೆ ವಿಚಾರನೆ ಮೇಡಮ್.
0: ಫಸ್ಟ್ ಕಾದಂಬರಿ ಯೂನಿವರ್ಸಿಟಿಗೆ ಹೋಯ್ತು.
1: ಖುಷಿ ಆಗತ್ತೆ ಈ ವಿಷಯನೆಲ್ಲ ಕೇಳ್ತಾ ಇದ್ರೆ. ಪ್ರತಿಯೊಬ್ಬ ಸಾಹಿತಿಯು ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನ ಬರಿತಾ ಹೋಗ್ತಾರೆ. ನಿಮ್ಮ ಒಂದು ಸಾಹಿತ್ಯದ ತಾತ್ವಿಕ ನೆಲೆಟ್ಟು ಯಾವ ಒಂದು ವಿಷಯದ ಮೇಲೆ ಇರುತ್ತೆ?
0: ಈಗ ನಾನು ದಲಿತ ಸಾಹಿತ್ಯ, ಸ್ತ್ರೀವಾದಿ ಮತ್ತು ಕೌಟುಂಬಿಕ, ಹಿಂಗೆ ವೈವಿಧ್ಯಮಯವಾಗಿ ತಗೊಳ್ತಾ ಹೋಗಿದ್ದೀನಿ. ಒಂದಕ್ಕೆ
1: ಸೀಮಿತ
0: ಆಗಿಲ್ಲ. ದಲಿತ ಸಾಹಿತ್ಯ ಒಂದು ಎರಡು ಬರೆದಿದ್ದೀನಿ, ಅದು ಗ್ರಾಮೀಣ ಪ್ರದೇಶದ್ದು. ಕಂಪ್ಲೀಟ್.
1: ಹೌದು. ನೀವು ಒಬ್ಬ ಮಹಿಳೆಯಾಗಿ ನಿಮ್ಮ ಸಾಹಿತ್ಯದಲ್ಲಿ ಬರುವ ಮಹಿಳೆ ಪಾತ್ರಗಳನ್ನ ಯಾವ ಒಂದು ದೃಷ್ಟಿಕೋನದಲ್ಲಿ ಚಿತ್ರಿಸ್ತಾ ಹೋಗಿದ್ದೀರಿ?
0: ನಾನು ಈಗ ಗ್ರಾಮೀಣ ಮಹಿಳೆಯರನ್ನ ತಗೊಂಡ್ರೆ, ಅನಕ್ಷರಸ್ಥ ಮಹಿಳೆಯರು ಏನೇನು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅವಾಗಿನ, ಅಂದ್ರೆ ನಂದ ಹಿನ್ನೆಲೆನೆ ಗ್ರಾಮೀಣ ಹಿನ್ನೆಲೆ ಆಗಿರೋದ್ರಿಂದ ಅಲ್ಲಿಯ ಮಹಿಳೆಯರು ಮತ್ತೆ ಅಲ್ಲಿಯ ಜನಜೀವನ, ಅಲ್ಲಿ ಅವ್ರದ್ದು ಸಂಕಟ ಸಮಸ್ಯೆ ಮತ್ತು ಬದುಕನ್ನು ಎದುರಿಸಿ ನಿಲ್ಲುವ ರೀತಿ, ಅದನ್ನು ನಾನು ತಗೊಂಡೆ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಶಿಕ್ಷಣದಲ್ಲಿ ಬಹಳಷ್ಟು ಸುಧಾರಣೆ ಆಯಿತು, ಜನ ಸುಶಿಕ್ಷಿತರಾದರು. ಹಾಗೆ ವಿದ್ಯಾವಂತ ಮಹಿಳೆಯರನ್ನು ನಾನು ಕುರಿತು ಬರೆದೆ. ಉದ್ಯೋಗಸ್ಥ ಮಹಿಳೆಯರಿಗೆ ಬೇಕಾದಷ್ಟು ಸಮಸ್ಯೆಗಳು ತುಂಬಿದಾವೆ, ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಇದಾವೆ.
1: ಇಷ್ಟೇ ಒಂದು ಆಧುನಿಕತೆ ಮುಂದುವರೆದಿದ್ರು ಸಹ ಇವತ್ತಿಗೂ ಸಹ ಈ ಆಧುನಿಕ ಯುಗದಲ್ಲಿ ಮಹಿಳೆ ಕಷ್ಟಗಳನ್ನ ನೋಡ್ತಾ ಇದ್ದಾರೆ.
0: ಹೌದು, ಉದ್ಯೋಗಸ್ಥ ಮಹಿಳೆಯಾಗಿ ನಾನೇ ಎಷ್ಟೊಂದು ಸಫರ್ ಆಗಿದ್ದೀನಿ. ನಕ್ಕಿಂತ ಎಷ್ಟೋ ಸಮಸ್ಯೆಗಳನ್ನು ಎದುರಿಸುವಂತವರು ಮಹಿಳೆಯರು ಇವತ್ತಿಗೂ ಇದ್ದಾರೆ. ಹಂಗಾಗಿ ನಾನು ಬದುಕಬೇಕು ಅನ್ನುವಂತ ವಸ್ತುಗಳನ್ನು ಇಟ್ಕೊಂಡೆ ನಾನು ಕಾದಂಬರಿ ಬರೀ ಬಂದೆ.
1: ಈಗ ನೀವು ಗೃಹಿಣಿಯೂ ಹೌದು, ಶಿಕ್ಷಕಿಯೂ ಹೌದು, ಬರಹಗಾರ್ತಿಯೂ ಹೌದು, ಈ ಮೂರು ಕಾರ್ಯಗಳನ್ನು ಯಾವ ರೀತಿಯಾಗಿ ಸಮತೋಲನ ಮಾಡ್ತಾ ಇದ್ದೀರಾ?
0: ನಾನು ಸಾಮಾನ್ಯ ಬರೆಯುವುದು 8 ಗಂಟೆ ಮೇಲೆ. ನನಗೆ ಡ್ಯೂಟಿ ಅಲ್ಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಟೀಗಿ ಕುಡಿದು ಒಂದು ಫ್ಯಾಮಿಲಿ ಪ್ರೇಯರ್ ಅಂತ ಮಾಡ್ತೀವಿ ಡೈಲಿ, ಅದಾದಮೇಲೆ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಂತ ಬರೆಯಕ್ಕೆ ಕೂತ್ಕೋತೀನಿ. ನಿದ್ರೆ ಬರುವವರೆಗೂ ಬರೀತೀನಿ. ನಾನು ಬರವಣಿಗೆ ನಂದು ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ, ದಿನಾ ಬರೀತೀನಿ. ಸ್ವಲ್ಪ ಟೈಮ್ ಸಿಕ್ಕರೆ ನಂದು ಇದೇ ವರ್ಕ್ ಬರವಣಿಗೆನೇ ಇರುತ್ತೆ. ತುಂಬ ಜಾಗ್ರತೆ ವಹಿಸ್ತೀನಿ. ನನ್ನ ಪ್ರೊಫೆಷನ್ ಇದು ಧಕ್ಕೆ ಕೊಡಬಾರ್ದು, ನನ್ನ ಫ್ಯಾಮಿಲಿಗೂ ಇದು ಧಕ್ಕೆ ಕೊಡಬಾರ್ದು ಅಂತ. ನಂದು ಏನು ರಿಲ್ಯಾಕ್ಸ್ ಮಾಡೋ ಟೈಮ್ ಏನಿರುತ್ತಲ್ಲ ಆ ಟೈಮನ್ನು ನಾನು ಇದಕ್ಕೆ
1: ಬಳಸ್ಕೊಳ್ತಾ ಹೋಗ್ತಾ ಇದ್ದೀನಿ.
0: ಮತ್ತು ರಜದಲ್ಲಿ ಸಮ್ ಹಾಲಿಡೇಸ್, ಅಕ್ಟೋಬರ್ ಹಾಲಿಡೇಸ್ನಲ್ಲಿ ನಾನು ಸಾಮಾನ್ಯ ಬರಿತೀನಿ, ಭಾಳ ಬರಿತೀನಿ ಅವಾಗ.
1: ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಿರಾ, ನೀವೊಂದು ಉದ್ಯೋಗಸ್ಥ ಮಹಿಳೆಯಾಗಿ
0: ಈಗ ಮಹಿಳೆಯರು ಯಾವ್ಯಾವ ವೃತ್ತಿಯಲ್ಲಿದ್ದಾರೆ, ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ, ಅಲ್ಲಿ ಎಲ್ಲರೂ ಒಂದಿಲ್ಲದ ಒಂದು ಸವಾಲನ್ನ ಎದುರಿಸ್ತಾನೆ ಇದ್ದಾರೆ. ಆದರೆ ನಾನು ಹೇಳೋದೇನೆಂದ್ರೆ, ಮಹಿಳೆಯರು ಜಾಗೃತರಾಗಬೇಕು. ಸುಶಿಕ್ಷಿತರಾದಷ್ಟು ಸಮಸ್ಯೆ ಕಡಿಮೆ ಆಗುತ್ತೇನೋ ಅಂತ ನನಗನ್ಸುತ್ತೆ. ಆಮೇಲೆ ಪರಿಸ್ಥಿತಿ ಏನೇ ಇರಲಿ, ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಳಕ್ಕೆ ಮಹಿಳೆಯರು ಶಕ್ತರಾಗಬೇಕು ಅಂತ.
1: ಶಕ್ತರಾಗಬೇಕು, ಮುಂದಾಗಬೇಕು.
0: ಹೌದು, ಸಮಸ್ಯೆಗಳನ್ನೇ ಸೋಮಾನವನ್ನಾಗಿ ಮಾಡಿಕೊಂಡು ಮೇಲೆ ಏಳುವಂಥ ಕಲೆ ನಾವು ಕಲಿಬೇಕಾಗಿದೆ.
1: ನೀವು ಪುಸ್ತಕಗಳನ್ನ ಬರೆಯೋದ್ರ ಜೊತೆಗೆ ಸಾಕಷ್ಟು ಕವಿತೆಗಳನ್ನು ಸಹ ಬರೆದಿದ್ದೀರಿ. ಯಾವ್ದಾದ್ರು ಒಂದು ಕವನವನ್ನ ಹೆಸರಿಸೋದಾದ್ರೆ,
0: ಇದರದ್ದು ಶೀರ್ಷಿಕೆ ಹೆಣ್ಣು ಅಂತ. ಹಾಲುಗೆನ್ನೆ ತುಂಬಿಕೊಂಡು, ಕಾಲಗೆಜ್ಜೆ ಕಟ್ಟಿಕೊಂಡು, ನಗುತ್ತ ನಗಿಸುತ್ತ ಜೀವದುಂಬಿ ಬೆವಳು ಹೆಣ್ಣು ಬಾಲೆಯಾಗಿ, ಅಪ್ಪ ಅಮ್ಮ ಅಣ್ಣ ತಮ್ಮರ ಸೇವೆ ಮಾಡುತ್ತಾ, ಅಮ್ಮನ ಕೈ ಬಾಯ ಮಾತ ಕೇಳುತ್ತಾ, ಮನೆಯ ಒಪ್ಪವರಣ ಮಾಡುತ್ತಾ ಬೆಳೆದು ನಿಲ್ಲುವಳು ಹೆಣ್ಣು ಕಿಶೋರಿಯಾಗಿ, ತನಗರಿವಿಲ್ಲದೆ ಅಂಟಿಕೊಳ್ಳುವಳು ಹತ್ತು ಹಲವು ಕಟ್ಟು ಪಾಡುಗಳನ್ನು, ಅಲ್ಲಿ ನಿಲ್ಲಬೇಡ, ಇಲ್ಲಿ ಕುಡಬೇಡ, ಹೀಗೆ ಉಡಬೇಡ, ಹಾಗೆ ತೊಡಬೇಡ, ನಗಬೇಡ, ಆಡಬೇಡ, ಕುಣಿಯಬೇಡ, ಹೆಣ್ಣು ನೀನು, ಹಾಗಿದ್ದರೆ ಚೆನ್ನ, ಹೀಗಿದ್ದರೆ ಚೆನ್ನ, ಸಮಾಜ ಕೊಡುವುದು ನಿನ್ನ, ಉಸಿರುಗಟ್ಟಿಸುವ ಗಾಳಿ ಧೂಳಿನಲೆ ಅಡಿ ಇರಿಸುವಳು ಜಗದ ಸಿರಿ ಮೈ ಮನದಿ ತುಂಬಿಕೊಂಡು ತುಂಬು ಯೌವನಕ್ಕೆ, ನೂರು ಭಾವ ನೂರು ಬಣ ನೂರು ಬಯಕೆ ನೂರು ಕನಸು, ಕೈಗೂಡಿದವುಗಳು ಎಷ್ಟೋ ಕರಕಲಾದವುಗಳು ಇನ್ನೆಷ್ಟೋ, ನೋಡ ನೋಡುತ್ತ ಅಡಿ ಇಡುವಳು ದಾಂಪತ್ಯಕ್ಕೆ ಆಸರೆಯಾಗಿ ಗಂಡು ಜೀವಕ್ಕೆ, ಒಗ್ಗಿದರೂ ಒಗ್ಗದಿದ್ದರೂ ಒಗೆತನ ಸೈರಿಸಿ ಸಂಯಮದಿ ಸಾಗುವಳು ಹೆಣ್ಣು.

0: ವರುಷದಲ್ಲಿ ತಾಯಿಯಾಗಿ ಉಸಿರು ನೀಡುವಳು ಹೊಸ ಜೀವಕ್ಕೆ, ಗುಟುಕು ಕೊಟ್ಟು ಬೆಳೆಸುವಳು ಕರುಳ ಕುಡಿಗಳ ಎದೆಯ ಲಡಗಿಸಿ, ಧಾರೆ ಎರೆವಳು ತನ್ನೆದೆಯ ತನ್ನದೆನ್ನುವುದೆಲ್ಲ. ಗಂಡ ಮಕ್ಕಳ ಅತ್ತೆ ಮಾವರ ಚಾಕರಿ ಮಾಡುತ್ತಾ ಮತ್ತೆ ಕತ್ತೆಯ ದುಡಿತ ಬದುಕು ಇದುವೇ ಎಂದುಕೊಳ್ಳುವಳು ಹೆಣ್ಣು. ನೋಡ ನೋಡುತ್ತಾ ಕೆನ್ನೆಗಳಿಗೆ ಗೆರೆ ಮೂಡಿ ಕಣ್ಣಂಚು ಕಪ್ಪಾಗಿ ಕೂದಲು ಬಿಳಿಯಾಗಿ ಅಜ್ಜಿಯಾಗಿ ಬಿಡುವಳು ಹೆಣ್ಣು. ಅತ್ತೆ ಸಾಕುತ್ತ ಸಲಹುತ ಗಂಡ ಮಕ್ಕಳ ಮೊಮ್ಮಕ್ಕಳ ಜೀವ ತೇಯಿಳು ಹೆಣ್ಣು ಶ್ರೀಗಂಧವಾಗಿ. ಬಲವಳಿದು ಬಸವಳಿದು ಕೊನೆಗೊಮ್ಮೆ ನೆಲ ಕಚ್ಚಿದಾಗ ಹೆಣ್ಣು ನೋಡಿಕೊಳ್ಳುವರೆಷ್ಟೋ, ವೃದ್ಧಾಶ್ರಮ ಸೇರಿಸುವರಿನ್ನೆಷ್ಟೋ, ಎದೆಯುಸಿರ ಬಿಗಿಹಿಡಿದು ಕರುಳ ಕುಡಿಗಳ ಹರಸುತ್ತ ತನ್ನ ಬದುಕ ಹಳಿಯುತ್ತ ಕೊನೆಗೊಮ್ಮೆ ಬಯಲಾಗಿ ಬಿಡುವಳು ಹೆಣ್ಣು ಬದುಕಿಂದ.
1: ತುಂಬಾ ಚೆನ್ನಾಗಿ ಆಗ್ಲೇ ನಾವು ಮಾತಾಡ್ದಂಗೆ, ಆಧುನಿಕ ಮಹಿಳೆ ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರೆದಿದ್ರು ಸಹ ಪ್ರಸ್ತುತದಲ್ಲಿ ಸಾಕಷ್ಟು ಕಷ್ಟಗಳನ್ನ ಇವತ್ತಿಗೂ ಸಹ ಹೆಣ್ಣು ಅನುಭವಿಸ್ತಾ ಇದ್ದಾಳೆ. ಓಕೆ ಚಂಪಾ ಅವರೇ, ಸದ್ಯಕ್ಕೆ ಯಾವ ಒಂದು ಪುಸ್ತಕ ಬಿಡುಗಡೆಗೆ ಸಿದ್ಧ ಆಗಿದೆ?
0: ಮುಂದಿನ ಪುಸ್ತಕ ಅಂತ ಹೇಳಿದ್ರೆ ಒಂದು ಕಾದಂಬರಿ ರೆಡಿ ಆಗ್ತಾ ಇದೆ, ಹಕ್ಕಿಗೂಡು ಸೇರಿತು ಅಂತ, ಅದು ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಿದ್ದು. ಆಮೇಲೆ 10 ಕತೆಗಳ ಒಂದು ಕಥಾ ಸಂಕಲನ ಪುಟಕ್ಕಿಟ್ಟ ಚಿನ್ನ ರೆಡಿ ಆಗ್ತಾ ಇದೆ. ಆಮೇಲೆ 2 ಕವನ ಸಂಕಲನ, ಹಾಡು ನಿಲ್ಲಿಸಿದ ಹಕ್ಕಿ, ಮೌನರಕ್ಕೆ ದನಿಯೇ ನೀಡಿ ಅನ್ನುವ ಕವನ ಸಂಕಲನ ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು ಬಾನುಲಿ ಭಾಷಣಗಳು, ನಾನು ರೇಡಿಯೋ ಪ್ರೋಗ್ರಾಮ್ ಕೊಟ್ಟೆ 1 ಇಯರ್ ರೇಡಿಯೋದಲ್ಲಿ, ಚಿಂತನ ಕಾರ್ಯಕ್ರಮ ತರ, ಅದನ್ನ ಆಧರಿಸಿ ನಾನು ಬಾನುಲಿ ಭಾಷಣಗಳು ಅಂತ ಒಂದು ಬುಕ್ ಹೊರ ತರ್ತಾ ಇದ್ದೀನಿ. ಇನ್ನೊಂದು ಮಾತು ಮನಗೆಲ್ಲಲಿ ಅಂತ ಒಂದು ಬುಕ್, ಯೇಸುಕ್ರಿಸ್ತನ ಜನನ ಜೀವನ ಕುರಿತು ಒಂದು ಕಥನ ಕಾವ್ಯ, ಮರವೃಕ್ಷದಲ್ಲಿ ಅಮೃತ ಫಲ ಅನ್ನುವಂತ ಕಥನ ಕಾವ್ಯ, ಇವಿಷ್ಟ ರೆಡಿ ಆಗ್ತಾರೆ.
1: ಸಾಕಷ್ಟು ಪುಸ್ತಕಗಳು ಕಾದು ನಿಂತಿದ್ದಾವೆ. ಒಳ್ಳೇದಾಗ್ಲಿ ನಿಮಗೆ ಚಂಪಾ ಅವರೇ. ಇನ್ನ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಾದ್ರೆ, ಯಾಕೆಂದ್ರೆ ನಾವ್ ಎಷ್ಟೇ ಸಾಧನೆ ಮಾಡಿದ್ರು ನಮಗೆ ಒಂದು ಬೆನ್ನೆಲುಬಾಗಿನೋ ಅಥವಾ ಯಾವುದೋ ಒಂದು ರೀತಿ ನಮ್ಗೆ ಇದ್ದೇ ಇರ್ತಾರೆ.
0: ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಈ ಲೆವೆಲ್ಗೂ ದೇವರು ತಂದು ನಿಲ್ಲಿಸಿದ. ನಾನು ಬಹಳಷ್ಟು ಬರೆದಿದ್ದೆ, ಅವು ಬೆಳಕು ಕಾಣಬೇಕು ಅಂತ ಹೇಳಿದ್ರೆ ತ್ರಿಮೂರ್ತಿಗಳು, 3 ವ್ಯಕ್ತಿಗಳ ಕಾರಣರಾದ್ರು. ಅವರು ಡಾಕ್ಟರ್ ನಾ ಡಿಸೋಜಾ ಸರ್, ದೊಡ್ಡ ಸಾಹಿತಿಗಳು, ನನ್ನ ಎಲ್ಲಾ ಬುಕ್ಸಿಗೆ ಅವರೇ ಮುನ್ನುಡಿ ಬರೆದ್ರು. ಮತ್ತೆ ಅವ್ರನ್ನ ನಾನು ನನ್ನ ಗುರುಗಳ ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ, ಬಹಳಷ್ಟು ಗೈಡ್ ಕೂಡ ಮಾಡಿದ್ರು. ಆಮೇಲೆ ನನ್ನ ಎಲ್ಲಾ ಬುಕ್ಸ್ ಪಬ್ಲಿಷ್ ಮಾಡಿದ್ರು ಶ್ರೀ ರಾಮಕೃಷ್ಣ ನೇಕಾರ್ ಅವರು, ಅವ್ರು ಇಲ್ಲ ಈಗ, ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಬ್ರು ಡಾಕ್ಟರ್ ಜಸ್ಟಿನ್ ಡಿಸೋಜಾ ಅಂತ, ನಾನು ಸಿದ್ಧಗಂಗಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಆ ಸಂಸ್ಥೆಯ ರೂಹಾರಿ ಅವರು, ನಮ್ಮ ಅಕ್ಕ ನಮ್ಮ ಭಾವ, ಅವ್ರ ಮನೇಲೆ ನಾನಿದ್ದು ತುಂಬಾ ಬರ್ದಿದ್ದು ಅಲ್ಲಿನೇ
1: ಶುರುವಾಗಿ.
0: ಅವ್ರಿಗೆ ಅವ್ರ ಮಕ್ಕಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ, ಮತ್ತು ನನ್ನ ಯಜಮಾನರಿಗೆ, ನನ್ನ ಮಗ ಡಾಕ್ಟರ್ ಆದರ್ಶ್ ಚೌಹಾನ್, ನನ್ನ ಮಗಳು ಅನುಷ್ಯ ಗ್ರೇಸ್, ಇವರೆಲ್ಲರೂ ಸಹಕಾರ ಕೊಟ್ಟಿದ್ರಿಂದ ನನಗೆ
1: ಈ ಒಂದು ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿ.
0: ನನಗೆ ಈ ಆಕಾಶವಾಣಿ ಪರಿಚಯ ಮಾಡಿದಂತ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.
1: ಮುಂದಿನ ಹೊಸ ತಲೆಮಾರಿನ ಬರಹಗಾರಿಗೆ ಒಂದು ಕಿವಿ ಮಾತಾಗ್ಲಿ ಹೇಳೋದಕ್ಕೆ ಇಚ್ಛೆ ಪಟ್ಟ.
0: ಏನು ಸಾಹಿತ್ಯ ಬರ್ತಾ ಇದೆ ಅಲ್ಲ, ಅದು ಸಾಮಾಜಿಕ ಕಳಕಳಿಯ ಸಾಹಿತ್ಯ ಸೃಷ್ಟಿ ಆಗ್ಬೇಕು ಅಂತ ನಂದು ಅನಿಸಿಕೆ, ಮತ್ತು ನಂದು ಆಶಯ ಕೂಡ. ಆಮೇಲೆ ಮನುಷ್ಯ ಸಂಬಂಧಗಳು ಬಹಳಷ್ಟು ವಿರಳ ಆಗ್ತಾ ಇದ್ದಾವೆ ಅಥವಾ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಆ ಸಂಬಂಧಗಳಂದ್ರೆ ಮಾನವೀಯ ಅಥವಾ ಮನುಷ್ಯ ಸಂಬಂಧಗಳನ್ನು ಕಟ್ಟಿ ಬೆಳೆಸುವಂಥ ಕೃತಿಗಳು ಹೊರಗೆ ಬರಬೇಕಾಗಿದೆ. ಆಮೇಲೆ ಸೌಹಾರ್ದಾತ್ಮಕ ಚಿಂತನೆಯನ್ನು ಮೂಡಿಸುವಂಥ ಸಾಹಿತ್ಯ ಬರಬೇಕು. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಮೂಡಿಸುವಂಥ ಸಾಹಿತ್ಯ ಓದುಗರಿಗೆ ತಲುಪಿಸಬೇಕು. ಈ ಮೂಲಕ ನೆಮ್ಮದಿಯ ಸಮಾಜವನ್ನು ಕಂಡುಕೊಳ್ಳುವಂತಾಗಬೇಕು. ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಖಂಡಿತ ತರಬಹುದು. ಆದ್ದರಿಂದ ಯುವ ಪೀಳಿಗೆಯ ಬರಹಗಾರರು ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಹಿತ್ಯ ಹೊರತಂದ್ರೆ ಓದುಗರಿಗೆ ತುಂಬಾ ಒಳ್ಳೇದು.
1: ಓಕೆ ಮೇಡಮ್, ಸಾಕಷ್ಟು ತಮ್ಮ ಅನುಭವದ ನುಡಿನ ನಮ್ಮೊಂದಿಗೆ ಹಂಚಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕಾರ್ಯಕ್ರಮದ ಕೊನೆಯ ಘಟ್ಟದ ಕೊನೆಯ ಪ್ರಶ್ನೆ ಮೇಡಮ್, ಪ್ರಸ್ತುತವಾಗಿ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ, ಹಾಗೆ ಸಾಹಿತಿಯಾಗಿ ಇಂದಿನ ಮಕ್ಕಳಿಗೆ ಯಾವ ಒಂದು ವಿಷಯವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ?
0: ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಶಿಕ್ಷಣ ಅಂದರೆ ಅದು ಮಾರ್ಕ್ಸ್ ತಗೊಳ್ಳೋದು ಅಲ್ಲ, ಅದರ ಜೊತೆ ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಅಂತ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಟಿವಿ ಮತ್ತು ಮೊಬೈಲಿಂದು ತುಂಬ ಮಕ್ಕಳಿಗೆ ಅದರಿಂದ ಏನಾಗಿದ್ದಾರೆ ಅಂದರೆ ಒಂಥರ ಭ್ರಮಾಲೋಕದಲ್ಲಿ ಅವರು ಸೇರಿಬಿಟ್ಟಿದ್ದಾರೆ. ಮೊಬೈಲ್ ಹಿಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೂ ಗೊತ್ತಾಗಲ್ಲ. ಆಮೇಲೆ ಆ ಟಿವಿ ಮತ್ತು ಮೊಬೈಲನ್ನು ಬಿಡಿಸಿ ಅವರಿಗೆ ಸಾಹಿತ್ಯದ ಮೂಲಕ ವಾಸ್ತವ ಚಿತ್ರಣವನ್ನು ನಾವು ನೀಡಬೇಕಾಗಿದೆ. ಪೇರೆಂಟ್ಸ್ ಆಯಿತು, ಟೀಚರ್ಸ್ ಆಯಿತು, ನೀಡಬೇಕಾಗಿದೆ ಅವರಿಗೆ ಪ್ರಾಮಾಣಿಕತೆ.

0: ಮತ್ತು ಶ್ರದ್ಧೆ ಮತ್ತು ಜ್ಞಾನ ಇವುಗಳು ಎಷ್ಟು ಮುಖ್ಯ ಆಗ್ತವೆ ನಿಮ್ಮ ಜೀವನಕ್ಕೆ ಅನ್ನೋದನ್ನು ನಾನು ಒಬ್ಬ ಸಾಹಿತಿ ಮತ್ತು ಶಿಕ್ಷಕಿಯಾಗಿ ನಾನು ತಿಳಿಸ್ಬೇಕಾಗುತ್ತೆ. ಮತ್ತೆ ತನ್ನ ಊರಿಗೆ ಅವರು ಯಾವುದಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು, ಉತ್ತಮವಾದಂತ ವ್ಯಕ್ತಿಗಳಾಗಿ ಅವರು ಹೊರಹೊಮ್ಮಬೇಕು ಅನ್ನೋದು ನಾನು ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ನಾನು ಪಾಠ ಮಾಡುವಾಗ ಅವಕಾಶ ಸಿಕ್ಕಾಗಿಲ್ಲ ನಾ ಹೇಳ್ತಾನೆ ಇರ್ತೀನಿ.
1: ಇದುವರೆಗೂ ನಿಮ್ಮ ಅಮೂಲ್ಯವಾದ ಮಯವನ್ನ ನಮ್ಮೊಟ್ಟಿಗೆ ಕಳೆದಿದ್ದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ನಿಲಯದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ.
0: ತಮಗೂ ಧನ್ಯವಾದಗಳು.
2: ಇದುವರೆಗೂ ಸಾಹಿತಿ ಹಾಗೂ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೈತ್ರಾ ಕೆ ವಿಜಯ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಕೇಳುಗರೇ, ಇದು ಮಳೆಗಾಲ. ನೀವು ಕಾರ್ ಜೀಪ್ ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷಿನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
11: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
10: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
11: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
9: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
12: ಹಲೋ
13: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
12: ಒಂದ್ ಸೆಕೆಂಡ್.
13: ಹಾ ಹಾ ಹಾ, ಆಮೇಲೆ ಆಮೇಲೆ.
14: ಹಲೋ
12: ಹಲೋ.
14: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
12: ಹಲೋ.
14: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
12: ಸ್ವಲ್ಪ ಮಾತಾಡಬೇಕಿತ್ತು.
14: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
12: ಎಲ್ಲ ಓಕೆ.
14: ಮತ್ತೆ ಮೆಸೇಜ್ ಮಾಡ್ತೀನಿ.
12: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
15: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
12: ನಂಗೆ ಹಸಿವೆ ಇಲ್ಲ,
16: ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
17: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
18: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
19: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ.
2: ಕೇಳುವರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಸ್ಥ ಶಿಶುವಿನ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು, ಯಾವ್ಯಾವ ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ, ಈ ಎಲ್ಲ ವಿಷಯದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಪಾರ್ವತಿಯವರಿದ್ದಾರೆ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
3: ನಮಸ್ತೆ.
2: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹ ಮಾತನ್ನು ನಮ್ಮ ಎಲ್ಲ ಕೇಳುಗರು ಕೂಡ ಕೇಳಿರುವಂತಹ ಮಾತೇ ಇದು. ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟು ಈ ಮಾತನ್ನು ಹೇಳ್ತೀವಿ, ಬೀಜ ಹಾಕುವಂತಹದ್ದನ್ನು ಕೂಡ ಆರೋಗ್ಯಯುತವಾಗಬೇಕು, ಹಾಗಿದ್ರೆ ಮಾತ್ರ ನಾವು ಒಳ್ಳೆಯ ಒಂದು ಗಿಡವನ್ನು ಹಾಗೂ ಮುಂದೆ ಫಸಲನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ. ಇದೇ ಮಾತನ್ನ ಜೀವಿ ಪ್ರಪಂಚದ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸಿ ನಾವು ಹೇಳಬಹುದು ಅಂತ ಕಾಣ್ತದೆ. ವಿಶೇಷವಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇರುವಂತಹ ಒಂದು ಮಾತಿನ ವಿಶೇಷತೆ ಏನು?
3: ಆಯುರ್ವೇದದ ಪ್ರಕಾರ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಋತು ಕ್ಷೇತ್ರ ಬೀಜ ಅಮೃತ ನಾಲ್ಕು ಅಂಶಗಳನ್ನ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಗರ್ಭದ ಬೆಳವಣಿಗೆಗೂ ಹಾಗೆ ನಾವೊಂದು ಗಿಡವನ್ನ ಬೆಳೆಯುವ ಗಿಡ ಒಂದು ಉತ್ತಮ ರೀತಿಯಲ್ಲಿ ಒಂದು ಗಿಡದ ಬೆಳವಣಿಗೆ ಆಗ್ಬೇಕಾದ್ರೆ ಯಾವ್ದೆಲ್ಲ ಅಂಶಗಳು ಬೇಕು? ಮೊದಲನೇದಾಗಿ ಋತು ಅಂದ್ರೆ ನಾವು ಹಾಕುವಂತಹ ಬೀಜ ಹುಟ್ಟುವಂತಹ ಸಮಯ ಅಂದ್ರೆ ಕಾಲ ಅಂತ ಹೇಳ್ಬಹುದು. ಆ ಸಮಯ ಕೂಡ ಅದಕ್ಕೆ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಕ್ಷೇತ್ರ ಅಂದ್ರೆ ಭೂಮಿ, ಭೂಮಿ ಕೂಡ ಫಲವತ್ತಾಗಿರ್ಬೇಕು, ಆ ಮಣ್ಣು ಕೂಡ ಫಲವತ್ತಾಗಿರ್ಬೇಕು. ಅದೇ ರೀತಿ ಬೀಜ, ಬೀಜ ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟ ಉಳ್ಳಂತಹ ಬೀಜವನ್ನೇ ನಾವು ಆಯ್ಕೆ ಮಾಡ್ತೇವೆ. ಯಾಕಂದ್ರೆ ಉತ್ತಮ ರೀತಿಯಲ್ಲಿ ಗಿಡ ಬರಬೇಕಾದ್ರೆ ಉತ್ತಮ ರೀತಿಯಾದ ಬೀಜ ಇರುವಂತಹ ಗುಣಮಟ್ಟ ಇರುವಂತಹ ಬೀಜವನ್ನ ಆಯ್ಕೆ ಮಾಡ್ತೇವೆ. ಅದರ ಜೊತೆಗೆ ಸರಿಯಾದ ಪೋಷಕಾಂಶ, ಅಂಬು ಅಂತ ಹೇಳಿದ್ರೆ ನೀರು ಅಥವಾ ಉಳಿದ ಎಲ್ಲ ಪೋಷಕಾಂಶದ ಅಂಶಗಳನ್ನು ನಾವು ಅಲ್ಲಿ ಗಮನಿಸಬೇಕಾಗ್ತದೆ. ಇದೆಲ್ಲ ನಾಲ್ಕು ಅಂಶಗಳು ಸೇರಿದ್ರೆ ಒಂದು ಉತ್ತಮ ರೀತಿಯ ಗಿಡ ಹುಟ್ಟಿ ಅದರಿಂದ ನಂತರ ಒಳ್ಳೆಯ ರೀತಿಯಲ್ಲಿ ಮರ ಆಗುವಂತದ್ದು. ಅದೇ ರೀತಿ ಆಯುರ್ವೇದದಲ್ಲಿ ಒಳ್ಳೆಯ ರೀತಿಯ ಗರ್ಭಧಾರಣೆಗೆ ಈ ನಾಲ್ಕು ಅಂಶಗಳನ್ನು ಹೇಳಿದ್ದಾರೆ. ಇಲ್ಲಿ ಋತು ಅಂತೇಳಿ ಹೇಳಿದ್ರೆ ನಾವು ಅದನ್ನು ಋತು ಕಾಲ ಅಂತ ಹೇಳ್ತೇವೆ. ಅಂದ್ರೆ ಸ್ತ್ರೀಯ ಬೀಜ ಬಿಡುಗಡೆ ಆಗುವಂತಹ ಸಮಯದಲ್ಲಿ, ಆ ಸಮಯದಲ್ಲಿ ಗರ್ಭಧಾರಣೆ ಆದ್ರೆ ಆ ಮಗು ಅಥವಾ ಗರ್ಭ ಒಳ್ಳೆ ಆರೋಗ್ಯ ರೀತಿಯಲ್ಲಿ ಇರ್ತದೆ. ನಂತರ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ನಾವು ಕ್ಷೇತ್ರವನ್ನ ಗರ್ಭಾಶಯ ಅಥವಾ ಗರ್ಭಕೋಶ ಅಂತೇಳಿ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಯಾವುದೇ ರೋಗ ರುಜಿನ ಇಲ್ಲದಂತಹ ಗರ್ಭಾಶಯದಲ್ಲಿ ಗರ್ಭಧಾರಣೆಯಾದ್ರೆ ಅಂತಹ ಮಗು ಆರೋಗ್ಯಕರವಾಗಿ ಇರ್ತದೆ. ಅದರ ಜೊತೆಗೆ ಬೀಜ, ಇಲ್ಲಿ ನಾವು ಬೀಜ ಅಂತ ಹೇಳಿದ್ರೆ ಆರೋಗ್ಯಯುತವಾದಂತಹ ವೀರ್ಯ ಹಾಗೂ ಅಂಡಾಣು ಎರಡನ್ನು ಕೂಡ ನಾವು ಬೀಜ ಅಂತೇಳಿ ಪರಿಗಣಿಸಬೇಕಾಗ್ತದೆ. ಇದರ ಜೊತೆಗೆ ಇಲ್ಲಿ ನಾವು ಅಂಬು ಅಂತೇಳಿ ಹೇಳಿದಾಗ ಸತ್ವಯುತ ಆಹಾರ ಅಥವಾ ಪೋಷಕಾಂಶಗಳನ್ನ ಪರಿಗಣಿಸಬೇಕಾಗುತ್ತೆ. ಇದು ನಾಲ್ಕು ಅಂಶ ಸರಿಯಾಗಿ ಇದರಲ್ಲಿ ಗರ್ಭವು ಆರೋಗ್ಯಯುತವಾಗಿ ಇದನ್ನಂತೇಳಿ ಆಯುರ್ವೇದ ಹೇಳ್ತದೆ.
2: ಈಗ ಈ ತಾಯಿಯ ಮಾನಸಿಕ ಒಂದು ಭಾವನೆ ಇದು ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತದೆ? ಆಮೇಲೆ ನಕಾರಾತ್ಮಕ ಭಾವನೆ ಇದು ಏನಾದರೂ ದುಷ್ಪರಿಣಾಮ ಬೀಳುವಂತಹ ಒಂದು ಸಾಧ್ಯತೆ ಇದೆಯಾ ಹೇಗೆ ಅಂತ?
3: ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಬರೀ ಶಾರೀರಿಕವಾದಂತಹ ಭಾವ ಮಾತ್ರ ಅಲ್ಲ, ಅದರ ಜೊತೆಗೆ ತಾಯಿಯ ಮಾನಸಿಕ ಭಾವ ಕೂಡ ತುಂಬಾ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಹೇಗಂದ್ರೆ ಈಗಿನ ಇದರಲ್ಲಿ ಒತ್ತಡದ ಯುಕ್ತ ಬದುಕಾಗಿರ್ಬಹುದು ಅಥವಾ ಅತಿ ಚಿಂತೆ ಇರ್ಬಹುದು ಅಥವಾ ಯಾವ್ದಾದ್ರು ನಕಾರಾತ್ಮಕ ಚಿಂತನೆಗಳಿರ್ಬಹುದು, ಇಂಥದ್ದೇನಾದ್ರೆ ಕಾಲದ ಒತ್ತಡದಲ್ಲಿ ಇದ್ರೆ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳಿ ನಾವು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇದೆ, ಆ ಹಾರ್ಮೋನ್ ನ ಪ್ರಮಾಣ ಹೆಚ್ಚು ಬಿಡುಗಡೆ, ಗರ್ಭಸ್ರಾವ ಆಗ್ಬಹುದು ಅಥವಾ ಗರ್ಭಪಾತ ಆಗ್ಬಹುದು ಅಥವಾ ಇನ್ನು ಕೆಲವರು ತಿಂಗಳಿನ ಮೊದಲೇ ಹೆರಿಗೆ ಆಗುವಂತದ್ದು, ಅಂದ್ರೆ 7 ತಿಂಗಳು ಅಥವಾ 8 ತಿಂಗಳಲ್ಲಿ ಹೆರಿಗೆ ಆಗುವಂತದ್ದು ಅಥವಾ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೆ ಇರುವಂತದ್ದು, ಅದನ್ನ ನಾವು UGR ಅಂತ ಹೇಳ್ತೇವೆ. ಅಂದ್ರೆ ಇಂಟ್ರಾ ಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೇವೆ. ಅಂದ್ರೆ ಅದು ರಿಟಾರ್ಡ್ ಗ್ರೋತ್ ರಿಟಾರ್ಡ್ ಅಂದ್ರೆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೆ ಇರುವಂತದ್ದು. ಇದೆಲ್ಲ ಕೂಡ ನಕಾರಾತ್ಮಕ ಭಾವದಿಂದ ಅಥವಾ ಅತಿಯಾದ ಒತ್ತಡದಿಂದ ಅಥವಾ ಈಗಿನ ಜೀವನ ಶೈಲಿಯಿಂದ ಈ ತರ ಸಮಸ್ಯೆ ಆಗ್ತದೆ.
2: ಈಗ ತಾಯಿಯಲ್ಲಿ ಮನೆಯವರ ಒಂದು ಪ್ರೋತ್ಸಾಹ ಬೇಕು ಅಂತ ಹೇಳ್ತೀವಿ, ಮತ್ತೆ ಅವರ ಒಂದು ಹವ್ಯಾಸಗಳಾಗ್ಬಹುದು, ಶಿಶು ಹೊಟ್ಟೆಯಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಹವ್ಯಾಸಗಳು ಟಿವಿ ಮೊಬೈಲ್ಗಳಾಗ್ಬಹುದು, ಇವೆಲ್ಲ ಯಾವ ರೀತಿಯ ಒಂದು ಪರಿಣಾಮ ಬೀರ್ತವೆ?
3: ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಮಾನಸಿಕ ಭಾವ, ಅವರು ಸಂತೋಷವಾಗಿ ಇರುವಂತಹ ಆದಷ್ಟು ಗರ್ಭಿಣಿ ಸ್ತ್ರೀಯರು ಸಂತೋಷವಾಗಿ ಅಥವಾ ಮಾನಸಿಕ ನೆಮ್ಮದಿ ಅವರಿಗೆ ತುಂಬಾ ಮುಖ್ಯ ಆಗಿರ್ತದೆ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ, ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಧಾರಾವಾಹಿ ನೋಡುವಂತದಿರ್ಬಹುದು, ಎಲ್ಲದರಲ್ಲಿ ಧಾರಾವಾಹಿಯಲ್ಲಿ ಕೂಡ ಒಂದು ನಕಾರಾತ್ಮಕವಾದಂತಹ ವಿಚಾರವನ್ನೇ ಜಾಸ್ತಿಯಾಗಿ ಈಗ
2: ವೈಭವೀಕರಿಸ್ತಾ ಇರ್ತದೆ.
4: ಹೌದು, ಅದ್ರಲ್ಲಿ ಏನಾಗ್ತಂದ್ರೆ ಇವರ ಮಾನಸಿಕ ಭಾವದ ಮೇಲೂ ಅದು ತುಂಬಾ ಅಡ್ಡ ಪರಿಣಾಮ ಅಥವಾ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅದರಲ್ಲೂ ಕ್ರೌರ್ಯವನ್ನೇ ಈಗ ತುಂಬಾ ಮೆರೆಸಿ ತೋರಿಸ್ತಾ ಇರುವಂತದ್ದು, ಆಗ ಇವರ ಮೇಲೂ ಅದೇ ತರದ ಚಿಂತನೆ ಇವರನ್ನು ಕಾಡುತ್ತದೆ, ಅಥವಾ ಅಲ್ಲಿ ವಿಪರೀತವಾಗಿ ಅಳುವಂತಹ ದೃಶ್ಯವನ್ನು ನೋಡುದು, ಆಗ ಇವರು ಅಳುದು ಅಂದ್ರೆ ನೈಜ ಘಟನೆಯೇನು ಅಂತ ಹೇಳಿ ಭಾವಿಸಿಕೊಂಡು ಅಳುವಂತದ್ದು, ಇದರಿಂದ ಎಲ್ಲ ಅವರ ಮಾನಸಿಕ ಭಾವದ ಮೇಲೆ ಇದು ಪರಿಣಾಮ ಬೀರಿದಾಗ ಮಗುವಿನ ಬೆಳವಣಿಗೆ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತದೆ.
2: ಈಗ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಮಹತ್ವ ಏನು? ತಾಯಿ ತೆಗೆದುಕೊಳ್ಳುವಂತಹ ಆಹಾರ, ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶ ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿ ಒಂದು ಪ್ರಭಾವ ಎಲ್ಲ ಬೀರ್ತದೆ?
4: ಹೌದು, ಇದು ವಿಶ್ವಸಂಸ್ಥೆ ಒಂದು ಯಾವ್ದೆಲ್ಲ ಗರ್ಭಿಣಿ ಆಹಾರ ತೆಗೆದುಕೊಳ್ಬೇಕು ಅಂತೇಳಿ ಅಂದ್ರೆ ಒಂದು ಸಣ್ಣ ಪಟ್ಟಿ ಇದು ಮಾಡಿದೆ. ಅದ್ರಲ್ಲಿ ಎಲ್ಲಾ ರೀತಿಯ ಸಮತೋಲನವಾದ ಆಹಾರವನ್ನು ತೆಗೆದುಕೊಳ್ಬೇಕು. ಮಗು ಸರಿಯಾದ ರೀತಿಯಲ್ಲಿ ಮಗುವಿನ ತೂಕ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಆದ್ರೆ, ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ, ತಾಯಿ ಎಲ್ಲಾ ರೀತಿಯ ಆಹಾರ ಅಂದ್ರೆ ಹಣ್ಣುಗಳು, ತರಕಾರಿಗಳು ಮತ್ತೆ ದವಸ ಧಾನ್ಯಗಳು ಅಂತ ಹೇಳ್ತೇವೆ, ಅಂದ್ರೆ ಅದು ಸಂಪೂರ್ಣ ಆಹಾರ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಪಿಷ್ಟದ ಅಂಶ ಜಾಸ್ತಿ ಇರುವಂತದ್ದು, ನಾರಿನಂಶ ಇರುವಂತದ್ದು, ಅದರ ಜೊತೆಗೆ ಪ್ರೋಟೀನ್, ಕ್ಯಾಲ್ಸಿಯಂ, ಮಿನರಲ್ಸ್, ವಿಟಮಿನ್ಸ್, ಕಬ್ಬಿಣದ ಅಂಶ ಇರುವಂತಹ ಆಹಾರ, ಇದೆಲ್ಲ ಆಹಾರವನ್ನು ಕೂಡ ತೆಗೆದುಕೊಳ್ಬೇಕು. ಹಾಲು, ಮೊಟ್ಟೆ, ಮಾಂಸಾಹಾರ ಸೇವನೆ ಮಾಡುವವರಾದ್ರೆ ಮೊಟ್ಟೆ, ಇವೆಲ್ಲ ಕೂಡ ಸೇರಿ ಒಂದು ಪರಿಪೂರ್ಣವಾದ ಆಹಾರ ಅಥವಾ ಸಮತೋಲನಯುಕ್ತವಾದ ಆಹಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಇದೆಲ್ಲ ಕೊರತೆಯಿಂದ, ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಈಗಿನ ಕೆಲವರು ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ ಮೊರೆ ಹೋಗ್ಬಹುದು, ಅಥವಾ ರೆಡಿಮೇಡ್ ಫುಡ್ ತಿಂತಾ ಇರ್ತಾರೆ. ಅಂತವರಲ್ಲಿ ಸಮತೋಲನವಾದ ಅಥವಾ ಸಂಪೂರ್ಣ ಆಹಾರದ ಕೊರತೆ ಇರ್ತದೆ. ಇನ್ನು ಕೆಲವರಲ್ಲಿ ದುಡ್ಡಿನ ಕೊರತೆಯಿಂದಾಗಿ ಪೌಷ್ಟಿಕಾಂಶದ ಕೊರತೆ ಇರ್ತದೆ. ಅಂತವರಲ್ಲಿ ಏನಾಗ್ತಂದ್ರೆ ನಿಧಾನಕ್ಕೆ ರಕ್ತಹೀನತೆ ಕಾಣಿಸಿಕೊಳ್ಳುತ್ತದೆ, ಅಥವಾ ಈ ರಕ್ತಹೀನತೆಯಿಂದಾಗಿ ಏನಾಗ್ತದೆ, ತಾಯಿಯಲ್ಲಿ ರಕ್ತಹೀನತೆ ಆದ್ರೆ ಅದು ಮಗುವಿನ ಬೆಳವಣಿಗೆ ಅಡ್ಡ ಪರಿಣಾಮ ಬೀರ್ತದೆ, ಅಥವಾ ನೀವು ಪೌಷ್ಟಿಕಾಂಶದ ಕೊರತೆಯಿಂದ ಸಹ ಮಗುವಿನ ತೂಕ ಕಡಿಮೆ ಆಗುವಂತದ್ದು, ಅದು ಇದರಿಂದಾಗಿ ಏನಾಗ್ತದೆ ಮಗು ತಿಂಗಳಾಗುವ ಮೊದಲೇ ಹೆರಿಗೆ ಆಗುವಂತದ್ದು, ಈ ತರ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಯಾವತ್ತೂ ಗರ್ಭಿಣಿಯರಿಗೆ ಎಲ್ಲ ಆಹಾರ ಅಂದ್ರೆ ಎಲ್ಲ ವಿಟಮಿನ್ಸ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಕಬ್ಬಿಣದ ಅಂಶದ ಆಹಾರ ಇರ್ಬೋದು, ಇದೆಲ್ಲವನ್ನ ಕೂಡ ತೆಗೆದುಕೊಳ್ಬೇಕಾಗ್ತದೆ ಗರ್ಭಿಣಿಯರು.
2: ಈ ಕಬ್ಬಿಣದ ಒಂದು ಮಾತ್ರೆ ಅಥವಾ ಒಂದು ಫೋಲಿಕ್ ಆಸಿಡ್ ಮಾತ್ರೆಗಳು ಅಂತ ಹೇಳ್ತೀವಲ್ಲ, ಇದರ ಒಂದು ಮಹತ್ವ ಏನು? ಆಯುರ್ವೇದ ರೀತಿಯಲ್ಲಿ ಇದನ್ನ ಯಾವ ರೀತಿ ಪೂರೈಸಬಹುದು?
4: ಆಯುರ್ವೇದದಲ್ಲಿ 9 ತಿಂಗಳಿಗೂಡ ಗರ್ಭಿಣಿ ಪರಿಚರ್ಯ ಅಂತ ಹೇಳಿ ಹೇಳಿದ್ದಾರೆ, ಅಂದ್ರೆ ಮಾಸಾನುಮಾಸಿಕ ಗರ್ಭಿಣಿ ಪರಿಚರ್ಯ ಅಂತ ಇದೆ. ಇದರಲ್ಲಿ ನಾವು ಎಲ್ಲ ಪರಿಪೂರ್ಣವಾದ ಆಹಾರ ಅಂದ್ರೆ ಔಷಧಿಯುಕ್ತ ಆಹಾರವನ್ನು ಕೂಡ ಒಟ್ಟಿಗೆ ಹೇಳಿದ್ದಾರೆ. ಈ ಎಲ್ಲ ಸೊಪ್ಪು ತರಕಾರಿ ಇದೆಲ್ಲ ಕೂಡ ನಾವು ಯಾವ ಆಹಾರದಲ್ಲಿ ತೆಗೆದುಕೊಳ್ತೇವೆ ಅದರ ಜೊತೆಗೆ ಈಗ ಸುಷ್ಟುತ ಸಮಿತದಲ್ಲಿ ತೆಗೆದುಕೊಂಡ್ರೆ ಫಸ್ಟ್ ಮೊದಲಿನ 4 ತಿಂಗಳುಗಳು ಶೀತ, ದ್ರವ ಮತ್ತೆ ಮಧುರ ಆಹಾರವನ್ನ ಜಾಸ್ತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆಗ್ಲೇ ನೀವು ಹೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಮೊಳಕೆ ಅಂದ್ರೆ ನಾವು ಭ್ರೂಣಾವಸ್ಥೆಯನ್ನೇ ತಗೊಳ್ಳೋದಾದ್ರೆ ಮೊದಲಿನ 4 ತಿಂಗಳನ ಘಟ್ಟ ತುಂಬಾ ಪ್ರಮುಖವಾಗಿರ್ತದೆ ಬೆಳವಣಿಗೆ ಹಂತದಲ್ಲಿ. ಸೊ ಆ ಸಂದರ್ಭದಲ್ಲಿ ಮಧುರ ಅಂದ್ರೆ ಸಿಹಿ ಪದಾರ್ಥಗಳನ್ನು ಜಾಸ್ತಿ, ಅಂದ್ರೆ ಸ್ವೀಟ್ ಅನ್ನೇ ತಿನ್ಬೇಕು ಅಂತ ಇಲ್ಲ, ಹಾಲು ಅಥವಾ ಹಣ್ಣು ಈ ತರದ್ದನ್ನ ಜಾಸ್ತಿ, ಅಂದ್ರೆ ಅವರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಉಪ್ಪು, ಹುಳಿ, ಖಾರ ಆದಷ್ಟು ಕಡಿಮೆ, ಅಂದ್ರೆ ಮಗುವಿನ ಬೆಳವಣಿಗೆಗೆ ಬೇಕಾಗುವಂತ ಅಂಶಗಳನ್ನ ಮಾತ್ರ ಅವರು ಪರಿಗಣಿಸಬೇಕಾಗ್ತದೆ. ಅದರ ಜೊತೆಗೆ ಶೀತ ಮತ್ತೆ ದ್ರವ ಆಹಾರ, ಇಲ್ಲಿ ಶೀತ ಅಂತ ಹೇಳಿದ್ರೆ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಂತ ತಂಪು ಪಾನೀಯಗಳನ್ನು ಪರಿಗಣಿಸಬಾರದು, ಅಂದ್ರೆ ಮಗುವಿನ ದೇಹದ ಮೇಲೆ ತಂಪು ಅಂದ್ರೆ ಒಳ್ಳೆ ರೀತಿಯ ಪರಿಣಾಮ ಬೀರುವಂತ ಆಹಾರವನ್ನ ತೆಗೆದುಕೊಳ್ಬೇಕು. ಅತ್ಯಂತ ಉಷ್ಣ ಅಥವಾ ಖಾರದ ಆಹಾರವನ್ನು ತೆಗೆದುಕೊಂಡ್ರೆ ಅದು ಮಗುವಿನ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತದೆ. ಅದಕ್ಕೋಸ್ಕರ ಆಯುರ್ವೇದದಲ್ಲಿ ಅದ್ರ ನೆಕ್ಸ್ಟ್ ಒಂದು 4 ತಿಂಗಳ ನಂತರ ತುಪ್ಪ, ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಬಳಕೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದೆಲ್ಲದಲ್ಲಿ ಕೂಡ ಹಾಲು, ಹಾಲು ಉತ್ಪನ್ನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಅದರ ಜೊತೆಗೆ ವಿಟಮಿನ್ ಬಿ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ಇದೆಲ್ಲ ಕೂಡ ಇರ್ತದೆ. ಇದ್ರ ಎಲ್ಲದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನು ಕೆಲವು ಆಹಾರದಲ್ಲಿ ಕೂಡ ಸಿಗ್ತದೆ, ಅಂದ್ರೆ ಬೀನ್ಸ್ ಅಲ್ಲಿ ಇರ್ಬೋದು, ಕಿತ್ತಳೆ, ಕೆಲವು ಹಣ್ಣುಗಳಲ್ಲಿ, ಬಸಳೆ ಇರ್ಬೋದು ಅಂದ್ರೆ ಸ್ಪಿನಾಚ್ ಅಂತ ಹೇಳ್ತೇವೆ, ಕೆಲವು ದವಸ ಧಾನ್ಯಗಳಲ್ಲಿ, ಇದೆಲ್ಲದಲ್ಲಿ ಕೂಡ ಹೇರಳವಾಗಿ ಇರ್ತದೆ. ಅದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನ ಅಂದ್ರೆ ಸಪ್ಲಿಮೆಂಟೇಷನ್ ಅನ್ನು ಕೂಡ ವಿಶ್ವಸಂಸ್ಥೆ ಎಲ್ಲ ಹೇಳಿದೆ. ಅದರ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದ ಅಂಶದ ಮಾತ್ರೆಗಳು ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ಕೂಡ ಅವ್ರ ಜೊತೆಗೆ ತಗೊಳ್ಬೇಕಾಗ್ತದೆ.
2: ಆಮೇಲೆ ಗರ್ಭಿಣಿಯರ ಒಂದು ವ್ಯಾಯಾಮ, ಇದರ ಒಂದು ಪ್ರಾಮುಖ್ಯತೆ ಏನು ಮಗುವಿನ ಬೆಳವಣಿಗೆಯಲ್ಲಿ?
4: ಮಗುವಿನ ಬೆಳವಣಿಗೆಯಲ್ಲಿ ಅಂತ ಹೇಳಿದ್ರೆ ಏನಾಗ್ತದೆ, ವ್ಯಾಯಾಮ ಶಾರೀರಿಕ ಚಟುವಟಿಕೆ ಇದ್ದಷ್ಟು ತಾಯಿಯ ಆರೋಗ್ಯ ಕೂಡ ಸರಿಯಾಗಿರ್ತದೆ. ಅಂದ್ರೆ ಒಂದು 4 ಅಥವಾ 5 ತಿಂಗಳ ನಂತರ ಹಿತಮಿತವಾಗಿ ವ್ಯಾಯಾಮ ಮಾಡುವಂತದ್ದು, ಅಂದ್ರೆ ಯೋಗ ಇರ್ಬೋದು, ಅದರ ಜೊತೆಗೆ ಪ್ರಾಣಾಯಾಮ ಮಾಡುವಂತದ್ದು, ಇದು ಅತಿ ಅವಶ್ಯಕ. ಇಲ್ಲದಿದ್ರೆ ಈಗಿನ ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಹೇಳ್ತೇವೆ ಅಂದ್ರೆ ಜೀವನ ಶೈಲಿಯಲ್ಲಿ ಅತಿಯಾಗಿ ಕುಳಿತುಕೊಂಡೇ ಇರುವಂತದ್ದು ಅಥವಾ ಹೆಚ್ಚು ನಿದ್ದೆ ಮಾಡುವಂತದ್ದು, ಇದರಿಂದಾಗಿ ಅಮ್ಮನಿಗೆ ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಇರ್ತದೆ, ಅತಿಯಾಗಿ ಕೂತು ತಿಂದು ಅದನ್ನು ಕರಗಿಸದಿದ್ದಲ್ಲಿ. ಅದರಿಂದಾಗಿ ಮಗುವಿನ ಬೆಳವಣಿಗೆ ಮೇಲೆ ಅದನ್ನ ನಾವು ಫೀಟಲ್ ಮ್ಯಾಕ್ರೋಸೋಮಿ ಅಂತ ಹೇಳ್ತೇವೆ. ಅಂದ್ರೆ ಮಗು ಕೂಡ ಮಗುವಿನ ದೇಹದ ತೂಕ ಹೆಚ್ಚಾಗಿರ್ತದೆ. ಇದ್ರಿಂದ ಏನಾಗ್ತದೆ ಅಂದ್ರೆ ನಾವು ಸಾಮಾನ್ಯ ರೀತಿಯಲ್ಲಿ ಹೆರಿಗೆ ಆಗ್ಲಿಕ್ಕೂ ಸಾಧ್ಯ ಆಗ್ಬಹುದು, ಸಿಸೇರಿಯನ್ ಆಗುವಂತ ಸಾಧ್ಯತೆಗಳು ಇರ್ತದೆ, ಹೀಗೆ ಅನೇಕ ತೊಂದರೆಗಳಾಗ್ತದೆ. ಹಾಗಾಗಿ ವ್ಯಾಯಾಮ ಆಹಾರ ಪ್ರಾಮುಖ್ಯವಾದದ್ದು. ವ್ಯಾಯಾಮ ಶಾರೀರಿಕ ಚಟುವಟಿಕೆ ಒಂದು ಅಥವಾ 5 ತಿಂಗಳ ನಂತರ ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯೋಗ ಮಾಡಲಿಕ್ಕೆ ಹೇಳ್ತೇವೆ ನಿಯಮಿತವಾಗಿ.
2: ಈಗ ಎಷ್ಟೋ ಸಾರಿ ಗರ್ಭಿಣಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ, ಯಾವುದೋ ಒಂದು ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಸ್ಟೀರಾಯ್ಡ್ಗಳು ಅಥವಾ ಆಂಟಿಬಯೋಟಿಕ್ಗಳು ಇಂಥ ಒಂದು ಔಷಧಿಯನ್ನ ಸೇವನೆ ಮಾಡುವುದರಿಂದ ಮಗುವಿನ ಮೇಲೆ ಏನಾದರೂ ದುಷ್ಪರಿಣಾಮ ಆಗಬಹುದಾ?
4: ಅದು ಕಾಯಿಲೆ ಮೇಲೆ ಅವಲಂಬಿಸಿರುತ್ತದೆ ನಿಜವಾಗ್ಲೂ. ಆದ್ರೆ ಸ್ಟೀರಾಯ್ಡ್ಗಳ ಬಳಕೆಯನ್ನು ಆದಷ್ಟು ಕಡಿಮೆ ನಾವು ಗರ್ಭಿಣಿಯಲ್ಲಿ ಮಾಡುವುದಿಲ್ಲ. ಆದ್ರೆ ಅಂತಹ ಅಗತ್ಯ ಇದ್ದ ಯಾವ್ದಾದ್ರು ಒಂದು ಆಕ್ಟಿವ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅದು ಮೂತ್ರದ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವೈಜನರಿ ಇನ್ಫೆಕ್ಷನ್ ಇರ್ಬೋದು, ಅದರಿಂದ ಮಗುವಿನ ಮೇಲೆ ತುಂಬಾ ಅಡ್ಡ ಪರಿಣಾಮ ಬೀರುವಂತದ್ದಿದ್ರೆ ಅಲ್ಲಿ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗ್ತದೆ. ಎಲ್ಲ ಆಂಟಿಬಯೋಟಿಕ್ಸ್ ಗಳಿಗೂ ಏನು ಕೆಟ್ಟ ಪರಿಣಾಮ ಇರ್ತದೆ ಅಂತ ಇಲ್ಲ, ಅದು ನಾವು ಮಿನಿಮಮ್ ಡೋಸ್ ಅಲ್ಲಿ ಸೇಫೆಸ್ಟ್ ಅನ್ನ ಯಾವುದು ಆಂಟಿಬಯೋಟಿಕ್ಸ್ ಅಂತ ನೋಡಿ ಅದನ್ನ ಕೊಡಬೇಕಾಗ್ತದೆ.
2: ಕೆಲವೊಂದು ಸಂದರ್ಭದಲ್ಲಿ ಗರ್ಭಿಣಿಯಾಗಿರುವಾಗ ಕೆಲವು ಸರಿ ಕನ್ವರ್ಷನ್ ಅಂತ ಹೇಳ್ತೀವಿ, ಇಂಥದ್ದು ಒಂದು ಅಪಸ್ಮಾರದಂತಹ ರೀತಿಯಲ್ಲಿ ಅದು ಕೂಡ ಬರುವ ಸಾಧ್ಯತೆ ಇರ್ತದ?
4: ಅದು ಯಾರಲ್ಲಿ ಅಂತ ಹೇಳಿದ್ರೆ, ಈಗ ಕೆಲವರಲ್ಲಿ ಹೈ ಟೆನ್ಷನ್ ಅಂತ ಹೇಳ್ತಾರೆ, ಈಗ ಬಿಪಿ ಇರ್ಬೋದು ಜಾಸ್ತಿ ಇರ್ಬೋದು, ಅಥವಾ ಇನ್ನು ಕೆಲವರಿಗೆ ಗರ್ಭಾವಸ್ಥೆಯ ಕಾರಣದಿಂದನೇ ಬಿಪಿ ಜಾಸ್ತಿ ಆಗ್ತದೆ, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅಂತವರಲ್ಲಿ ಅದು ಕಂಟ್ರೋಲ್ ಅಲ್ಲಿದ್ರೆ, ವಿಶ್ವಸಂಸ್ಥೆ ಕೂಡ ಹೇಳಿದೆ ಒಂದು ಗರ್ಭಾವಸ್ಥೆಯಲ್ಲಿ ಸ್ತ್ರೀ ಒಂದು ಕನಿಷ್ಠ ಪಕ್ಷ 8 ಬಾರಿ ಆದ್ರೂ ಆಸ್ಪತ್ರೆಗೆ ತಪಾಸಣೆಗೆ ಹೋಗ್ಬೇಕು ಅಂತ. ಕೆಲವರು ಸರಿಯಾಗಿ ಹೋಗದೆ ಅಂತವರಲ್ಲಿ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ಅಂದ್ರೆ 140 ಮತ್ತೆ 90 ಜಾಸ್ತಿ ಇದ್ರೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಅದೇ ತರ ನಿರಂತರವಾಗಿ ಬಿಪಿ ಹೆಚ್ಚುತ್ತಾನೆ ಇದ್ರೆ ಅಂತವರಲ್ಲಿ ಕೆಲವರಲ್ಲಿ ಪ್ರೋಟೀನ್ ಯೂರಿಯಾ ಅಂತ ಒಟ್ಟಿಗೆ ಬರುತ್ತೆ, ಅಂದ್ರೆ ಮೂತ್ರದ ಜೊತೆಗೆ ಆಲ್ಬಮಿನ್ ಹೋಗುವಂತದ್ದು, ಪ್ರೋಟೀನ್ ಹೋಗುವಂತದ್ದು ಅತಿಯಾಗಿ. ಅಂತವರಲ್ಲಿ ನಿಧಾನಕ್ಕೆ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಬರುವಂತ ಸಾಧ್ಯತೆ ಇರ್ತದೆ, ಅದನ್ನ ನಾವು ಎಕ್ಲಾಂಪ್ಸಿ ಅಂತ ಹೇಳ್ತೇವೆ. ಅದ್ರ ಮೊದಲಿನ ಹಂತ ಬಿಪಿ ಮಾತ್ರ ಜಾಸ್ತಿಯಾಗಿ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂತದ್ದು ಎಕ್ಲಾಂಪ್ಸಿ ಅಂತ ಹೇಳ್ತೇವೆ. ಇದು ಚೂರು ಕಾಂಪ್ಲಿಕೇಶನ್ ಅಂತಾನೆ ನಾವು ಇದನ್ನ ಪರಿಗಣಿಸ್ತೇವೆ ಪ್ರೆಗ್ನೆನ್ಸಿಯಲ್ಲಿ. ಆದಷ್ಟು ತಿಂಗಳು ತಿಂಗಳು ಗರ್ಭಿಣಿ ಸ್ತ್ರೀ ತಪಾಸಣೆಗೊಳಪಡಿಸುವಾಗ ಬಿಪಿ ಮತ್ತೆ ಸಕ್ಕರೆ ಕಾಯಿಲೆ ಎಲ್ಲ ಇದೆಯಾ ಅಂತೇಳಿ ಸರಿ ತಪಾಸಣೆ ಮಾಡಿದ್ರೆ ಇದು ಬಾರದಾಗೆ ನಾವು ತಡೆಗಟ್ಟಬಹುದು.
2: ಈಗ ಮಾನಸಿಕ ಕಾಯಿಲೆ ಅಥವಾ ಯಾವುದೇ ಒಂದು ಆಘಾತ ಆಗಿರುವಂತಹದ್ದು, ಒಂದು ಆಕ್ಸಿಡೆಂಟ್ ಆಗ್ಬಹುದು ಅಥವಾ ಕುಟುಂಬದಲ್ಲಿ ಯಾವುದೋ ಒಂದು ಸಾವು ಸಂಭವಿಸುವಂತಹದ್ದಾಗ್ಬಹುದು, ಇದು ಮಗುವಿನ ಬೆಳವಣಿಗೆ ಮೇಲೆ ಏನಾದ್ರು ಪ್ರಭಾವ ಬೀರ್ತದ?
4: ಯಾಕೆಂತ ಹೇಳಿದ್ರೆ ಅವರು ಅತಿಯಾದಂತಹ ಸ್ಟ್ರೆಸ್ ಅಥವಾ ಚಿಂತೆ ಮಾಡ್ತಾ ಇರ್ತಾರೆ, ಆವಾಗ ದುಃಖದಲ್ಲಿ ಇರ್ತಾರೆ. ಆಗ ಒಂದು ಆಗ್ಲೇ ಹೇಳಿದಾಗೆ ಅದು ತುಂಬಾ ಕ್ರಮ, ಅವರು ಕೆಲವರು ಬೇಗ ಚೇತರಿಸಿಕೊಳ್ತಾರೆ, ಅವರವರ ಮಾನಸಿಕ ಸ್ಥಿತಿ ಮೇಲೆ ಅವಲಂಬಿತ ಆಗಿರ್ತದೆ. ಕೆಲವರು ಬೇಗ ಚೇತರಿಸಿಕೊಳ್ತಾರೆ, ಬೇಗನೆ ಚೇತರಿಕೆ ಕಂಡ್ರೆ ಏನು ಅಷ್ಟೊಂದು ಸಮಸ್ಯೆ ಆಗದೇ ಇರಬಹುದು, ಆದ್ರೆ ತುಂಬಾ ದೀರ್ಘಕಾಲದಿಂದ ಅದನ್ನೇ ಚಿಂತೆ ಕೊರಕ್ತಾ ಇದ್ರೆ ಆಗ ಕ್ರಮೇಣವಾಗಿ ಅವರ ಆಹಾರ ಇಂಟೇಕ್ ಅಂತ ಏನ್ ಹೇಳ್ತೇವೆ ಆಹಾರದ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆ ಆಗ್ತದೆ ಅವ್ರು ತೆಕ್ಕೊಳ್ಳುದು. ಇದರಿಂದಾಗಿ ಸಹಜವಾಗಿ ಮಗುವಿನ ಶಾರೀರಿಕ ಬೆಳವಣಿಗೆ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತದೆ. ಅಂದ್ರೆ ಕಡಿಮೆ ತೂಕ ಆಗುವಂತದ್ದು ಅಥವಾ ತಿಂಗಳ ಮೊದಲೇ ಗರ್ಭ ಪ್ರಸವ ಆಗುವಂತಹ ಸಾಧ್ಯತೆಗಳಿರ್ತದೆ.
2: ಹಾ ಹಾ, ಈಗ ಶಿವಾಜಿಯವರ ಒಂದು ಕಥೆಯನ್ನ ನಾವು ಕೇಳಿದೀವಿ ಅಥವಾ ಒಂದು ಅಭಿಮನ್ಯುವಿನ ಕಥೆಯನ್ನ ಕೇಳಿದೀವಿ. ಮಗು ಹೊಟ್ಟೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಇಂತಹದಕ್ಕೆಲ್ಲ ಪ್ರತಿಕ್ರಿಯಿಸ್ತಾರೆ ಅಂತ?
4: ಹಾ, ಅದಂತ ಹೇಳಿದ್ರೆ ಅದೇ ನಾವು ಏನು ಹೊರ ಜಗತ್ತಲ್ಲಿ ಏನ್ ತಕೊಳ್ತೇವೆ ಅಂದ್ರೆ ಹುಟ್ಟಿದ ಆ ಗಳಿಗೆಯಿಂದ ನಾವು ಒಂದು ದಿನ ಅಂತೇಳಿ ಲೆಕ್ಕ ಹಾಕ್ತಾ ಹೋಗ್ತೇವೆ. ಆದ್ರೆ ನಿಜವಾಗಿ ಕೂಡ ನಾವು ಆಯುರ್ವೇದದಲ್ಲಿ ಏನ್ ಹೇಳ್ತೇವೆ ಅಂದ್ರೆ 3 ತಿಂಗಳಲ್ಲಿ ಈ ಮಗುವಿನ ಅಂದ್ರೆ ಭ್ರೂಣದಲ್ಲಿ ಯಾವಾಗ ಹೃದಯ ಬಡಿತ ಶುರುವಾಗ್ತದೆ ಅಲ್ಲಿಂದನೇ ಆ ಮಗುವಿಗೆ ಜೀವನ ಅಂದ್ರೆ ಅದರ ಜೀವನ ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ಅಂತ ಲೆಕ್ಕ. ಹಾಗಾಗಿ ಅದನ್ನ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಅಥವಾ ನಾವು ಕೇಳಿದ ಅಭಿಮನ್ಯು ಕತೆ ಕೇಳಿಸ್ಕೊಳ್ತಾ ಇರ್ತಾನೆ ಹೂ ಹೂ ಅಂತ ಹೇಳ್ತಾ ಇರ್ತಾನೆ ಅಂತ. ಹಾಗಾಗಿ ಎಲ್ಲ ಕೂಡ ಹೊರಗೆ ತಾಯಿ ಯಾವ ತರ ಎಲ್ಲ ಇದು ಮಾಡ್ತಾರೆ ಅದೆಲ್ಲ ಕೂಡ ಅದು ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ಅಮ್ಮ ಖುಷಿ ಅಂದ್ರೆ ತಾಯಿ ಖುಷಿಯಾಗಿದ್ರೆ ಅದರ ಒಳ್ಳೆ ರೀತಿಯ ಪರಿಣಾಮ ಕೂಡ ಮಗುವಿಗೆ ಆಗ್ತದೆ. ಅದೇ ಅತಿ ದುಃಖದ ಅಲ್ಲಿದ್ದು ಅಥವಾ ಅವರಲ್ಲಿ ನಕಾರಾತ್ಮಕ ಚಿಂತನೆಗಳಿದ್ರೆ ಅದು ಕೂಡ ಮಗುವಿನ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ.
2: ಒಳ್ಳೆಯ ಸಂಗೀತವನ್ನ ಕೇಳುವಂತಹದ್ದು ಅಥವಾ ಹಾಡುವಂತಹದ್ದು ಮತ್ತೆ ಚಿತ್ರಕಲೆ ಆಗ್ಬಹುದು ಅಥವಾ ಯಕ್ಷಗಾನ ಆಗ್ಬಹುದು ಇಂತಹ ಒಂದು ಒಳ್ಳೆಯ ಹವ್ಯಾಸಗಳು ಕೂಡ ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತದೆ.
4: ಖಂಡಿತವಾಗಿ ಈಗ ಎಷ್ಟು ಅಂದ್ರೆ ಈಗ ಸ್ಟ್ರೆಸ್ ಇರುವಂತಹ ಕೇಸ್ಗಳನ್ನ ನೋಡಿದ್ರೆ ಈಗ ಮ್ಯೂಸಿಕ್ ಥೆರಪಿ ಇನ್ ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆಗಿದೆ. ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಲವ್ ಸಂಗೀತವನ್ನ ಹಾಕುವಂತದ್ದು ಅಥವಾ ಅವರನ್ನು ಸದಭಿರುಚಿರುವಂತಹ ಹವ್ಯಾಸಗಳತ್ತ ಅವರನ್ನು ಜಾಸ್ತಿ ಸೆಳೆಯುವಂತದ್ದು ಇದೆಲ್ಲ ಕೂಡ ಮಾಡುವುದರಿಂದ ಅಬಾರ್ಷನ್ ಕೇಸಸ್ ಅಂತ ಏನ್ ಹೇಳ್ತಾರೆ ಅದು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ಒಳ್ಳೆಯ ರೀತಿಯ ಹವ್ಯಾಸ ಮಾಡುವಂತದ್ದು, ಒಳ್ಳೆಯ ರೀತಿಯ ಸಂಗೀತ ಕೇಳುವಂತದ್ದು, ಖಂಡಿತವಾಗಿ ಅದು ಗರ್ಭದ ಬೆಳೆಯುತ್ತದೆ.
2: ಒಂದು ಮಾತನ್ನ ನೀವು ಹೇಳಿರಿ, ಮಗುವಿನ ಒಂದು ತೂಕದ ಬಗ್ಗೆಯೂ ಕೂಡ ನಾವು ಗಮನವನ್ನು ಕೊಡಬೇಕು. ಗರ್ಭಿಣಿಯರು ಶಿಶು ಹೊಟ್ಟೆಯಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ನಿಯಮಿತವಾಗಿ ಪರೀಕ್ಷೆ ಮಾಡ್ತಾ ಇರಬೇಕು, ತೂಕ ಹೆಚ್ಚುತ್ತಾ ಹೋಗಬೇಕು ಅಂತ ಈ ಬಗ್ಗೆ ಹೇಳಿ.
4: ಯಾಕೆ ಅಂತ ಹೇಳಿದ್ರೆ, ಮೊದಲಿನ 3 ತಿಂಗಳ ಒಳಗೆ ಒಂದು ನಾವು ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೇವೆ, ಸ್ಕ್ಯಾನಿಂಗ್ ಮಾಡಿರ್ತಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ಒಂದು ಮಗುವಿನ ತೂಕ ಒಂದು 350-500 ಗ್ರಾಂ ಅವರೆಗೆ ಇರಬೇಕು, ಅಂದ್ರೆ ಸರಿಯಾದ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ. ಅದರ ನಂತರದ ಅವರು ಬರುವಂತಹ ಭೇಟಿಗಳಲ್ಲಿ ನಾವು ಅವರ ಹೊಟ್ಟೆಯನ್ನ ಪರೀಕ್ಷೆ ಮಾಡುತ್ತೇವೆ, ಮತ್ತೆ ಅಮ್ಮನ ದೇಹದ ತೂಕವನ್ನ ನೋಡ್ಕೊಳ್ಬೇಕಾಗ್ತದೆ, ಅದೆಲ್ಲವನ್ನ ಪರಿಗಣಿಸಿ ಮತ್ತೆ 5ನೇ ತಿಂಗಳಿನ ಒಂದು ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಅತ್ಯಂತ ಅವಶ್ಯಕವಾದಂತ ಸ್ಕ್ಯಾನಿಂಗ್, ಅದು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಮಗುವಿನಲ್ಲಿ ಯಾವ್ದಾದ್ರು ಅಂಗವೈಕಲ್ಯತೆ ಇದೆಯಾ ಎಲ್ಲವನ್ನ ಕೂಡ ಅದರಿಂದ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದರಲ್ಲಿ ಕೂಡ ಒಂದು ಮಗುವಿನ ದೇಹದ ತೂಕವನ್ನು ನೋಡ್ಬೇಕಾಗುತ್ತೆ, ಅದರಲ್ಲಿ ಒಂದು 500 ಗ್ರಾಮಿನ ಒಳಗೆ ಅಥವಾ ಹತ್ತಿರ 500 ಗ್ರಾಂ ವರೆಗೆ ಬರಬೇಕು. ನಂತರದ ಇದರಲ್ಲಿ ಕೂಡ ಒಂದು ಸರಾಸರಿಯಾಗಿ ಗರ್ಭಿಣಿ ಸ್ತ್ರೀ ಗರ್ಭಾವಸ್ಥೆಯಲ್ಲಿ 10-11 ಕೆಜಿಯಷ್ಟು ತೂಕ ವೃದ್ಧಿ ಆಗ್ತದೆ. ಅದರಲ್ಲಿ ಒಂದು 5 ಕೆಜಿ ಅಮ್ಮಂದಿದ್ರೆ ಮಗುವಿನದ್ದು ಒಂದು 2-3 ಕೆಜಿ ಹಾಗೆ ಪ್ಲಾಸೆಂಟಲ್ ಅಂತ ಹೇಳಿ ಹೇಳ್ತೇವೆ, ಅದರಿಂದ ಒಂದು ಚೂರು ದೇಹ ತೂಕ ಜಾಸ್ತಿ ಆಗಿರ್ತದೆ. ಅದು ಅವರು ತಿಂಗಳು ಬರುವಂತಹ ಭೇಟಿಯಲ್ಲಿ ನಾವು ಕ್ರಮೇಣ ಅವರ ಹೊಟ್ಟೆಯನ್ನ ಪರೀಕ್ಷೆ ಮಾಡುವಾಗ ನಮ್ಗೆ ಬೆಳವಣಿಗೆ ಗೊತ್ತಾಗ್ತದೆ, ಅದರ ಜೊತೆಗೆ ತಾಯಿಯ ತೂಕವನ್ನ ನೋಡಿ ಅಸೆಸ್ ಮಾಡ್ತೇವೆ. ನಂತರ ಕೊನೆಯ ಸ್ಕ್ಯಾನಿಂಗ್ 3ನೇ ದಿನ ಮಗುವಿನ ತೂಕ ಒಂದು 2.5-3.5 ಕೆಜಿ ಒಳಗೆ ಇದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಗುವಿನ ತೂಕ ಇದೆ, ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಅದೇ 2 ಅಥವಾ 2.5 ಕೆಜಿಗಿಂತ ಕಡಿಮೆ ಇದ್ರೆ ಆ ಮಗುವನ್ನ ನಾವು ಚೂರು ಬೆಳವಣಿಗೆ ಕಡಿಮೆ ಅಂತೇಳಿ ಅನ್ಕೊಳ್ಬಹುದು. ಅದು ಮತ್ತೆ ಏನಂತ ಹೇಳಿದ್ ಕೆಲವರು ಶಾರೀರಿಕವಾಗಿ ಈಗ ಸಹಜವಾಗಿ ಅಂದ್ರೆ ಅಪ್ಪ ಅಮ್ಮ ಇಬ್ಬರಲ್ಲಿ ಕೂಡ ಒಂದು ವೇಳೆ ತೂಕ ಅವರು ಕಡಿಮೆ ತೂಕದ ವ್ಯಕ್ತಿಗಳಾಗಿದ್ರೆ ಮಗುವಲ್ಲಿ ಕೂಡ ಸಹಜವಾಗಿ ಕಡಿಮೆ ತೂಕ ಬರುವಂತಹ ಸಾಧ್ಯತೆ ಇರುತ್ತದೆ. ಅಂತವರನ್ನು ಬಿಟ್ಟು ಉಳಿದವರಲ್ಲಿ 2.5 ಕೆಜಿಗಿಂತ ಕಡಿಮೆ ತೂಕ ಇದ್ರೆ ಅಂತಹ ಮಕ್ಕಳನ್ನು ನಾವು ಕಡಿಮೆ ತೂಕ ಇರುವ ಮಗು ಅಂತೇಳಿ ಪರಿಗಣಿಸಬೇಕಾಗ್ತದೆ.
2: ಈಗ ಮಗುವಿನ ಒಂದು ಸಂಪೂರ್ಣ ಬೆಳವಣಿಗೆಯಲ್ಲಿ ಏನೇನು ಅಂಶಗಳೆಲ್ಲ ಒಂದು ಪ್ರಭಾವವನ್ನು ಬೀರ್ತವೆ ಅಂತ?
4: ಮಗುವಿನ ಸಂಪೂರ್ಣ ಬೆಳವಣಿಗೆಯಲ್ಲಿ ಅದೇ ಹೇಳಿದಾಗೆ ತಾಯಿಯ ಶಾರೀರಿಕ ಹಾಗೂ ಮಾನಸಿಕ ಭಾವ ಎರಡು ಕೂಡ, ಅಂದ್ರೆ ಶಾರೀರಿಕ ಬೆಳವಣಿಗೆ ಹಾಗೂ ಮಾನಸಿಕ ಭಾವ, ಅದರ ಜೊತೆಗೆ ಆಹಾರ ಮತ್ತೆ ಜೀವನ ಶೈಲಿ. ಆಹಾರದಲ್ಲಿ ಅಂದ್ರೆ ಪೌಷ್ಟಿಕಾಂಶದ ಕೊರತೆ ಇರ್ಬೋದು, ಅವ್ರು ಯಾವ ಆಹಾರ ತಿಂತಾರೆ ಅದನ್ನ ಕೂಡ ಹೊಂದಿಕೊಂಡುಂಟು. ಅದರ ಜೊತೆಗೆ ದುಶ್ಚಟಗಳು ಈಗ ಹೇಳಬೇಕಾಗಿದೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೂಡ ಹುಡುಗಿಯರು ಕೆಲವು ಎಲ್ಲ ಕಡೆಗಳಲ್ಲ, ಕೆಲವು ಕಡೆಯಲ್ಲಿ ದುಶ್ಚಟಗಳಿಗೆ ದಾಸರಾಗ್ತಾ ಇರ್ತಾರೆ. ಡ್ರಗ್ಸ್ ಇರ್ಬೋದು ಅಥವಾ ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು, ಆಲ್ಕೋಹಾಲ್, ಇದರಿಂದ ಖಂಡಿತವಾಗಿ ಮಗುವಿನ ಬೆಳವಣಿಗೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಈ ತರದೆಲ್ಲ ದುಶ್ಚಟಗಳಿದ್ರೆ ಅಂತಹವರು ಅವರು ಗರ್ಭಧಾರಣೆಗೆ 3 ತಿಂಗಳ ಅಥವಾ 6 ತಿಂಗಳ ಮೊದಲೇ ಅಂತಹ ಹವ್ಯಾಸಗಳನ್ನೆಲ್ಲ ಬಿಡಬೇಕಾಗ್ತದೆ. ಇಲ್ಲದಿದ್ರೆ ಇದು ಅವರು ಕಂಟಿನ್ಯೂಸ್ ಆಗಿ ಇದನ್ನ ಮುಂದುವರಿಸಿದ್ರೆ ಮಗುವಿನ ಬೆಳವಣಿಗೆ ಮೇಲೆ ಇದು ಅಡ್ಡ ಪರಿಣಾಮ ಬೀಳುತ್ತದೆ. ಹೆಚ್ಚಾಗಿ ನಾವು ಪ್ರಿ ಕನ್ಸೆಪ್ಷನಲ್ ಕೌನ್ಸೆಲಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಗರ್ಭಧಾರಣೆಗೂ ಮುನ್ನ ಒಂದು 3 ತಿಂಗಳಿಂದ 6 ತಿಂಗಳ ಮುನ್ನ ಗಂಡ ಹೆಂಡತಿ ಇಬ್ರು ಒಂದ್ಸಲ ವೈದ್ಯರನ್ನ ಭೇಟಿಯಾಗಿ ಅವರು ಸಂಪೂರ್ಣ ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕಾಗ್ತದೆ. ಅವರಿಗೆ ಮುಂಚಿತವಾಗಿ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಈ ತರ ಯಾವ್ದಾದ್ರು ಹವ್ಯಾಸಗಳಿದ್ರೆ ದುಶ್ಚಟ ಅಥವಾ ಮೊದಲೇ ಅವರಿಗೆ ರಕ್ತದೊತ್ತಡ ಇದ್ದು ಅಥವಾ ಸಕ್ಕರೆ ಕಾಯಿಲೆ ಇದೆಯಾ ಇದೆಲ್ಲವನ್ನ ಕೂಡ ಪರಿಗಣಿಸಬೇಕಾಗ್ತದೆ. ಯಾವ್ದಾದ್ರು ತರ ಅವರಿಗೆ ಇದ್ದಲ್ಲಿ ಅದನ್ನ ಅವರು ಮೊದಲೇ ಹತ್ತಿಗೆ ತಂದ್ಕೊಂಡು ಅಥವಾ ಅವರ ಆಹಾರ ಶೈಲಿಯಲ್ಲಿ ಯಾವ್ದಾದ್ರು ಏರುಪೇರುಗಳಿದ್ರೆ ಅಂತದನ್ನ ಅವರು ಸಮತೋಲನಕ್ಕೆ ತಂದುಕೊಂಡು ನಂತರ ಗರ್ಭಧಾರಣೆಗೆ ಪ್ರಯತ್ನ ಮಾಡಬೇಕಾಗ್ತದೆ. ಉತ್ತಮ ಆರೋಗ್ಯಯುತ ಅಥವಾ ಆಹಾರ ಜೀವನ ಶೈಲಿ ಹೊಂದಿರುವಂತಹ ಮಹಿಳೆ ಅಂತವರಿಗೆ ಅವರು ಗರ್ಭಧಾರಣೆ ಮಾಡಿದ್ರೆ ಮಗು ಸಹಜವಾಗಿಯೇ ಆರೋಗ್ಯಯುತವಾಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ.
2: ಆಮೇಲೆ ಈಗ ಕುಟುಂಬದ ಒಂದು ಪರಿಸರ, ಮನೆಯ ಸದಸ್ಯರ ಒಂದು ಪ್ರೋತ್ಸಾಹ, ಒಂದು ಪರಿಸರ, ಇದು ಮಗುವಿನ ಬೆಳವಣಿಗೆಯ ಮೇಲೆ ಮತ್ತು ತಾಯಿಯ ಒಂದು ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತದೆ?
4: ಕುಟುಂಬ ಅಂತ ಹೇಳಿ ಹೇಳಿದ್ರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಒಗ್ಗಟ್ಟಿನಿಂದ ಇದ್ರೆ ಖಂಡಿತವಾಗಿ ಅವರಲ್ಲಿ ಕೂಡ ಸಕಾರಾತ್ಮಕ ಭಾವನೆ ಇರುತ್ತದೆ. ಅಥವಾ ಅಲ್ಲಿ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ವು ಅಥವಾ ಪರಿಸರ ಕೂಡ ಹಾಗೆ ಅಂದ್ರೆ ಹಸಿರು ಆದಷ್ಟು ಅವರನ್ನ ಮನಸ್ಸನ್ನ ಹತೋಟಿಯಲ್ಲಿ ತಂದುಕೊಳ್ಳಿಕ್ಕೆ ಅಥವಾ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಆದಷ್ಟು ಹಸಿರು ವಲಯದಲ್ಲಿ ಇದ್ರೆ ಅದು ಅವರ

0: ಗರ್ಭದ ಮೇಲೆ ಒಳ್ಳೆ ರೀತಿಯ ಪರಿಣಾಮ ಬೀರ್ತದೆ. ಈಗ ಎಷ್ಟೋ ಸಿಟಿಗಳಲ್ಲಿ ನೋಡಬಹುದು, ಬರೀ ಹೊಗೆ ಅಂದ್ರೆ ಎಲ್ಲ ಕಲುಷಿತ ವಾತಾವರಣ ಇರ್ತದೆ. ಅಂತವರಲ್ಲಿ ಬೇರೆ ರೋಗ ಬರುವ ಸಾಧ್ಯತೆಯೂ ಇರ್ತದೆ ತಾಯಿಗೆ, ಅದರ ಜೊತೆಗೆ ಅದು ಮಗುವಿನ ಮೇಲೆ ಕೂಡ ಅಡ್ಡ ಪರಿಣಾಮ ಬೀಳ್ತದೆ. ಹಾಗಾಗಿ ಆದಷ್ಟು ಕಲುಷಿತ ವಾತಾವರಣದಿಂದ ಅಥವಾ ಈ ಬೇಟೆ ವಾಹನಗಳ ದಟ್ಟ ಹೊಗೆಯಿಂದ ಚೂರು ದೂರ ಇದ್ರೆ ಒಳ್ಳೇದು. ಅದರ ಜೊತೆಗೆ ಕುಟುಂಬದವರ ಎಲ್ಲರ ಸಹಕಾರ ಇದ್ರೆ ಖಂಡಿತವಾಗಿ ಅದು ಒಳ್ಳೆ ರೀತಿಯ ಪರಿಣಾಮ ಬೀರುತ್ತದೆ ಗರ್ಭದ ಮೇಲೆ.
1: ಕೊನೆಯದಾಗಿ ಹೇಳಿ ಡಾಕ್ಟರ್, ಈಗ ಮಗುವಿನ ಒಂದು ಬೆಳವಣಿಗೆಯಲ್ಲಿ ತಾಯಿ ಏನನ್ನ ನಾವು ಕ್ರಮವನ್ನ ಪಾಲಿಸಬೇಕು, ಜೊತೆಗೆ ಅವರ ಒಂದು ದೈನಂದಿನ ಒಂದು ವ್ಯವಹಾರ ಅಥವಾ ಚಟುವಟಿಕೆ ಹೇಗಿರಬೇಕು ಅಂತ?
0: ದೈನಂದಿನ ಅಂದ್ರೆ ಎಲ್ಲ ದಿವಸಗಳ ಹಾಗೆ ಉಳಿದು ಕೆಲಸ ಮಾಡಬಹುದು. ಶಾರೀರಿಕವಾಗಿ ವ್ಯಾಯಾಮ ಎಲ್ಲವನ್ನ ಮಾಡ್ತಾ ಇರ್ಬೇಕು. ಅದ್ರ ಜೊತೆಗೆ ನಿಯಮಿತ ಆಹಾರ ಪಾಲನೆ, ಆಗ್ಲೇ ಹೇಳಿದಾಗೆ ಎಲ್ಲ ರೀತಿಯ ಸಗುಣ ಆಹಾರಗಳು ಅಂದ್ರೆ ಅವರು ಅಕ್ಕಿ ಇರ್ಬೋದು, ಗೋಧಿ, ರಾಗಿ, ಜೋಳ, ಇದರಿಂದ ಯಾವುದೇ ರೀತಿಯಿಂದ ಮಾಡಿದಂತಹ ಅಂದ್ರೆ ನಮ್ಮ ಸಾಂಪ್ರದಾಯಿಕ ರೀತಿಯ ಆಹಾರ ಶೈಲಿಯನ್ನು ಅವರು ಅನುಸರಿಸಬಹುದು. ಅದ್ರ ಜೊತೆಗೆ ಎಲ್ಲ ರೀತಿಯ ಹಣ್ಣು ತರಕಾರಿಗಳು, ಹಣ್ಣು ಹಂಪಲುಗಳನ್ನ ತೆಗೆದುಕೊಳ್ಳುವಂತದ್ದು. ಯಾವು ಬೇಕಾದ್ರೆ ಉದಾಹರಣೆಗೆ ಹೇಳ್ಬಹುದು, ಕಬ್ಬಿಣದ ಅಂಶ ಇರುವಂತಹ ಹಣ್ಣುಗಳಂದ್ರೆ ನಿಯಮಿತವಾಗಿ ದಾಳಿಂಬೆ ತೆಗೆದುಕೊಳ್ಳುವಂತದ್ದು, ಬೀಟ್ರೂಟ್, ಕ್ಯಾರೆಟ್, ಬೇಳೆಕಾಳುಗಳು ಮತ್ತೆ ಕಲ್ಲಂಗಡಿ, ಈ ತರ ಎಲ್ಲ ಹಣ್ಣುಗಳನ್ನು ತೆಗೆದುಕೊಳ್ಳುವಂತದ್ದು. ಇದೆಲ್ಲದರ ಜೊತೆಗೆ ಕ್ರಮವಾಗಿ ಶಾರೀರಿಕ ಒಂದು ವ್ಯಾಯಾಮ ಮಾಡುವಂತದ್ದು ಅಥವಾ ಮನೆ ಕೆಲಸದಲ್ಲಿ ಅವರು ತೊಡಗಿಸಿಕೊಳ್ಳುವಂತದ್ದು, ಇದರ ಜೊತೆಗೆ ಯೋಗ ಮತ್ತೆ ಪ್ರಾಣಾಯಾಮ. ಮಾತ್ರ ಇದು ಅವರು ತಜ್ಞರ ಪರಿಣತಿಯಲ್ಲಿ ಮಾಡ್ಬೇಕಾಗ್ತದೆ, ಯೋಗ ಎಲ್ಲ ಕಲಿಬೇಕಾಗ್ತದೆ. ಸೊ ಇದೆಲ್ಲದರ ಜೊತೆಗೆ ಸೇರಿಕೊಂಡು ಮಾಡಿದ್ರೆ ಖಂಡಿತವಾಗಿ ಮಗುವಿನ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅದರ ಜೊತೆಗೆ ಅವರ ಹೆರಿಗೆ ಕೂಡ ಸಹಜವಾಗಿ ಅಂದ್ರೆ ನಾರ್ಮಲ್ ಡೆಲಿವರಿ ಅಂತ ಹೇಳ್ತೇವೆ ಹಾಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ.
1: ಈಗ ಈ ಮಾರ್ನಿಂಗ್ ಸಿಕ್ನೆಸ್ ಎನ್ನುವಂತಹ ಒಂದು ಸಮಸ್ಯೆ ಇರುವವರು ಮತ್ತೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು?
0: ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳಿದ್ರೆ ಅದು ಏನು ನಿಜವಾಗಿ ಒಂದು ಗರ್ಭಾವಸ್ಥೆ ಅದು ರೋಗ ಅಲ್ಲ. ಎಷ್ಟೋ ಜನರು ತುಂಬಾ ಚಿಂತೆಗಳಾಗ್ತಾರೆ.
1: ಹೌದು,
0: ಅದು ಸಾಮಾನ್ಯವಾಗಿ ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಗಳ ಪ್ರಮಾಣದಲ್ಲಿ ಏರುಪೇರು ಆಗುವ ಕಾರಣ ಇದು ಸಹಜವಾಗಿ ಆಗ್ತದೆ. ಇದಕ್ಕೆ ತುಂಬಾ ಏನು ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ದಿನದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಹಾಗೆ ವಾಂತಿ ಆಗಿ ಹೋದ್ರು ಅಷ್ಟೊಂದು ಚಿಂತೆ ಮಾಡ್ಬೇಕಾಗಿಲ್ಲ. ಅವ್ರು ದ್ರವ ಆಹಾರವನ್ನ ಹೆಚ್ಚಾಗಿ ಆದಷ್ಟು ಆಗಾಗ ತೆಗೆದುಕೊಳ್ತಾ ಇರ್ಬೇಕಾಗ್ತದೆ. ಇನ್ನು ವಿಪರೀತವಾಗಿ ಕೆಲವರಿಗೆ ಇರುತ್ತೆ, ಅಂದ್ರೆ ಏನೂ ತಿನ್ನಿಸಿ ಆಗ್ತಿರುವುದಿಲ್ಲ, ಬರೀ ಚೂರು ನೀರು ಕುಡಿದ್ರು ವಾಂತಿ ಆಗ್ತಾ ಇರ್ತದೆ, ಅಂತವರಿಗೆ ಮಾತ್ರ ಚಿಕಿತ್ಸೆ ತೆಗೆದುಕೊಳ್ಬೇಕಾಗ್ತದೆ. ಅವರು ಹೆಚ್ಚಾಗಿ ಈಗ ಒಂದು ಸಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಅದರ ನಂತರ ಅವರು ಸಾಕಷ್ಟು ಮಧುರ ಮತ್ತೆ ಶೀತ ದ್ರವ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಬೇಕು, ಹಾಲು ಜಾಸ್ತಿ ತೆಗೆದುಕೊಳ್ಬೇಕು, ಅದೆಲ್ಲ ಮಾಡಿದ್ರೆ ಅವರಲ್ಲಿ ಕೂಡ ಮತ್ತೆ ಅದು ನಿಧಾನಕ್ಕೆ ಸರಿ ಆಗ್ತದೆ. ಒಂದು 4 ತಿಂಗಳು, 3-4 ತಿಂಗಳ ತನಕ ಸಹಜವಾಗಿ ಮಾರ್ನಿಂಗ್ ಸಿಕ್ನೆಸ್ ಎಲ್ರಿಗೂ ಇರ್ತದೆ. ಅಂದ್ರೆ ಯಾವುದೇ ಒಂದು ಊಟದ ಪದಾರ್ಥ ನೋಡಿದ್ರು ಅವರಿಗೆ ವಾಕರಿಕೆ ಬರುವಂತದ್ದು, ವಾಂತಿ ಬಂದಾಗೆ ಆಗುವಂತದ್ದು ಇದೆಲ್ಲ ಇರ್ತದೆ. ಆದ್ರೆ ಕ್ರಮೇಣವಾಗಿ 3-4 ತಿಂಗಳ ನಂತರ ಒಂದು 80% ಕೇಸ್ಗಳಲ್ಲಿ ಇದು ಕಡಿಮೆ ಆಗ್ತದೆ. ಇನ್ನು ಕೆಲವರಿಗೆ ವಿಪರೀತ 7-8 ತಿಂಗಳವರೆಗೂ ಇರ್ತದೆ, ಕೇವಲ ಆಪಲ್ ಮಾತ್ರ ತಿನ್ಲಿಕ್ಕೆ ಆಗುವಂತದ್ದು, ಈ ತರ ಸಮಸ್ಯೆಗಳು ಇರ್ತದೆ. ಅಂದ್ರೆ ಅವರವರ ದೇಹ ಸ್ಥಿತಿ ಮೇಲೆ ಅದು ವ್ಯತ್ಯಾಸ ಇರ್ತದೆ.
1: ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಬೆಡ್ ರೆಸ್ಟ್ ಬೇಕು ಅಂತ ಹೇಳುವವರು ಮತ್ತೆ ಪದೇ ಪದೇ ಗರ್ಭಪಾತ ಆಗುವಂತಹ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ಬೇಕು?
0: ಬೆಡ್ ರೆಸ್ಟ್ ಅಂತ ಹೇಳಿದ್ರೆ ನಾನಾಗ್ಲೇ ಹೇಳಿದಾಗ 3-4 ತಿಂಗಳು, ಫಸ್ಟ್ 4 ತಿಂಗಳು ಅದೊಂದು ಆ ಇದರಲ್ಲಿ ಏನಾದ್ರು ಮೊದಲು ಸಮಸ್ಯೆ ಇದ್ದಂತವರಿಗೆ ಬೆಡ್ ರೆಸ್ಟ್ ಅನ್ನ ನಾವು ಹೇಳ್ತೇವೆ. ಇಲ್ಲದಿದ್ರೆ ಈಗ ಅತಿಯಾಗಿ ಪ್ರಯಾಣ ಮಾಡುವಂತವರು ಅಂತವರಲ್ಲಿ ನಾವು ಬೆಡ್ ರೆಸ್ಟ್ ಅನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಮೊದಲಿನ 3 ತಿಂಗಳು ಅವರು ತುಂಬಾ ಜಾಗ್ರತೆ ಇರಬೇಕಾಗ್ತದೆ, ತುಂಬಾ ಟ್ರಾವೆಲ್ ಆಗುವಂತಹ ಸಾಧ್ಯತೆ ಇರುವ ಕಾರಣ ಅವರಿಗೆ ಬೆಡ್ ರೆಸ್ಟ್ ಹೇಳ್ತೇವೆ. ಅಥವಾ ನೀವು ಈಗ ಆಲ್ರೆಡಿ ಹೇಳಿದಾಗೆ ಮೊದಲು ಗರ್ಭಸ್ರಾವ ಅಥವಾ ಗರ್ಭಪಾತ ಆದವರಲ್ಲಿ ಅವರಿಗೆ ಬೆಡ್ ರೆಸ್ಟ್ ಅನ್ನ ನಾವು ಹೇಳ್ತೇವೆ. ಅಂದ್ರೆ ಚೂರು ಕಾಲನ್ನ ಎತ್ತರಕ್ಕಿಟ್ಟು ಮಲಗಿದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಏನ್ ಹೇಳ್ತೇವೆ, ಗುರುತ್ವಾಕರ್ಷಣ ಬಲ, ಅದು ಗರ್ಭಸ್ರಾವ ಆಗದ ಹಾಗೆ ತಡೀತದೆ. ಹಾಗಾಗಿ ಅವರು ಚೂರು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳುದು. ಹಾಗೆ ಅಂತೇಳಿ ಕಂಟಿನ್ಯೂಸ್ ಏನು ಸಮಸ್ಯೆ ಇಲ್ಲದವರು ಖಂಡಿತವಾಗಿ 3 ತಿಂಗಳು 24 ಗಂಟೆ ಮಲಗಿಕೊಂಡಿರ್ಬೇಕು ಅಂತ ಅಂತ ಅಗತ್ಯ ಇರುವುದಿಲ್ಲ. ಅವ್ರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ಬೋದು, ಜೊತೆಗೆ ನಡು ನಡುವಲ್ಲಿ ರೆಸ್ಟ್ ತೆಗೆದುಕೊಂಡ್ರೆ ಸಾಕು.
1: ಬಹಳ ಸಂತೋಷ ಡಾಕ್ಟರ್ ಆಶಾ ಪಾರ್ವತಿ ಅವರೇ. ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವಂತಹ ವಿವಿಧ ಅಂಶಗಳು ಏನೇನು ಹಾಗೂ ತಾಯಂದಿರು ಏನೇನು ಅಂಶವನ್ನ ಗಮನಿಸಬೇಕು, ಮಗುವಿನ ಆರೋಗ್ಯದ ಮೇಲೆ ಹಾಗೂ ತನ್ನ ಆರೋಗ್ಯದ ಮೇಲೆಯೂ ಕೂಡ ಯಾವ ರೀತಿ ಅದು ಪರಿಣಾಮವನ್ನು ಬೀರುತ್ತದೆ ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾಕ್ಟರ್ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.

0: ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಈಗ ಮಾತನಾಡುವವರು ಕೆಪಿ ವೃಷಭೇಂದ್ರ ಸ್ವಾಮಿ.
4: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಇದನ್ನು ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಲೂ ಕೂಡ ಕರೀತಾರೆ. ಈ ಒಂದು ಯೋಜನೆ ಬರಬೇಕಾದ್ರೆ ಮಳೆಯ ಅನಿಶ್ಚಿತತೆ ಮತ್ತು ಅಕಾಲಿಕ ಮಳೆ ಇದನ್ನು ಅವರು ಆಲೋಚನೆ ಮಾಡಿದಾಗ ನಾವು ಬಿತ್ತನೆ ಮಾಡೋದು ಮುಂದಿನ ವಿಚಾರ. ಕೆಲವು ಸಂದರ್ಭಗಳಲ್ಲಿ ನಾವು ಉಳುಮೆ ಮಾಡಲಿಕ್ಕೂ ಕೂಡ ಮಳೆಯ ಅಭಾವ ಆಗ್ತಾ ಇತ್ತು, ಉಳುಮೆ ಮಾಡಲಿಕ್ಕೆ ಸಾಧ್ಯವಿರದಂಥ ಪರಿಸ್ಥಿತಿಗಳು ಬರ್ತಾ ಇತ್ತು. ಜೊತೆಗೆ ಒಂದು ವೇಳೆ ಮಳೆ ಆಯಿತು, ಉಳುಮೆನೂ ಮಾಡಿದು, ಬಿತ್ತನೆ ಸಂದರ್ಭದಲ್ಲಿ ಮಳೆ ಕೈ ಕೊಡ್ತಾ ಇತ್ತು. ನಾವು ಉಳುಮೆ ಮಾಡಿ ಬಿತ್ತನೆನೂ ಮಾಡಾಯಿತು, ಮುಂದೆ ಹೋದರೆ ಬೆಳೆ ಬೆಳೆಯುವಂತ ಬಂದಾಗ ಮಳೆ ಕೈ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಮತ್ತು ಈ ಮೂರು ಹಂತವನ್ನು ದಾಟಿ ನಾವು ಹೋಗಿದ್ದೀವಿ. ಒಂದು ಉಳುಮೆ ಮಾಡಿದ್ದೇವೆ, ಬಿತ್ತನೆ ಮಾಡಿದ್ದೇವೆ, ಬೆಳೆನೂ ಬಂತು, ಫಲ ಕೊಡುವಂಥ ಸಂದರ್ಭ ಅಂದರೆ ಕಾಳು ತೆನೆ ಬರುವಂಥ ಸಂದರ್ಭದಲ್ಲಿ ಕೂಡ ಮಳೆ ಕೈ ಕೊಡುವಂಥ ಸಂದರ್ಭಗಳು ಎಷ್ಟೋ ಸರಿ ಇದೆ. ಆನಂತರ ಈ ನಾಲ್ಕು ಹಂತವನ್ನು ದಾಟಿ ಹೋದಾಗ ನಾವು ಕಾಳು ಕಟ್ಟಿ ಕಟಾವು ಮಾಡುವಂಥ ಸಂದರ್ಭ ಬಂದಾಗ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು, ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು, ಈ ಒಂದು ಪರಿಸ್ಥಿತಿಯನ್ನು ಮನಗಂಡಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದರು. ಇದು ಅತ್ಯುತ್ತಮವಾದ ಯೋಜನೆ, ನಮ್ಮ ರೈತರಿಗೆ ಬಹಳ ವರಮಾನ ತರುವಂಥ ಮತ್ತು ನಮ್ಮ ರೈತರ ಸಂಕಷ್ಟವನ್ನು ನಿವಾರಿಸುವಂಥ ಯೋಜನೆ ಆಯಿತು. ಫೆಬ್ರವರಿ 18, 2016 ಜಾರಿಗೆ ಬಂದಂಥ ಯೋಜನೆ. ನಾವು ಒಂದು ವೇಳೆ ಸಮಸ್ಯೆ ಬಿತ್ತನೆ ಮಾಡಿ ನಾವು ವಿಮೆಯನ್ನು ಅಳವಡಿಸ್ಕೊಂಡು ಆನಂತರ ನಾವೇನಾದ್ರು ಸಮಸ್ಯೆಗೆ ಸಿಲುಕದ 72 ಒಳಗಾಗಿ ನಾವು ಸಂಬಂಧಪಟ್ಟ ಸಂಸ್ಥೆಗೆ ನಾವು ದೂರನ್ನು ನೀಡಬೇಕಾಗ್ತದೆ. ದೂರನ್ನು ನೀಡಿದಂಥ 48 ಒಳಗಾಗಿ ಅವರು ಅಲ್ಲಿ ವಿಮಾ ನಿರ್ಧಾರಕರನ್ನು ಅಲ್ಲಿಗೆ ಸ್ಥಳಕ್ಕೆ ಅವರು ಆಯೋಜನೆ ಮಾಡ್ತಕ್ಕಂಥದ್ದು ವಿಮಾ ಸಂಸ್ಥೆ ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ ಆಗಿರ್ತದೆ. ಬಂಧುಗಳೇ, ಬಿತ್ತನೆಯಾಗದೆ ಹವಾಮಾನದಿಂದ ಏನಾದರೂ ವಿಫಲವಾದರೆ, ಬಿತ್ತನೆ ಮಾಡಲಿಕ್ಕಾಗಲಿ ಅಂತಂದರೆ 25% ಹಣವನ್ನು ರೈತರಿಗೆ ನೀಡಿ ಆ ಯೋಜನೆಯನ್ನು ನಿಲ್ಲಿಸ್ತಕ್ಕಂಥದ್ದು. ಒಂದಾದರೆ ರೈತರು ಒಂದು ವೇಳೆ ನಾವು ಏನಾದರೂ ಸಮಸ್ಯೆ ಆಗಿದೆ ನಮ್ಮ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆಗಳ ಜಂಟಿ ಒಂದು ತಂಡ ಬೆಳೆ ಕಟಾವು ಸಮೀಕ್ಷೆಯನ್ನು ಮಾಡ್ತದೆ. ಆ ಬೆಳೆ ಕಟಾವು ಸಮೀಕ್ಷೆಯನ್ನು ಮಾಡಿ ಪ್ರಯೋಗಗಳ ಮೂಲಕ ಆಧಾರದಲ್ಲಿ ಅದನ್ನು ಏನು ಸರಾಸರಿ ಇಳುವರಿ ಬರ್ತದೋ ಅದರ ಮೇಲೆ ನಮಗೆ ಏನು ನಷ್ಟ ಆಗಿದೆ ಆ ನಷ್ಟವನ್ನು ತುಂಬಿಕೊಡುವಂಥದ್ದು ವಿಮಾ ಸಂಸ್ಥೆಯ ಕರ್ತವ್ಯವಾಗಿರ್ತದೆ. ಈ ಒಂದು ಯೋಜನೆಯನ್ನು ನಾವು ಯೋಚನೆ ಮಾಡಿದಾಗ ಬಹಳ ನಮಗೆ ಅನುಕೂಲಕರವಾದ ಯೋಜನೆ. ಕಾರಣ ನಿಮಗೆ ಗೊತ್ತಿದೆ, ಇವತ್ತು ನಾವು ನಮ್ಮ ಈ ಭಾಗದಲ್ಲೆಲ್ಲ ಅನಾವೃಷ್ಟಿಯಾಗಿದೆ, ಕೆಲವು ಕಡೆಯಲ್ಲೆಲ್ಲ ಅತಿವೃಷ್ಟಿ ಆಗಿದೆ. ನಮ್ಮ ಈ ಭಾಗದಲ್ಲಿ, ಈಗ ನಮ್ಮ ಮೈಸೂರು ಭಾಗದಲ್ಲಿ ಈಗಲೂ ಕೂಡ ರೈತರು ಮಳೆ ಆಗಿದೆ ಬೆಳೆ ಆಗಲಿಲ್ಲ ಅಂದರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಮಳೆ ಆಗಿದೆ ಬೆಳೆ ಆಗದೆ ಆದರೂ ಕೂಡ ಆಗ್ತದೆ. ಅತಿಯಾಗಿ ಮಳೆಯಾಗಿ ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು ಅಥವಾ ಕಟಾವಾದ ನಂತರ ನಾವು ಬೆಳೆದಂಥ ಬೆಳೆಗಳು ಮೊಳಕೆ ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ನಾವು ಹಣವನ್ನು ತುಂಬಿ ಅದನ್ನು ನಾವು ಕೊಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಬಂಧುಗಳೇ. ನಾವು ಬಿತ್ತನೆ ಮಾಡುವಂಥ ಮುಂಚಿತವಾಗಿ ಇನ್ಸೂರೆನ್ಸ್ ಕಟ್ಬೋದು. ಒಂದು ವೇಳೆ ಮಳೆ ಆಗಲಿ ಇನ್ನೂ ಕೂಡ ನಾವು ಮುಂದೆ ಯಾವುದನ್ನು ಬೆಳಿತೀವಿ ಅಂತ ಅಂದ್ಕೊಂಡಿರ್ತೀವೋ ಆ ಬೆಳೆಗೆ ನಾವು ಇನ್ಸೂರೆನ್ಸನ್ನು ಕಟ್ಬೋದು. ಇನ್ಸೂರೆನ್ಸ್ ಕಟ್ಟಿ ನಾವೇನಾದ್ರು ಬೆಳೆಯನ್ನು ಬದಲಾಯಿಸಿದರೆ ಆವಾಗ ನಾವು ವಿಮಾ ಕಂಪನಿಯನ್ನು ತಿಳಿಸ್ಬೇಕು ನಾವು ಬೆಳೆಯನ್ನು ಬದಲಾಯಿಸ್ಕೊಂಡಿದ್ದೇವೆ,

0: ಅದರ ಹೆಚ್ಚುವರಿ ಹಣವನ್ನು ನಾವು ಹೆಚ್ಚಿಗೆ ಕಟ್ಟಿದರೆ ಮತ್ತೆ ವಾಪಸ್ ತಗೊಳ್ತಕ್ಕಂಥದ್ದು, ಮತ್ತು ನಾವೇನಾದ್ರು ಕಡಿಮೆ ಕಟ್ಟಿದರೆ ಉಳಿಕೆ ಹಣವನ್ನು ನಾವು ವಿಮಾ ಕಂತನ್ನು ಪಾವತಿಸ್ತಕ್ಕಂಥದ್ದು ಕೂಡ ಇದೆ ಬಂಧುಗಳೇ. ಈ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೋದು. ಬ್ಯಾಂಕ್ಗಳು ರೈತರ ವಿಮಾ ಹಣವನ್ನು ಸಂರಕ್ಷಣಾ ಪೋರ್ಟಲ್ನಲ್ಲಿ ಅದನ್ನು ದಾಖಲಿಸಬೇಕಾಗ್ತದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕಟ್ಟಂಥ ಹಣವನ್ನು ಬ್ಯಾಂಕ್ಗಳು ನಾವು ಕೊಟ್ಟಂಥ ಹಣವನ್ನು ಮತ್ತು ನಾವು ಕೊಟ್ಟಂಥ ನಮೂನೆಯನ್ನು ತಮ್ಮ ತಮ್ಮ ಅವರ ಖಾತೆಗಳಿಂದ ಅದನ್ನು ವಿಮಾ ಸಂಸ್ಥೆಗೆ ಜಮಾ ಮಾಡ್ತಕ್ಕಂಥದ್ದು. ಏಕೆಂದರೆ 15 ದಿವಸ ಸಂದರ್ಭ ಇರ್ತದೆ ಅವ್ರಿಗೆ, ನಮ್ಮ ವಿಮಾ ವ್ಯವಸ್ಥೆ ಏನಿದೆ ಇದನ್ನು ಮುಗಿದ ನಂತರ ಅವರಿಗೆ 15 ದಿವಸ ಕಾಲಾವಕಾಶ ಇರ್ತದೆ. ಆ ಕಾಲಾವಕಾಶದೊಳಗೆ ಅವರು ಆ ಹಣವನ್ನು ವಿಮಾ ಸಂಸ್ಥೆಗೆ ಭರಿಸ್ತಕ್ಕಂಥದ್ದು ಬ್ಯಾಂಕ್ನವರ ಜವಾಬ್ದಾರಿ. ಜೊತೆಗೆ ನಾವು ಬ್ಯಾಂಕಲ್ಲಿ ಕಟ್ಟಕ್ಕಾಗಲಿಲ್ಲ, ಕಾಮನ್ ಸರ್ವಿಸ್ ಸೆಂಟರ್ ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಅಥವಾ ಗ್ರಾಮ ಒನ್ ಇತರೆ ಕಂಪ್ಯೂಟರ್ ಸೆಂಟರ್ಗಳ ಮೂಲಕ ಕೂಡ ನಾವು ಹಣವನ್ನು ತುಂಬೋದು. ಈಗ ನಾವು ಹಣವನ್ನು ತುಂಬಬೇಕಾದಾಗ ನಾವು ಒಂದು ವೇಳೆ ಆ ಸಂಸ್ಥೆಗಳು ಯಾವುದಾದ್ರು ಕೂಡ ಅಲ್ಲಿಗೆ ನಮ್ಮ ವಿಮಾ ಸಂಸ್ಥೆಗೆ ಹಣವನ್ನು ತುಂಬಲಿಲ್ಲ, ಸರಿಯಾಗಿ ಮಾಹಿತಿನ ಕೊಟ್ಟಿಲ್ಲ ಅಂದರೆ ಅದಕ್ಕೆ ನೇರ ಹೊಣೆ ಆ ಸಂಸ್ಥೆಗಳಾಗಿರ್ತವೆ. ಯಾವುದು ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್, ಅವರುಗಳು ಸಂಪೂರ್ಣ ಮಾಹಿತಿಯನ್ನು ರೈತರಂತ ಪಡೆದಂಥ ಹಣವನ್ನು ಮತ್ತು ಅವರ ಮಾಹಿತಿಯನ್ನು ಸಂಪೂರ್ಣವಾಗಿ ವಿಮಾ ಸಂಸ್ಥೆಗೆ ನೀಡಬೇಕಾದದ್ದು ಅವರ ಕರ್ತವ್ಯವಾಗಿರ್ತದೆ. ಇದರಲ್ಲಿ ಸ್ವಲ್ಪ ಲೋಪದೋಷಗಳಾದರೆ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಜೊತೆಗೆ ಈ ಹಣವನ್ನು ನೋಡಿ, ಕೆಲವು ಬೆಳೆಗಳಿಗೆ 2% ಇಂಡೆಮ್ನಿಟಿಯ ಮೊತ್ತದಲ್ಲ 2%ನ್ನು, ಅಂದರೆ ಈ ಒಂದು ರಾಗಿ, ಹುರುಳಿ, ಮೆಕ್ಕೆಜೋಳ ಈ ಥರ ಖುಷ್ಕಿ ಬೇಸಾಯದ ಬೆಳೆಗಳಿಗೆಲ್ಲ 2%ನ್ನು ವಿಮಾ ಹಣವನ್ನು ಪಾವತಿಸಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ 5% ಹಣವನ್ನು ನಾವು ತುಂಬಬೇಕಾಗ್ತದೆ ಬಂಧುಗಳೇ. ನಾವು ನಮ್ಮ RTC ಪಹಣಿ ಜೊತೆಗೆ ಪಾಸ್ ಪುಸ್ತಕದ ಜೆರಾಕ್ಸ್ ಜೊತೆಗೆ ಅಲ್ಲಿ ಕೊಡ್ತಕ್ಕಂಥ ಒಂದು ಫಾರ್ಮ್ ನಮೂನೆ ಏನಿದೆ ಆ ನಮೂನೆಯನ್ನು ಭರ್ತಿ ಮಾಡಿ ನಾವು ನಮ್ಮ ನಮ್ಮ ಬೆಳೆಗಳನ್ನು ಅಲ್ಲಿ ನಮೂದು ಮಾಡಿ ನಾವು ಯಾವ ಬೆಳೆ ಬೆಳಿಬೇಕು ಅಂತಿದ್ದೇವೋ ಆ ಬೆಳೆಗಳನ್ನು ನಮೂದು ಮಾಡಿ ನಮ್ಮ ಸಂಪೂರ್ಣ ಮಾಹಿತಿಯನ್ನು ವಿಮಾ ಸಂಸ್ಥೆಗೆ ಬ್ಯಾಂಕ್ಗಳ ಮುಖಾಂತರ, ಹಣಕಾಸು ಸಂಸ್ಥೆಗಳ ಮುಖಾಂತರ ಅಥವಾ ಈ ಇನ್ನಿತರೆ ಕಂಪ್ಯೂಟರ್ ಸೆಂಟರ್ಗಳ ಮುಖಾಂತರ ನಾವು ಅಲ್ಲಿಗೆ ಭರ್ತಿ ಮಾಡಿಕೊಡ್ಬೋದು ಬಂಧುಗಳೇ. ಈ ಒಂದು ಯೋಜನೆ ನಮ್ಮ ಈ ಭಾಗದಲ್ಲಿ 2020 ಕೆಲವು ಮಳೆನೇ ಆಗಿಲ್ಲ, ನಾವು ಬಿತ್ತನೆ ಮಾಡಲಿಕ್ಕೂ ಸಮಸ್ಯೆ ಆಗಿದೆ, ಕೆಲವು ಕಡೆಯೆಲ್ಲ ಅತಿ ಹೆಚ್ಚಾಗಿ ಮಳೆಯಾಗಿ ಅನಾವೃಷ್ಟಿನೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಒಂದು ಈ ಮಳೆಯ ಕಣ್ಣ ಮುಚ್ಚಾಲೆ ಒಂದು ಸಮಸ್ಯಾತ್ಮಕವಾಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಕರ್ನಾಟಕದಲ್ಲಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ಬೆಳೆಯಿಂದ ನಮಗಾಗ್ತಕ್ಕಂಥದ್ದು ನಷ್ಟವನ್ನು ನಾವು ಸರಿದೂಗಿಸ್ಕೋಬೇಕು ಅಂತ ನಾವು ನೀವೆಲ್ಲ ಸರ್ಕಾರದ ಜೊತೆ ಮತ್ತು ಇಲಾಖೆ ಜೊತೆ ಸಂಪರ್ಕವನ್ನು ಸಾಧಿಸಬೇಕು. ಸರ್ಕಾರದಿಂದ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಬರ್ಬೋದು, ಏನೇನು ಆಗ್ತಾ ಇದೆ ಈ ಪರಿಸ್ಥಿತಿಗಳಲ್ಲಿ ಅಂತ ನಾವು ತಿಳ್ಕೊಂಡು ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಮತ್ತು ಸಂಬಂಧಿಸಿದ ಇಲಾಖೆಗಳು ಪ್ರಚಾರನೂ ಕೂಡ ಮಾಡಬೇಕಾಗಿದೆ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತದೆ, ಈ ವಿಚಾರವಾಗಿ ಭಾಳ ಉತ್ತಮವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಮೊದಲು ಕಡಿಮೆ ಇತ್ತು, ಕಟ್ತಕ್ಕಂಥ ರೈತರು ಕಡಿಮೆ, ಈಗ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ ಈ ಒಂದು ಯೋಜನೆ ಒಳಗೆ, ಭಾಳ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ. ಇಲಾಖೆಗಳು ಕೂಡ ಇದರ ಬಗ್ಗೆ ಕರಪತ್ರವನ್ನು ಹಂಚೋದಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಿರ್ಬೋದು, ಹಾಗೆ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಆಗಬೇಕು. ಜೊತೆಗೆ ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಇದನ್ನು ಅಳವಡಿಸ್ಕೊಳ್ಬೇಕು, ತಾವು ಬೆಳೆಯಿಂದ ಆಗುವಂಥ ನಷ್ಟವನ್ನು ಇದರಿಂದ ತಪ್ಪಿಸ್ಕೊಳ್ಬೋದು, ಬೆಳೆಯಿಂದ ಆಗುವಂಥ ನಷ್ಟವನ್ನು ನಾವು ಸರಿದೂಗಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ರೈತರು ಭಾಗವಹಿಸಿ ಪಾಲ್ಗೊಳ್ಳುವಿಕೆಯಿಂದ ಬೆಳೆಯಿಂದ ಆಗುವಂಥ ನಷ್ಟವನ್ನು ಸರಿದೂಗಿಸ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಕೆಪಿ ವೃಷಭೇಂದ್ರ ಸ್ವಾಮಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಜಗತ್ತು, ತಂತ್ರಜ್ಞಾನ, ಉದ್ಯಮ ಹಾಗೂ ವೃತ್ತಿ ಕ್ಷೇತ್ರಗಳು ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ನಡುವೆ ಸವಾಲುಗಳನ್ನು ಎದುರಿಸಿ ಹೊಸ ಪರಿಹಾರ ಕಂಡುಕೊಳ್ಳುವ ಧೈರ್ಯ ತೋರುವವರಿಗೆ ನೂತನ ಅವಕಾಶಗಳು ದೊರೆಯುತ್ತವೆ ಎಂದರು. ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಜೀವನದ ನೆನಪುಗಳನ್ನು ಸದಾ ಸ್ಮರಿಸಲಿದ್ದು ಈ ಕ್ಷಣವನ್ನು ಆನಂದಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೂತನ ಪಯಣ ಆರಂಭಿಸುತ್ತಿರುವ ಎಲ್ಲಾ ಪದವೀಧರರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000 ಹೆಚ್ಚು ಪದವೀಧರರು ಭಾಗವಹಿಸಿದ್ದರು. ಈ ವೇಳೆ ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು. ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂಪ್ರಜ್ಞಾವನ್ನು ಸಹ ಪ್ರಧಾನಿಯವರು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಹಾಗೂ ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆಯಲಿದೆ. ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ವಿನಿಮಯದ ಕುರಿತು ಇಲ್ಲಿ ಚರ್ಚಿಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಸಭೆಯ ಬಳಿಕ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರು ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗವಹಿಸಲಿರುವ ವಿದೇಶಿ ನಿಯೋಗವು ನಂತರ ಸಾಂಚಿಗೆ ತೆರಳಿ ವಿಶ್ವಪ್ರಸಿದ್ಧ ಸಾಂಚಿ ಸ್ತೂಪ, ಬುದ್ಧ ಜಂಬೂದ್ವೀಪ ಮತ್ತು ಚೇತಯಗಿರಿ ದೇವಾಲಯಗಳನ್ನು ವೀಕ್ಷಿಸಲಿದೆ. ಸಂಜೆ ಬೌದ್ಧ ಇತಿಹಾಸ ಮತ್ತು ಕಲೆಯ ಕುರಿತ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಹಾಗೂ ಬೆಳಕು ಧ್ವನಿ ಪ್ರದರ್ಶನವನ್ನು ವೀಕ್ಷಿಸಲಿರುವ ಅತಿಥಿಗಳಿಗೆ ದಾಲ್ ಬಾಪ್ಲಾ ಮತ್ತು ಕೋಡೋ ಕುಟ್ಕಿ ಸಿರಿಧಾನ್ಯಗಳ ಸಾಂಪ್ರದಾಯಿಕ ಖಾದ್ಯಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಇದಕ್ಕೂ ಮುನ್ನ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂಡೋನೇಷ್ಯಾ ಹಾಗೂ ದಕ್ಷಿಣ ಆಫ್ರಿಕಾದ ಸಾಂಸ್ಕೃತಿಕ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಇಂಡೋನೇಷ್ಯಾದ ಪ್ರಂಬನನ್ ದೇವಾಲಯ ಜೀರ್ಣೋದ್ದಾರ ಮತ್ತು ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವ ಕುರಿತು ಸಮಾಲೋಚಿಸಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪ್ರಕಟಿಸಿದೆ. ಪ್ರತಿಯೋರ್ವ ಭಾರತೀಯನು ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಯುಪಿಐ ವ್ಯವಸ್ಥೆಯ ಭದ್ರತೆ, ತಂತ್ರಜ್ಞಾನ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು, ಎನ್ಪಿಸಿಐ ಹಾಗೂ ಆರ್ಬಿಐ

0: ನಿರಂತರ ಗಮನ ಹರಿಸಿವೆ ಎಂದು ಮಂಡಳಿ ತಿಳಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಕೇರಳಂಗೆ ಒಟ್ಟು 112 ವಿಶೇಷ ರೈಲು ಸೇವೆಗಳನ್ನು ಘೋಷಿಸಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಈ ಪೈಕಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ದೇಶದ ಪೂರ್ವ ವಲಯಗಳಿಂದ ಮುಖ್ಯವಾಗಿ ರೈಲು ಸೇವೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 112 ಸೇವೆಗಳಲ್ಲಿ 38 ರೈಲುಗಳು ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿ ಚಲಿಸಲಿದ್ದು ಇತರೆ ವಲಯಗಳಿಗೆ 16 ಹೆಚ್ಚುವರಿ ಸೇವೆಗಳನ್ನು ದಕ್ಷಿಣ ರೈಲ್ವೆ ಪ್ರಕಟಿಸಿದೆ. ಉಳಿದಂತೆ ಇತರ ರೈಲ್ವೆ ವಲಯಗಳು 58 ಓಣಂ ವಿಶೇಷ ರೈಲುಗಳನ್ನು ಒದಗಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ JPSC ನಡೆಸಿರುವ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ JPSC JSSC ಅಭ್ಯರ್ಥಿಗಳ ನ್ಯಾಯವೇದಿಕೆ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. 15 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 6ನೇ ದಿನಕ್ಕೆ ಕಾಲಿಟ್ಟಿದೆ. 8 ಸದಸ್ಯರ ವಿದ್ಯಾರ್ಥಿ ನಿಯೋಗವು TDPL ಏಜೆನ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಹಾಗೂ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಲು ಒತ್ತಾಯಿಸಿದೆ. ನಿನ್ನೆ 4 ಸಚಿವರಿದ್ದ ನಿಯೋಗದೊಂದಿಗೆ ನಡೆದ ಮೊದಲ ಸುತ್ತಿನ ಸಮಾಲೋಚನೆ ಯಾವುದೇ ನಿರ್ಣಯಗಳಾಗದೆ ಅಂತ್ಯಗೊಂಡಿತ್ತು. ಸರ್ಕಾರದ ಭರವಸೆಗಳಿಗೆ ಮಣಿಯದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾ ನಿರತ ಅಭ್ಯರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆ ತಿಸ್ಸಾ ಭೈರಗಡ್ ಮಾರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ದುರ್ಘಟನೆ ಸಂಭವಿಸಿದೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಹಲವು ಭಾಗಗಳಲ್ಲಿ ರಸ್ತೆ ಸ್ಥಿತಿ ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಜಮ್ಮುವಿನಿಂದ ಬಲ್ತಾಲ್ ಕಡೆಗೆ ತೆರಳಬೇಕಿದ್ದ ಅಮರನಾಥ ಯಾತ್ರೆಯನ್ನು ಇಂದು ರದ್ದುಗೊಳಿಸಲಾಗಿದೆ. ಆದರೆ ಬಲ್ತಾಲ್ನಿಂದ ಪವಿತ್ರ ಗುಹೆಯತ್ತ ತೆರಳುವ ಯಾತ್ರೆ ವಾಡಿಕೆಯಂತೆ ಮುಂದುವರೆದಿದ್ದು ಇಂದು ಬೆಳಗ್ಗೆಯಿಂದ 1,200 ಹೆಚ್ಚು ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ಈಗಾಗಲೇ ದರ್ಶನ ಪೂರ್ಣಗೊಳಿಸಿರುವ ಯಾತ್ರಿಕರಿಗೆ ಬಲ್ತಾಲ್ನಿಂದ ಜಮ್ಮುವಿನತ್ತ ತೆರಳಲು ಅನುಮತಿ ನೀಡಲಾಗಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರುವಂತೆ ಇಲಾಖೆ ಎಚ್ಚರಿಸಿದೆ. ದಕ್ಷಿಣ ಭಾರತದ ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ತಮಿಳುನಾಡು, ಕೇರಳಂ ಮತ್ತು ಆಂಧ್ರಪ್ರದೇಶದಲ್ಲೂ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ತೀರದ ಪ್ರತಿಕೂಲ ಹವಾಮಾನದಿಂದಾಗಿ ಕರ್ನಾಟಕ, ಕೇರಳಂ ಮತ್ತು ಒಮಾನ್ ಕರಾವಳಿಯ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಅಮೆರಿಕದ ಯುಜೀನ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 3ನೇ ದಿನದಂದು ಭಾರತ ತನ್ನ ಪದಕದ ಖಾತೆ ತೆರೆದಿದೆ. ಪುರುಷರ ಜಾವೆಲಿನ್ ಎಸೆತ ವಿಭಾಗದಲ್ಲಿ 19 ವರ್ಷದ ಆಶಿತ್ ಯಾದವ್ 74.09 ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಸಾಧನೆಯೊಂದಿಗೆ ವಿಶ್ವ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಕೂಟದಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹಿರಿಮೆಗೆ ಆಶಿಶ್ ಪಾತ್ರರಾಗಿದ್ದಾರೆ. 2016 ಪೋಲೆಂಡ್ ಆವೃತ್ತಿಯಲ್ಲಿ ನೀರಜ್ ಚೋಪ್ರಾ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ.

0: ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ರಜತ್ ಹೆಗಡೆ ಹಾಗೂ ಜೋಸ್ ಜೆಸ್ಸಿ ಅವರ ಸ್ವರದಲ್ಲಿ ಪರಂವಾ ಚಿತ್ರದ ಹಾಡು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅನುರಾಧ ಭಟ್ ಮತ್ತು ಅನೂಪ್ ಸೇಳಿನ ಹಾಡಿರುವ ಪರಾರಿ ಚಿತ್ರದ ಹಾಡು

0: ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರು ಹಾಡಿದ ಪಡ್ಡೆ ಹುಲಿ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ಸಾಮಾನ್ಯ ಒಬ್ಬ ಸಾಮಂತ ರಾಜ ಕುಳಿಂದ, ಕುಳಿಂದ ತನ್ನ ಮಗ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾನೆ, ನಮ್ಮ ರಾಜಧಾನಿ ಕುಂತಲ ದೇಶ, ನಮ್ಮನ್ನು ಆಳ್ತಾ ಇರತಕ್ಕಂತಹ ರಾಜ ಅಲ್ಲಿದ್ದಾನೆ, ನಾವು ಪ್ರತಿ ವರ್ಷ ರಾಜರಿಗೆ ಮತ್ತು ಮಂತ್ರಿಗೆ ಕಪ್ಪ ಕಾಣಿಕೆಯನ್ನು ತಪ್ಪದೇ ಕೊಡ್ತಾ ಇದ್ದೀವಿ, ಆ ಪರಂಪರೆಯನ್ನು ನೀನು ಮುಂದುವರಿಸ್ಕೊಂಡು ಹೋಗಬೇಕು, ಹಾಗೆ ಮಾಡ್ಕೊಂಡು ಹೋದರೆ ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಿದಂತಾಗತ್ತೆ ಅಂತ ಹೇಳಿ ತನ್ನ ಮಗನಿಗೆ ಹೇಳ್ತಾನೆ.

ಕುಳಿಂದ ತನ್ನ ಮಗ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾನೆ, ನಮ್ಮ ಒಡೆಯ ರಾಜನಾಗಿರ್ತಕ್ಕಂಥವನಿಗೆ ನಾವು ಪ್ರತಿ ವರ್ಷ ಕಪ್ಪಕಾಣಿಕೆಯನ್ನು ಕೊಡ್ತೀವಿ. ರಾಜನಿಗೆ, ಮಂತ್ರಿಯಾದ ದುಷ್ಟಬುದ್ಧಿಗೆ, ರಾಣಿಗೆ, ಪುರೋಹಿತನಾಗಿರ್ತಕ್ಕಂಥ ಗಾವಲನಿಗೆ ನೀನು ಸಕಾಲದಲ್ಲಿ ಕಪ್ಪಕಾಣಿಕೆಯನ್ನು ಕೊಡಬೇಕು. ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಧನವನ್ನು ಕೂಡಿಸಿಕೊಂಡು ನೀನು ಅವರಿಗೆ ಕಪ್ಪಕಾಣಿಕೆಯನ್ನು ಸಲ್ಲಿಸು, ಅವರ ಜೊತೆ ಮತ್ಸರ ಬೇಡ. ಹಾಗಾಗಿ ನಮ್ಮ ಪರಂಪರೆಯಿಂದ ಏನು ನಡೆದು ಬಂದಿದೆ ಅದನ್ನು ಮುಂದುವರಿಸಿಕೊಂಡು ಹೋಗು ಅಂತೇಳಿ ಹೇಳ್ತಾನೆ.

ತಂದೆಯ ಮಾತನ್ನ ಕೇಳಿದಂತಹ ಚಂದ್ರಹಾಸ ರಾಜನಿಗೆ ಕೊಡಬೇಕಾದ ಕಪ್ಪ, ರಾಣಿಗೆ ಕೊಡಬೇಕಾದ ಉಡುಗೊರೆ, ದುಷ್ಟಬುದ್ಧಿ ಮಂತ್ರಿಗೆ ಕೊಡಬೇಕಾದಂತಹ ಕಾಣಿಕೆ, ಪುರೋಹಿತ ಗಾಲವನಿಗೆ ಕೊಡಬೇಕಾಗಿರ್ತಕ್ಕಂತಹ ದಕ್ಷಿಣೆ, ಎಲ್ಲದನ್ನೂ ಕೂಡ ತಂದೆ ಹೇಳಿದಂತೆ ಹಣದ ಜೊತೆಗೆ ತಾನು ದಿಗ್ವಿಜಯದಲ್ಲಿ ವಿವಿಧ ರಾಜರುಗಳಿಂದ ಗೆದ್ದು ತಂದಂತಹ ಅಮೂಲ್ಯ ವಸ್ತುಗಳನ್ನು ಹತ್ತಾರು ಗಾಡಿಗಳಲ್ಲಿ ಕುದುರೆ, ಒಂಟೆ, ಆನೆಗಳ ಮೇಲೆ ಹೇರಿಸಿ ಆಪ್ತರೊಡನೆ

ಅಸ್ತಮಯ ಸಮಯದೊಳ್ ಪೊಕ್ಕರು ಆ ಪಟ್ಟಣವನು ಅತಿಶಯ ಶುಚಿರ್ಭೂತರಾಗಿ ಚಕ್ರಿಯಂಬೂ ಜಗೈದು ಅಸ್ತಮಯ ಸಮಯದೊಳ್ ಚಂದ್ರಹ

ಕಪ್ಪ ಕಾಣಿಕೆಯನ್ನು ಹೊತ್ತು ನಡೆದ ಚಂದ್ರಹಾಸನ ಆಪ್ತ ದೂತರು ಆನೆ, ಕುದುರೆ, ರತ್ರ, ವಸ್ತ್ರಾಭರಣ, ಕರ್ಪೂರ, ಕಸ್ತೂರಿ, ಶ್ರೀಗಂಧ, ಬೆಳ್ಳಿ, ಬಂಗಾರ ಎಲ್ಲವನ್ನೂ ತೆಗೆದುಕೊಂಡು ಕುಂತಲ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣ ಊರ ಹೊರವಲಯದಲ್ಲಿ ಶುಭ್ರವಾದ ಸರೋವರ ಇರುತ್ತೆ. ಅಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸ್ತಾರೆ. ಗೋಧೂಳಿಯ ಸಂದರ್ಭಕ್ಕೆ ಶುಚಿರ್ಭೂತರಾಗಿ ನಗರವನ್ನು ಪ್ರವೇಶಿಸ್ತಾರೆ. ಹೀಗೆ ಪ್ರವೇಶಿಸಿದಂಥವರು ನೇರವಾಗಿ ರಾಜನ ಭವನಕ್ಕೆ ಅವರು ಹೋಗ್ತಾರೆ.

ಹಣೆಯಲ್ಲಿ ಊರ್ಧ್ವ ನಾಮ ಇತ್ತಂತೆ, ಒಗೆದು ಮಡಿಯಾದ ಶುಚಿರ್ ಬಟ್ಟೆಯಂತೆ, ಕೊರಳಲ್ಲಿ ತುಳಸಿ ಮಾಲೆಯ ದಂಡೆಗಳಂತೆ, ಶುಭ್ರವಾದ ಹಲ್ಲುಗಳಿಂದ, ಶುಭ್ರವಾದ ದೇಹದಿಂದ, ಸಾತ್ವಿಕ ಭಾವದಿಂದ ಚಂದ್ರಹಾಸನ ದೂತರು ಭವನವನ್ನು ಪ್ರವೇಶಿಸ್ತಾರೆ. ಅವರನ್ನ ಎದುರಾದಂತಹ ಮುಖ್ಯಮಂತ್ರಿ ದುಷ್ಟಬುದ್ಧಿ ಅವ್ರನ್ನ ನೋಡ್ತಾನೆ. ಅದು ಸಂಜೆಯ ಸಮಯ, ಈಗ ನೀವು ಸ್ನಾನ ಮಾಡಿದಿರಲ್ಲ, ಏನು ಇದು ವಿಶೇಷ, ಏನು ಹೊಸ್ತು ಅಂತ ಹೇಳಿ ಆಶ್ಚರ್ಯದಿಂದ ಆ ದುಷ್ಟಬುದ್ಧಿ ಈ ಸೇವಕರನ್ನ ಕೇಳ್ತಾನೆ.

0: ಹರಿಭಕ್ತಿ ನಿರತನಾಗೆ ಅಚ್ಚುತಂಗ ನಡೆವುದು ಉತ್ಸವಂ.
1: ಅಗಣಿತವಾಗಿರ್ತಕ್ಕಂತ ಅಶುಭಗಳನ್ನು ನಿವಾರಿಸುವಂಥದ್ದು ಏಕಾದಶಿಯ ರಥ. ಏಕಾದಶಿ ಬಂದಿದ್ದರ ಕಾರಣದಿಂದಾಗಿ ಹರಿಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗಿ ಬಂದಿದ್ದು ಆ ದೆಸೆಯಿಂದ ನಾವು ಸ್ನಾನ ಮಾಡಿದೆವು. ಇದರಲ್ಲಿ ವಿಶೇಷ ಏನೂ ಇಲ್ಲ. ಕುಳಿಂದ ಕ್ಷೇಮವಾಗಿಯೇ ಇದ್ದಾನೆ. ಅವನ ಮಗ ರಾಜ್ಯವನ್ನು ಸಮೃದ್ಧಿಯಿಂದ ನಡೆಸ್ತಾ ಇದ್ದಾನೆ. ನಮ್ಮ ರಾಜ್ಯದಲ್ಲಿ ಪ್ರತಿ ದಶಮಿಯಲ್ಲೂ ಕೂಡ ಉತ್ಸವಗಳು ನಡೆಯುತ್ತೆ. ಹರಿಯ ಭಕ್ತಿ ವಿಶೇಷವಾಗಿ ಸಮರ್ಪಿತವಾಗ್ತಾ ಇದೆ. ಸಮಸ್ತ ಜನರನ್ನೂ ಕೂಡ ಸುಖವಾಗಿ ಪಾಲಿಸುತ್ತಾ ಇದ್ದಾನೆ ಚಂದ್ರಹಾಸ ಅನ್ನುವಂಥ ಸುದ್ದಿಯನ್ನು ಅನುಚರರು ದುಷ್ಟಬುದ್ಧಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ.
0: ಸುತ್ತಲೂ

0: ಬುದ್ಧಿ ಮಗುಳ್ ಇಂತೆಂದನು.
1: ಚಂದ್ರಹಾಸ ಅಷ್ಟ ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿದ್ದಾನೆ, ರಾಜ್ಯವನ್ನು ವಿಸ್ತಾರ ಮಾಡಿದ್ದಾನೆ, ತನ್ನ ಬಾಹುಬಲದಿಂದ ಶತ್ರುಗಳನ್ನೆಲ್ಲ ಜಯಿಸಿದ್ದಾನೆ, ಅವರಿಂದ ಕಪ್ಪ ಕಾಣಿಕೆಯನ್ನು ಪಡ್ಕೊಂಡಿದ್ದಾನೆ, ನಿಮಗೆ ಎಂದಿನಂತೆ ಸಲ್ಲಿಸುವ ಕಪ್ಪ ಕಾಣಿಕೆಯನ್ನು ಕಳುಹಿಸಿಕೊಟ್ಟಿದ್ದಾನೆ, ಅದರ ಜೊತೆಗೆ ಅವನ ದಿಗ್ವಿಜಯದಲ್ಲಿ ತಂದಂತಹ ದ್ರವ್ಯಗಳನ್ನು ಅರಮನೆಗೆ ಹೊತ್ತು ತಂದಿದ್ದೇವೆ. ಕಪ್ಪದ ಹಣ 10,000 ನಿಷ್ಕ, ನಿಷ್ಕ ಅಂತಂದರೆ ಚಿನ್ನದ ನಾಣ್ಯಗಳು ಅಂಥೇಳಿ. ಅವತ್ತು ಒಬ್ಬ ಸಾಮಂತ ರಾಜ ತನ್ನ ಒಡೆಯನಿಗೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ 10,000 ನಿಷ್ಕ, ಅದರ ಜೊತೆಗೆ ಮಂತ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು 1,000 ನಿಷ್ಕ, ಇವೆಲ್ಲದನ್ನೂ ಕೂಡ ನಾವು ಹೊತ್ತು ತಂದಿದ್ದೇವೆ, ಚಂದ್ರಹಾಸ ಕಳುಹಿಸಿಕೊಟ್ಟಿದ್ದಾನೆ, ಅದರ ಜೊತೆಗೆ ಒಂದು ಪತ್ರವನ್ನೂ ಕೊಟ್ಟಿದ್ದಾನೆ ಅಂತ ಹೇಳಿ ಅವನ ವೀರವನ್ನು ಅವನು ಕೊಟ್ಟಂಥ ಕಾಣಿಕೆಯನ್ನು ಕೊಟ್ಟು ಪತ್ರವನ್ನು ಕೊಟ್ಟು ಅವನ ಒಂದು ಕಾರ್ಯದ ವೈಖರಿಯನ್ನು ಈ ಅನುಚರರು ದುಷ್ಟಬುದ್ಧಿಗೆ ಹೇಳ್ತಾ ಇದ್ದಾರೆ. ಆ ಮಾತುಗಳನ್ನು ಕೇಳಿಸ್ಕೊಂಡಂತಹ ದುಷ್ಟಬುದ್ಧಿ ಆಶ್ಚರ್ಯದಿಂದ ಅವರನ್ನು ಕೇಳ್ತಾನೆ.
0: ಏನಿದು ಎತ್ತಣ ಕೌತುಕದ ನುಡಿ, ಕುಳಿಂದಂಗೆ ಸೂನು ಜನಿಸಿದ್ದಪನೇ,

ಚಂದ್ರಹಾಸನ ವಿದ್ಯಮಾನವನ್ನು ಕೇಳಿ ದುಷ್ಟಬುದ್ಧಿಗೆ ಅತ್ಯಂತ ರೋಮಾಂಚನವಾಗ್ತದೆ. ಅವನಿಗೆ ತಿಳಿದಿರುತ್ತೆ ಕುಳಿಂದನಿಗೆ ಮಕ್ಕಳಿರೋದಿಲ್ಲ. ಇದೇನಿದು ಆಶ್ಚರ್ಯ, ಕುಳಿಂದನಿಗೆ ಮಗನು ಹುಟ್ಟಿದನೆ. ಕೇಳ್ತಾನೆ, ಅವನ ಹೆಂಡತಿ ಬಂಜೆಯಾಗಿದ್ದಳಲ್ಲವೇ, ಏನಿದು ಅಚ್ಚರಿ ಎಂದನು. ಆಗ ದೂತರು ಹೇಳ್ತಾರೆ, ಸ್ವಾಮಿ ನಾವು ಹೇಳುವುದು ಸುಳ್ಳಲ್ಲ. ಬೇಟೆಗೆ ಹೋದಾಗ ಅನಾಥನಾಗಿ ಬಿದ್ದಿದ್ದ ಮಗುವನ್ನು ಅದನ್ನೆತ್ತಿಕೊಂಡು ಬಂದು ತನ್ನ ಮಗನಂತೆ ಕುಳಿಂದನು ಪ್ರೀತಿಯಿಂದ ಸಾಕಿದನು. ಅವನೇ ಈ ವೀರ ಚಂದ್ರಹಾಸ. ಅವನೇ ದಿಗ್ವಿಜಯವನ್ನು ಸಾಧಿಸಿ ಕಪ್ಪವನ್ನು ಕೊಟ್ಟು ಪತ್ರವನ್ನು ಬರೆದು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದಾಗ ಮಂತ್ರಿಯ ಮನಸ್ಸಿನಲ್ಲಿ ಮತ್ತಷ್ಟು ತಳಮಳ ಹೆಚ್ಚುತ್ತದೆ.

0: ಕೆ ತೆಗೆಸಿದ.
1: ದೂತರ ಮಾತನ್ನ ಕೇಳಿ ದುಷ್ಟಬುದ್ಧಿಗೆ ಮತ್ತಷ್ಟು ಆಶ್ಚರ್ಯವಾಗುತ್ತೆ. ಈ ಮಗು ಈ ದೇಶಕ್ಕೆ ಒಡೆಯನಾಗ್ತಾನೆ ಅಂತ ಹೇಳಿದಾಗ ಅರಣ್ಯ ಮಧ್ಯದಲ್ಲಿ ಇವನನ್ನು ಕೊಂದು ಬನ್ನಿ ಎಂದು ಕಳಿಸಿದ್ದೆ. ಆದರೆ ಈ ಮಗುವನ್ನು ಉಳಿಸಿ ಬಂದಿದ್ದಾರೆ, ಆ ಮಗುವೇ ಇವನಿರಬೇಕು ಎಂದು ಮನಸ್ಸಿನಲ್ಲೇ ನಿಶ್ಚಯಿಸಿಕೊಂಡು ಚಂದ್ರಹಾಸನ ಮೇಲೆ ಹಗೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ಆ ದೂತರ ಎದುರಿನಲ್ಲಿ ಅದನ್ನು ತೋರಿಸದೆ ಅವರನ್ನು ಮನ್ನಿಸಿ ನಸುನಗುತ್ತ ಚಂದ್ರಹಾಸನು ಕಳುಹಿಸಿದಂತಹ ಧನ ಕನಕ ವಸ್ತುಗಳನ್ನು ತನ್ನ ಮನೆಗೆ ಕಳುಹಿಸಿ ಕರುಣಾಳುವಂತೆ ತಾನು ಆ ದೂತರ ಎದುರಿನಲ್ಲಿ ನಡೆದುಕೊಳ್ಳುತ್ತಾನೆ.

ಷಟ್ರಸ ಭೋಜ್ಯಮಿಸಿದೊಡೆ ಊಟಕ್ಕೆ ಅವರು ಒಲ್ಲೆವು ಏನೇ ಕಲಲ್ದು ಎಂದಿನಂತಲ್ಲ ಗರ್ವಿಸಿದಂ ಕುಳಿಂದನು ಅವನಿಂದೆ ಸಕ್ಕಿದರ್ ಅವನ ಭೃತ್ಯರು.

ದುಷ್ಟಬುದ್ಧಿ ಪರಿಣತರಾಗಿರ್ತಕ್ಕಂಥ ಅಡಿಗೆಯವರನ್ನು ಕರೆಸಿ ಷಡ್ರಸಯುಕ್ತವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿಸ್ತಾನೆ, ಅವರನ್ನು ಊಟಕ್ಕೆ ಆಹ್ವಾನಿಸ್ತಾರೆ. ಆದರೆ ಆ ದೂತರು ತಮಗೆ ಊಟ ಬೇಡ, ನಾವಿವತ್ತು ಊಟವನ್ನು ಮಾಡುವುದಿಲ್ಲ ಅಂತಾರೆ. ತಕ್ಷಣ ದುಷ್ಟಬುದ್ಧಿಗೆ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಕುಳಿಂದನೂ ಮೊದಲಿನಂತಿದ್ದಂತಿಲ್ಲ, ಅವನ ದೂತರೂ ಕೊಬ್ಬಿ ಹೋಗಿದ್ದಾರೆ, ಎಲ್ಲರನ್ನೂ ಕಾರಾಗೃಹದಲ್ಲಿರಿಸಿ ಎಂದು ಆಜ್ಞೆ ಮಾಡುತ್ತಾನೆ.

ಚಂದ್ರಹಾಸನ ದೂತರು ದುಷ್ಟಬುದ್ಧಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಸ್ವಾಮಿ, ನಿಮ್ಮಲ್ಲಿ ಊಟ ಮಾಡಬಾರದು ಅನ್ನುವಂತಹ ಉದ್ದೇಶ ನಮ್ಮದಲ್ಲ. ಇವತ್ತು ಏಕಾದಶಿಯ ವ್ರತ, ನಾವು ಊಟವನ್ನು ಮಾಡಿದ್ದೇ ಆದರೆ ವ್ರತಭ್ರಷ್ಟರಾಗುತ್ತೇವೆಂಬ ಹೆದರಿಕೆ ನಮ್ಮಲ್ಲಿದೆ. ಮೃಷ್ಟಾನ್ನದ ಊಟವನ್ನು ಬೇಡವೆಂದಿದ್ದು ವಿನಾಕಾರಣ ಗರ್ವದಿಂದಲ್ಲ ಎಂದು ದುಷ್ಟಬುದ್ಧಿಯ ಮನಸ್ಸಿಗೆ ಒಪ್ಪುವಂತೆ ಅವರು ತಿಳಿಸಿದರು. ಮರುದಿನ ಮೃಷ್ಟಾನ್ನ ಭೋಜನವನ್ನು ಸವಿದು ದುಷ್ಟಬುದ್ಧಿ ಮಾಡಿದಂಥ ಸನ್ಮಾನವನ್ನು ಸ್ವೀಕರಿಸಿ ಸಂತೋಷದಿಂದ ತಮ್ಮ ದೇಶಕ್ಕೆ ಅವರು ಹಿಂದಿರುಗಿದರು.

ಕುಳಿಂದನ ದೂತರನ್ನ ಊಟದಿಂದ ಉಪಚರಿಸಿ ಸನ್ಮಾನವನ್ನ ಮಾಡಿ ದುಷ್ಟಬುದ್ಧಿ ಬೀಳ್ಕೊಡ್ತಾನೆ. ಆ ದೂತರು ಹೇಳಿದಂತಹ ವ್ಯಕ್ತಿ ಚಂದ್ರಹಾಸ, ನಾನು ಯೋಜಿಸಿರುವಂತಹ ಮಗುವೇ ಆಗಿದ್ದಲ್ಲಿ ತಾನೇನು ಮಾಡಬೇಕು ಅನ್ನುವಂತಹ ಉಪಾಯವನ್ನೇ ಮನಸ್ಸಿನಲ್ಲಿ ಯೋಚಿಸ್ತಾ ಇರ್ತಾನೆ. ಅದನ್ನು ಹೊರಗೆ ಹಾಕ್ದಲನೇ ತನಗೆ ರಾಜಕಾರ್ಯವಿದೆ, ತಾನು ಹೊರಗಡೆ ಹೋಗಬೇಕು ಅಂತೇಳಿ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾನೆ. ಆ ಉಪಾಯವನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಮುಂದಾದಾಗ ಅವನ ಮಗಳಾಗಿರ್ತಕ್ಕಂತಹ ವಿಷಯ ಎದುರಿಗೆ ಬರುತ್ತಾಳೆ.

ಬುದ್ಧಿಯ ಪುತ್ರಿಯಾದಂತಹ ವಿಷಯ ತುಂಬು ಯೌವನದ ಆ ಯುವತಿ ಅತ್ಯಂತ ಮೃದುವಾದ ಸೊಂಪಾದ ದೇಹವನ್ನು ಹೊಂದಿದ್ದಳು. ಆ ದೇಹದಿಂದ ಸುಗಂಧವು ಹೊರಸೂಸುತ್ತಿತ್ತು. ಅವಳ ಪ್ರಖರವಾದಂತಹ ಕಣ್ಣೋಟ ವಿಶೇಷವಾಗಿತ್ತು. ಕೋಮಲವಾದ ಕೆನ್ನೆಗಳ ಕಾಂತಿ ನಗು ಮೊಗವನ್ನು ತುಸು ನಾಚಿಕೆಯಿಂದ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸಿತ್ತು. ಅವಳ ಸೊಗಸಾದಂತಹ ಕಮಲದ ಮೊಗ್ಗಿನಂತಿದ್ದಂತಹ ಕುಚಗಳು ಆ ದೇಹಕ್ಕೆ ಶೋಭೆಯನ್ನು ತಂದಿದ್ದುವು. ಅವಳ ನಡುವು ಬಡವಾಗಿತ್ತು. ಏರು ಯೌವನದ ವಿಷಯ ತಂದೆಯ ಬಳಿಗೆ ಅವಳು ಕುತೂಹಲದಿಂದ ಬಂದಳು.

0: ಜನಿತ ಮೋಹನ ವಿಷಯ ಪಿತನೆಡೆಗೆ ನಡೆತಂದಳು.
1: ವಿಷಯ ಪುರುಷರಿಗೆ ಅವಳು ಶತ್ರುವೋ ಎನ್ನುವಂತೆ ಕಾಣುವಂತಿದ್ದಳು ಅಂತ. ಅವಳ ಎಳಸು ಕಣ್ಣೋಟ ಮನ್ಮಥನ ಕೈಯ ಈಟಿಯಂತಿತ್ತು. ಅವಳ ಹುಬ್ಬಿನ ಲಾವಣ್ಯ ಮನ್ಮಥನ ಬತ್ತಳಿಕೆಯಂತಿತ್ತು. ಅವಳ ಹೊಳೆಯುವ ನಗು ಋಷಿಗಳಿಗೆ ಆಶ್ಚರ್ಯವನ್ನು ತರುವಂತಿತ್ತು. ಅವಳ ಮುಂಗುರುಳು ಪುರುಷರಿಗೆ ಉರುಳಿನ ರೀತಿಯಲ್ಲಿತ್ತು. ಬಳುಕುವ ಕೋಮಲವಾದಂತಹ ದೇಹ ಮನ್ಮಥನ ಉತ್ಸವವೋ ಎನ್ನುವಂತಿತ್ತು. ಅವಳ ಯೌವನ ಮನ್ಮಥನ ಉದ್ಯಾನವನದಂತಿತ್ತು. ಇಂತಹ ಮೋಹನೆಯಾದ ವಿಷಯ ತಂದೆಯ ಬಳಿಗೆ ಮದ ಗಜದ ರೀತಿಯಲ್ಲಿ ನಡೆದು ಬಂದಳು.

ಯೌವನಕ್ಕೆ ಕಾಲಿಟ್ಟಂತಹ ವಿಷಯ ಗೆಳೆಯರ ಜೊತೆಯಲ್ಲಿ ಬರುವುದನ್ನು ಕಂಡಂತಹ ದುಷ್ಟಬುದ್ಧಿ ತನ್ನ ಮಗಳಿಗೆ ವರನ್ನು ನೋಡಬೇಕು ಎಂದು ಆಲೋಚಿಸಿದ. ಮಗಳು ಬರುವುದನ್ನು ಕಂಡು ಅವಳನ್ನು ಸ್ವಾಗತಿಸಿ ವಾತ್ಸಲ್ಯದಿಂದ ಅವಳನ್ನು ಅಪ್ಪಿಕೊಂಡು, ನನಗೊಂದು ರಾಜಕಾರ್ಯವಿದೆ, ನಾನು ನಾಳೆ ಬರ್ತಾ ಇದ್ದೀನಿ, ಈಗ ನೀನು ಮನೆಗೆ ಹೋಗು ಅಂತ ಹೇಳಿ ಅವಳನ್ನು ಕಳಿಸಿ ಮುಂದಾಗೋದಕ್ಕೆ ಹೊರಡ್ತಾನೆ. ಆಗ ವಿಷಯ ವಸಂತಕಾಲದ ಒಂದು ಕೋಗಿಲೆಯ ಮರಿಯಂತೆ ಹೀಗೆ ಹೇಳಿದಳು.

0: ವಿಷಯ ಒಂದು ವಿನಂತಿಯನ್ನು ಮಾಡಿಕೊಳ್ತಾಳೆ. ರಾಜ ಉದ್ಯಾನವನದಲ್ಲಿ ನಾನೇ ನೀರು ಹಾಕಿ ಬೆಳೆಸಿದಂತಹ ಮಾವಿನ ಮರ ಮೊದಲನೆಯದಾಗಿ ಹೂ ಬಿಟ್ಟಿದೆ, ಅದಕ್ಕೆ ಉದ್ಯಾಪನೆಯನ್ನು ಮಾಡಿಸಬೇಕು. ಹಾಗೆ ಮಾಡಿಸ್ತಲೇ ಏಕೆ ಸುಮ್ಮನಿರುವೆ, ಅಥವಾ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ರಾಜ್ಯ ಕಾರ್ಯ ಯಾವುದು, ನಿನಗೆ ಎಲ್ಲಿಗೆ ಹೊರಟಿದೆಯಾ ಅನ್ನುವಂಥದ್ದನ್ನು ಸ್ವಲ್ಪ ನಾಚಿಕೆಯಿಂದ ಕೇಳ್ತಾಳಂತೆ. ಅವಳ ಇಂಗಿತವನ್ನರಿತ ತನ್ನ ತಂದೆಯ ಗಮನವನ್ನು ಸೆಳಿಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ದುಷ್ಟಬುದ್ಧಿ ತನ್ನ ಮಗನಾಗಿರ್ತಕ್ಕಂಥ ಮದನಿಗೆ ಹೇಳ್ತಾಳೆ, ಇವಳ ರಥವನ್ನು ಮಾಡಿಸು, ನಾನು ನಾಳೆ ಬರುತ್ತೇನೆ ಅಂಥೇಳಿ ಆಜ್ಞೆಯನ್ನು ಮಾಡಿ, ಅವನು ಚಂದ್ರಹಾಸನ ಬಗ್ಗೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕಾರ್ಯಕ್ಕೆ ನಿಯೋಜಿತನಾಗ್ತಾನೆ.
1: ಮನೆಗೆ

0: ದುಷ್ಟಬುದ್ಧಿ ತನ್ನ ರಾಜ್ಯದ ಜವಾಬ್ದಾರಿಯನ್ನ ಮಗ ಮದನನಿಗೆ ವಹಿಸ್ತಾನೆ. ಮಗಳನ್ನ ಮನೆಗೆ ಕಳಿಸ್ತಾನೆ. ಪರಿವಾರದ ಜೊತೆಯಲ್ಲಿ ಹೊರಟು 2 ದಿನ ನಿರಂತರವಾಗಿ ಪ್ರಯಾಣವನ್ನ ಮಾಡಿ 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿ ಬರುವಂತಹ ದಾರಿಯಲ್ಲಿ ಕಾಡೆಲ್ಲವೂ ಕೂಡ ನಾಡಾಗಿರುವುದನ್ನು ಕಂಡು ಇಷ್ಟೊಂದು ಅಭಿವೃದ್ಧಿಯಾಗಿದೆಯಲ್ಲ, ಇಷ್ಟೊಂದು ಸಮೃದ್ಧಿಯಾಗಿದೆಯಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಕರುಪ್ತಾನೆ. ಮೆಚ್ಚುಗೆ, ಇನ್ನೊಂದು ಕಡೆ ಕರುಬು, ಎರಡೂ ಕೂಡ ಒಟ್ಟಿಗೆ ಸೂಸಿಸ್ತಾ ಈ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನ ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸಾಯಿರಾ ಮುಜ್ತಬಾ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi says self-reliance in emerging sectors like semiconductors, space and drones will serve as a strong foundation for Viksit Bharat. Urges IIT students to keep national interest at the center of their decisions. Jharkhand government holds a second round of talks with student protesters over alleged irregularities in JPSC and JSSC examinations. 7 people killed and 11 injured in a private bus accident in Chamba district of Himachal Pradesh this morning. IMD issues orange alert for heavy to very heavy rainfall over Rajasthan and Odisha today. Amarnath Yatra from Jammu towards Baltal suspended due to bad weather conditions. And in men's javelin throw, Ashish Yadav wins silver at World Athletics Under 20 Championships in United States. And now the news in detail. Prime Minister Narendra Modi today urged the students of the Indian Institute of Technology, IIT Delhi, to keep national interest at the center of their decisions and ask themselves how their actions can benefit the country and address its needs. Mr. Modi made these remarks while addressing the 57th convocation of IIT Delhi. The Prime Minister said that new sectors are emerging in the country, offering fresh opportunities for the youth. He cited sectors such as semiconductors, space and drones, and said India is working towards becoming self-reliant across all sectors. Mr. Modi said this drive towards self-reliance will serve as a strong foundation for building a Viksit Bharat.
5: Aaj Bharat economic self-reliance, technological self-reliance, industrial self-reliance, aise har sector mein aatmanirbhar banne ke liye kaam kar raha hai. यही विकसित भारत की मजबूत नींव का सबूत है. इस मजबूत नींव पर आपको एक भव्य सुंदर विकसित भारत का निर्माण करना है.
4: Further elaborating on India's efforts in the semiconductor sector, Prime Minister Modi said that production has begun at India's first semiconductor unit.
5: सेमीकंडक्टर सेक्टर का उदाहरण भी हमारे सामने है. जब हमने इस दिशा में कदम बढ़ाया तो कुछ लोगों ने सवाल उठाए, कहा गया भारत ये नहीं कर पाएगा. लेकिन आज पहली सेमीकंडक्टर यूनिट में प्रोडक्शन शुरू हो चुका है और मैं साफ मानता हूं चिप से लेकर के शिप तक सब कुछ यहीं पर आप ही के हाथों से बनेगा. और कहीं कोई युवा पूरे आत्मविश्वास से कह रहा है फर्स्ट इन माई ब्लड लाइन to make a chip in India.
4: Mr. Modi also spoke about distractions in the age of social media. He said students should avoid comparing themselves with others on the basis of salary packages, jobs or sectors in which they are working. Mr. Modi said life is not a leaderboard and one's journey is not a competition with others but with oneself. Union Education Minister Prahlad Joshi, Chairperson Board of Governors of IIT Delhi, Harish Salve and Director IIT Delhi, Professor Rangan Banerjee were also present in the ceremony. On the occasion, the Prime Minister also inaugurated a high-performance computing facility, Parampragya, at IIT Delhi. Union Home and Cooperation Minister Amit Shah has expressed confidence that the umbrella organization will transform the urban banking sector by making its services more modern, transparent and trustworthy. An umbrella organization in cooperatives is a central governing or supporting body formed by multiple independent cooperative institutions. Mr. Shah, inaugurating the new office complex of the National Urban Cooperative Finance and Development Corporation, NUCFDC, in Mumbai's Fort area, urged all cooperative banks to join the umbrella organization as well as the Security Operations Center. He asserted that cooperative banks are not meant merely to generate profits, but to fulfill people's aspirations. Several related

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ರಾಜ್ಯದ ವಿವಿಧ ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ನಿಂತು ಅವರ ಬದುಕನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾ ಅಜಯ್ ಧರಂ ಸಿಂಗ್ ಎರಡನೇ ದಿನವಾದ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನಲ್ಲಿ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಇಂದು ಬೆಳಗ್ಗೆ ಮಸ್ಕಿ ತಾಲೂಕಿನ ಸಂತೇಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ಬಳಿಕ ಹಸಕಮಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಿಂಧನೂರು ತಾಲೂಕಿನ ಜವಳಗೀರ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಪನ್ನಿಗನೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ, ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ಟೆಕಲ್ ಹೋಬಳಿಯ ಪೋತನಾಳ್ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾಗಿ ಭಾರೀ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ 2027 ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಅಮೆರಿಕದ ಪ್ರಮುಖ ಹೂಡಿಕೆದಾರರನ್ನು ಆಹ್ವಾನಿಸಲಾಗುವುದು ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ವಲಯದ ಪ್ರಮುಖ ಸಂಸ್ಥೆ ಸೆಂಟ್ ಆಮ್ ಎಲೆಕ್ಟ್ರಾನಿಕ್ಸ್ ಮುಂದಿನ 4 ರಾಜ್ಯದಲ್ಲಿ 500 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದ್ದು ಇದರಿಂದ ಸುಮಾರು 1,500 ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ದೇವನಹಳ್ಳಿಯ ವೈಮಾನಿಕ ಹಾಗೂ ರಕ್ಷಣಾ ಪಾರ್ಕ್ನಲ್ಲಿ ಮುಂದಿನ ತಿಂಗಳಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಂತ್ರಜ್ಞಾನ ಹಾಗೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ರಾಜ್ಯದ ಪಾರಮ್ಯವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸರ್ಕಾರ ಬದ್ದವಾಗಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಿಶಾ ಭಾರತ್ ಸಂಸ್ಥೆ ವತಿಯಿಂದ ಬೆಂಗಳೂರು ನಗರ ದಾಸರಹಳ್ಳಿ ಭಾಗದಲ್ಲಿಂದು ದೇಶಕ್ಕಾಗಿ ನಡಿಗೆ ಎಂಬ ವಿಶೇಷ ಕಾಲ್ನಡಿಗೆ ಜಾಥಾ ನಡೆಯಿತು. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಹೆಚ್ಚಾಗಿದೆ. ದೇಶಕ್ಕಾಗಿ ನಡಿಗೆ ಜಾಥಾ ಯುವಕರಲ್ಲಿ ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಜಾಥಾ ಸಂದರ್ಭದಲ್ಲಿ ದೇಶಭಕ್ತಿ ಘೋಷಣೆಗಳು, ಜಾಗೃತಿ ಫಲಕಗಳು ಹಾಗೂ ಸಾಮಾಜಿಕ ಸಂದೇಶಗಳ ಮೂಲಕ ಯುವಕರಲ್ಲಿ ದೇಶಪ್ರೇಮ ಮತ್ತು ನಾಗರಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಯಿತು. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರಿಂದ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯ ವ್ಯಕ್ತವಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಕೊಪ್ಪಳ ಜಿಲ್ಲೆ ಕಕ್ಕರಗೋಳ ಗ್ರಾಮದ ಕುಟುಂಬಸ್ಥರ ಮನೆಗೆ ಸಚಿವ ಶಿವರಾಜ ತಂಗಡಗಿ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶಿವಮೊಗ್ಗ ತಹಸೀಲ್ದಾರ ವಿಪತ್ತು ನಿರ್ವಹಣಾ ಖಾತೆಯಿಂದ ಪಾವತಿ ಮಾಡಲಾದ 15 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತ ಇಬ್ಬರು ಹೆಣ್ಣು ಮಕ್ಕಳ ಖಾತೆಗೆ ಜಮಾ ಮಾಡಿದ ರಸೀತಿಯನ್ನು ಅವರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ, ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬೀಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಎಲ್ನಿನೋದಿಂದ ಮಳೆ ಕೊರತೆಯಿದ್ದು ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಂಜೂರಾದ ಹಾಗೂ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ. ಮಳೆಯಿಂದ ಅಥವಾ ಇತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಪಾವತಿಸಲಾಗುವುದು. ಇದುವರೆಗೆ 28,488 ರೈತರು ನೋಂದಣಿಯಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ನೀರಾವರಿ ರಾಗಿ, ಮಳೆಯಾಶ್ರಿತ ರಾಗಿ ಹಾಗೂ ನೀರಾವರಿ ಭತ್ತದ ಬೆಳೆ ವಿಮೆಗೆ ಇದೇ 14ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಕರ್ನಾಟಕದ ಏಕೀಕರಣ, ಆಡಳಿತ ಸುಧಾರಣೆ, ಶಿಕ್ಷಣ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಿಜಲಿಂಗಪ್ಪ ಅವರು ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ. ಜನಪರ ಆಡಳಿತಕ್ಕೆ ಮಾದರಿಯಾಗಿದ್ದ ಅವರ ಜೀವನ ಹಾಗೂ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ನಾಡು ಕಂಡ ಧೀಮಂತ ನಾಯಕ, ಶರಾವತಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳ ಮೂಲಕ ನಾಡಿನ ಪ್ರಗತಿಗೆ ಅವರು ನೀಡಿದ ಕೊಡುಗೆಗಳು ಸ್ಮರಣೀಯ. ಅವರ ಆದರ್ಶಗಳು ಮತ್ತು ಜನಸೇವೆಯ ಬದ್ಧತೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿ, ನಾಡಿನ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು. ಅವರ ದೂರದೃಷ್ಟಿ ಮತ್ತು ಜನಪರ ಸೇವೆಗಳು ಸದಾ ಸ್ಮರಣೀಯ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್, ನವ ಕರ್ನಾಟಕ ನಿರ್ಮಾಣದ ಕನಸು ಹೊತ್ತು ಶರಾವತಿ ಜಲವಿದ್ಯುತ್, ಕಾಳಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಎಸ್ ನಿಜಲಿಂಗಪ್ಪ ಅವರು ಜಾರಿಗೊಳಿಸಿರುವುದು ಸ್ಮರಣೀಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆಯಿದೆ ಎಂದು ತಿಳಿಸಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ನಾಳೆಯಿಂದ ಈ ಸೇವೆ ಲಭ್ಯವಿದ್ದು ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ನಿಲ್ದಾಣಗಳಿಂದ ಈ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಹಾಗೂ ಇಕ್ಕೇರಿ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅವಕಾಶವಿದೆ. ಆನ್ಲೈನ್ನಲ್ಲಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ. ಆಸನಗಳು ಲಭ್ಯವಿದ್ದಲ್ಲಿ ಬಸ್ ನಿರ್ವಾಹಕರ ಬಳಿಯೂ ಟಿಕೆಟ್ ಪಡೆಯಬಹುದು. ಈ ವಿಶೇಷ ಪ್ಯಾಕೇಜ್ಗೆ ಶಕ್ತಿ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಹಾಗೂ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಕೊಪ್ಪಳ ಜಿಲ್ಲೆಯ ವಿವಿಧ ಮಕ್ಕಳ ವಸತಿ ನಿಲಯಗಳು, ಶಾಲೆಗಳು, ಪೊಲೀಸ್ ಠಾಣೆಗಳು ಹಾಗೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ತಿಳಿಸಿದ್ದಾರೆ. ಅವರು ಹಟ್ಟಿಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಮಾರಂಭದ ಪೂರ್ವ ಸಿದ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸುಮಾರು 1,500 ಹೆಚ್ಚು ಜನರು ಸೇರುವುದರಿಂದ ಜಿಲ್ಲಾಡಳಿತ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ

0: ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳಿದರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚಿಕ್ಕ ವಯಸ್ಸು ಆದ್ರೆ ದೊಡ್ಡ ಕನಸುಗಳು. ಸಂಗೀತ ಎನ್ನೋ ಸುಂದರ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ತಾ ಇರೋ ದೇವರ ನಾಮ, ಗಮಕ, ಭಗವದ್ಗೀತೆ ಪಠಣ, ಹಾರ್ಮೋನಿಕ ವಾದನದ ಮೂಲಕ ಎಲ್ಲರ ಮನಸೂರೆಗೊಂಡಿರುವ ನಮ್ಮ ಇಂದಿನ ಪುಟ್ಟ ಅತಿಥಿ ಹೇಮಾ ಭಟ್. ಮಾತುಗಳ ಜೊತೆ ಸಂಗೀತದ ಸವಿಯನ್ನು ಆಸ್ವಾದಿಸುತ್ತಾ ಈ ಪುಟ್ಟ ಪ್ರತಿಭೆಯ ಸಂಗೀತ ಯಾನವನ್ನ ತಿಳ್ಕೊಳ್ಳೋಣ. ಹೇಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಮಾ, ನೀನ್ ಇವಾಗ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯ?
1: ನಾನು 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀನಿ.
0: ಓಕೆ. ಸಂಗೀತದ ಇಷ್ಟೆಲ್ಲಾ ಪ್ರಕಾರಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ಯಲ್ಲ, ಸೊ ಎಷ್ಟನೇ ವಯಸ್ಸಿಂದ ನೀನು ನಿನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು?
1: ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಕಲಿತಾ ಇದ್ದೆ ಸಂಗೀತನ.
0: ಹೇಗೆ ಇಂಟ್ರೆಸ್ಟ್ ಬಂತು? ಯಾರು ಹೇಳಿದ್ರು? ಅಪ್ಪ ಅಮ್ಮ ಹೇಳಿದ್ರ ಅಥವಾ ನಿಂಗೆ ಏನಾದ್ರೂ ಟಿವಿ ನೋಡಿ ಅಥವಾ ರೇಡಿಯೋ ಕೇಳಿ?
1: ಚಿಕ್ಕದಿರುವಾಗ ನಾನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹಾಡ್ ಕೇಳ್ತಾ ಇದ್ದೆ, ಅದನ್ನ ನೋಡ್ಕೊಂಡು ನಾನು ಕಲಿಬೇಕು ಅಂತ ಇನ್ಸ್ಪೈರ್ ಆಗಿ ಕಲಿಬೇಕು ಅಂತ.
0: ಓಕೆ ಓಕೆ. ನೀನು ಫಸ್ಟ್ ಸಾಂಗ್ ನ ಸ್ಟೇಜ್ ಮೇಲೆ ಹಾಡಿದ್ದು ನೆನಪಿದ್ಯಾ?
1: ಹಾ, ನೆನಪಿದೆ.
0: ಯಾವ ಕ್ಲಾಸ್ ಅಲ್ಲಿ ಹಾಡಿರೋದು ಅಂಡ್ ಯಾವ ಹಾಡ್ ಹಾಡಿರೋದು?
1: ನಾನು ರಾಮನಾಮ ಪಾಯಸಕ್ಕೆ ಅಂತ.
0: ಓಕೆ. ಆ ಸಾಂಗ್ ನ ಸ್ವಲ್ಪ ಹಾಡ್ಬೋದಾ, ನೆನಪಿದ್ಯಾ?
1: ಹಾ, ರಾಮನಾಮ ಪಾಯಸಕ್ಕೆ

0: ಓಕೆ, ನೀನು ಇವಾಗ ಸ್ಕೂಲಿಗೆ 5ನೇ ಕ್ಲಾಸಿಗೆ ಹೋಗ್ತಿದ್ಯಾ, ಹೋಮ್ವರ್ಕ್ ಕೊಡ್ತಾರೆ, ಜಾಸ್ತಿ ಓದಕ್ಕಿರುತ್ತೆ, ಪ್ಲಸ್ ನೀನು ಸಂಗೀತದ ಇಷ್ಟೆಲ್ಲ ವಿಧಗಳನ್ನು ಅಭ್ಯಾಸ ಮಾಡ್ತೀಯಲ್ಲ, ಹೇಗೆ ನೀನು ಬ್ಯಾಲೆನ್ಸ್ ಮಾಡ್ತೀಯಾ ಹೇಮಾ?
1: ಬೆಳಗ್ಗೆ ಸ್ಕೂಲಿಗೆ ಸ್ವಲ್ಪ ಟೈಮ್ ಇರುವಾಗ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ. ಟೈಮ್ ಇಲ್ಲ ಅಂದರೆ ಸ್ಕೂಲಿಂದ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡ್ಕೋತೀನಿ.
0: ಓಕೆ, ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಈ ಪ್ರಾಕ್ಟೀಸ್ ಮಾಡೋಕ್ಕೆ ಮನೆಯಲ್ಲಿ?
1: ನಮ್ಮಮ್ಮ.
0: ನಿಮ್ಮಮ್ಮ ಹೆಲ್ಪ್ ಮಾಡ್ತಾರಾ? ಓಕೆ, ಸಂಗೀತ ಮತ್ತು ಓದು ಇದೆರಡನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅಮ್ಮನ ಸಪೋರ್ಟ್ ಹೇಗೆ ಇದೆ?
1: ಅಮ್ಮ ನನಗೆ ಯಾವುದಾದ್ರೂ ಬರದೇ ಇರುವಾಗ ಓದಿಸ್ತಾರೆ, ಆಮೇಲೆ ಸಂಗೀತ ಎಲ್ಲರೂ ಸ್ವಲ್ಪ ಶ್ರುತಿ ಎಲ್ಲಾದರೂ ಹೋದರೆ ಅದನ್ನ ನೋಡ್ಕೋ ಸ್ವಲ್ಪ ಅಂತ ಅಂತಾರೆ.
0: ಅಂಡ್ ನಿಮ್ಮ ಮನೇಲಿ ಯಾರಾದರೂ ಮುಂಚೆ ಸಂಗೀತ ಕಲ್ತಿದ್ದಾರಾ ಹೇಮಾ?
1: ಇಲ್ಲ.
0: ನೀನೇ ಫಸ್ಟ್ ಕಲ್ತಿರೋದು? ಓಕೆ, ಸೊ ಯೂಟ್ಯೂಬ್ ಅಲ್ಲಿ ನೀನು ಭಕ್ತಿಗೀತೆಗಳನ್ನ ಕೇಳ್ತಿದ್ದ ಅಥವಾ ಫಿಲ್ಮ್ ಸಾಂಗ್ಸ್ ಕೇಳ್ತಿದ್ದ?
1: ಎರಡು ಕೇಳ್ತಾ ಇದ್ದೆ.
0: ಈಗ ನಮ್ಮ ಪುಟಾಣಿ ಮಕ್ಕಳಿಗೆ ಒಂದು ದೇವರ ನಾಮ ಅಥವಾ ಭಕ್ತಿಗೀತೆ ಹಾಡ್ಬೋದಾ?

0: ಹೇಮಾ, ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ. ವಾಯ್ಸ್ ಇಸ್ ವೆರಿ ಮೆಲೋಡಿಯಸ್, ವೆರಿ ವೆರಿ ವೆರಿ ನೈಸ್. ಪ್ರತಿದಿನ ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀಯಾ ಹೇಮಾ?
1: ನಾನು ಪ್ರತಿದಿನ ಅರ್ಧ ಗಂಟೆ ಮಾಡ್ತೀನಿ.
0: ಎವ್ರಿ ಡೇ?
1: ಎವ್ರಿ.
0: ವಿದೌಟ್ ಫೇಲ್?
1: ವಿದೌಟ್ ಫೇಲ್.
0: ಓಕೆ. ನಿಂಗೆ ಬೆಳಿಗ್ಗೆ ಅಭ್ಯಾಸ ಮಾಡೋಕೆ ಇಷ್ಟನಾ ಸಂಜೆನಾ?
1: ಸಂಜೆನೆ ಮಾಡ್ತೀನಿ.
0: ಟೈಮ್ ಸಿಗಲ್ಲ ಅಂತನಾ ಬೆಳಿಗ್ಗೆ?
1: ಇಲ್ಲ, ಬೆಳಿಗ್ಗೆ ನನಗೆ ಸ್ವಲ್ಪ ಶ್ರುತಿ ಹೈ ಹೋಗಲ್ಲ ಅದಕ್ಕೆ.
0: ಓ ಓಕೆ ಓಕೆ. ಈಗ ಗಂಟ್ಲನ್ನ, ಆ ಧ್ವನಿನ ಮೇಂಟೈನ್ ಮಾಡಕ್ಕೆ ನೀನು ಏನಾದರೂ ಮೆಥಡ್ಸ್ ಫಾಲೋ ಮಾಡ್ತೀಯಾ?
1: ನಾನು ದಿನ ಬಿಸಿ ನೀರು ಕುಡಿತೀನಿ.
0: ಓಕೆ,
1: ಅದೇ ಸಾಕು.
0: ಓಕೆ, ಲೈಕ್ ಅದಕ್ಕೆ ಏನಾದರೂ ಬೇರೆ ಎಕ್ಸಸೈಸಸ್ ಮಾಡ್ಬೇಕಾ? ಗಂಟ್ಲಿನ ಎಕ್ಸಸೈಸಸ್ ಎಲ್ಲ ಏನಾದರೂ ಇದೆಯಾ ಅದಕ್ಕೋಸ್ಕರನೇ?
1: ಇಲ್ಲ, ಸ್ಟ್ರೈಟ್ ಆಗಿ ಕುತ್ಕೊಂಡು ಹಾಡ್ಬೇಕಷ್ಟೇ.
0: ಓಕೆ. ಮುಂಚೆಯಿಂದಲೂ ನಿನ್ನ ಧ್ವನಿ ಇದೇ ತರ ಇತ್ತ ಅಥವಾ ನೀನದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಷ್ಟು ಇಂಪ್ರೂವ್ ಆಗಿರೋದಾ?
1: ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗಿದ್ದೀನಿ.
0: ಹೌದಾ? ಓಕೆ ಓಕೆ. ಅಭ್ಯಾಸ ಮಾಡೋದಕ್ಕೆ ಯಾರು ಅಪ್ಪ ಅಮ್ಮ ನೆನಪಿಸ್ತಾರ? ನೀನೇ ನಾನು ಇವತ್ತು ಮಾಡಲೇಬೇಕು ಅಂತ ನಿನ್ನ ಮನಸ್ಸಿಗೆ ಬರುತ್ತೆ ಅದು?
1: ಕೆಲವೊಂದ್ಸತಿ ನಾನೇ ಮಾಡ್ತೀನಿ, ಕೆಲವೊಂದ್ಸತಿ ಅಮ್ಮ ನೆನಪು ಮಾಡ್ತಾರೆ.
0: ಸ್ಕೂಲಲ್ಲೆಲ್ಲ ಹಾಡ್ತೀಯ ಹೇಮಾ?
1: ಚಾನ್ಸ್ ಸಿಕ್ಕಿದ್ರೆ ಹಾಡ್ತೀನಿ ನಾನು.
0: ಓಕೆ, ಯಾಕೆ ಚಾನ್ಸ್ ಸಿಕ್ಕಿದ್ರೆ? ನಿನ್ನ ಫ್ರೆಂಡ್ಸಿಗೆ ಗೊತ್ತಾ ನೀನು ಹಾಡ್ತೀಯ ಚೆನ್ನಾಗಿ ಅಂತ? ಟೀಚರ್ಸಿಗೆ ಗೊತ್ತಾ? ಓಕೆ. ಸ್ಕೂಲಲ್ಲೆಲ್ಲ ಪ್ರೇಯರ್ ಎಲ್ಲ ನೀನೇ ಮಾಡೋದಾ?
1: ಪ್ರೇಯರ್ ಗ್ರೂಪ್ ಅಲ್ಲಿ ಮಾಡ್ತೀನಿ.
0: ಓಕೆ. ಮೊದಲ ಬಾರಿ ಸ್ಟೇಜ್ ಮೇಲೆ ಹಾಡಿದಾಗ ಏನ್ ಅನ್ನಿಸ್ತು?
1: ಮೊದಲ ಸಲಿ ನಾನು ಸ್ಟೇಜ್ ಮೇಲೆ ಹಾಡಿದಾಗ ಸ್ವಲ್ಪ ಭಯ ಆಯ್ತು, ಆಮೇಲೆ ಸರಿ ಆಯ್ತು.
0: ಅಲ್ಲ, ಇವಾಗ ನೀವು ಕಾಂಪಿಟಿಷನ್ ಗೆಲ್ಲ ಹಾಡಿದ್ಯಾ?
1: ಹಾಡಿದ್ದೆ.
0: ಪ್ರೈಸಸ್ ಬಂದಿದ್ಯಾ?
1: ಪ್ರೈಸಸ್ ಬರ್ಲಿಲ್ಲ, ನಂಗೆ ಶ್ಲೋಕದಲ್ಲಷ್ಟೇ ಬಂದಿದೆ.
0: ಓಕೆ, ಫೈನ್, ದಟ್ಸ್ ಓಕೆ ಅಲ್ವಾ? ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ ನೌ ಅಲ್ವಾ? ಸೊ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಅಲ್ವಾ? ಸಪೋಸ್ ನೀನ್ ಹಾಡ್ತಾ ಇರುವಾಗ ವೇದಿಕೆ ಮೇಲೆ ತಪ್ಪಾದ್ರೆ ಏನ್ ಅನ್ಸುತ್ತೆ ನಿಂಗೆ? ತಪ್ಪಾಗಿದೆಯಾ ಅವತ್ತಾದ್ರು ಮರ್ತ್ ಹೋಗಿರೋದು ಲೈನ್ಸ್ ಆತರ ಏನಾದ್ರು ಶ್ರುತಿ ತಪ್ಪಿರೋದು?
1: ಶ್ರುತಿ ತಪ್ಪಿದೆ.
0: ನಿಂಗೆ ಈಗ ಕ್ಲಾಸಿಕಲ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಯಾವ ರಾಗದಲ್ಲಿ ಹಾಡೋದಿಕ್ಕೆ ಇಷ್ಟ ನಿಂಗೆ?
1: ನಾಟರಾಗ ಇಷ್ಟ.
0: ನಾಟರಾಗನ? ನಾಟರಾಗದಲ್ಲಿ ಯಾವ್ದಾದ್ರು ಕೃತಿ ನೆನಪಿದ್ಯಾ ಬರತ್ತಾ ಹಾಡಕ್ಕೆ?
1: ಗಮಕ ಹೇಳ್ತೀನಿ ನಾನು.
0: ಓಕೆ. ಸೊ ನನ್ಗೆ ಈ ಗಮಕದ ಬಗ್ಗೆ ತುಂಬಾ ಪ್ರಶ್ನೆಗಳಿದಾವೆ ಹೇಮಾ. ಸೊ ನನ್ನ ಡೌಟ್ಸ್ ನೆಲ್ಲ ನೀನ್ ಕ್ಲಾರಿಫೈ ಮಾಡ್ಬೇಕು. ಓಕೆ ಓಕೆ. ಅದಕ್ಕಿಂತ ಮುಂಚೆ ನೀನು ಸಂಗೀತ ಅಭ್ಯಾಸ ಮಾಡೋ ಗುರುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ? ಯಾರ ಹತ್ರ ಕಲಿತಿದ್ಯಾ? ಎಷ್ಟು ವರ್ಷದಿಂದ ಕಲಿತಿದ್ಯಾ?
1: ನಾನು ಪ್ರಸಾದ್ ಭಾರದ್ವಾಜ್ ಅಂತ, ಅವ್ರ ಹತ್ರ ನಾನು ಗಮಕ ಕಲಿತಾ ಇದ್ದೀನಿ. ಅವರು ತಪ್ಪಾದ್ರೆ ಇನ್ನೊಂದ್ಸತಿ ಅದನ್ನೇ ರಿಪೀಟ್ ಮಾಡಿಸ್ತಾ ಇರ್ತಾರೆ ಸರಿ ಬರೋವರೆಗೂ.
0: ಕ್ಲಾಸಿಕಲ್?
1: ಕ್ಲಾಸಿಕಲ್ ಜಲ್ಜಾ ಪ್ರಸಾದ್ ಮ್ಯಾಮ್, ಆಮೇಲೆ ಕವನ ಮ್ಯಾಮ್.
0: ಓಕೆ, ಫೈನ್. ಕರ್ನಾಟಕ?
1: ಕರ್ನಾಟಕ.
0: ಓಕೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ?
1: 5 ವರ್ಷ ಆಯ್ತು ನಾನೀಗ ಹೋಗಿ.
0: ಹೌದಾ? ಎರಡೂ ಗಮಕ ಅಂಡ್ ಇದು?
1: ಗಮಕ 1 ವರ್ಷ ಆಯ್ತು.
0: 1 ವರ್ಷ ಆಯ್ತು. ಓಕೆ. ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದಕ್ಕೆ

0: ಕಲಿಯೋದಕ್ಕಿಂತ ಏನ್ ಮುಖ್ಯ ಅಂತ ಅನ್ಸುತ್ತೆ?
1: ಕಾಂಪಿಟೇಷನ್ಗೆ ಅಟ್ ಲೀಸ್ಟ್ ಅದಕ್ಕಾದ್ರೂ ಕಲ್ತ್ಕೊಳ್ತೀವಲ್ಲ, ಸೊ
0: ಕಲಿಯೋದು ಇಂಪಾರ್ಟೆಂಟ್, ಪ್ರೈಸ್ ಬರೋದು ಸೆಕೆಂಡ್ರಿ ಅಂತ ನಿಮ್ ಭಾವನೆ. ವೆರಿ ಗುಡ್. ಒಂದ್ ಸ್ಟೂಡೆಂಟ್ ಆಗಿ, ಫಿಫ್ತ್ ಕ್ಲಾಸ್ ಸ್ಟೂಡೆಂಟ್ ಆಗಿ, ನಿನ್ಗೆ ಗೊತ್ತಿರೋ ಪ್ರಕಾರ ಗಮಕ ಅಂದ್ರೆ ಏನು?
1: ಗಮಕ ಅಂದ್ರೆ ಅದು ಯಾವ್ದಾದ್ರೂ ಕಾವ್ಯ ಆಗಿರ್ಲಿ, ಅದ್ರ ಭಾವಕ್ಕೆ ರಾಗ ಹಾಕ್ಬಿಟ್ಟು ಅದನ್ನ ಹಾಡ್ ಮೂಲಕ ಹೇಳೋದು.
0: ಓಕೆ.
1: ಅದ್ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಘುವಂಶನ್ ಕಾವ್ಯ ಆಗಿರ್ಬೋದು, ಹಿಂಗೆ.
0: ಇದ್ರಲ್ಲಿ ಹಾಡ್ ಹೇಳ್ತಾರ ಅಥವಾ ಕತೆ ಹೇಳ್ತಾರ?
1: ಹಾಡಿನ ಮೂಲಕ
0: ಕತೆ. ಓಕೆ. ಗಮಕ ಕಲ್ತ ಮೇಲೆ ಕನ್ನಡ ಓದೋದ್ರಲ್ಲಿ, ಕನ್ನಡ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ಯಾ? ಕಥೆಗಳು ಕೇಳೋದು, ಕುಮಾರವ್ಯಾಸಂದು ಇದೆಲ್ಲ ಓದೋದು ಅಂದ್ರೆ ಇಂಟ್ರೆಸ್ಟ್ ಇದೆಯಾ?
1: ಇಂಟ್ರೆಸ್ಟ್.
0: ಓಕೆ. ಸೊ ಗಮಕ ಕೇಳಿದ್ರೆ ಅಥವಾ ಗಮಕ ಕಲ್ತ್ರೆ ಮಕ್ಕಳಿಗೆ ಏನ್ ಪ್ರಯೋಜನ ಅಂತ ಅನ್ಸುತ್ತೆ ಹೇಮಾ?
1: ಕನ್ನಡ ಭಾಷೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ.
0: ಸ್ವಲ್ಪ ಅಲ್ಲ, ತುಂಬಾನೇ ಇಂಪ್ರೂವ್ ಆಗುತ್ತೆ ಡೌನ್ ದ ಲೈನ್. ಸೊ ಈಗ ನಮ್ಗೆ ಒಂದು ಗಮಕದ ಭಾಗವನ್ನ ಹಾಡ್ಬೋದಾ?
1: ಸರಿ.
0: ಎಸ್.

0: ಲೈಕ್ ಎಷ್ಟು ಸ್ಪಷ್ಟವಾಗಿ ಇದು ಗಮಕನ ಪ್ರೆಸೆಂಟ್ ಮಾಡಿದ್ಯಲ್ಲ, ವೆರಿ ನೈಸ್ ಹೇಮಾ. ಅಂದ್ರೆ ಕೇಳಕ್ಕೆ ಲೈಕ್ ನಿಮ್ಗೆ ಗೂಸ್ ಬಂಪ್ಸ್ ಅಂತ ಗೊತ್ತಾ, ಗೂಸ್ ಬಂಪ್ಸ್ ಬರುತ್ತಲ್ಲ ಹಂಗೆ ಗೂಸ್ ಬಂಪ್ಸ್ ಬಂದಿತ್ತು ನಂಗೆ. ಓಕೆ, ಇದ್ರ ಜೊತೆಗೆ ನೀನು ಭಗವದ್ಗೀತೆನೂ ಕಲಿತಿದ್ಯಾ ಅಂಡ್ ಹಾರ್ಮೋನಿಕಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ಕಲಿತಿದ್ಯಾ ಅಂತ. ಸೊ ನಮ್ಮ ಮಕ್ಕಳಿಗೆ ನಿಂಗೆ ಗೊತ್ತಿರೋ ಭಗವದ್ಗೀತೆಯ ಯಾವ್ದಾದ್ರು ಶ್ಲೋಕ ಹೇಳ್ಬೋದಾ?
1: ಶ್ರೀ

0: ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ.
1: ಓಕೆ ಹೇಮಾ, ಭಗವದ್ಗೀತೆ ಕಲಿತು ಎಷ್ಟು ಅಂದ್ರೆ ಕಲಿಯಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು?
2: ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಕಲಿತಾ ಇದ್ದೆ, ಅಂದ್ರೆ ಕ್ಲಾಸಿಗೆ ಹೋಗ್ತಾ ಇದ್ದೆ, ಇಲ್ಲ ಅಂದ್ರೆ ನಾನು PP3 ಎಲ್ಲ ಕಲ್ತ್ಕೊತಾ ಇದ್ದೆ.
1: ಓಕೆ, ನಿಂಗೆ ಬೇರೆ ಯಾವ್ದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್, ಲೈಕ್ ಇದನ್ ಕಲಿಬೇಕು ಅಂತ ಅನ್ಸುತ್ತೆ?
2: ಸಂಸ್ಕೃತ.
1: ಅದಕ್ಕೂ ಇದಕ್ಕೂ ಸ್ವಲ್ಪ ಹತ್ತಿರದ ಸಂಬಂಧ. ನೀನು ಒಂದು ಇನ್ಸ್ಟ್ರೂಮೆಂಟ್ ಕೂಡ ನುಡಿಸ್ತೀಯ ಅಂತ ಕೇಳ್ಪಟ್ಟೆ, ಹಾರ್ಮೋನಿಕಾ ಅಂತ ಹೇಳಿ. ಸೊ ಅದರ ವಿಶೇಷತೆ ಏನು, ಇನ್ಸ್ಟ್ರೂಮೆಂಟ್ ಹೇಗೆ ಇರುತ್ತೆ ಅಂಡ್ ಅದನ್ನ ಹೇಗ್ ನುಡಿಸೋದು, ಅದರಿಂದ ಒಂದು ನಮ್ಗೆ ಸಾಂಗ್ ನುಡಿಸ್ಬೋದಾ?

ಹೇಮಾ, ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸಿ ವೆರಿ ಮೆಲೋಡಿಯಸ್ ವಾಯ್ಸ್ ಅಂಡ್ ಭಾಷೆಯ ಸ್ಪಷ್ಟತೆ, ಇದರೆಲ್ಲ ನಿನ್ನ ಪ್ಲಸ್ ಪಾಯಿಂಟ್ಸ್. ಐ ಥಿಂಕ್ ನಮ್ಮ ಎಲ್ಲ ಮಕ್ಕಳು ನಿನ್ನ ಮಾತುಗಳನ್ನ, ನಿನ್ನ ಸಾಂಗ್ಸ್ನ ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.

ಕಲೆಯೊಂದಿಗೆ ಬೆಳೆಯುವ ಬಾಲ ಮನಸ್ಸು. ಸಂಗೀತ ಗಮಕ ಕಲಾವಿದೆ ಹೇಮಾ ಭಟ್ ಅವರ ಪರಿಚಯವನ್ನ ಮಾಡಿಕೊಂಡ್ರಿ. ಇವರೊಂದಿಗೆ ಆಶಾ ಹಕ್ಕಿಯ ಬಳಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಸಮಯ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಇದೀಗ ಇಂದಿನ ಗುಲ್ಮೋಹರ್ನಲ್ಲಿ ತುಮ್ಮಿಲೆ, ದೋಸ್ತಾನ, ಹಾಗೆಯೇ ಆ ಅಬ್ ಲೌಟ್ ಚಲೆ, ಈ 3 ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು ಕೇಳಿ ಗುಲ್ಮೋಹರ್.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
2: ಓ ಯಾರೋ ಮಾಫ್ ಕರ್ನಾ ಕುಚ್ ಕಹನೆ ಆಯಾ ಹೂ

ಗುಲ್ಮೊಹರ್ನಲ್ಲಿ ಇದುವರೆಗೂ ತುಮ್ಮಿಲೆ, ದೋಸ್ತಾನ, ಹಾಗೇನೆ ಆ ಅಬ್ ಲವ್ ಚಲೆ ಈ ಮೂರು ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ ಈ ಸಂಜೆ 6:30. ಶ್ರೋತೃಗಳೇ ಗಮನಿಸಿ, ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳ ಕುರಿತಾಗಿ ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಇಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು

ಕೇಳಬಹುದು. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ ರಾತ್ರಿ 7:45ಕ್ಕೆ. ಇನ್ನು ರಾತ್ರಿ 8:00 to 8:15, 8:30 to 8:45 ಸಿರಿಗಂಧ. 8:15ಕ್ಕೆ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15ಕ್ಕೆ ಮೃತ್ಯುಂಜಯ ದೊಡ್ಡವಾಡ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಿಕಡ್ಲಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಮತಾ ಕೃಷ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯುವವಾಣಿ ಮೂಡಿ ಬರ್ತಾ ಇದೆ ರಾತ್ರಿ 9:30ಕ್ಕೆ. ಇನ್ನು ರಾತ್ರಿ 10:00ಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಗಿರಿಮಲ್ಲಪ್ಪ ಭಜಂತ್ರಿ ಅವರ ಶಹನಾಯ ವಾದನವನ್ನು ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 10:00ಗೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:02:40 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಸಮಯವಾಗಿದೆ 4:14 ಕೇಳ್ತಾ ಇದ್ರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆಯೇ ಸಾಕಷ್ಟು ಸಂದೇಶಗಳಂತೂ ಬರ್ತಾ ಇದೆ. ಶುಭ ಸಾಯಂಕಾಲ ಆತ್ಮೀಯ ನಿರೂಪಕರಿಗೆ, ನಾನು ಸೋಮನಾಥ ಗುರುಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನನಗೆ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣ ಅಂತಂದರೆ ತುಂಬ ಇಷ್ಟ. ಈ ಬಣ್ಣದ ಅಂಗಿ ನನಗೆ ತುಂಬ ಚೆನ್ನಾಗಿ ಹೊಂದುತ್ತೆ. ಯಾಕಂತ ಗೊತ್ತಿಲ್ಲ, 58 ವರ್ಷದ ನಾನು 38 ವರ್ಷದ ವ್ಯಕ್ತಿ ಥರ ಕಾಣ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೋಮನಾಥ್ ಅವರೇ, ನೀವು ಖುಷಿಯಾಗಿರಬೇಕು. ಸೊ ಈ ಒಂದು ಬಣ್ಣದಿಂದ ನಿಮ್ಮ ಏಜು ಯಂಗ್ ಆಗಿದ್ದೀರಾ ಅಂತ ನೀವು ಖುಷಿಯಾಗಿರಬೇಕು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಉಮಾಶಂಕರ್ ಅವರು HMT ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಡಿಮ್ ಇದ್ದೀನಿ, ಅದಕ್ಕೆ ನನಗೆ ಲೈಟ್ ಪಿಂಕ್ ಕಲರ್ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಲರ್ಸು ಡಿಮ್ಮು ಗಿಮ್ಮು ಏನಿಲ್ಲ ರೀ, ಎಲ್ಲ ಕಲರ್ಸು ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಆದರೆ ಅದರಲ್ಲೂ ಪ್ರಯಾರಿಟಿ ಅಂತ ಇರುತ್ತಲ್ವಾ, ಈ ಒಂದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕ್ಯಾಟಗರಿಗೆ ಸೇರುತ್ತೆ ಅಷ್ಟೇ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳು ಪ್ರಸಾರ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ನಮಗೆ ತುಂಬ ಇಷ್ಟ ಆಗುತ್ತೆ. ಗೋವಿಂದ್ ಮೆನನ್ ಅವರು ಕೋಲಾರದಿಂದ ಹೇಳ್ತಾ ಇದ್ದಾರೆ, ಅವರಿಗೆ ಹಸಿರು ಬಣ್ಣ ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ತಾ. ಹಸಿರು ಬಣ್ಣ ಇಷ್ಟನಾ ಅಥವಾ ನಿಮಗೆ ಹಸಿರು ಬಣ್ಣ ತುಂಬ ಹೊಂದುತ್ತಾ? ಮತ್ತೊಂದು ಸಂದೇಶ ನಮಗೆ ಬಂದಿರೋದು, ವಾಯ್ಸ್ ಮೆಸೇಜನ್ನು ದಯವಿಟ್ಟು ಕಳಿಸ್ಬೇಡಿ. ಎಲ್ಲರೂ ಟೈಪ್ ಮಾಡಿ ಕಳಿಸಿ, ಬಿಕಾಸ್ ವಾಯ್ಸ್ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವೇನು ಮೆಸೇಜ್ ಕಳಿಸ್ತಿರೋ ಅದನ್ನು ನಾವು ಇಲ್ಲಿ ಓದುವಂಥ ಪ್ರಯತ್ನವನ್ನು ಮಾಡಬಹುದು. ಹಾಗೆಯೇ ಕಲ್ಪನಾ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ನನಗೆ ಲೈಟ್ ಕಲರ್ಸ್ ಬಟ್ಟೆ ಎಲ್ಲ ಕೂಡ ಇಷ್ಟ ಆಗುತ್ತೆ, ಅದರಲ್ಲೂ ಬಿಳಿ ಬಣ್ಣದ ಉಡುಪು ಅಂದರೆ ನನಗೆ ತುಂಬ ಇಷ್ಟ. ಆ ಬಣ್ಣ ನನಗೆ ಒಂದು ರೀತಿ ಹಿತವನ್ನು ನೀಡುತ್ತೆ, ಅದು ನನಗೆ ಒಂದು ರೀತಿ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕಲ್ಪನಾ ಅವರು ಹರಿಹರದಿಂದ. ನಾನು ಮೊದಲನೇ ಮೆಸೇಜನ್ನು ಕೂಡ ಕಳಿಸ್ತಾ ಇದ್ದೀನಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಸಾಕಷ್ಟು ಜನ ಸ್ನೇಹಿತರಿಗೆ ಬಿಳಿ ಬಣ್ಣ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ತಾರೆ, ಹಾಗೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ. ಮಂಜುನಾಥ್ ಬಿರಾದರ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮಗೂ ಕೂಡ, ನಿಮಗೆ ಯಾವ ಒಂದು ಬಣ್ಣ ಒಪ್ಪುತ್ತೆ, ನನಗೆ ತುಂಬ ಇಷ್ಟ ಅಥವಾ ಈ ಒಂದು ಬಣ್ಣದ ಬಟ್ಟೆಗಳೇ ನನ್ನ ಹತ್ರ ಸಿಕ್ಕ ಬಟ್ಟೆ ಇರೋದು ಅಂತ ನಿಮಗೆ ಯಾವ ಬಣ್ಣ ಅನಿಸುತ್ತೆ ನಮ್ಮ ಜೊತೆ ಹಂಚ್ಕೊಳ್ಳಿ. 9:48091013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯಾಗಿದೆ 4:26. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ ಅನ್ನ. ನಿಮಗೆ ಯಾವ ಒಂದು ಬಣ್ಣ ಸೂಟ್ ಆಗುತ್ತೆ ಅಥವಾ ನಿಮಗೆ ಜೀವನ ಪೂರ್ತಿ ನಾನು ಇದೇ ಒಂದು ಬಣ್ಣನ ಇಟ್ಕೊಂಡಿರ್ತೀನಪ್ಪ ಅಂತ ಅನ್ಸಿದ್ರೆ ಅದು ಯಾವ ಬಣ್ಣ, ತುಂಬ ಇಷ್ಟವಾಗಿರುವಂತಹ ಬಣ್ಣ ಯಾವುದು, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುವಂತಹ ಬಣ್ಣ ಯಾವುದು, ಹಾಗೆ ನಿಮ್ ಕೆಲವ್ರಿಗೆ ಏನಾಗುತ್ತೆ ಒಂದು ಬಣ್ಣ ಇಷ್ಟ ಇರುತ್ತೆ ಬಟ್ ಆ ಬಣ್ಣನ ಅವ್ರು ಹಾಕೊಂಡ್ರೆ ಅದು ಅಷ್ಟು ಸೂಟ್ ಆಗಲ್ಲ ಅಥವಾ ಅವ್ರ ಹತ್ರ ಆ ಬಣ್ಣ ಅಷ್ಟು ಕಾಂಪ್ಲಿಮೆಂಟ್ ಮಾಡಲ್ಲ. ಸೊ ಆ ಥರ ಕೇಸ್ಗಳು ಇದೆ. ಸೊ ಒಂದಷ್ಟು ಸಂದೇಶ ಬಂದಿದೆ. ಹರಿಕೃಷ್ಣ ಅವರು ರಾಯಚೂರು ಜಿಲ್ಲೆಯಿಂದ ಕಲ್ಲೂರು ಗ್ರಾಮದಿಂದ, ನನಗೆ ಬಿಳಿ ಬಣ್ಣ ಅಂದ್ರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಮಹಂತೇಶ್ ಅಂತ ಗದಗ್ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಕಪ್ಪು ಮತ್ತು ಬಿಳಿ ಈ ಬಣ್ಣದ ಬಟ್ಟೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನಗೆ ಎಲ್ಲಾ ಬಣ್ಣವೂ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅಭಿವಂದನೆಗಳೊಂದಿಗೆ ಅಂತ ಹೇಳ್ತಾ ಇರೋರು, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 272-33. ಕಲ್ಪಶ್ರೀ ಗುರುಸಿದ್ದಪುರ ಗ್ರಾಮದಿಂದ, ಇತ್ತೀಚೆಗಷ್ಟೇ ನಾವು ನಮ್ಮ ಮಗಳ ಮದುವೆನ ಮಾಡಿದ್ವಿ. ಮದುವೆಗೆ ಬಂದಿದ್ದ ಅತಿಥಿಯೋರ್ವರು ಹೇಳಿದ್ರು, ನೀವು ಎಲ್ಲ ಸೀರೆಯಲ್ಲೂ ಬಹಳ ಚಂದವಾಗಿ ಕಾಣುತ್ತಿದ್ದೆ, ದೃಷ್ಟಿ ತೆಗೆಸ್ಕೋ ಅಂತ ಹೇಳಿದ್ರು. ಆದ್ರಿಂದ ನನಗೆ ಎಲ್ಲ ಬಣ್ಣಗಳು ಹೊಂದುತ್ತೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರೆ ಕಲ್ಪಶ್ರೀ, ತುಂಬ ಲಕ್ಕಿ ಕಲ್ಪಶ್ರೀ. ನೀವು ಎಲ್ಲ ಬಣ್ಣದ ಬಟ್ಟೆಗಳು ನಿಮಗೆ ಹೊಂದುತ್ತೆ ಅಂತಂದ್ರೆ ಸಕ್ಕತ್ತಲ್ವಾ? ಎಲ್ಲರೂ ನಿಮಗೆ ಎಲ್ಲ ಯಾವ ಬಟ್ಟೆ ಹಾಕೊಂಡ್ರು ಕಾಂಪ್ಲಿಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ನಿಮಗೆ. ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಕೊಕ್ಕನೂರಿನಿಂದ. ಶುಭ ಸಂಜೆ ಮೇಡಮ್, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಬಣ್ಣಗಳ ಕುರಿತು ನೀಡಿದಂತಹ ಮಾಹಿತಿ ತುಂಬಾ ಇಷ್ಟ ಆಗ್ತಾ ಇದೆ. ವಿಶೇಷವಾಗಿ ನನಗೆ ಬಿಳಿ ಬಣ್ಣ ಅಂತಂದ್ರೆ ತುಂಬಾ ಇಷ್ಟ ಮೇಡಮ್. ಬಿಳಿ ಬಣ್ಣವನ್ನ ಸಾಮಾನ್ಯವಾಗಿ ಶಾಂತಿ, ಸರಳತೆ ಮತ್ತು ಸ್ವಚ್ಛತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಹಾಗೂ ಒಂಥರ ಒಳ್ಳೆ ಭಾವನೆಯನ್ನ ಮೂಡಿಸುವಂತಹ ಬಣ್ಣ ಕೂಡ ಬಿಳಿ ಹೌದು. ಇಂತಹ ಉತ್ತಮ ಹಾಗೂ ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾ ಇರುವಂತಹ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಶಾಂತಾಚಾರ್ ಅವರೇ. ನಿಮಗೂ ಕೂಡ ಧನ್ಯವಾದಗಳು. ಮುಧೋಳ್ ತಾಲೂಕಿನ ಅಕ್ಕಿಮರಡಿಯಿಂದ ವಿಠ್ಠಲ ಕಂಬಾರ ಅವರು ನನಗೆ ಮೆಸೇಜ್ ಕಳಿಸಿದ್ದಾರೆ, ನನಗೆ ಬಿಳಿ ನೀಲಿ ಹಸಿರು ಬಣ್ಣ ಅಂದ್ರೆ ತುಂಬಾ ಇಷ್ಟ. ಆ ಬಣ್ಣದ ವಸ್ತು ಆಗಲಿ, ವಾಹನ ಆಗಲಿ, ಎಲೆಕ್ಟ್ರಿಕ್ ಮೆಷಿನರಿ ಆಗಲಿ, ಬಟ್ಟೆ ಆಗಲಿ, ಬಣ್ಣ ನೋಡಿ ಆಯ್ಕೆ ಮಾಡ್ತೀನಿ. ನನ್ನ ಜಾತಕದ ಪ್ರಕಾರ ಈ ಮೂರು ಬಣ್ಣ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರ ಎಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ಬರುತ್ತೆ, ಎಷ್ಟು ವೆರೈಟೀಸ್ ಆಫ್ ಥಿಂಕಿಂಗ್ ಬರುತ್ತೆ ಅಂತ ಯೋಚನೆ ಮಾಡಿ. ಬಿಳಿ ಬಣ್ಣ ಅಂತಂದರೆ ಒಬ್ರಿಗೆ ಇಷ್ಟ, ಒಬ್ರಿಗೆ ಎಲ್ಲ ಬಣ್ಣನೂ ಇಷ್ಟ, ಕೆಲವರಿಗೆ ಜಾತಕಕ್ಕೆ ಹೊಂದುವಂತಹ ಬಣ್ಣ ಇಷ್ಟ. ಬಣ್ಣಗಳೇ ಹೀಗೆ ಅಲ್ವಾ, ಎಷ್ಟು ಯೋಚನೆ ಮಾಡ್ತಾ ಇದ್ರೆ ಎಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಈ ಒಂದು ಬಣ್ಣಗಳು ಕಾಣಿಸುತ್ತೆ. ನಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ನಮ್ಮ ಪರ್ಸನಾಲಿಟಿಗೆ ಯಾವ್ದು ಸೂಟ್ ಆಗುತ್ತೆ, ನಮ್ಮ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೆ, ಹಾಗೆ ಈ ಒಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ, ಎಷ್ಟು ಪ್ರಶ್ನೆಗಳು ನಮಗೆ ತಲೆಯಲ್ಲಿ ಬರುತ್ತೆ. ಒಂದು ಕಲರ್ ನಮಗೆ ತುಂಬ ಇಷ್ಟ ಆಗುತ್ತೆ ಬಟ್ ಅದನ್ನು ಹಾಕೊಂಡಾಗ ನಮಗೆ ಅದು ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ನಿಮಗೆ ಅತಿ ಹೆಚ್ಚು ಕಾಂಪ್ಲಿಮೆಂಟ್ ಸಿಕ್ಕಂತಹ ಕಲರ್ ಡ್ರೆಸ್ ಯಾವುದು, ಕಲರ್ ಯಾವುದು, ಅಥವಾ ನಿಮ್ಮ ಸ್ಕಿನ್ ಟೋನ್ಗೆ ಸರಿಯಾಗುವಂತಹ ಕಲರ್ ಟೋನ್ ಯಾವುದು, ನಮಗೆ ಕಲರ್ ಯಾವುದು ಅಂತ ನನಗೆ ಕಳಿಸ್ಕೊಡಿ. 9480901013 9480101013 ಈ ಒಂದು ಸಂಖ್ಯೆಗೆ ನಿಮಗೆ ಯಾವ ಬಣ್ಣ ಇಷ್ಟ, ಯಾವ ಬಣ್ಣ ನಿಮ್ಮ ಅಂದವನ್ನು ಹೆಚ್ಚು ಕಾಣುವಂತೆ ಮಾಡುತ್ತೆ, ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಸಂದೇಶಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಎವರ್ ಗ್ರೀನ್ ಸಾಂಗ್ ಬರ್ತಾ ಇದೆ, ಕಿಶೋರ್ ಕುಮಾರ್ ಹಾಗೆ ಮನ್ನಾದೆ ಅವರ ಧ್ವನಿಯಲ್ಲಿ.

ಸಮಯ ಆಗಿರೋದು 4:41 ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಿ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಒಂದು ಅದ್ಭುತವಾದಂತಹ ಗಜಲ್ ಅನ್ನ ಕೇಳಿದ್ರಿ. ಚಿತ್ರಾ ಸಿಂಗ್ ಅವರ ಧ್ವನಿಲಿ ಈ ಒಂದು ಗಜಲ್ ಆಗಿತ್ತು. ಹಾಗೆ ನನಗೆ ಕಪ್ಪು ಮತ್ತು ಬಿಳಿ ಬಣ್ಣ ಅಂತಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನನಗೆ ನೀಲಿ ಬಣ್ಣ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಇದು ನಾನು ಬ್ಲೂ ಕಲರ್ ಮೊಬೈಲ್ ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿದ್ದೀನಿ. ಸೊ ಗಾಯತ್ರಿ ಪೈ ಅವರು ಕುಮಟಾದಿಂದ ಹೇಳ್ತಾ ಇದ್ದಾರೆ. ಸೊ ಕಲರ್ ಅನ್ನೋದು ಎಷ್ಟು ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿ ನಮ್ಮ ಮನಸ್ಸಿನಲ್ಲಿ. ಸೊ ನಮಗೊಂದು ಕಲರ್ ಇಷ್ಟ ಆಯಿತು ಅಂತಂದರೆ ಅದೇ ಕಲರಲ್ಲಿ ಎಲ್ಲ

ವಸ್ತುಗಳನ್ನು, ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನು ಕೂಡ ನಾವು ಅದೇ ಬಣ್ಣದಲ್ಲಿ ಹುಡುಕ್ತಾ ಇರ್ತೀವಿ. ಈಗ ಮೊಬೈಲ್ ಇರ್ಬೋದು, ಗಾಯತ್ರಿ ಅವ್ರು ಹೇಳ್ದಂಗೆ ಮೊಬೈಲ್ ಇರ್ಬೋದು, ಮೊಬೈಲ್ನ ನಾವು ಬ್ಲೂ ಕಲರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಜೊತೆಗೆ ನಮ್ಮ ಮನೆಗಳಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಆ ಪೇಂಟಿಂಗನ್ನು ಕೂಡ ಬ್ಲೂ ಅಲ್ಲಿ, ಅಥವಾ ಬ್ಯಾಗ್ ತೊಗೊಂಡ್ರೆ ಬ್ಲೂ ಕಲರ್, ಚಪ್ಪಲಿ ತೊಗೊಂಡ್ರೆ ಬ್ಲೂ ಕಲರ್, ಯಾವುದೇ ರೀತಿ ಆಕ್ಸೆಸರೀಸ್ ತೊಗೊಂಡ್ರೆ ಬ್ಲೂ ಕಲರ್, ಬಳೆಗೆ ತೊಗೊಂಡ್ರೆ ಬ್ಲೂ ಕಲರ್. ಸೊ ಈ ರೀತಿ ಮೈಂಡು ಕೂಡ ನಮ್ಮ ಇಷ್ಟದ ಕಡೆ ಓಡ್ತಾ ಇರುತ್ತೆ. ಹಾಗೆ ನನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಸೀತಾ ಗೌರಿಯವರು. ಹುಲಿಗೆ ಸೀತಾ ಮಾತೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಮೇಡಮ್ ಪಿಂಕ್ ಅಂದರೆ ನನಗೆ ತುಂಬ ಇಷ್ಟ, ನನ್ನ ಸಂಗಾತಿಯನ್ನು ನಾನು ಪಿಂಕ್ ಕಲರ್ ಸಾರಿನಲ್ಲಿ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹುಲಿಗೆಪ್ಪ ಅರೋಲಿಯವರು ರಾಯಚೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾ ವಾ ವಾ ವಾ, ನಿಮ್ಮ ಸಂಗಾತಿಯನ್ನು ನೀವು ಪಿಂಕ್ ಕಲರಲ್ಲಿ ನೋಡೋ ಆಸೆಯನ್ನು ಹೇಳ್ತಿದ್ದೀರಿ. ಬಹುಶಃ ನಿಮ್ಮ ಸಂಗಾತಿ ಈ ಒಂದು ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರೆ ಅವರು ಕೂಡ ಪಿಂಕ್ ಕಲರ್ ಸಾರಿನ ಅರೇಂಜ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ಮೇಡಮ್ ಗುಡ್ ಈವ್ನಿಂಗ್, ನನಗೆ ಬಿಳಿ ಕಲರ್, ವೈಟ್ ಕಲರ್ ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ರೋಷನ್ ಅವರು ರಾಯಚೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಒಂದಷ್ಟು ಬಣ್ಣ ಇಷ್ಟ ನನಗೆ, ಇಷ್ಟ ಬಣ್ಣ ಹೋಗೋವರೆಗೂ ಯಾಕೆ ಯೂಸ್ ಮಾಡಬೇಕು, ಒಂದಷ್ಟು ದಿನ ಎಲ್ಲ ಬಣ್ಣನೂ ಹಾಕ್ಕೋಬೇಕು, ಆಮೇಲೆ ನೆಕ್ಸ್ಟ್ ಬೇರೆ ಬಣ್ಣಕ್ಕೆ ಶಿಫ್ಟ್ ಆಗಬೇಕು ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 7219, ಇವರು ಕೂಡ, ನನಗೆ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಆಕಾಶದ ಕೆಳಗೆ ಕೂತ್ಕೊಂಡು ಆ ಒಂದು ಕಲರನ್ನು ನೋಡ್ತಾ ಇರಬೇಕು ಅಂತ ಬಹಳ ಇಷ್ಟ ಆಗುತ್ತೆ, ಹಾಗೆ ನನಗೂ ಕೂಡ ಅದು ತುಂಬ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಕಾರ್ಮೋಡ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇವರೇನು ಹೇಳ್ತಿದ್ದಾರೆ ಗೊತ್ತಾ, ಸೊ ನನಗೆ ಒಂದು ಕಲರ್ ತುಂಬ ಫೇವ್ರೆಟ್, ಇದೇ ಕಲರ್ ಇಷ್ಟನಾ ಅಂತ ನಾನು ಜಾತಕದಲ್ಲೂ ಹೋಗಿ ಕೇಳ್ಕೊಂಡು ಬಂದೆ, ಆ ಕಲರ್ ನನಗೆ ಇಷ್ಟ ಆಯಿತು ಅಂತ ನಾನು ಅದೇ ಕಲರ್ ಬಟ್ಟೆಗಳು ತೊಗೊಳ್ತೀನಿ, ಕಾರ್ ಕೂಡ ರೀಸೆಂಟಾಗಿ ತೊಗೊಂಡೆ, ಅದೇ ಕಲರ್ ಕಾರ್ನ ಕೂಡ ತೊಗೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮತ್ತೊಂದು ಗೀತೆ, ವಸುಂಧರಾ ಅವರ ಧ್ವನಿಯಲ್ಲಿ.

ಸಮಯಾಗಿರೋದು 4:51 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಕ್ತಾ ಇತ್ತು. ಹಾಗೆ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದಿರಿ. ಮೇಡಮ್ ನಮಸ್ತೆ, ನನಗೆ ಸ್ಕೈ ಬ್ಲೂ ಕಲರ್ ಹಾಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ, ಸೊ ಯಾವಾಗ್ಲೂ ನಾನು ಇದೇ ಬಣ್ಣದ ಸೀರೆಗಳನ್ನ ಉಟ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಕಾನಿ ಸ್ವಾತಿಮಾ ಅವರು ಶಕ್ತಿನಗರ ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ತುಂಬಾ ಸುಂದರವಾಗಿದ್ವು, ಅವುಗಳನ್ನ ಕೇಳೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು. ನಿಮ್ಮ ಸುಮಧುರ ಗಾಯನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನ ಅನೇಕ ಅದ್ಭುತ ಹಾಡುಗಳನ್ನ ಕೊಡ್ತಾ ಇರಿ ಅಂತ ಹೇಳ್ತಾ ಇರೋದು ಸವಿತಾ, ಶಾರದಾ, ಶಿವಾನಂದ, ವಿವೇಕ್, ಅಶೋಕ್ ಮತ್ತು ಪ್ರತಾಪ್ ಅವರು ಗೋಕಾಕ್ನ ಲಕ್ಷ್ಮೀ ಟವರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಯಾವ ಕಲರ್ ಇಷ್ಟ ಅಂತ ಇಷ್ಟೊತ್ತಂಕ ಯೋಚನೆ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ. ನಾನು ಮೆಸೇಜ್ ಮಾಡಿರ್ಲಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಇದ್ದದ್ದು ಪಿಂಕ್ ಕಲರ್. 65% ಅಷ್ಟು ಜನ ಪಿಂಕ್ ಅಂತ ಮೆಸೇಜ್ ಕಳಿಸಿದ್ದಾರೆ, ಸೊ ನಾನು ಪಿಂಕ್ ಕಲರ್ ಅಂತ ಹೇಳ್ತಾ ಇದ್ದಾರೆ. ಜಯಣ್ಣ ಶಶಿವಾಳ ಅವರು ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 00741. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಇವತ್ತು ನಾವು ಬಣ್ಣಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಸೊ ಯಾವ ಬಣ್ಣ ನಿಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುತ್ತೆ ಅಥವಾ ನಿಮಗೆ ತುಂಬಾ ಒಪ್ಪುವಂತಹ ಬಣ್ಣ ಯಾವುದು, ಅತಿ ಹೆಚ್ಚು ಕಾಂಪ್ಲಿಮೆಂಟ್ಸ್ ಬರುವಂತಹ ಬಂದಂತಹ ಬಣ್ಣ ಯಾವುದು ನಿಮಗೆ ಅಂತ ಮಾತಾಡ್ತಾ ಇದ್ದೆ. ಸಾಕಷ್ಟು ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಅದಾದ್ಮೇಲೆ ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಹೊರಡ್ತಾ ಇರೋದು ನಾನು ಆರ್ ಜೆ ಚೈತ್ರ. ಹ್ಯಾಪಿ ವೀಕೆಂಡ್ ಎಲ್ಲರಿಗೂ, ಖುಷಿಯಾಗಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಸಮಯ ಆಗಿದೆ 5:40 ನ್ಯೂಟನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಾ, ಇವತ್ತಿನ ಸಂಜೆಯಲ್ಲಿ ಚುಮು ಚುಮು ಮಳೆಯಲ್ಲಿ ಒಬ್ಬರೇ ಇದ್ರೆ ಹೇಗಿರುತ್ತೆ, ಜೊತೆಯಲ್ಲಿ ಯಾರಾದರೂ ಇರಲೇಬೇಕಲ್ವಾ. ಅದಕ್ಕೆ ನಮ್ಮ ಹತ್ತಿರವಾದವರು ಯಾರಾದರೂ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಜೊತೆಯಾಗಿದ್ದಾರೆ ರೂಪಾ ಕೂಡ. ನಾವಿಬ್ರು ಸೇರಿ ನಾನ್ ಸ್ಟಾಪ್ ಸಂಜೆಯಲ್ಲಿ ಸುಮಧುರವಾದ ಹಾಡುಗಳನ್ನ ನಿಮಗೆ ಕೇಳಿಸ್ತಾ ಹೋಗ್ತೀವಿ. ಕೇಳಿ, ಎಂಜಾಯ್ ಮಾಡಿ.

0: ಹಲೋ ನಮಸ್ಕಾರ. 5:26:26 ನೀವು ಕೇಳ್ತಾ ಇದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನಬಿದ್ದು. ಹಾಯ್ ಭವ್ಯ, ಇವತ್ತಂತೂ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ತುಂಬಾ ಆಸೆ ಇಟ್ಕೊಂಡು ಬಂದೆ ಭವ್ಯ. ಯಾಕೆ ಅಂತ ಕೇಳಲ್ವಾ? ಯಾಕೆ ಅಂದ್ರೆ ನಿಮ್ ಜೊತೆ ಮಳೆನಲ್ಲಿ ಏನಾದ್ರೂ ತಿನ್ಬೇಕು ಅಂತ ತುಂಬಾ ಆಸೆ ಆಯ್ತು.
1: ಬಂದಿದ್ದೀರಾ?
0: ಖಂಡಿತ. ಆದ್ರೆ ನಮ್ಮ ಕೇಳಗ್ರು ಮಾತ್ರ ಹೇಳೋದಿಲ್ಲಪ್ಪ. ಆದ್ರೆ ನಿಮ್ಮನ್ ಮೀಟ್ ಮಾಡ್ಬೇಕು ಅಂತ ಬರ್ತಾ ಬರ್ತಾ ಏನ್ ಮಳೆ ಅಂತೀರಾ? ಈ ಕಡೆ ಜೋರಾಗೂ ಬರ್ತಾ ಇಲ್ಲ, ಈ ಕಡೆ ನಿಧಾನಕ್ಕೂ ಬರ್ತಾ ಇಲ್ಲ. ಅಪ್ಪಾ, ಅಲ್ಲ ನಿಧಾನಕ್ಕೆ ಬರ್ಬೇಕು ಇಲ್ಲ ಜೋರಾಗಿ ಬರ್ಬೇಕು, ನನ್ನ ನಿಲ್ಲಿಸ್ಬೇಕು ಇಲ್ಲಾಂದ್ರೆ ಕಳಿಸ್ಬೇಕು ಅಲ್ವಾ? ಇದು ಏನ್ ಮಾಡ್ತಾ ಇದೆ ಅಂದ್ರೆ, ಭವ್ಯ ನಿಜವಾಗ್ಲೂ ಮೀಟ್ ಮಾಡಕ್ ಹೋಗ್ತೀಯಾ ಇಲ್ವಾ ಅಂತ ಡೌಟ್ ಅಲ್ಲಿ ಕೇಳ್ದಾಗಿದೆ. ಯಸ್, ಹೌದು. ಆದ್ರೂ ಭವ್ಯ, ಇವತ್ತು ತುಂಬಾ ಖುಷಿ ಆಯ್ತು ನಿಮ್ಮನ್ ನೋಡಿ. ಹಾಗೆ ನಿಮ್ಮನ್ ನೋಡೋ ಖುಷಿನಲ್ಲಿ ಬರ್ತಾ ಮಳೆನಲ್ಲಿ ಬೇರೆ ನೆನ್ಕೊಂಡ್ ಬಂದೆ. ಇದನ್ನೇ ನಮ್ ಕೇಳಿದ್ರ ಬಗ್ಗೆ ಕೇಳಿದ್ರೆ ಹೇಗಿರುತ್ತೆ ಅಂತ ಕೂಡ ಯೋಚನೆ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ. ಸೊ ಏನ್ ಕೇಳ್ತೀನಿ ಅಂತ ಗೆಸ್ ಮಾಡಿದೀರಾ ಅಲ್ವಾ? ಯಸ್, ಆಫ್ ಕೋರ್ಸ್. ಇವತ್ತು ನಮ್ಮ ಕೇಳಗ್ರನ್ನ ನಾನ್ ಕೇಳ್ತಾ ಇರೋದು, ವೀಕೆಂಡ್ ಅಲ್ಲಿ ಈ ರೀತಿ ಆ ಜಿಡಿ ಜಿಡಿಯಾಗಿರುವಂತಹ ಮಳೆ ಬಂದು ಸ್ವಲ್ಪ ನಿಮ್ಮನ್ನ ತಣ್ಣಗೆ ಮಾಡಿದ್ರೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ? ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗ್ ಹೋಗ್ತೀರಾ? ಮಳೆನ ಬೈಕೋತೀರಾ ಇಲ್ಲ ಖುಷಿ ಪಡ್ತೀರಾ? ಇದೆಲ್ಲವನ್ನ ತಿಳ್ಕೊಳ್ಳುವಂತ ಪುಟ್ಟ ಕುತೂಹಲ ನನಗೆ ನಿಮ್ಮ ಪ್ರೀತಿಯ ಗೆಳತಿ ರೂಪಾಗೆ. ಕೇಳ್ತಾ ಇರಿ ಸ್ಟೇಚ್ಯೂನ್ 101.3 ಕನ್ನಡ ಕಾಮನಬಿಲ್ಲು.

0: ಭವ್ಯ, ನಿಮ್ಮನ್ ಮೀಟ್ ಮಾಡಿದ ಖುಷಿನಲ್ಲಿ ನಮ್ಮ ಕೇಳುಗರಿಗೆ ನಂಬರ್ ಹೇಳೋದೇ ಮರ್ತು ಬಿಟ್ಟೆ ನೋಡಿ.
1: ನೀವು ಮರ್ತಿರ್ಬೋದು, ನಮ್ಮ ವಾಟ್ಸ್ಆಪ್ ಸಂಖ್ಯೆ ಮರ್ತೇಸ್.
0: ನಿಜ ನಿಜ, ಖಂಡಿತ. ಆದ್ರೂ ಕೂಡ ಒಂದ್ಸರಿ ರಿಮೈಂಡ್ ಮಾಡ್ಬಿಡೋಣ ಅಲ್ವಾ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ ಹೇಗಿದೆ ನೋಟ್ ಮಾಡ್ಕೊಳ್ಳಿ, 9489101013. ಮತ್ತೊಮ್ಮೆ 9480901013. ಸೇವ್ ಮಾಡ್ಕೊಳ್ಳಿ. FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಮಾಡಿದ್ರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನಿದ್ದೀನಿ ನಿಮ್ಮೊಟ್ಟಿಗೆ ನಿಮ್ಮ ಪ್ರೀತಿಯ ಗೆಳತಿ ರೂಪ. ಇಂದಿನ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರಿಗೆ ಈಗಾಗಲೇ ಸಂದೇಶಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಮಳೆ ಬರ್ತಾ ಇದೆ, ಇಲ್ಲಿ ಒಳಗಡೆ ಸಂದೇಶಗಳ ಸುರಿಮಳೆಯೇ ಬರ್ತಾ ಇದೆ. ಏನರ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ನಮ್ಮ ಕೇಳುಗರಾದಂತಹ ರವೀಂದ್ರ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 2333 ಇವರು ಸಂದೇಶವನ್ನು ಕಳಿಸ್ಕೊಟ್ಟು, ನಾನಂತೂ ಮಳೆ ಬಂದರೆ ಒಳ್ಳೆ ಬಜ್ಜಿ ಮಾಡ್ಕೊಂಡು ತಿಂತೀನಪ್ಪ ಅಂತ ಹೇಳ್ತಾ ಇದ್ದಾರೆ. ಭವ್ಯ, ನೀವು ಬಜ್ಜಿ ಮಾಡ್ಕೊಂಡು ತಿಂತೀರಾ?
1: ತಿಂತೀನಿ, ನೀವು ಹೇಳಿದ್ರಿ ನನ್ನ ಜೊತೆ ತರ್ತೀನಿ.
0: ತಂದಿದ್ದೀನಿ, ಬ್ಯಾಗಲ್ಲಿದೆ, ಕೊಡ್ತೀನಿ ಖಂಡಿತ. ಏನಿದೆ ಅಂತ ಹೇಳ್ಬಿಟ್ರೆ ಕೇಳಿದ್ರು ಇಲ್ಲೇ ಬಂದ್ಬಿಟ್ಟು.

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಗಿರ್ಮಿಟ್ನ ಮೊದಲ ಗೀತೆಯಾಗಿ ಕೇಳಿ ಮದರ್ ಪ್ರಾಮಿಸ್ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು ಸಂಚಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ಡಾಲಿ ಧನಂಜಯ ಅವರ ಸಾಹಿತ್ಯಕ್ಕೆ ಸಂಗೀತ ನವನೀತ್ ಶ್ಯಾಮ್ ಅವರಿಂದ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಗಿರ್ಮಿಟ್ನ ಮುಂದಿನ ಗೀತೆ ಕೇಳಿ. ಲವ್ ಮಾಕ್ಟೇಲ್ 3 ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಅರುಣ್ ಕುಮಾರ್ ಅವರ ಸಾಹಿತ್ಯ, ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಗಿರ್ಮಿಟ್ನಲ್ಲಿ ಇನ್ನೀಗ ಕೇಳಿ ಏಳುಮಲೆ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ವಿ ಎಂ ಮಹಾಲಿಂಗಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಪುನೀತ್ ರಂಗಸ್ವಾಮಿಯವರ ಸಾಹಿತ್ಯಕ್ಕೆ ಸಂಗೀತ ಡಿ ಇಮಾನ್ ಅವರಿಂದ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಇನ್ನೀಗ ಕೇಳಿ ಬ್ರಾಟ್ ಚಿತ್ರದ ಒಂದು ಗೀತೆಯನ್ನು. ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರುಗಳ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

0: ಇದುವರೆಗೆ ಗಿರ್ಮಿಟ್ ಕೇಳಿದಿರಿ. ಇದು ಆಕಾಶವಾಣಿ, ಸಮಯ 6 ಗಂಟೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
6: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: परसती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुनो।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
5: ಬೆಳಗ್ಗೆ 9:05 ಕ್ಕೆ

0: ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರೇನು.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 meter ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಗಳಲ್ಲಿ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: Sonowal said, India has emerged as one of the world's leading seafaring nations. On the occasion, eSamudra, a comprehensive digital maritime governance platform, was also inaugurated. The platform aims to provide seamless, transparent, and citizen-centric services to seafarers, shipping companies, ports, service providers, and other maritime stakeholders. Union Home and Cooperation Minister Amit Shah has stressed the need for stronger cybersecurity and digital safeguards for urban cooperative banks. Addressing the Sahakar Navkranti program in Mumbai today, Mr. Shah said digital transaction frauds are on the rise and called for stronger forensic support to ensure banking safety. He highlighted the importance of collaboration with the National Forensic Science University in tackling cyber and financial crimes. The Home Minister also launched a security operations center, which will provide round-the-clock cyber surveillance and security support to urban cooperative banks. Chief Justice of India Surya Kant has stressed that justice must travel to the citizen rather than expecting citizens to travel to the justice system. He was addressing the inaugural session of the West Zone Regional Conference of the National Legal Services Authority in Indore today. The CJI said meaningful access to justice requires legal institutions to reach people who are unable to approach them. He noted that the three pillars of the conference, dialogue, dignity and inclusion, gave practical meaning to the constitutional promise of equal justice. The 11th BRICS Culture Ministers meeting was held in Bhopal today under India's BRICS chairship. The meeting adopted the Bhopal Declaration aimed at strengthening cultural cooperation among BRICS member and partner countries. Representatives from 14 countries, including 10 BRICS members and 4 partner countries, took part in the meeting. The delegates discussed ways to promote cultural and creative industries. They also focused on creating more opportunities for artists. The meeting discussed using digital platforms to help artists reach wider markets. Protecting and restoring cultural heritage was another key focus. The Intermeteorological Department, IMD, has issued an orange color warning for heavy to very heavy rainfall over Rajasthan and Odisha today. According to the IMD, thunderstorms accompanied by lightning and gusty winds are expected to prevail over Lakshadweep, North Interior Karnataka, Tamil Nadu, Puducherry and Karaikal today. The IMD has also predicted heavy rainfall with thunderstorms and lightning in various parts of the country over the next 2 to 3 days. And with that, we end this news bulletin.
1: ಇದು ಆಕಾಶವಾಣಿ. ಶ್ರೋತೃಗಳೇ, ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಲತಾ ಎಚ್ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಎಲಿಗೇನಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುವರೆ. 7:45 ಸಮಾಚಾರ ದರ್ಶನ. 8:00 to 8:15 8:30 to 8:45 ಸಿರಿಗಂಧ ಕಾರ್ಯಕ್ರಮ ಮೂಡಿಬರುತ್ತೆ. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15 ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಶ್ಮಿತಾ ಹುರ್ಕಡ್ಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಕೃಷ್ಣ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಅಶ್ವಿನಿ ಪ್ರದೀಪ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಎನ್ ಜೆ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 7:45ಕ್ಕೆ ಹಾಗೂ 8:30ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಗೀತ ಪಲ್ಲವ, 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನೇರೆಪಲ್, 11:00ಕ್ಕೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಇನ್ನು 12:50ಕ್ಕೆ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗ್ಡೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಪೂರ್ಣಿಮಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಲತೀಶ್ ಪಾಲ್ದನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಬಾಳಬೆಳಕು, ಸಂಸ್ಕೃತ ಶಿಕ್ಷಕಿ ಆರತಿ ಷಡ್ಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3:00ಗಂಟೆಗೆ ಗುಲ್ಮೊಹರ್ ಆಲಿಸುವಿರಿ. ಇನ್ನು ನಾಳೆ ಸಂಜೆ 5:30ಕ್ಕೆ ಗಿರ್ಮಿಟ್ ಕಾರ್ಯಕ್ರಮವಿದೆ. 6:51ಕ್ಕೆ ಕೃಷಿರಂಗ ಪ್ರಸಾರವಾಗುತ್ತೆ. 7:45ಕ್ಕೆ ಬಸವಣ್ಣನ ವಚನ ಹಾಗೂ ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನೈಯನ್ನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಾತ್ವಿಕ್ ಮೋಹನ್ ಅವರ ಹಾಡುಗಾರಿಕೆ ಪ್ರಸಾರವಾಗುತ್ತೆ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದ ಇಂದಿನ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ.

0: ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ. ಆನಂತರ 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗದಲ್ಲಿ ವಿದ್ಯಾಸಾಗರ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಆದರೆ ಕಲಾ ತಪಸ್ವಿ ರಾಜೇಶ್ ಅಂದರೆ ಹಿಂದೆಯೇ ನೂರಾರು ನೆನಪು. ಯಾವುದೋ ಸಂದರ್ಭದಲ್ಲಿ ರಾಜೇಶ್ ಅವರು 2 ಚಿತ್ರರಂಗದಿಂದ ದೂರ ಇದ್ದರು ಸ್ವಯಂ ಇಚ್ಛೆಯಿಂದ. ಆಮೇಲೆ ತಾಯಿ ಮಾತು ಕೇಳಿ ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ 25-26 ಜನ ಆಡಿಷನ್ ಫೇಲ್ ಆದ ಮೇಲೆ ಒಬ್ಬರು ಸ್ಮಾರ್ಟ್ ಹೀರೋ ಬೇಕು ಅಂತ ನಿರ್ಮಾಪಕರು ಇವರನ್ನು ಅರಸಿ ಬಂದರು. ಆ ಸನ್ನಿವೇಶವನ್ನ ರಾಜೇಶ್ ಅವರು ವಿವರಿಸಿದ್ದಾರೆ.
4: ಯಾತಕ್ಕೆ ಬೇಕಿನ್ನ ಸಿನಿಮಾ, ಇನ್ನೆಷ್ಟು ಕಾಡ್ತಿದೆಯೋ ನಮಗೆ ಮುಂದೆ ಅನ್ಕೊಂಡು ಸೀದಾ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ. ಯಾಕೋ ಮಗ ಎಲ್ಲ ಹೇಳಿದೆ, ನನಗೇನು ಸಿನಿಮಾಗಳು ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ. ಹೀಗೆಲ್ಲ ಆಯ್ತಮ್ಮ, ಹೀಗೆಲ್ಲ ಆಯಿತು. ಬರೋ ಚಾನ್ಸನ್ನು ಕಿತ್ತಾಕಿ ನನ್ನ ಕೈಲಿ ಹೇಳಿಸಿ ಬಯಸಿ ಎಲ್ಲ ಮಾಡಿದ್ರು, ನನಗೆ ಸಿನಿಮಾ ಬೇಡ ಅಂದೆ. ಹಾಗಾಗಿ 2 ನಾನು ಸಿನಿಮಾಗಳು ನಿರ್ಮಾಪಕರಿಂದ ಅವಕಾಶಗಳು ಬಂದರೂ ಸಿನಿಮಾ ಮಾಡ್ತಿರಲಿಲ್ಲ. ನಮ್ಮ ತಾಯಿ ಬಯ್ಯೋರು, ಯಾಕೆ ಕಳಿಸ್ದೆ, ನಾನು ಮಾಡಲ್ಲ ಅಂದಮೇಲೆ ಮಾಡಲ್ಲ, ಬೇಡ ನನಗೆ, ನನಗೆ ಯಾವ ಸಿನಿಮಾನೂ ಬೇಡ ಅಂತ ಹೇಳ್ಬಿಟ್ಟು 2 ನಾನು ಸಿನಿಮಾಗಳು ಮಾಡಿಲ್ಲ. 2 ಮಾಡಿಲ್ಲ ಸರ್, ನಾನು ಎಲ್ಲ ನಿರ್ಮಾಪಕರು ವಾಪಸ್ ಕಳಿಸ್ತಿದ್ದೆ. ಆದರೆ ಒಂದು ಮಾರ್ನಿಂಗ್, ಒಂದು ಶುಭ ದಿನ, ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇದ್ದೆ, 2 ಆದಮೇಲೆ ಇದು ವ್ಯಾಯಾಮ ಮಾಡ್ತಿದ್ದೆ. ಒಬ್ಬ ಹುಡುಗ ಬಂದ, ಒಂದು 25 ಹರಿಯ, ವಿದ್ಯಾಸಾಗರ್ ಇದ್ದಾರೆ ನಮ್ಮ. ಓ, ವ್ಯಾಯಾಮ ಮಾಡ್ತಾ ಇದ್ದಾನಪ್ಪ, ಏನು ಸಮಾಚಾರ? ಯಾರೊಬ್ಬರು ಸೇಟು ಬಂದಿದ್ದಾರೆ, ಅವರು ನಿಮ್ಮ ಮಗನ ನೋಡಬೇಕು ಅಂತ. ಸೇಟುನಾ? ನಮ್ಮ ತಾಯಿ ಗಾಬರಿ ಆಗ್ಬಿಟ್ಲು. ಸೇಟುನಾ? ಏನು ಸಾಧಾಗೆಲ್ಲ ಮಾಡಿದಾನ ನನ್ನ ಮಗ? ಏನಪ್ಪ ಸೇಟು? ಅಮ್ಮ ಅದಲ್ಲ, ಬಾಂಬೆಯಿಂದ ಬಂದಿದ್ದಾರೆ, ಅವ್ರ ಹೆಸರು ಸೇಟು ಅಂತ ಕರೀತಾರೆ. ಸಾಲಾಗಿಲ್ಲ, ಏನು ಮಾಡಿಲ್ಲ, ಸ್ವಲ್ಪ ವಿದ್ಯಾಸಾಗರ್ ನೋಡಬೇಕಲ್ಲ. ಅವ್ರು ಬಂದರು. ಮಗ ಬಾಗಿಲ್ ತೆಗೆಯಪ್ಪ, ಯಾರೋ ಹುಡುಗ ಬಂದಿದ್ದಾನೆ ನಿನ್ನ ನೋಡಬೇಕಂತೆ, ಯಾರೋ ಸೇಟು ನೋಡಬೇಕಂತೆ. ಏನು ಸಾಲಾಗಿಲ್ಲ ಮಾಡಿದ್ಯೇನೋ ಅಂದರೆ, ಏ ಸರ್ ನನ್ನ ಹೆಸರು ಕೃಷ್ಣ ಅಂತ, ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನಿಮ್ಮನ್ನು ಇವರು ಪ್ರೊಡ್ಯೂಸರ್ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಾರಾಯಣ್ ನಾರಾಯಣ್ ಅಂತ ಪ್ರೊಡ್ಯೂಸರ್ ಬಂದಿದ್ದಾರೆ ಬಾಂಬೆಯಿಂದ, ಅವ್ರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಇಲ್ಲ ಬರಲ್ಲ ಬರಲ್ಲ ಸರ್, ಬರ್ದಿದ್ರು ನನ್ನ ಬಿಡಲ್ಲ ಸರ್. ಅವರು ರಾತ್ರಿನೇ ಹೋಗಿ ಕರ್ಕೊಂಬ ಅಂತ 12 ನಿಶ್ಚಿತರಾತ್ರಿಯಲ್ಲಿ ನನಗೆ ಎಬ್ಸಿದ್ರು ಸರ್. ನಿಶ್ಚಿತರಾತ್ರಿಯಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತಂದೆ. ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ಹೋಗು ಅಂತ ಬೆಳಿಗ್ಗೆ ಬಂದಿದ್ದೀನಿ ಸರ್, ದಯವಿಟ್ಟು ಬರಬೇಕು ನೀವು ಅಂದರು. ಹೇಳಿ ಕಳಿಸಿದ್ರೆ ದೇವರು ಕೊಟ್ಟ ಅವಕಾಶ ಇದೆ, ಬಿಡಬೇಡ ಅಂತ ಹೇಳಿ ನಮ್ಮ ತಾಯಿ ಬಾಯಿಗೆ ಬಂದಾಗ ಬೈದರು. ಆವಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಮನೆ ದೇವರು ಎಲ್ಲಮ್ಮನಿಗೆ ನಮಸ್ಕಾರ ಮಾಡಿ ಈತನ ಹಿಂದೆ ಹೋದೆ. ನೋಡಿ ವಿದ್ಯಾಸಾಗರ್, ರಾಜೇ ಇವರು ನಾರಾಯಣ್ ಅಂತ ಹೇಳಿಬಿಟ್ಟು, ಇವರೇ ಪ್ರೊಡ್ಯೂಸರ್ ಬಾಂಬೆ. ಬನ್ನಿ ಬನ್ನಿ ವಿದ್ಯಾಸಾಗರ್. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ? ಅದೇ ಒಂದು 3-4 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹೀರೋ ಯಾವುದಾದ್ರು ಮಾಡಿದ್ದೀರ? ಆಶಾ ಸೌಧ ಅಂತ ಮಾಡಿದ್ರು, ಅರ್ಧಕ್ಕೆ ನಿಂತೋಗಿದೆ ಸರ್, ದುಡ್ಡಿಲ್ಲ. ಹಾಗೆ ಅದಾದಮೇಲೆ ಇಲ್ಲ ಸರ್. ಹೌದಾ? ಈಗ ಒಂದು ಕೆಲಸ ಮಾಡಿ. ಎಷ್ಟು ಟೈಮ್? 11 ಆಯಿತು. ಆವೇಶ, ದುಃಖ, ನೋವು, ಯಾತನೆ ಎಲ್ಲ ಇದೆ. ಸರಿ, 2 ಸೀನ್ಗಳು ಓದಿಸಿದ್ರು, ಓದಿಸಿ ಆದಮೇಲೆ ಪ್ಲೇ ಮಾಡಿದ್ರು, ಎಲ್ಲ ಇಷ್ಟ ಆಯ್ತು ಅವರಿಗೆ. ಅಡ್ವಾನ್ಸ್ ಎಲೆ ಅಡಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟರು. ಇವತ್ತು ನನ್ನ ಜೊತೆಯಲ್ಲಿ ಬರುವಂಥ ಒಂದು ಸ್ವಲ್ಪ ಪ್ರಯತ್ನ ಪಡಿ, ನಾನು ನಿಮ್ಮನಿಗೆ ಬಹಳ ದೂರದಲ್ಲಿ ಕರ್ಕೊಂಡೋಗಿ ಏಕಾಂತದಲ್ಲಿ ನಿಮ್ಮ ಕತೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ನಿಮಗೆ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೀನಿ ಅಂದರು. ಇನ್ನು ಬೇರೆ ಬೇರೆ ಬೇರೆಯವರು ಯಾರು ಇದ್ದರು, ಸುಮಾರು ಜನ, ಒಂದು 10-12 ಪತ್ರಕರ್ತರು ಇದ್ದರು. ಆಮೇಲೆ ಪ್ರಾರಂಭ ಆಯಿತು. ನಮ್ಮ ಊರು, ಚಿತ್ರದ ಹೆಸರು ನಮ್ಮ ಊರು.
3: ಇಂದಿನ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
5: ಸರ್ವೋದಯವಾಗಲಿ ಸರ್ವರಲಿ.
6: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ಸೆಮಿಕಂಡಕ್ಟರ್ಸ್, ಅಂತರಿಕ್ಷ, ಡ್ರೋನ್ಸ್ ಇತ್ಯಾದಿಷು ಉದಯೋನ್ಮುಖ ಕ್ಷೇತ್ರೇಷು ಸ್ವಾವಲಂಬನಂ ವಿಕಸಿತ ಭಾರತಸ್ಯ ಸುದೃಢಾಧಾರಸ್ಯ ರೂಪೇಣ ಕಾರ್ಯಂ ಕರಿಷ್ಯತಿ. ಪ್ರಧಾನಮಂತ್ರಿಣಾ ಐಐಟಿ ಛಾತ್ರಾಃ ಸ್ವನಿರ್ಣಯಸ್ಯ ಕೇಂದ್ರಸ್ಥಾನೆ ರಾಷ್ಟ್ರೀಯ ಹಿತಂ ಸ್ಥಾಪಯಿತುಂ ಪ್ರಾರ್ಥಿತಃ. ಜಾರ್ಖಂಡ ಸರ್ವಕಾರಃ ಜೆಪಿಎಸ್ಸಿ ತಥಾ ಜೆಎಸ್ಎಸ್ಸಿ ಪರೀಕ್ಷಾಸು ಅಭಿಕಥಿತಾನಾಂ ಅನಿಯಮಿತತಾನಾಂ ವಿಷಯೆ ಛಾತ್ರೈಃ ಸಹ ದ್ವಿತೀಯ ಚರಣಸ್ಯ ವಾರ್ತಾಲಾಪಂ ಅಕರೋತ್. ಹಿಮಾಚಲ ಪ್ರದೇಶಸ್ಯ ಚಂಬಾಮಂಡಲೆ ಅದ್ಯ ಪ್ರಾತಃ ಬಸ ದುರ್ಘಟನಾಯಾಂ ಸಪ್ತ ಜನಾಃ ಮೃತಾಃ, ಏಕಾದಶ ಜನಾಃ ವ್ರಣಿತಾಃ ಚ ಅಭವನ್. ಐಎಂಡಿ ಇತ್ಯನೇನ ಅದ್ಯ ರಾಜಸ್ಥಾನಸ್ಯ ಒಡಿಶಾ ರಾಜ್ಯಸ್ಯ ಚ ಉಪರಿ ಅತ್ಯಧಿಕ ವೃಷ್ಟೇಃ ನಾರಂಗವರ್ಣೀಯಾ ಸಂಚೇತನಾ ಪ್ರದತ್ತಾ ಅಸ್ತಿ. ಪ್ರತಿಕೂಲ ಋತೋ ಕಾರಣಾತ್ ಜಮ್ಮುತಃ ಬಾಲ್ಟಾಲ ನಗರಂ ಪ್ರತಿ ಅಮರನಾಥ ಯಾತ್ರಾ ಅಪಿ ಸ್ಥಗಿತಾ. ಅಪಿ ಚ ಪುರುಷಾಣಾಂ ಜಾವೆಲಿನ್ ಥ್ರೋ ಕ್ರೀಡಾಯಾಂ ಆಶೀಷ ಯಾದವಃ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶೆ ವಿಶ್ವ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ ಕ್ರೀಡಾಯಾಂ ರಜತ ಪದಕಂ ಪ್ರಾಪ್ತವಾನ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಐಐಟಿ ದಿಲ್ಲಿ ಇತಿ ಭಾರತೀಯ ಪ್ರೌದ್ಯೋಗಿಕಿ ಸಂಸ್ಥಾನಸ್ಯ ವಿದ್ಯಾರ್ಥಿನಃ ಸಮಾಕಾರಿತಾಃ ಯತ್ತೆ ಸ್ವನಿರ್ಣಯೇಷು ರಾಷ್ಟ್ರಹಿತಂ ಸರ್ವೋಪರಿ ಸ್ಥಾಪಯಂತು. ಐಐಟಿ ದಿಲ್ಲಿ ಇತ್ಯಸ್ಯ 75th ದೀಕ್ಷಾಂತ ಸಮಾರೋಹಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಪ್ರತ್ಯೇಕಂ ಸಂತತಿಃ ತಾತ್ಕಾಲಿಕಂ ವಿಶಿಷ್ಟಂ ಸಮಾಹ್ವಾನಂ ಸಮ್ಮುಖೀಕರೋತಿ ಸ್ವಸ್ಯ ರಾಷ್ಟ್ರೀಯ ದಾಯಿತ್ವಂ ಚ ನಿರ್ವಹತಿ. ಶ್ರೀಮೋದಿ ಅವೋಚತ್ ಯತ್ ಮಿತ್ರಾಣಿ ಅದ್ಯತನಕಾಲೇ ಅಸ್ಮಾಕಂ ಆಹ್ವಾನಾನಿ ಭಿನ್ನಾನಿ ಸಂತಿ ಅತಃ ಅಸ್ಮಾಕಂ ದಾಯಿತ್ವಮಪಿ ಭಿನ್ನಮಸ್ತಿ.

0: ನಿರ್ಮಾಣಾರ್ಥಂ ದೃಢಾಧಾರಸ್ಯ ಕಾರಣಂ ಕಾರ್ಯಂ ಕರಿಷ್ಯತಿ.
1: ಆಜ್ ಭಾರತ್ ಇಕಾನಾಮಿಕ್ ಸೆಲ್ಫ್ ರಿಲಯನ್ಸ್, ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್, ಇಂಡಸ್ಟ್ರಿಯಲ್ ಸೆಲ್ಫ್ ರಿಲಯನ್ಸ್, ಐಸೆ ಹರ್ ಸೆಕ್ಟರ್ ಮೇ ಆತ್ಮ ನಿರ್ಭರ್ ಬನ್ನೆ ಕೆಲಿಯೇ ಕಾಮ್ ಕರ್ ರಹಾ ಹೈ. ಯಹಿ ವಿಕಸಿತ ಭಾರತ್ ಕಿ ಮಜಬೂತ್ ನೀವ್ ಕಾ ಸಬೂತ್ ಹೈ. ಇಸ್ ಮಜಬೂತ್ ನೀವ್ ಪರ್ ಆಪ್ಕೋ ಏಕ್ ಭವ್ಯ ಸುಂದರ್ ವಿಕಸಿತ ಭಾರತ್ ಕಾ ನಿರ್ಮಾಣ ಕರ್ನಾ ಹೈ.
0: ಅರ್ಧಚಾಲಕ ಕ್ಷೇತ್ರಂ ಅಪಿ ಉದಾಹರಣಂ ಅಸ್ತಿ. ಯದಾ ವಯಂ ಅಸ್ಮಿನ್ ದಿಶಿ ಪದಾನಿ ಸ್ವೀಕೃತಂ ತದಾ ಕೇಚನ ಜನಾಃ ತಸ್ಮಿನ್ ವಿಷಯೇ ಪ್ರಶ್ನಂ ಕೃತವಂತಃ ಯದ್ ಭಾರತಂ ತತ್ ಕರ್ತುಂ ನ ಶಕ್ನುಯಾದಿತಿ. ಪರಂತು ಅದ್ಯ ಪ್ರಥಮೇ ಅರ್ಧಚಾಲಕ ಏಕಕೇಷು ಉತ್ಪಾದನಂ ಆರಬ್ಧಮಸ್ತಿ. ಅಹಂ ಚ ದೃಢತಯಾ ವಿಶ್ವಸಿಮಿ ಯತ್ ಚಿಪ್ಸತಃ ಜಹಾಜ ಪರ್ಯಂತಂ ಸರ್ವಮಪಿ ಅತ್ರೈವ ವಿನಿರ್ಮಿತಂ ಭವಿಷ್ಯತಿ.
1: ಸೆಮಿ ಕಂಡಕ್ಟರ್ ಸೆಕ್ಟರ್ ಕಾ ಉದಾಹರಣ ಭಿ ಹಮಾರೆ ಸಾಮ್ನೆ ಹೈ. ಜಬ್ ಹಮ್ನೆ ಇಸ್ ದಿಶಾ ಮೇ ಕದಮ್ ಬಢಾಯಾ ತೋ ಕುಛ್ ಲೋಗೋ ನೆ ಸವಾಲ್ ಉಠಾಯ್, ಕಹಾ ಗಯಾ ಭಾರತ್ ಯೇ ನಹೀ ಕರ್ ಪಾಯೇಗಾ. ಲೇಕಿನ್ ಆಜ್ ಪಹಲಿ ಸೆಮಿ ಕಂಡಕ್ಟರ್ ಯೂನಿಟ್ಸ್ ಮೇ ಪ್ರೊಡಕ್ಷನ್ ಶುರು ಹೋ ಚುಕಾ ಹೈ. ಔರ್ ಮೇ ಸಾಫ್ ಮಾನ್ತಾ ಹೂಂ, ಚೀಪ್ ಸೇ ಲೇಕರ್ ಕೆ ಶಿಪ್ ತಕ್ ಸಬ್ ಕುಛ್ ಯಹೀ ಪರ್ ಆಪೀ ಕೆ ಹಾಥೋ ಸೇ ಬನೇಗಾ. ಔರ್ ಕಹೀ ಕೋಯ್ ಯುವಾ ಪೂರೆ ಆತ್ಮವಿಶ್ವಾಸ ಸೇ ಕಹ ರಹಾ ಹೈ, ಫಸ್ಟ್ ಇನ್ ಮೈ ಬ್ಲಡ್ ಲೈನ್ ಟು ಮೇಕ್ ಅ ಚೀಪ್ ಇನ್ ಇಂಡಿಯಾ.
0: ಶ್ರೀ ಮೋದಿನ ಸಾಮಾಜಿಕ ಸಂಚಾರ ಮಾಧ್ಯಮ ಯುಗೆ ಯೇ ವಿಕ್ಷೇಪಾ ಉತ್ಪದ್ಯಂತೆ ತೇಷಾಂ ವಿಷಯೆ ಅಪಿ ಪ್ರೋಕ್ತಂ. ಸಹ ಅವದತ್ ಯತ್ ಛಾತ್ರಾಃ ವೇತನಸ್ಯ ಕಾರ್ಯಸ್ಯ ಕಾರ್ಯಕ್ಷೇತ್ರಸ್ಯ ವಾ ಆಧಾರೇಣ ಅನ್ಯೈಃ ಸಹ ಸ್ವಸ್ಯ ತುಲನಾಂ ಪರಿಹರಂತು. ಯದಾ ವಯಂ ಮಹತ್ ಲಕ್ಷ್ಯಂ ಪ್ರಾಪ್ತುಂ ಪ್ರಸ್ಥಾಸ್ಯಾಮಃ ತದಾ ಏಕಃ ಪ್ರಮುಖಃ ವಿಕ್ಷೇಪಃ ಉತ್ಪದ್ಯತೆ. ಅಸ್ಮಿನ್ ಅವಸರೆ ಶಿಕ್ಷಾಮಂತ್ರಿ ಪ್ರಹ್ಲಾದ ಜೋಶಿ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ದೃಷ್ಟಿಕೋಣೇನ ಭಾರತಸ್ಯ ಶಿಕ್ಷಾ ವ್ಯವಸ್ಥಾ ಶಿಕ್ಷಾರ್ಥಿ ಕೇಂದ್ರಿತಾ ಅನುಸಂಧಾನ ಆಧಾರಿತಾ ಭವಿಷ್ಯೋನ್ಮುಖಾ ಚ ಅಭವತ್. ತೇನೋಕ್ತಂ ಯತ್ ಪ್ರಧಾನಮಂತ್ರಿಣ ದೇಶಸ್ಯ ಸಂಸ್ಥಾನೇಷು ನೂತನಃ ಆತ್ಮವಿಶ್ವಾಸಃ ಜಾಗರಿತಃ. ಅತ್ರಾವಸರೆ ಪ್ರಧಾನಮಂತ್ರಿಣ ಐಐಟಿ ಡೆಲ್ಲಿ ಇತ್ಯತ್ರ ಪರಮ ಪ್ರಜ್ಞಾ ಇತಿ ಉಚ್ಚ ದಕ್ಷತಾಯುಕ್ತಸ್ಯ ಸಂಗಣಕ ಸೌವಿಧ್ಯಸ್ಯ ಉದ್ಘಾಟನಮಪಿ ಕೃತಂ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಜಾರ್ಖಂಡೆ ಜೆಪಿಎಸ್ಸಿ ಜೆಎಸ್ಎಸ್ಸಿ ಇತಿ ಪರೀಕ್ಷಾಸು ಕಥಿತಾಸು ಅನಿಯಮಿತತಾಸು ಪ್ರವರ್ತಿತಃ ಗತಿರೋಧಃ ಸಂಪ್ರತಿ ಸಮಾಧಾನಂ ಪ್ರತಿಗಚ್ಛತಿ. ಅದ್ಯ ರಾಜ್ಯ ಪ್ರಶಾಸನಸ್ಯ ವಿರೋಧಂ ಕುರ್ವತಾಂ ಛಾತ್ರಾಣಾಂ ವಿವಿಧ ಸಮೂಹಾನಾಂ ಚ ಮಧ್ಯೆ ಉಚ್ಚಸ್ತರೀಯ ವಾರ್ತಾಯಾಂ ದ್ವಿತೀಯ ಚಕ್ರಂ ಸಂಪನ್ನಂ. ಅದ್ಯ ರಾಂಚಿನಗರಸ್ಯ ರಾಜ್ಯಾತಿಥಿಗೃಹೆ ಪ್ರಶಾಸನಸ್ಯ ಮಂತ್ರಿ ವಿಶೇಷ ಸಮಿತ್ಯಾಃ ಛಾತ್ರ ಸಂಘಟನಾನಾಂ ಚ ಮಧ್ಯೆ ದ್ವಿತೀಯ ಚಕ್ರಸ್ಯ ವಾರ್ತಾ ಸಕಾರಾತ್ಮಕ ವಾತಾವರಣೆ ಸಮಾಪ್ತಾ. ಸರ್ವಕಾರಪಕ್ಷತಃ ಮಂತ್ರಿಣಃ ವ್ಯಾಪಕ ಪರೀಕ್ಷಾ ಪರಿಷ್ಕಾರಾಯ ಸ್ವಪ್ರತಿಬದ್ಧತಾಂ ಸ್ಪಷ್ಟೀಕೃತವಂತಃ. ಪಾರದರ್ಶಿತಾ ಸುನಿಶ್ಚೇತುಂ ಸರ್ವಕಾರೇಣ ಆಧಿಕಾರಿಕ ಪ್ರತಿಕ್ರಿಯಾ ಇಮೇಲ್ ಐಡಿ ಅಪಿ ಪ್ರಕಾಶಿತಾ, ಯತ್ರ ಛಾತ್ರಾಃ ಸರ್ವೇ ಹಿತಧಾರಕಾಃ ಚ ಸ್ವಪ್ರತಿವೇದನಂ ದಾತುಂ ಶಕ್ನುವಂತಿ. ಎತೇಷಾಂ ಪರಾಮರ್ಶಾಣಾಂ ಆಧಾರೇಣ ಸರ್ವಕಾರಃ ಅಂತಿಮ ನಿರ್ಣಯಂ ಕರಿಷ್ಯತಿ, ಯಸ್ಯ ಅಧ್ಯಕ್ಷತಾ ಮುಖ್ಯಮಂತ್ರಿ ಹೇಮಂತ ಸೋರೇನಃ ಕರಿಷ್ಯತಿ. ಛಾತ್ರ ಪ್ರತಿನಿಧಿಭಿಃ ವಾರ್ತಾಯಾಂ ಸಂತುಷ್ಟಿ ಪ್ರಕಟಿತಾ, ಪರಂ ತೇಷಾಂ ಅಭಿಯಾಚನಾ ವಿಷಯೆ ಲಿಖಿತಃ ಆದೇಶಃ ಯಾವತ್ ನ ಪ್ರಾಪ್ಯತೆ ತಾವತ್ ತೇಷಾಂ ಶಾಂತಿಪೂರ್ಣಃ ವಿರೋಧಃ ನಿರಂತರಂ ಭವಿಷ್ಯತಿ ಇತಿ ತೇಷಾಂ ಕಥನಂ ಆಸೀತ್. ಗೃಹ ಸಹಕಾರಿತಾ ಮಂತ್ರಿ ಅಮಿತ ಶಾಹ ವಿಶ್ವಾಸಂ ಪ್ರಕಟಿತವಾನ್ ಯತ್ ಅಂಬ್ರೇಲಾ ಆರ್ಗನೈಜೇಷನ್ ಇತಿ ಛತ್ರ ಸಂಘಟನಾನಿ ಆಧುನಿಕ ಪಾರದರ್ಶಕ ವಿಶ್ವಸನೀಯ ಸೇವಾ ಪ್ರದಾತುಂ ನಾಗರ ಬ್ಯಾಂಕ್ ಕ್ಷೇತ್ರಂ ಕ್ರಾಂತಿಂ ಕರಿಷ್ಯಂತಿ. ಅಂಬ್ರೆಲಾ ಆರ್ಗನೈಜೇಷನ್ ಇತಿ ಸಂಘಟನಂ ಅನೇಕೈಃ ಸ್ವತಂತ್ರೈಃ ಸಹಕಾರಿ ಸಂಸ್ಥಾಭಿಃ ನಿರ್ಮಿತಂ ಕೇಂದ್ರೀಯ ಶಾಸಕೀಯ ಸಮರ್ಥಕ ಸಂಸ್ಥಾನಂ ವಾ ಭವತಿ. ಮುಂಬೈ ನಗರಸ್ಯ ದುರ್ಗಕ್ಷೇತ್ರೆ ರಾಷ್ಟ್ರೀಯ ನಗರ ಸಹಕಾರಿ ವಿತ್ತ ವಿಕಾಸ ನಿಗಮಸ್ಯ ನೂತನ ಕಾರ್ಯಾಲಯ ಸಂಕುಲಸ್ಯ ಉದ್ಘಾಟನಂ ಕುರ್ವನ್ ಗೃಹಮಂತ್ರಿ ಅಮಿತ್ ಶಾಹ ಸಹಕಾರಿ ಕ್ಷೇತ್ರಸ್ಯ ಶಕ್ತಿಂ ಪ್ರಕಾಶಯನ್ ಅವದತ್ ಯತ್ ಲಘು ನಿವೇಶಕಾನಾಂ ಸಂಗ್ರಹೇಣ ಬೃಹದ್ ವ್ಯಾಪಾರಾಣಾಂ ಕೃತೆ ಬೃಹದ್ ಧನಂ ಸಂಗ್ರಹೀತುಂ ಶಕ್ಯತೆ. ಹಿಮಾಚಲ ಪ್ರದೇಶಸ್ಯ ಚಂಬಾ ಜನಪದೆ ಅದ್ಯ ಪ್ರಾತಃ ಬಸ ದುರ್ಘಟನಾಯಾಂ ಸಪ್ತ ಜನಾಃ ಮೃತಾಃ, ಏಕಾದಶ ಜನಾಃ ಚ ವ್ರಣಿತಾಃ. ಇಯಂ ದುರ್ಘಟನಾ ಪ್ರಾತಃ ಸಪಾದ ಸಪ್ತವಾದನೆ ಅಭವತ್. ಪ್ರಾರಂಭ

0: प्रारम्भिक सूचनानुसारं बसयानं बैरागढ़तः चम्बानगरं प्रति गच्छति स्म। चालुवांज समीपे बसयानं अनियंत्रितं जातं, ततः यानं मार्गात् अधः अन्यस्मिन् मार्गे गतम्। दुर्घटनायाः कारणानां अन्वेषणं क्रियते, मृतानाम् अभिज्ञानम् इदानीमपि न ज्ञातम्। राष्ट्रपतिः द्रौपदी मुर्मुः, प्रधानमन्त्री नरेन्द्र मोदी च अस्यां दुर्घटनायां गहनं दुःखं प्रकटितवन्तौ। भारत ऋतु विभागेन अद्य राजस्थान ओडिशा प्रदेशयोः प्रचण्ड वृष्टेः नारंगवर्णीया पूर्वसंचेतना प्रदत्ता। ऋतु विभागस्यानुसारम् अद्य लक्षद्वीपे उत्तरान्तरीये कर्णाटके तमिलनाडु प्रदेशे पुदुच्चेरी प्रदेशे करैक्कले च विद्युत् द्योतनेन सह वृष्टिः भवितुमर्हति। आगामि द्वित्रि दिनेषु देशस्य विभिन्नेषु भागेषु मेघगर्जनेन विद्युत्पतनेन च सह प्रचण्ड वृष्टिः भविष्यति इति ऋतु विभागेन पूर्वानुमानं प्रकटितम्। जम्मू श्रीनगर राष्ट्रिय राजमार्गस्य अनेक स्थानेषु प्रतिकूल ऋतोः कारणात् मार्गावरोधेन अद्य जम्मूतः बाल्टाल पर्यन्तम् अमरनाथ यात्रा स्थगिता। परं बाल्टालतः पवित्र गुहातीर्थ पर्यन्तं यात्रा यथावत् प्रवर्तते। अद्य प्रातः आरभ्य सार्ध द्विसहस्राधिकाः तीर्थयात्रिणः प्रार्थनां कृतवन्तः। पूर्वमेव तीर्थं गतानां तीर्थयात्रिभ्यः बाल्टालतः जम्मूनगरं प्रति आगन्तुम् अनुमतिः वर्तते। अमेरिकादेशस्य यूजीन नगरे प्रचलितायां विश्व एथलेटिक्स अंडर 20 चैंपियनशिप क्रीडायां तृतीये दिने भारतेन स्वस्य पदकाभियानं समारब्धम्। पुरुषाणां जैवलिन थ्रो इति स्पर्धायां आशीष यादवः रजत पदकं प्राप्तवान्। 19 वर्षीयः आशीषः तृतीय प्रयासे 74.09 मीटर मितं व्यक्तिगतं सर्वोत्तम क्षेपं प्राप्य द्वितीय स्थानं संप्राप्तवान्। आशीषः अस्मिन् स्पर्धायां रजत पदकं प्राप्तवान्। सः नीरज चोपड़ा इत्यस्य पश्चात् द्वितीयः भारतीयः अभवत् इति वार्ताः।
1: ಇದು ಆಕಾಶವಾಣಿ. ಈಗ ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
3: ನಿಸಾರ್ ಈ ಜೂನ್ ಎಂಡ್ ಅಲ್ಲಿ ಲಾಂಚ್ ಆಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ನಿಸಾರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ. ಇದು ಬಂದು ಭೂಮಿನ ಅಬ್ಸರ್ವ್ ಮಾಡುವಂಥ ಒಂದು ಸ್ಯಾಟಿಲೈಟ್. ಇದರಲ್ಲಿ ಎರಡು ಪವರ್ಫುಲ್ ರೆಡಾರ್ ಯೂಸ್ ಮಾಡ್ತಾರೆ. ಒಂದು ಎಸ್ ಬ್ಯಾಂಡ್ ಅಂತ ಯೂಸ್ ಮಾಡ್ತಾರೆ, ಒಂದು ಎಲ್ ಬ್ಯಾಂಡ್ ರೆಡಾರ್ ಅಂತ ಯೂಸ್ ಮಾಡ್ತಾರೆ. ಎಲ್ ಬ್ಯಾಂಡ್ ರೆಡಾರ್ ವೇವ್ ಲೆಂತ್, ಅದರ ತರಂಗಗಳ ಲೆಂತ್ ಬಂದು 24 centimeters ಇರುತ್ತೆ, ಮತ್ತು ಅದು ಫ್ರೀಕ್ವೆನ್ಸಿ ಬಂದು 1.25 GHz. ಮತ್ತು ಇನ್ನೊಂದು ಎಸ್ ಬ್ಯಾಂಡ್ ಅಂತ ಯೂಸ್ ಮಾಡ್ತಾರೆ. ಎಸ್ ಬ್ಯಾಂಡ್ ಯೂಸ್ ಮಾಡ್ತಾ ಇರೋದೇನಪ್ಪ ಅಂದರೆ ಅದು 10-12 centimeters ವೇವ್ ಲೆಂತ್ ಇರುತ್ತೆ. ಅದು 3.2 GHz ಅಷ್ಟು ಫ್ರೀಕ್ವೆನ್ಸಿಯಲ್ಲಿ ಅದು ವರ್ಕ್ ಆಗುತ್ತೆ. ಈ ಬ್ಯಾಂಡ್ಗಳನ್ನ ಕಳ್ಸೋಕ್ಕೆ ಮತ್ತು ರಿಸೀವ್ ಮಾಡೋಕ್ಕೆ, ಅಂದರೆ ನೀವು ಒಂದು ಆಬ್ಜೆಕ್ಟ್ನ ನೋಡೋಕ್ಕೆ ಈ ಒಂದು ತರಂಗಗಳು ಹೋಗಿ ಹಿಟ್ ಆಗುತ್ತೆ, ಅದು ತಿರ್ಗಾ ವಾಪಸ್ ಬಂದು ಕಲೆಕ್ಟ್ ಆಗುತ್ತೆ. ಇದನ್ನ ಹೆಂಗೆ ಕಲೆಕ್ಟ್ ಮಾಡಿ ಹಿಟ್ ಮಾಡಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ, ಇದಕ್ಕೊಂದು 12 meters ದೊಡ್ಡದೊಂದು ಆಂಟೆನಾ ಹಾಕಿದ್ದಾರೆ. 12 meters ದೊಡ್ಡದ ಆಂಟೆನಾ ಅಂದ್ರೆ ಅದು ಆಕ್ಚುಲಿ ಒಂದು ಬಸ್ ಅಷ್ಟು ದೊಡ್ಡ ಆಂಟೆನಾ. ಅದನ್ನ ಆ ಆಂಟೆನಾನ ಇಟ್ಕೊಳ್ಳಕ್ಕೆ ಹತ್ತತ್ರ ಬೂಮ್ ಅಂತಾರೆ, ಅದು 9 meters ಲೆಂತ್ ಇರುತ್ತೆ. ಒಂದು ಕಡೆ ಆಂಟೆನಾಗೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ. ಆ ರೆಡಾರ್ ರಿಸೀವ್ ಮಾಡೋದಾಗ್ಲಿ, ಕಳ್ಸೋದಾಗ್ಲಿ, ಸಿಗ್ನಲ್ನ ಇದು ಮಾಡೋಕ್ಕಾಗಲಿ, ಮತ್ತು ಸೂರ್ಯಕಿರಣಗಳು ಬೀಳ್ತಾ ಇರುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿ ಆಗಲಿ, ಇದಕ್ಕೆಲ್ಲ ಇದೊಂದು ಗೋಲ್ಡ್ ಪ್ಲೇಟೆಡ್ ರೆಡಾರ್ ಅಂತ ಆಗುತ್ತೆ. ಇದು ನಾಸಾ ಮತ್ತು ಇಸ್ರೋ ಅವರು ಕಂಬೈನ್ ಮಾಡಿ ಮಾಡಿರುವಂಥ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಹತ್ತತ್ರ 13,000 crore ವೆಚ್ಚ ಆಗಿದೆ. ಈ 13,000 crore ಭಾರತ ಹತ್ತತ್ರ 800 crore ಖರ್ಚು ಮಾಡಿದೆ. ಅಂದರೆ ನೋಡಿ, ನಾವು ಚಂದ್ರಯಾನ 3 ನಾವು ಖರ್ಚು ಮಾಡಿದ್ದು 620 crore, ಬಟ್ ಇದಕ್ಕೆ ಹತ್ತತ್ರ 800 crore ಖರ್ಚು ಮಾಡಿದ್ದೀವಿ. ಇದರಲ್ಲಿ ನಾಸಾದವರು ಏನು ಕೊಟ್ಟಿದ್ದಾರೆ ಅಂದರೆ, ನಾನು ಹೇಳದಂಗೆ ಎಲ್ ಬ್ಯಾಂಡ್ ರೇಡಾರ್ ಅಂದರೆ 24 centimeters ವೇವ್ ಲೆಂತ್ ಇರುವಂಥ ಎಲ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಮತ್ತು ಆ ಬೂಮ್ ಅಂತಾರೆ ಅಂದರೆ ಆ ರೆಡಾರ್ನ ಇಟ್ಕೋ, ಅಂದರೆ ನಾನು ಹೇಳದ್ನಲ್ಲ ದೊಡ್ಡ ಆಂಟೆನಾ 12 meters ಆಂಟೆನಾ, ಮತ್ತು ಅದನ್ನು ಇಟ್ಕೊಳ್ಳೋ ಒಂದು ಸ್ಟಿಕ್ ಅಂತಲೇ ಹೇಳ್ಬೋದು, ಅದನ್ನು ಬೂಮ್ ಅಂತ ಕರೀತಾರೆ. ಅದನ್ನು ನಾಸಾದವ್ರು ಕೊಟ್ಟಿದ್ದಾರೆ, ಆಂಟೆನಾನನ್ನು ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಅಳವಡಿಸಿರುವಂಥ GPS ಅದನ್ನೆಲ್ಲ ನಮ್ಮ ನಾಸಾದವ್ರು ಕೊಟ್ಟಿದ್ದಾರೆ. ನಮ್ಮ ಇಸ್ರೋದವರು ಏನು ಮಾಡಿದ್ದಾರೆ ಅಂದರೆ, ಒಂದು ಎಸ್ ಬ್ಯಾಂಡ್ ರೇಡಾರ್ ಅಂದರೆ 10 centimeters ವೇವ್ ಲೆಂತ್ ಇರುವಂಥ ಎಸ್

0: ಅಂಡ್ ರೆಡಾರ್ ಕೊಟ್ಟಿದ್ದಾರೆ, ಒಂದು ಸ್ಯಾಟಿಲೈಟ್ ಬಸ್ ಕೊಟ್ಟಿದ್ದಾರೆ. ಸ್ಯಾಟಿಲೈಟ್ ಬಸ್ ಅಂದರೆ ಅದೊಂದು ಸ್ಕೆಲಿಟನ್ ಬಾಡಿ ಇದ್ದಂಗೆ, ಅದರಲ್ಲಿ ರೆಡಾರ್ಗಳನ್ನ ಅಳವಡಿಸ್ತಾರೆ, ಬೂಮ್ ಹಾಕಿರ್ತಾರೆ, ಅದಕ್ಕೆ ಆ್ಯಂಟಿನಾ ಅಟ್ಯಾಚ್ ಮಾಡಿರ್ತಾರೆ, ಅದನ್ನು ನಾವು ಮಾಡಿದ್ದೀವಿ. ಮತ್ತು ಲಾಂಚ್ ಮಾಡಿದ್ದು ನಾವೇ, ಅಂದರೆ GSLV F-16 ರಾಕೆಟ್ ಮೂಲಕ 740 kilometers ಸನ್ ಸಿನ್ಕ್ರನಸ್ ಆರ್ಬಿಟ್ ಅಂತಾರೆ, ಅದಕ್ಕೆ ಲಾಂಚ್ ಮಾಡಿರ್ತೀವಿ. ಒಂದು ಜಾಗನ ನಿಸಾರು 12 ದಿವಸಕ್ಕೊಂದ್ಸಲಿ ಆ ಒಂದು ಜಾಗನ ಯಾವಾಗಲೂ ಅದು ನೋಡ್ತಾನೇ ಇರುತ್ತೆ. ಸೊ ಇದು ಒಂದು ಸಲ ಸುತ್ತಬೇಕಾದ್ರೆ ನಾರ್ತ್ ಟು ಸೌತ್ ಅದ್ರ ವಿಡ್ತ್ ಬಂದು ಹತ್ತತ್ರ 240 kilometers ಅಷ್ಟದ್ದು ಅದನ್ನು ಸ್ಕ್ಯಾನ್ ಮಾಡುತ್ತೆ. ಇದು ಸ್ಕ್ಯಾನ್ ಮಾಡೋದು ಈ ರೆಡಾರ್ಗಳ ಮೂಲಕ ಸ್ಕ್ಯಾನ್ ಮಾಡುತ್ತೆ. ಸೊ ಒಂದು ಎಲ್ ಬ್ಯಾಂಡ್ ರೆಡಾರು ಮತ್ತು ಎಸ್ ಬ್ಯಾಂಡ್ ರೆಡಾರ್ ಆ ತರಂಗಗಳ ಮೂಲಕ ಅದರಿಂದ ಮತ್ತೆ ವಾಪಸ್ ಬರುವಂಥ ಡೇಟಾಗಳನ್ನ ಅದು ಒಂದು ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡುತ್ತೆ, 3D ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡಿ ಅದನ್ನು ನೋಡ್ಬೋದು. ಫೋಟೋಗ್ರಾಫಿ ಬಹಳ ಮೈನ್ಯೂಟ್ ಆಗಿ ಕಾಣುತ್ತೆ ಈ ಫೋಟೋಗ್ರಾಫಿ. ಇದರಿಂದ ಏನಪ್ಪ ಅಂದ್ರೆ ಈ ಎಲ್ ಬ್ಯಾಂಡ್ ರೇಡಾರ್ ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಈ ಭೂಮಿ ಒಳಗಡೆ ನಡೆಯುವಂತ ಚಲನೆಗಳು ಅಂದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ಲಿ, ಈ ಕೆಲವು ಸಾಯಲ್ ವಾಟರ್ ಎಷ್ಟು ಇಳ್ಕೊಂಡಿದೆ, ಭೂಮಿ ಬೀಳುತ್ತಾ, ಇಲ್ಲೆಲ್ಲ ನೀರು ಎಳ್ಕೊಂಡು ಭೂಮಿ ವೀಕ್ ಆಗಿದೆಯಾ, ಸೊ ಅರ್ಥ್ಕ್ವೇಕ್ಗಳು ಏನಾದ್ರು ಬೇಗ ಆಗೋ ಚಾನ್ಸಸ್ ಇದೆಯಾ, ಅದು ಬೇಗ ಮುನ್ನೆಚ್ಚರಿಕೆಯಾಗಿ ಕಂಡುಹಿಡಿಯುತ್ತೆ. ನಮ್ಮ ಎಸ್ ಬ್ಯಾಂಡ್ ರೇಡಾರ್ ಏನಂದ್ರೆ ಭೂಮಿ ಮೇಲೆ ಆಗೋ ಅಂತ ಕೆಲವು ಅನೇಕ ಬದಲಾವಣೆಗಳು ಅಂದ್ರೆ ಈಗ ಕಾಡು ಇಷ್ಟು ದೊಡ್ಡದಿತ್ತು, ಈಗ ಇಷ್ಟು ಕಮ್ಮಿ ಆಗಿದೆ, ಕಾರ್ಬನ್ ಇಷ್ಟು ಎಳ್ಕೊಂಡಿತ್ತು ಅಂದ್ರೆ ಮರಗಳ ಕಾರ್ಬನ್ ಎಳ್ಕೊಳ್ಳುತ್ತೆ, ಈ ಕಾರ್ಬನ್ ಎಷ್ಟಿತ್ತು ಮತ್ತೆ ಎಷ್ಟು ಔಟ್ ಆಯ್ತು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಈ ತರ ಭೂಮಿ ಮೇಲೆ ಕಂಡುಹಿಡಿಯಕ್ಕೋಸ್ಕರ ಈ ಎಸ್ ಬ್ಯಾಂಡ್ ಯೂಸ್ ಮಾಡ್ತಾರೆ, ಭೂಮಿ ಕೆಳಗೆ ಏನೇನು ಚಲನಗಳಾಗ್ತಾ ಇದೆ ಅನ್ನೋಕ್ಕೋಸ್ಕರ ಎಲ್ ಬ್ಯಾಂಡ್ಗಳನ್ನ ಯೂಸ್ ಮಾಡ್ತಾರೆ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಇದುವರೆಗೆ ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ. ಇದು ಆಕಾಶವಾಣಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದು ಆಕಾಶವಾಣಿ. ಈಗ ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳು. ಅಫ್ಸಾನಾ ಖಾತೂನ್ ಎಂಬ 20 ವರ್ಷದ ಮಹಿಳೆ ಕಳೆದ ಜುಲೈ ತಿಂಗಳ 27ನೇ ತಾರೀಕಿನಿಂದ ಕಲಾಸಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 4'8" ಎತ್ತರವಿದ್ದಾರೆ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಹಿಂದಿ ಭಾಷೆ ಬಲ್ಲವರಾಗಿದ್ದಾರೆ. ಹರೀಶ್ ಕುಮಾರ್ ಎಂಬ 40 ವರ್ಷದ ವ್ಯಕ್ತಿಯೊಬ್ಬರು KP ಅಗ್ರಹಾರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಳೆದ ಜೂನ್ ತಿಂಗಳ 15ನೇ ತಾರೀಕಿನಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು ಸುಮಾರು 5'5" ಎತ್ತರವಿದ್ದಾರೆ, ದುಂಡುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕನ್ನಡ, ಮರಾಠಿ ಹಾಗೂ ಹಿಂದಿ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಕಂದು ಬಣ್ಣದ ತುಂಬುತೋಳಿನ ಶರ್ಟ್ ಹಾಗೂ ನೀಲಿ ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಶ್ವೇತಾ ಎಂಬ 33 ವರ್ಷದ ಮಹಿಳೆಯೊಬ್ಬರು ಕಳೆದ ಜೂನ್ ತಿಂಗಳ 17ನೇ ತಾರೀಕಿನಿಂದ ಚಿಕ್ಕಬಾಣವರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 5 ಎತ್ತರವಿದ್ದಾರೆ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ದುಂಡುಮುಖ, ಕನ್ನಡ, ಇಂಗ್ಲಿಷ್ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಕೆಂಪು ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಇವರಲ್ಲಿ ಯಾರ ಬಗ್ಗೆಯಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗಾಗಲಿ ಇಲ್ಲವೇ ಪೊಲೀಸ್ ಕಂಟ್ರೋಲ್ ರೂಮ್ಗಾಗಲಿ ತಿಳಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಮಯ 6:37:10. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
0: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ, ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇದ್ದೇ ಇರುತ್ತದೆ, ಮಹಿಳೆಯರಿಗೆ ಹೆಚ್ಚು ಶಕ್ತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ವಿಧಾನಸೌಧದ ಆವರಣದಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸದ್ಯದಲ್ಲಿಯೇ ಸಂಪುಟ ವಿಸ್ತರಣೆ ವಿಚಾರ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತಂತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಉಪಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಭೇಟಿ ನೀಡಿ ಬೆಳೆಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ ಮತ್ತು ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು.

0: ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಸೋಮವಾರದಿಂದ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದರು. ಮಾಗಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇಂದು ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಂದು ಸಾರ್ವಜನಿಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವರದಿ ನೀಡಲು ತಿಳಿಸಿದ್ದಾರೆ. ಅದರಂತೆ 3 ದಿನಗಳ ಕಾಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬರ ಅಧ್ಯಯನ ಪ್ರವಾಸ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾರಂಗಿ ಹಾಗೂ ನುಗು ಜಲಾಶಯಗಳ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕುಡಿಯುವ ನೀರಿನ ಅಭಾವ ನೀಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪೂರೈಸುವ ನೀರನ್ನು ಕಡ್ಡಾಯವಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ನಿರಂತರವಾಗಿ ಶುಚಿಗೊಳಿಸಿ ಆರೋಗ್ಯಕರ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ತಾರಕ ಲಿಫ್ಟ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಸಂಪರ್ಕ ಬಾಕಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಿ ಯೋಜನೆಯನ್ನು ಸಕ್ರಿಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಆಹಾರ ಮಳಿಗೆಗಳಿಗೆ ಪದಾರ್ಥಗಳನ್ನು ಸರಬರಾಜು ಮಾಡುವ ದಾಸ್ತಾನು ಮಳಿಗೆಗಳಿಗೆ ಇಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ಪಾನೀಯ ಹಾಗೂ ಪದಾರ್ಥಗಳನ್ನು ವಶಪಡಿಸಿಕೊಂಡಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಅಲ್ಲದೆ 18 ಇತರೆ ಆಹಾರ ಮಾದರಿಗಳನ್ನು ವಿಶ್ಲೇಷಣೆಗೆ ಕಳುಹಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ನ ಧುರೀಣ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಂಬರುವ ವಿಧಾನಮಂಡಲದ ಕಲಾಪದಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಯೋಜನೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದಿಂದ ಹೋರಾಟ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಗೆ ತಿಂಗಳಗಟ್ಟಲೆ ಸಮಯ ತೆಗೆದುಕೊಂಡಿದ್ದು ಈಗ ಖಾತೆ ಹಂಚಿಕೆ ಕೂಡ ನಡೆದಿಲ್ಲ. ರಾಜ್ಯ ತೀವ್ರ ಬರಕ್ಕೆ ತುತ್ತಾಗಿದ್ದು ಸರ್ಕಾರ ಜನರಿಗೆ ನೆರವಾಗುವಲ್ಲಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಸಭೆಯಲ್ಲಿ ರಾಜ್ಯ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರುಗಳಾದ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ನ ಸುರೇಶ್ ಬಾಬು ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಚಾಮರಾಜನಗರದ ಜೈಹಿಂದ್ ಕಟ್ಟೆಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ರಾಷ್ಟ್ರನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಮೂಲಕ ಹೋರಾಟದ ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಕ್ವಿಟ್ ಇಂಡಿಯಾ ಚಳುವಳಿ ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯರುಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ದೇಶದ ಶೌರ್ಯ ಹಾಗೂ ಆಶೋತ್ತರ ಭವಿಷ್ಯವನ್ನು ಶಿಸ್ತುಬದ್ದ ಲಯದೊಂದಿಗೆ ಪ್ರಸ್ತುತಪಡಿಸುವ ವಾಯುಪಡೆ ಬ್ಯಾಂಡ್ ದೇಶಭಕ್ತಿ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ ದೇಶಭಕ್ತಿ ಸಂಪ್ರದಾಯ ಹಾಗೂ ಐತಿಹಾಸಿಕ ರಾಷ್ಟೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತಿದೆ. ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ಸಾರ್ವಜನಿಕ

ಕರಿಗೆ ಮುಕ್ತವಾಗಿರಲಿದೆ. ಈ ಮೇಳದಲ್ಲಿ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ರಕ್ಷಣಾ ಪಡೆ ಹಾಗೂ ಸಾರ್ವಜನಿಕರ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಹೆಗಡಹಳ್ಳಿ ಗ್ರಾಮದಿಂದ ಬೆಳಿಗ್ಗೆ 6:30 ಮ್ಯಾರಥಾನ್ ಆರಂಭವಾಗಲಿದ್ದು ಸುಮಾರು 1,500 ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11:00 ನಾಳೆ ಮಧ್ಯಾಹ್ನ 12:00 ನಂದಿಬೆಟ್ಟದ ಮಾರ್ಗದಲ್ಲಿ ಎಲ್ಲ ರೀತಿಯ ಸಾರ್ವಜನಿಕ ವಾಹನ ಸಂಚಾರವನ್ನು ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇಂದು ಪತ್ರಕರ್ತ ಉದಯ್ ಕುಮಾರ್ ಅವರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನೈಜ ವಿಷಯಗಳನ್ನು ಜನರ ಎದುರು ಇಡಬೇಕು. ಪತ್ರಿಕೋದ್ಯಮ ಜಾತ್ಯತೀತವಾಗಿರಬೇಕು. ಸಮಾಜವನ್ನು ಒಡೆಯುವ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತ ಗೋಷ್ಠಿ ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಬರದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಸ್ಕಿ ಬೇಸಾಯ ಪ್ರಯೋಜನ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ಡಾಕ್ಟರ್, ಇವತ್ತು ನಮ್ಮ ರೈತರಿಗೆ ಮಳೆ ಆಶ್ರಿತ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಡಿ.
6: ಇದು ಬಹಳ ಮುಖ್ಯವಾದದ್ದು. ನಮ್ಮ ರಾಜ್ಯ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಳೆ ಆಧಾರಿತ ಕೃಷಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ಕೃಷಿ ಭೂಮಿಯಲ್ಲಿ ಸುಮಾರು 65-70% ಮಳೆ ಆಧಾರಿತ ಆಗಿದೆ ಅಂತ ಹೇಳ್ಬೋದು. ರೈತರು ಮುಖ್ಯವಾಗಿ ಮುಂಗಾರು ಮಳೆಯನ್ನೇ ಅವಲಂಬಿಸಿದ್ದಾರೆ ಬೆಳೆ ಬೆಳೆಯಕ್ಕೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ನೋಡೋದು ಆದರೆ ಹವಾಮಾನ ಬದಲಾವಣೆಯ ಪರಿಣಾಮದಿಂದಾಗಿ ಮಳೆ ಅನಿಶ್ಚಿತತೆ ಆಗ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ರೈತರು ಮಳೆ ನೀರು ಸಂರಕ್ಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು, ಬರ ಸಹಿಷ್ಣು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ.

0: ಬೆಳೆ ವೈವಿಧ್ಯೀಕರಣವನ್ನು ಮಾಡಬೇಕು. ಹವಾಮಾನ ಆಧಾರಿತ ಬೆಳೆ ಯೋಜನೆ ಅಂದರೆ ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಒಂದು ಬೆಳೆಯ ಒಂದು ನಷ್ಟವನ್ನು ತಡೆಗಟ್ಟಬಹುದು, ಆದಷ್ಟು ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಂಡು ಒಂದು ಇಳುವರಿಯನ್ನು
1: ರೈತರಿಗೆ ಒಂಥರ ಧೈರ್ಯ
0: ತುಂಬುತ್ತೆ.
1: ಪರ್ಯಾಯ ಈ ಬೆಳೆ ಬೆಳಿಬಹುದು
0: ಅಂತ ಹೇಳಿ ಅವರಿಗೆ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಒಂದು ಆದಾಯವನ್ನು ಕೊಡುತ್ತೆ ಅಂತ ಹೇಳ್ಬಹುದು ಸರ್.
1: ಅಂದ್ರೆ ಕನಿಷ್ಠಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಸಿಗುತ್ತೆ. ಏನೂ ಬೆಳೆ ಇಲ್ಲ, ನಮ್ಗೆ ತೀರಾ ಆತಂಕ ದುಃಖದಲ್ಲಿ ಇದ್ದಾಗ ಇಲ್ಲಪ್ಪ ಈ ಬೆಳೆ ಹಾಕ್ರಿ, ನಿಮ್ಗೆ ಕನಿಷ್ಠ ಶೇಕಡ 50-60% ನಿಮಗೆ ಸಿಕ್ಕೇ ಸಿಗುತ್ತೆ
0: ಅಂತ ಹೇಳುವಂತ ಒಂದು ಪರ್ಯಾಯ ಬೆಳೆ ಯೋಜನೆ
1: ನೀವು ಮಾಡ್ಕೊಳ್ಬಹುದು. ರೈತರಾದವರು ನಿಮಗೆ ಇದು ಕೈ ಹಿಡಿತದೆ ಅಂತ. ಇನ್ನೊಂದು ಡಾಕ್ಟರ್ ಲತಾ ಅವರೇ, ಈಗ ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಏನು, ಅದರ ಅಗತ್ಯ ಏನು?
0: ಇದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಮಳೆ ಸಾಮಾನ್ಯವಾಗಿ ಬರುತ್ತೆ ಬಿತ್ತನೆ ಮಾಡಬಹುದು ಅಂತ ಹೇಳಿ ಬಿತ್ತನೆ ತಗೊಂಡ್ಬಿಡ್ತಾರೆ. ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಬಿತ್ತನೆ ಮಾಡ್ಬಿಡ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ಮಳೆ ಪ್ರಮಾಣ ಆಗಿರ್ಬೋದು, ಅದರ ಅಂಜಿಗೆ ಇರ್ಬೋದು, ಅಥವಾ ಅದರ ಒಂದು ಏನು ನಾವು ಬೀಳ್ತಕ್ಕಂತ ಒಂದು ಡ್ಯೂರೇಷನ್ ಅಂತ ಹೇಳ್ತೀವಿ ಕಾಲಾವಧಿ, ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸೊ ನಮ್ಗೆ ಕೆಲವೊಂದ್ಸರಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅನ್ನೋದು ವಾಡಿಕೆ. ಸೊ ಜೂನ್ ತಿಂಗಳಲ್ಲಿ ಮಳೆ ಬರೋದಿಲ್ಲ, ಜುಲೈ ತಿಂಗಳಲ್ಲಿ ಬರುತ್ತೆ. ಸೊ ಆವಾಗ ಏನ್ ಮಾಡಬೇಕು, ಜೂನ್ ತಿಂಗಳು ಕೈ ಕೊಡ್ತು, ಜುಲೈ ತಿಂಗಳಲ್ಲಿ ನಾವು ಏನ್ ಮಾಡಬೇಕು, ಇವೆಲ್ಲ ಕೃಷಿ ಕ್ರಮಗಳನ್ನ ಪರ್ಯಾಯ ಬೆಳೆ ಯೋಜನೆಗಳನ್ನ ಅನುಸರಿಸ್ಕೋಬೇಕು ಅನ್ನೋದು ಇಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ. ಇಂಥದ್ದೇ ಒಂದು ವ್ಯವಸ್ಥೆಯನ್ನ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಮಳೆ ತಡವಾದ್ರೆ ಅಥವಾ ಮಳೆ ಬಂದು ಮಧ್ಯದಲ್ಲಿ ಬರ ಪರಿಸ್ಥಿತಿ ಬಂದವಾಗ ಯಾವೆಲ್ಲ ಕೃಷಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನೇ ನಾವು ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆ ಬದಲಾವಣೆ ಆಗಿರ್ಬೋದು, ಕಡಿಮೆ ಅವಧಿಯ ತಳಿಗಳ ಆಯ್ಕೆ ಆಗಿರ್ಬೋದು, ತೇವಾಂಶ ಸಂರಕ್ಷಣಾ ಕ್ರಮಗಳನ್ನ ಇರ್ಬೋದು, ಅಂತರ ಬೆಳೆಗಳು ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ಪೋಷಕಾಂಶಗಳು ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಆಗಿರುತ್ತೆ, ಕೀಟ ಮತ್ತೆ ರೋಗಗಳ ಸಮಗ್ರ ನಿರ್ವಹಣೆ, ಈ ಎಲ್ಲಾ ಕ್ರಮಗಳನ್ನ ರೈತರು ಸಂಪೂರ್ಣವಾಗಿ ಅನುಸರಿಸಿದ್ದೇ ಆದ್ರೆ ಸೊ ಏನು ಬೆಳೆ ನಷ್ಟವನ್ನ ತಪ್ಪಿಸ್ಕೊಂಡು ಕನಿಷ್ಠ ಆದಾಯವನ್ನ ಖಚಿತಪಡಿಸ್ಕೋಬಹುದು ಅಂತ ಹೇಳ್ತೀನಿ ಸರ್.
1: ಡಾಕ್ಟರ್ ಲತಾ ಮೇಡಮ್ ಅವರೇ, ಈಗ ನಾವು ನಮ್ಮ ರೈತರ ಒಂದು ಬೇಸಾಯ ಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷದಿಂದ ನಮ್ಮ ರೈತರು ಈಗ ಕೆಲವು ವರ್ಷ ಇದು ಬಿಟ್ಟು ಬರಗಾಲ ಬರುತ್ತೆ, ಮಳೆ ಕಡಿಮೆ ಆಗುತ್ತೆ, ಅದೇ ಥರ ಯಥೇಚ್ಛ ಮಳೆ ಕೂಡ ಆಗುತ್ತೆ. ಹಾಗಾಗಿ ನಮ್ಮ ರೈತರಿಗೆ ನಿರಂತರ 100% ಮಳೆ ಸಿಗೋದೇ ಇಲ್ಲ. ಕೆಲವು ವರ್ಷದ ನಂತರ ಅದು ಮತ್ತೆ ಮಳೆ ಇರಲ್ಲ, ಬರ ಬಂದೇ ಬಿಡುತ್ತೆ. ಹಾಗಾಗಿ ನಮ್ಮ ರೈತರಿಗೂ ಗೊತ್ತಿದೆ. ಆದರೆ ಈಗ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕಾಗಿದೆ ಅಂದರೆ ಮಳೆಯ ವೈಪರೀತ್ಯಕ್ಕೆ ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಕಾರಣ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ನೇನೋ ಬಗ್ಗೆ ಸ್ವಲ್ಪ ಹೇಳಿ, ನಮ್ಮ ರೈತರು ಅದರನ್ನು ಎದುರಿಸುವುದು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಠಿಣ ಆಗಬಹುದು.
0: ಹೌದು
1: ಹೇಳಿ ಡಾಕ್ಟರ್ ಲತಾ ಅವರೇ.
0: ಈ ಎಲ್ನಿನೋ ಮತ್ತೆ ಸೂಪರ್ ಎಲ್ನಿನೋ ಅನ್ನೋದು ಒಂದು ಸ್ವಾಭಾವಿಕ ಹವಾಮಾನ ವಿದ್ಯಮಾನಗಳು ಸರ್. ಇವು ಮುಖ್ಯವಾಗಿ ನಡೆದೇ ನಡೀತವೆ. ಇದು ಎಲ್ಲಿ ಅಂತ ಅಂದ್ರೆ ಸೊ 1000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಪೆಸಿಫಿಕ್ ಓಷನ್ ಅಂತ, ಅಂದ್ರೆ ಒಂದು ಪೆಸಿಫಿಕ್ ಓಷನ್ ಸಮುದ್ರ ಇದು. ಸೊ ನಮ್ಮ ಭೂಗೋಳದಲ್ಲಿ ನೋಡೋದಾದ್ರೆ ಈ ಸಮುದ್ರದ ಮೇಲಿನ ನೀರಿನ ಒಂದು ಉಷ್ಣಾಂಶ ಇದಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯ ಉಷ್ಣಾಂಶ ಏನಿರುತ್ತೆ ಅದಕ್ಕಿಂತ 1.5-2 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಜಾಸ್ತಿ ಆದ್ರೆ ಅದನ್ನ ಎಲ್ನಿನೋ ಅಂತ ಹೇಳ್ತೀವಿ. ಅದಕ್ಕಿಂತ 2 ಡಿಗ್ರಿಗಿಂತ ಜಾಸ್ತಿ ಉಷ್ಣಾಂಶ ಆಯ್ತು ಅಂದ್ರೆ ಅದನ್ನ ಸೂಪರ್ ಎಲ್ನಿನೋ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನ ಹೇಳ್ಬೇಕು ರೈತರಿಗೆ ಅರ್ಥ ಆಗಂಗೆ ಅಂತಂದ್ರೆ ಮಳೆ ಮಾರುತಗಳನ್ನ ಒತ್ಕೊಂಡು ಬರೋದು ನಮ್ಮ ಗಾಳಿ. ಗಾಳಿಯಿಂದ ಮಳೆ ಮಾರುತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದರಲ್ಲೂ ಈ ಪೆಸಿಫಿಕ್ ಸಮುದ್ರದ ಮಹಾಸಮುದ್ರದ ಮೇಲಿಂದ ಬೀಸ್ತವೆ. ಸೊ ಆ ಗಾಳಿ ತಾಪಮಾನ ಜಾಸ್ತಿ ಆಯ್ತು ಅಂದವಾಗ ಆ ಗಾಳಿಯ ಒಂದು ಒತ್ತಡ, ಅದ್ರ ಒಂದು ಏನು ಪವರ್ ಅಂತ ಏನ್ ಹೇಳ್ತೀವಿ ಅದು ತಗ್ಗುತ್ತೆ,
1: ಕಡಿಮೆ ಆಗ್ಬಿಡುತ್ತೆ.
0: ಆ ಒಂದು ಪವರ್ ಕಡಿಮೆ ಆದವಾಗ ಅಥವಾ ಒತ್ತಡ ಕಡಿಮೆ ಆದವಾಗ ಮಳೆ ಮೋಡಗಳು ಏನಿರ್ತವೆ ಅವು ಡಿಫ್ಲೆಕ್ಷನ್ ಆಗ್ತವೆ, ಬೇರೆ ಕಡೆ ವಾಲ್ತವೆ. ನಮ್ಮ ದೇಶ ನಮ್ಮ ಏಷ್ಯನ್ ಭೂಪಟದ ಕಡೆ
1: ಬರೋದೇ
0: ಇಲ್ಲ, ಬೇರೆ ಪಾಶ್ಚಿಮಾತ್ಯ ದೇಶಗಳ ಕಡೆ ಹೊರಡುತ್ತೆ. ಸೊ ಹಾಗಾಗಿ ಅಲ್ಲಿನ ದೇಶಗಳು ಜಾಸ್ತಿ ಮಳೆ ಪಡೀತವೆ, ಇಲ್ಲಿ ಮಳೆ ಇರೋದಿಲ್ಲ ಇಂಥ ಒಂದು ಪರಿಸ್ಥಿತಿಯನ್ನ ನಾವು ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಅಂತ ಹೇಳ್ತೀವಿ. ಇಂಥ ಸಮಯದಲ್ಲಿ ಇದು ಸಂಪೂರ್ಣ ಮಳೆ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಮಳೆ ಬರ್ಬೋದು, ಆದ್ರೆ ಕಡಿಮೆ ಮಳೆ ಬರ್ಬೋದು, ತಡವಾಗಿ ಮಳೆ ಬರ್ಬೋದು.
1: ನಾವು ನಿರೀಕ್ಷೆ ಮಾಡಿದ ಟೈಮಿಗೆ ಬರದೇ ಇರೋದು ಇನ್ನೊಂದ್ ಸಾರಿ ಬಂದೇ ಬರುತ್ತೆ. ಅಂದ್ರೆ ಅದು ನಿಮ್ಗೆ ಬೇಸಾಯ ಸಮಯದಲ್ಲಿ ಬರ್ಲಿಕ್ಕಿಲ್ಲ,
0: ಬೇಸಾಯಕ್ಕೆ ಸಕಾಲದಲ್ಲಿ ಬರೋದಿಲ್ಲ. ಸೊ ಮೊದಲು ಬಂದು ಮತ್ತೆ ಬೆಳೆ ಹಿಟ್ಟ ನಂತರ ಒಂದು ವಾರ, ಎರಡು ವಾರ, ಮೂರು ವಾರ ಮಳೆ ಬರದೇ ಇರ್ಬೋದು. ಏನು ನಾವು ಇಷ್ಟು ಮಳೆ ಬರುತ್ತೆ, ವಾಡಿಕೆ ಮಳೆ ಅಂತ ನಿರೀಕ್ಷೆ ಮಾಡಿರ್ತೀವಲ್ಲ, ಅದಕ್ಕಿಂತ ಕಡಿಮೆ ಮಳೆ ಆಗಿರ್ಬೋದು, ಅಥವಾ ದೀರ್ಘಕಾಲ ಮಳೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಕೆಲವೇ ದಿನಗಳಲ್ಲಿ ಅತಿಯಾದ ಮಳೆ ಬರ್ಬೋದು. ಕೆಲವೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಅಸ್ಸಾಮು ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ಅತಿಯಾದ ಮಳೆ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥದ್ದು.
1: ತೀರಾ ದೊಡ್ಡ ಮಳೆ
0: ಬರೋದು, ಹಾಗೆ ಮಳೆಯ ಹಂಚಿಕೆ ಸರಿಯಾಗಿ
1: ಲ್ಯಾಂಡ್ ಸ್ಲೈಡ್ ಆಗೋದು,
0: ಅನಾಹುತ ಆಗೋದು, ಈ ತರದ್ದು ವಿದ್ಯಮಾನಗಳನ್ನ ನಾವು ಈ ಎಲ್ನಿನೋ ಮತ್ತೆ ಸೂಪರ್ ಎಲ್ನಿನೋ ಎಫೆಕ್ಟ್ ಅಂತ ಹೇಳ್ತೀವಿ.
1: ಡಾಕ್ಟರ್ ಲತಾ ಮೇಡಮ್ ಅವರು, ಈಗ ಮಳೆ ಆಧಾರಿತ ಕೃಷಿಯಲ್ಲಿ ಸಮಸ್ಯೆಗಳು ಅನೇಕ ಇವೆ. ಯಾವ್ಯಾವ ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ, ಅವುಗಳ ಬಗ್ಗೆ ಮಾಹಿತಿ?
0: ಮುಖ್ಯವಾಗಿ ಈಗ ನಾವು ನೋಡ್ತಿದ್ದೀವಿ, ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲಾ ಜಿಲ್ಲೆಗಳಲ್ಲಿಯೂ ಮಳೆ ಅಭಾವ ಇದೆ, ಮಳೆಯ ಅಭಾವ ಜಾಸ್ತಿ ಇದೆ, ಮಳೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಮುಂಗಾರು ಮಳೆ ತಡವಾಗಿ ಆರಂಭ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಮುಂಗಾರು ಮಳೆ ತಡವಾಗಿ ನಾವು ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ವಾಡಿಕೆ ಅನ್ಕೊಳ್ತೀವಿ. ಕರ್ನಾಟಕದ ಒಳನಾಡು, ದಕ್ಷಿಣ ಒಳನಾಡಿನಲ್ಲಿ ಅಲ್ಲಿ ಮಳೆ ಬರಲ್ಲ, ಭೂಮಿ ಸಿದ್ಧತೆ ಲೇಟ್ ಆಗುತ್ತೆ, ಭೂಮಿ ಸಿದ್ಧತೆ ತಡವಾದ್ರೆ ಬಿತ್ತನೆ ಕೂಡ ತಡವಾಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂತಂದ್ರೆ ಈ ರಾಗಿ ಬಿತ್ತನೆ, ಈ ಒಂದು ಭಾಗದಲ್ಲಿ ರಾಗಿ ಬಿತ್ತನೆ ಕೂಡ 1% ಅಷ್ಟು ಮಾತ್ರನೇ ರಾಗಿ ಬಿತ್ತನೆ ಆಗಿದೆ ಸೋಫಾರ್, ಇದುವರೆಗೂ ಹೇಳಬೇಕು ಅಂತಂದ್ರೆ. ಬಿತ್ತನೆಯ ನಂತರ ಮಳೆ ನಿಲ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಕೆಲವೊಂದು ಚಿಕ್ಕಬಳ್ಳಾಪುರ ರೈತರು ಮಳೆ ಬಂದಿರತಕ್ಕಂಥ ಮಳೆ ನೀರನ್ನ ಉಪಯೋಗ ಮಾಡ್ಕೊಂಡು ರಾಗಿ ಚೆಲ್ಲಿಬಿಟ್ಟಿದ್ದಾರೆ, ಆದ್ರೆ ತದನಂತರ ಮಳೆ ಬಂದಿಲ್ಲ,
1: ಮೊಳಕೆ ಬಂದಿಲ್ಲ.
0: ಈ ರೀತಿ ಆಗಿದೆ
1: ಬಿತ್ತನೆ ಕೂಡ, ಅದು
0: ಹಾಳಾದಂಗೆನೆ. ಹೂ ಬಿಡುವ ಅಂತ ಕಾಳು ಕಟ್ಟುವ ಹಂತದಲ್ಲಿ ತೇವಾಂಶ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಅಲ್ಪಾವಧಿಯಲ್ಲಿ ಅಧಿಕ ಮಳೆ ಸುರಿತಕ್ಕಂತ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದಾರೆ. ಮಣ್ಣಿನ ಸವಕಳಿ ಮತ್ತೆ ಫಲವತ್ತತೆ ನಷ್ಟ ಕೂಡ ಆಗ್ತಾ ಇದೆ. ಬಿಸಿ ಗಾಳಿಯ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮಳೆಯ ಒಂದು ಅನಿಶ್ಚಿತತೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನ ರೈತ ಬಾಂಧವರು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದಾವೆ ಸರ್. ಇವು
1: ಅಂದ್ರೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ.
0: ಹೌದು ಸರ್.
1: ಈಗ ಮಳೆ ತಡವಾದ್ರೆ ರೈತರು ಯಾವೆಲ್ಲ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಜುಲೈಯಲ್ಲಿ ಬಂತು ಅಂದ್ರೆ ಏನು ಪರ್ಯಾಯ ಬೆಳೆ ಯೋಜನೆ?
1: ಒಂದು ತಿಂಗಳ
0: ಗ್ಯಾಪ್ ಆಯ್ತು, ಅವಾಗ ಏನ್ ಮಾಡ್ಬೇಕು? ಮಳೆ ತಡವಾದಾಗ ರೈತರು ಆತುರದಲ್ಲಿ ಬಿತ್ತನೆ ಮಾಡಬಾರ್ದು. ಸೊ ತೇವಾಂಶ ಏನು, ಮೊದಲ ಮಳೆ ಉತ್ತಮವಾದ ಮಳೆ ಬೇಕು, ಮಿನಿಮಮ್ 20-30 mm ಮಳೆ ಬರಲೇಬೇಕು. ಅವಾಗ ಭೂಮಿ ಚೆನ್ನಾಗಿ ತೇವಾಂಶವನ್ನ ಕೂಡಿರುತ್ತೆ, ಇಟ್ಕೊಂಡಿರುತ್ತೆ. ಅಂತ ಸಮಯದಲ್ಲಿ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ತೇವಾಂಶ ಇದ್ದಾಗ ಬಿತ್ತನೆ ಮಾಡಬೇಕಾಗುತ್ತೆ, ಭೂಮಿಯನ್ನು ಮುಂಚಿತವಾಗಿ ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತೆ. ಸೊ ಜೂನ್ ಮೊದಲ ವಾರದಲ್ಲಿ ಮಳೆ ಬರ್ದಿದ್ರೆ ಕಡಿಮೆ ಅವಧಿಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ರಾಗಿ ಬೆಳೆಯೇ ಆದ್ರೂ ಅದರಲ್ಲಿ ಕಡಿಮೆ ಅವಧಿಯಲ್ಲಿ ಮಾಕ್ತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. MR 1 ಅಥವಾ MR 6 ಬದಲಾಗಿ ML 365 ಅಂತ ಇದೆ, ML 322 ಅಂತ ಇದೆ, ಹಾಗೆ KMR 316 ಅಂತ ಇದೆ. ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ
1: ರಾಗಿ ಬೇಸಾಯಕ್ಕಾದ್ರೆ.
0: ಬೇರೆ ಬೆಳೆಗಳು ಅಂತಂದ್ರೆ ನವಣೆ ಆಯ್ಕೆ ಮಾಡ್ಕೋಬಹುದು, ಸಾಮಿ ಅಥವಾ ಉರುಳಿ, ಹೆಸರು, ಅಲಸಂದೆ, ಎಳ್ಳು, ಈ ರೀತಿ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ರಾಗಿಯಲ್ಲಿ ಕಡಿಮೆ ಅವಧಿಯ ತಳಿಗಳನ್ನ ಈಗಾಗಲೇ ನಾನು ಹೇಳಿದೆ, ಅದನ್ನ ಬಳಸೋದು ಮುಖ್ಯ ಆಗುತ್ತೆ. ಹಾಗೆ ಬಿತ್ತನೆಯ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು, 10-15% ಬೀಜದ ಪ್ರಮಾಣವನ್ನ ಜಾಸ್ತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನು ಮೊಳಕೆಯ ಪ್ರಮಾಣ ನಾವು ಸಾಕಷ್ಟು ಸಸ್ಯ ಸಂಖ್ಯೆಗಳನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇನ್ನೊಂದು, ಈ ಕೆಲವೊಂದು ಮೊಳಕೆ ಬಂದಿಲ್ಲ ಅಂದ್ರು ನೀವು ಜಾಸ್ತಿ ಬಿತ್ತನೆ ಮಾಡಿರ್ತೀರಲ್ಲ, ಅದು ನಿಮ್ಗೆ ಸಮದೋಗಿಸುತ್ತೆ.
0: ಹೌದು, ಸಮದೋಗಿಸುತ್ತೆ, ಸಸ್ಯ ಸಂಖ್ಯೆಗಳನ್ನ ಕಾಪಾಡೋಕೆ ಅನುಕೂಲ ಆಗುತ್ತೆ.
1: ಈಗ ಡಾಕ್ಟ್ರೆ, ಬೆಳೆ ಬೆಳೆದ ನಂತರ ಮಧ್ಯಂತರ ಬರ ಉಂಟಾದ್ರೆ ರೈತರು ಏನ್ ಮಾಡಬೇಕು?
0: ಇದು ಬಹಳ ಮುಖ್ಯವಾದದ್ದು. ನಾವು ರೈತರು ಸಕಾಲಕ್ಕೆ ಮಳೆ ಬಂದಿದೆ, ಬಿತ್ತನೆ ಮಾಡಿದ್ದಾರೆ, ಆದ್ರೆ ಬಿತ್ತನೆ ಮಾಡಿ 2 ವಾರ ಅಥವಾ 3 ವಾರ ಆದ್ಮೇಲೆ 2-3 ವಾರ ಮಳೆ ಕೈ ಕೊಡುತ್ತೆ. ಇದನ್ನ ನಾವು ಪ್ರೊಲಾಂಗ್ ಡ್ರೈ ಸ್ಪೆಲ್ಸ್ ಅಂತ ಹೇಳ್ತೀವಿ. ಪ್ರೊಲಾಂಗ್ ಡ್ರೈ ಸ್ಪೆಲ್ ಇದ್ದವಾಗ, ಅಂದ್ರೆ ಒಂದ್ ಡ್ರೈ ಸ್ಪೆಲ್ ಅಂತ ಅಂದ್ರೆ 10 ದಿನಕ್ಕಿಂತ ಅಧಿಕ ಮಳೆ

0: ಇಲ್ಲದೇ ಇರೋಂಥ ಒಂದು ದಿನಗಳನ್ನು ನಾವು ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈತರು ತಿಂಗಳಾನುಗಟ್ಟಲೆ ಮಳೆ ಇಲ್ಲದಿರೋಂಥ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಸಸ್ಯ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕು. ಈಗ ಏನು ಲೈನ್ ಸೋಯಿಂಗ್ ಮಾಡಿರ್ತಾರೋ, ಸಾಲುಗಳಲ್ಲಿ ಬಿತ್ತನೆ ಮಾಡಿರ್ತಾರೋ, ಪ್ರತಿ ಎರಡು ಸಾಲ ಆದಮೇಲೆ ಮೂರನೇ ಸಾಲನ್ನ ತೆಗೆದಾಕಬೇಕು. ಅದನ್ನು ಮೇವಾಗಿ ಆದ್ರೂ ಅಥವಾ ಅದು ಕಿತ್ತು ಅಲ್ಲೇನೆ ಅಚ್ಚಾದನೆ ಮಾಡಬೇಕು, ಒದಕೆ
1: ಮಾಡಬೇಕು.
0: ತೇವಾಂಶವನ್ನ ಅಲ್ಲಿ ಕಾಂಪಿಟೇಷನ್ ಶುರುವಾಗುತ್ತೆ. ಜಾಸ್ತಿ ಸಸ್ಯ ಸಂಖ್ಯೆ ನಾರ್ಮಲ್ ಆಗಿ ಇತ್ತು ಅಂದ್ರೆ ಅದು ಕಾಂಪಿಟೇಷನ್ ಶುರುವಾಗಿ ಎಲ್ಲಾ ಬೆಳೆಗಳು ಒಣಗೋಗ್ತವೆ. ಅದಕ್ಕೆ ನಾವು ಕಡಿಮೆ ಮಾಡ್ಬೇಕು
1: ಅಂದ್ರೆ ಈಗ ಮೊಳಕೆ ಬಂದ ಸಸ್ಯಗಳನ್ನ ಕೆಲವೊಂದನ್ನು
0: ತೆಗೆದಾಕ್ಬೇಕು.
1: ಕೆಲವೇ ಸಸ್ಯಗಳು ಸದೃಢವಾಗಿ ಬೆಳೆ ಕೊಡುವ
0: ತುಂಬಾ ಆರೋಗ್ಯವಾಗಿರ್ತಕ್ಕಂಥ ಸಸ್ಯಗಳನ್ನ ಉಳಿಸ್ಕೊಂಡು ಸ್ವಲ್ಪ ರೋಗ ಅಥವಾ ವೀಕ್ ಆಗಿ ಬೆಳೆದಿರ್ತಕ್ಕಂಥ ಸಸ್ಯಗಳನ್ನ ತೆಗೆದಾಕ್ಬೇಕಾಗತ್ತೆ.
1: ಇದಲ್ಲದೆ ಈಗ ನಾವು ರಾಗಿ ಬೇಸಾಯ ಈ ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈಗ ದ್ವಿದಳ ಧಾನ್ಯವನ್ನು ಬೆಳಿಬಹುದು?
0: ಹೌದು, ಇದ್ರ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನು ಸೇರಿಸ್ಕೋಬಹುದು. ಮಿಶ್ರ ಬೆಳೆ, ಅಂತರ ಬೆಳೆ ಪದ್ಧತಿಗಳನ್ನ
1: ದ್ವಿದಳ ಧಾನ್ಯ ಒಂದು ಸಸಿಗಳನ್ನ ಅಲ್ಲಿ ಹಾಕಿದಾಗ ಈ ಏನು ತೇವಾಂಶದ ಸ್ಪರ್ಧೆ ಏರ್ಪಡಾಗಲ್ಲ?
0: ಇಲ್ಲ, ಇಲ್ಲಿ ದ್ವಿದಳ ಜಾತಿಯ ಸಸ್ಯಗಳಿಗೆ ತೇವಾಂಶ ಅಷ್ಟೊಂದು ಬೇಕಾಗೋದಿಲ್ಲ. ಈಗ ಏಕದಳ ರಾಗಿ ಜೊತೆ ನಾವು ತೊಗರಿ ಹಾಕಿದ್ವಿ, ರಾಗಿ ಜೊತೆ ಹೌರೆ ಹಾಕಿದ್ವಿ, ರಾಗಿ ಜೊತೆ ಹಲಸಂದೆ ಹಾಕಿದ್ವಿ. ಈ ರೀತಿ ಮಾಡೋದ್ರಿಂದ, ಮಿಶ್ರ ಬೆಳೆ ಪದ್ಧತಿ, ಅಂತರ ಬೆಳೆ ಪದ್ಧತಿ ಮಾಡೋದ್ರಿಂದ ಅಲ್ಲಿ ತೇವಾಂಶಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ರಾಗಿಗೆ ಎಷ್ಟು ಬೇಕೋ ನೀರು ಅಷ್ಟು ಬಳಕೆ ಮಾಡಿಕೊಳ್ಳುತ್ತೆ. ಅಳಿದುಳಿದ ನೀರನ್ನ ಈ ಒಂದು ದ್ವಿದಳ ಜಾತಿಯ ಬೆಳೆಗಳು ಉಪಯೋಗ ಮಾಡ್ಕೊಳ್ತವೆ, ಅದು ಮುಖ್ಯವಾದದ್ದು. ಹಾಗೆ ಕಳೆಗಳನ್ನ ನಾವು ನಿವಾರಣೆ
1: ಮಾಡಬೇಕು. ಕಳೆಗಳು ತೇವಾಂಶಕ್ಕೆ ಪೈಪೋಟಿ
0: ಮಾಡುತ್ತವೆ, ತಾವು
1: ಬಳಸ್ಕೋತವೆ. ಕಳೆ ನಿರ್ವಹಣೆ ಇಂಪಾರ್ಟೆಂಟ್,
0: ಬಹಳ ಮುಖ್ಯ ಆಗುತ್ತೆ ಇಂತ ಒಂದು ಪರಿಸ್ಥಿತಿಯಲ್ಲಿ. ಹಾಗೆ ಪದೇ ಪದೇ ಅಂತರ ಬೇಸಾಯ ಮಾಡಬೇಕು. ಪ್ರತಿ ವಾರಕ್ಕೊಂದ್ಸರಿ ಅಂತರ ಬೇಸಾಯ ಮಾಡೋದ್ರಿಂದ ಸಾಲುಗಳ ಮಧ್ಯೆ ಎಡೆ ಕುಂಟೆ
1: ಹೊಡೆಯೋದ್ರಿಂದ
0: ಸಾಲುಗಳ ಮಧ್ಯೆ ಎಡೆ
1: ಪ್ರತಿ ವಾರಕ್ಕೊಮ್ಮೆ ಅಂತರ ಬೇಸಾಯ
0: ಯಾಕೆ ಅಂತಂದ್ರೆ, ಮುಖ್ಯವಾಗಿ ಅಲ್ಲಿ ಭೂಮಿಯಲ್ಲಿ ಬಿರುಕು ಬಿಟ್ಕೊಂಡಿರುತ್ತೆ. ಸೊ ಆ ಬಿರುಕನ್ನ ಮುಚ್ಚೋಕೆ ನಾವು ಸೊ ಮಣ್ಣಿನ ಹೊದಿಕೆಯನ್ನ ಮಾಡ್ತೀವಿ. ಅದರಿಂದ ತೇವಾಂಶ ಮಣ್ಣಲ್ಲೇ ಉಳ್ಕೊಳ್ಳುತ್ತೆ, ಆವಿಯಾಗೋದಿಲ್ಲ.
1: ಬಿರುಕು ಬಿಟ್ಟರೆ ಅಲ್ಲಿ ತೇವಾಂಶ
0: ಆವಿಯಾಗಿಬಿಡುತ್ತೆ,
1: ತೇವಾಂಶ ನಷ್ಟ ಆಗುತ್ತೆ.
0: ಅದರಿಂದ ನಾವು ಅದನ್ನ ಡಸ್ಟ್ ಮಲ್ಚಿಂಗ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ. ಸೊ ಪದೇ ಪದೇ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೆಳೆ ಅವಶೇಷಗಳು ಅಂತ ಹೇಳ್ತೀವಿ, ಹುಲ್ಲು ಕಸ ಏನಾದ್ರೂ ಬೆಳೆ ಉಳಿಕೆಗಳು ಏನಿದ್ರು ಅದನ್ನ ಸಾಲುಗಳ ಮಧ್ಯೆ ಮುಚ್ಚಿಬಿಡ್ಬೇಕು. ಅದರಿಂದ ಸಹಿತ ತೇವಾಂಶ ಸಂರಕ್ಷಣೆ ಆಗುತ್ತೆ. ಹಾಗೆ ಬೆಳೆ ಸ್ವಲ್ಪ ಒಣಗ್ತಿದೆ ಬಾಡ್ತಿದೆ ಅಂತ ಅಂದವಾಗ ಶೇಕಡಾ 2% ಯೂರಿಯಾ ಅಂದ್ರೆ ಯೂರಿಯಾ ಗೊಬ್ಬರವನ್ನ ಸೊ 1 ಲೀಟರ್ ನೀರಲ್ಲಿ 20 ಗ್ರಾಂ ಅಷ್ಟು ಮಿಶ್ರಣ ಮಾಡಿ ಸಿಂಪರಣೆ ಮಾಡುದು 2%. ಹಾಗೆ 94 ಗೊಬ್ಬರವನ್ನು ಕೂಡ, ಅಂದ್ರೆ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್, ಇದನ್ನು ಕೂಡ ಹಾಗೆ 1% KNO3 ಅಂತ ಹೇಳ್ತೀವಿ, ಪೊಟಾಷಿಯಂ ನೈಟ್ರೇಟ್ ಅಂತ, ಇದನ್ನು ಕೂಡ ಶೇಕಡಾ 1% ದ್ರಾವಣವನ್ನ ಸಿಂಪರಣೆ ಮಾಡಿದ್ರೆ ಇದು ಏನು ರಿಕವರಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮಾಯಿಶ್ಚರ್ ಸ್ಟ್ರೆಸ್, ತೇವಾಂಶ ಸ್ಟ್ರೆಸ್ ಏನಿರುತ್ತೆ ಅದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ.
1: ಡಾಕ್ಟರ್, ಈಗ ನಮ್ಮ ಕೃಷಿ ವಲಯ ತಕ್ಷಣಕ್ಕೆ ಸೂಕ್ತವಾದ ಪರ್ಯಾಯ ಬೆಳೆಗಳ ಬಗ್ಗೆ ತಿಳಿಸ್ಕೊಡಿ.
0: ನಮ್ಮ ಕೃಷಿ ವಲಯ ಅಂದ್ರೆ ಝೋನ್ 5, ಝೋನ್ 6 ಅಂತ ಹೇಳ್ತೀವಿ. ಮುಖ್ಯವಾಗಿ ಝೋನ್ 5 ಅಂತಾನೆ ಹೇಳ್ಬಹುದು. ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ಇವೆಲ್ಲವೂ ಬರ್ತವೆ ಈ ಒಂದು ಝೋನ್ ಅಲ್ಲಿ, ಈ ಒಂದು ವಲಯದಲ್ಲಿ. ಇಲ್ಲಿ ಮುಖ್ಯವಾದ ಬೆಳೆ ಅಂತಂದ್ರೆ ರಾಗಿ ಅಂತ ಹೇಳ್ತೀವಿ. ರಾಗಿಯೇ ಒಂದು ಮುಖ್ಯ ಬೆಳೆ ಆಗಿದ್ದರಿಂದ ಇದುವರೆಗೂ ರಾಗಿ ಬಿತ್ತನೆಯಲ್ಲಿ 1% ಅಷ್ಟೇನೆ ಟಾರ್ಗೆಟ್ ಅಚೀವ್ ಆಗಿರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನೋ ಮಳೆ ಬರ್ತಿದೆ ಅಂತ ಮುನ್ಸೂಚನೆಗಳು ಕಂಡು ಬಂದಾವಾಗ ಆಗಸ್ಟ್ 1 ರಿಂದ ಆಗಸ್ಟ್ 15 ರವರೆಗೂ ಕೆಲವೊಂದು ತಳಿಗಳನ್ನ, GPU 101 ಅಂತ ಒಂದು ತಳಿ ಬಂದಿದೆ, ಅದು ಮಧ್ಯಮಾವಧಿ ತಳಿ, ML 365, INDOF 9, KMR 301, GPU 66, ML 322, KMR 316, ಈ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ರಾಗಿಯಲ್ಲಿ. ಆಗಸ್ಟ್ 16 ರಿಂದ ಆಗಸ್ಟ್ 30 ರವರೆಗೂ GPU 48, KMR 630 ಅಂತ ಹೇಳ್ತೀವಿ, ML 322, ಈ ತಳಿಗಳನ್ನ, ಅಲ್ಪಾವಧಿ ತಳಿಗಳು ಇವು, ಮಧ್ಯಮಾವಧಿಯಿಂದ ಅಲ್ಪಾವಧಿ ತಳಿಗಳು, ಇವನ್ನ ನಾವು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಅದು ಆಗ್ಲಿಲ್ಲ ಅಂದ್ರೆ ನವಣೆ ಬೆಳೆಯನ್ನ, ಸಾಮೆ ಬೆಳೆ, ಕೋರ್ಲೆ, ಊದ್ಲು, ಹುರುಳಿ, ಹೆಸರು, ಅಲಸಂದೆ, ತೊಗರಿ ಅಂತೂ ಆಗೋದಿಲ್ಲ ಈಗ, ಸೂರ್ಯಕಾಂತಿ, ಈ ರೀತಿ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಅನುಕೂಲ ಆಗುತ್ತೆ ಸರ್.
1: ಇದರಿಂದ ಹೀಗೆ ಮಾಡ್ತಾ ಹೋದ್ರೆ ಸ್ವಲ್ಪ ನೀವು ಬೆಳೆ ಬರದಲ್ಲಿ ನಿಮ್ಗೆ ಸ್ವಲ್ಪ
0: ಒಂದ್ ಸ್ವಲ್ಪ ಕೈ ಹಿಡಿಯೋದು
1: ಸ್ವಲ್ಪ ನಿಮ್ಗೆ ಧೈರ್ಯ ಕೊಡುತ್ತೆ ಅಂತ.
0: ಹೌದು ಸರ್.

0: ಈಗ ಬೆಳೆಗಳಲ್ಲಿ ತೇವಾಂಶ ರಕ್ಷಣೆ ನಾವು ಮಾಡ್ಕೋಬೇಕಲ್ಲ.
1: ಹೌದು,
0: ಮತ್ತೆ ಇದು ಕೂಡ ತುಂಬಾ ಮುಖ್ಯ.
1: ಹೌದು ಸರ್,
0: ಇದನ್ನ ನಾವು ತೇವಾಂಶ ಸಂರಕ್ಷಣೆಗೆ ಯಾವ ಕ್ರಮವನ್ನ ಅನುಸರಿಸಬೇಕು ಡಾಕ್ಟ್ರೆ?
1: ಇಲ್ಲಿ ಮುಖ್ಯವಾಗಿ ನಾವು ಡ್ರೈಲ್ಯಾಂಡ್ ಟೆಕ್ನಾಲಜೀಸ್, ಮುಖ್ಯವಾಗಿ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. 1 ಮಿಲಿಮೀಟರ್ ಅಷ್ಟು ನೀರನ್ನು ವೇಸ್ಟ್ ಮಾಡಬಾರ್ದು. ನಾವು ಬಿದ್ದಂತ ಮಳೆ ನೀರು ಸ್ಥಳದಲ್ಲಿಯೇ ಇಂಗೋಕೆ ಏನೆಲ್ಲ ಕ್ರಮಗಳನ್ನ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಾಗ್ಲಿ, ಬಿತ್ತನೆಯನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ, ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಪದೇ ಪದೇ ಉಳುಮೆ ಮಾಡೋದು, ಹಾಗೆ ಅಂತರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ರಾಗಿ ಜೊತೆ ತೊಗರಿ, ರಾಗಿ ಜೊತೆ ಹೌರೆ, ರಾಗಿ ಜೊತೆ ಅಲಸಂದೆ, ಈ ರೀತಿ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಹಾಗೆ ಬೆಳೆ ಉಳಿಕೆಗಳು ಅಂದ್ರೆ ಏನು ವೇಸ್ಟ್ ಏನಿರುತ್ತೆ, ಕಸ ಕಡ್ಡಿ ಅಥವಾ ಸ್ಟಬಲ್ಸ್ ಅಂತ ಹೇಳ್ತೀವಿ ಅಥವಾ ಕಳೆ ಅಂತ ಹೇಳ್ತೀವಿ, ಇವೆಲ್ಲವನ್ನು ಒದಿಕೆಯಾಗಿ ಬಳಸೋದ್ರಿಂದ ತೇವಾಂಶವನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು. ಹಾಗೆ ಕೃಷಿ ಹೊಂಡ ಸಾಧ್ಯತೆ ಇತ್ತು ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೋಬೇಕು. ಹಿಂದಿನ ವರ್ಷದಲ್ಲಿ ಸಬ್ಸಿಡಿ ಎಲ್ಲ ಸಿಗ್ತಾ ಇದೆ ಇವಾಗ ರೈತ ಬಾಂಧವರಿಗೆ, ಕೃಷಿ ಹೊಂಡ ನಿರ್ವಹಣೆ ಮಾಡಿಕೊಂಡು ಯಥೇಚ್ಛವಾಗಿ ಬಿದ್ದಂತ ಮಳೆ ನೀರನ್ನ ಅದರಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು. ಮಳೆ ನೀರಿನ ಕೊಯ್ಲು ಮಾಡಬೇಕಾಗುತ್ತೆ. ಬದುಗಳ ಮೇಲೆ ಹುಲ್ಲನ್ನ ಬೆಳೆಸಿ ಜಾನುವಾರುಗಳಿಗೆ ಮೇವನ್ನ ಒದಗಿಸ್ಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಬೇಕು. ಮಣ್ಣಿನ ಒಂದು ಏನು ಹೇಳ್ತೀವಿ ಉತ್ಪಾದಕತೆ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ನಮಗೆ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಅಂತ ಹೇಳ್ಬೋದು.
0: ಈಗ ಮಣ್ಣಿನ ಮೇಲ್ಪದರ ಕೂಡ ಮುಚ್ಚಿಗೆ ಮಾಡೋದ್ರಿಂದ ಸ್ವಲ್ಪ ತೇವಾಂಶ ಉಳಿತಾಯ ಆಗ್ಬೋದಲ್ಲ ಡಾಕ್ಟರ್?
1: ಹೌದು ಸರ್.
0: ಅದು ಪದ್ಧತಿ ಬಗ್ಗೆ ಸ್ವಲ್ಪ ಹೇಳಿ, ಯಾವ ಅದು ಹುಲ್ಲನ್ನು ಮುಚ್ಚಬೇಕಾ ಹೇಗೆ ಅಂತ.
1: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲಾಗಿ ನಾವು ಮಣ್ಣಿನ ಒಂದು ಮುಚ್ಚಿಕೆ ಅಂತಂದ್ರೆ ಹೊದಿಕೆ ಅಂತ ಹೇಳ್ತೀವಿ, ಮಣ್ಣಿನ ಹೊದಿಕೆ ಏನು ಕಳೆಗಳಿರ್ಬೋದು, ಬೆಳೆ ಉಳಿಕೆಗಳು ಆಗಿರ್ಬೋದು, ಹಿಂದಿನ ವರ್ಷ ಬೆಳೆದಿರ್ತಕ್ಕಂಥ ಬೆಳೆದು ತ್ಯಾಜ್ಯ ಇರ್ಬೋದು, ಅವನ್ನೆಲ್ಲವನ್ನೂ ಸಹಿತ ನಾವು ಒಂದ್ ಕಡೆ ರಾಶಿ ಮಾಡಿಕೊಂಡು ಅದನ್ನ ಆಚ್ಛಾದನೆ ಅಥವಾ ಹೊದಿಕೆಯಾಗಿ ಮಾಡ್ಬೋದು. ಇಲ್ಲ ನಮಗೆ ಅದು ಆಗಿಲ್ಲ, ಅದೆಲ್ಲ ಕೊಳ್ತೋಗಿದೆ ಅಥವಾ ಸಿಗ್ತಾ ಇಲ್ಲ ನಮಗೆ, ಅದನ್ನ ಮೇವಾಗಿ ಬಳಸಿದೀವಿ ಅಂತ ಅಂದ್ರೆ, ನಾವು ಭೂಮಿಯನ್ನೇ ಪದೇ ಪದೇ ಬೆಳೆ ಸಾಲುಗಳ ಮಧ್ಯದಲ್ಲಿ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಹೊದಿಕೆ
0: ಉಳ್ಬೇಕು.
1: ಮಣ್ಣನ್ನೇ ನಾವು ಪದೇ ಪದೇ ಎಡೆಕುಂಟೆ ಹಾಕ್ಬೇಕು, ಎಡೆಕುಂಟೆ ಹೊಡೆದ್ರೆ ಮಣ್ಣಿನ ಹೊದಿಕೆ ಆಗುತ್ತೆ. ಇದು ಒಂಥರ ಡಸ್ಟ್ ಮಲ್ಚಿಂಗ್.
0: ಅದು ಯಾವ ಸಮಯದಲ್ಲಿ ಮಾಡಬೇಕು? ಇದು ಬಿಸಿಲಲ್ಲಂತೂ ಮಾಡಬಾರದು.
1: ಬಿಸಿಲಲ್ಲಿ
0: ಮಣ್ಣೇ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ.
1: ಹೌದು ಸರ್.
0: ನೀವು
1: ಇದು ಸಾಮಾನ್ಯವಾಗಿ ಯಾವಾಗ ಸಾಯಂಕಾಲ ಟೈಮ್ ಅಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡೋದ್ರಿಂದ
0: 7 ಗಂಟೆ ಒಳಗೆ ಮಾಡಬೇಕು.
1: ಹೌದು ಹೌದು.
0: ಡಾಕ್ಟರ್ ಲತಾ ಅವರೇ, ಈ ಒಂದು ಬೆಳೆ ವೈವಿಧ್ಯೀಕರಣ ಅಂದ್ರೇನು, ಇದು ಯಾಕೆ ಅವಶ್ಯಕ?
1: ನಾನು ಅವಾಗಲೇ ಹೇಳಿದೆ, ಈಗ ಬೆಳೆ ವೈವಿಧ್ಯೀಕರಣ ಅಂತಂದ್ರೆ ಒಂದೇ ಬೆಳೆಯನ್ನ ನೆಚ್ಕೊಂಡು ರೈತಂಗೆ ನಷ್ಟ ಆಗ್ತಾ ಹೋಗುತ್ತೆ. ಒಂದೇ ಬೆಳೆ ರಾಗಿ ಒಂದೇ ಬೆಳೆ ಬೆಳಿಬಾರ್ದು, ರಾಗಿ ಜೊತೆ ಅಂತರ ಬೆಳೆ ಬೆಳೆಯೋದು, ರಾಗಿ ಜೊತೆ ತೊಗರಿ ಶೇಂಗಾ ಅಲಸಂದೆ ಅವರೆ ಈ ರೀತಿ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ನಷ್ಟ ಆದ್ರೂ ಇನ್ನೊಂದು ಬೆಳೆ ರೈತನ ಕೈ ಹಿಡಿಯುತ್ತೆ. ಇದನ್ನ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ಬೆಳೆ ವೈವಿಧ್ಯತೆ ಅಂತ. ಅದರಲ್ಲೂ ಖುಷ್ಕಿ ರೈತರು ಈ ರೀತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮಿಶ್ರ ಬೆಳೆ ಅಂತರ ಬೆಳೆ ಅಥವಾ ಬೆಳೆ ಪರಿವರ್ತನೆ, ಒಂದೇ ಬೆಳೆಯನ್ನ ಒಂದ್ ಜಮೀನಲ್ಲಿ ಪ್ರತಿ ವರ್ಷ ಹಾಕೋದ್ರಿಂದ ರೋಗ ಮತ್ತೆ ಕೀಟಬಾಧೆಗೆ ತುತ್ತಾಗುತ್ತೆ. ಅದಕ್ಕೆ ಈ ವರ್ಷ ರಾಗಿ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ಆ ಜಮೀನಲ್ಲಿ ತೊಗರಿ ಹಾಕೋದು, ಅವರೆ ಹಾಕೋದು, ಶೇಂಗಾ ಹಾಕೋದು, ಅಲಸಂದೆ ಹಾಕೋದು, ಸೂರ್ಯಕಾಂತಿ ಹಾಕೋದು, ಈ ರೀತಿ ಬೆಳೆ ಪರಿವರ್ತನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಅದ್ರ ಜೊತೆ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳು, ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಬೆಳೆಗಳ ಜೊತೆ, ಅವಾಗ ವೈವಿಧ್ಯೀಕರಣ ಜಾಸ್ತಿ ಆಗಿ ಈ ಬೆಳೆ ನಷ್ಟ ಆದ್ರೂ ಪಶು ಸಂಗೋಪನೆಯಿಂದ ರೈತನಿಗೆ ಒಂದು ಹಣಕಾಸಿನ
0: ನೀವು ಸಹಿಸ್ಕೋಬಹುದು. ಒಬ್ಬ ರೈತರು ಏನು ಬೆಳೆ ಬಂದಿಲ್ಲ ಅಂತ ತಕ್ಷಣ ನೀವು ಈ ಕಡೆ ನೀವು ಏನು ನೀವು ಉಪಕಸು ಮಾಡಿರ್ತೀರಲ್ಲ, ಅದು ನಿಮ್ ಕೈ ಹಿಡಿತದೆ.
1: ಹೌದು ಹೌದು.
0: ಈಗ ಡಾಕ್ಟ್ರೆ, ಹವಾಮಾನ ಮುನ್ಸೂಚನೆ ನಮ್ ರೈತರು ತಿಳ್ಕೊಳ್ಳೋದನ್ನ ಯಾವ ತರ ಅವರು ಬೆಳೆಸ್ಕೋಬೇಕಾಗುತ್ತೆ? ಯಾಕಂದ್ರೆ ಇದು ನಮ್ ರೈತರಿಗೂ ಅನೇಕ ರೈತರಿಗೆ ಇದು ಗೊತ್ತಿದೆ, ಈ ಬರಗಾಲ ನಿರಂತರ ಮಳೆ ಅಥವಾ ಯಾವಾಗೂ ಆಗ್ತಾನೆ ಇಲ್ಲ, ಪ್ರತಿ ಕೆಲವು ವರ್ಷಗಳಿಗೆ ಇದು ಒಂದ್ಸಾರಿ ಮಳೆ ಬರೋದೇ ಇಲ್ಲ. ಹಂಗಾಗಿ ತೀರಾ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಆದ್ರೂ ಕೂಡ ಸ್ವಲ್ಪ ಏನು ನಾವು ನಿರ್ಲಕ್ಷ್ಯ ಮಾಡಿದಾಗ ಇಂಥ ಅನಾಹುತ ಆಗುತ್ತೆ. ಹಂಗಾಗಿ ನೀರಿನ ಸಂರಕ್ಷಣೆ ಮಾಡ್ಕೊತ ಹೋದ್ರೆ ಇಂಥ ಒಂದು ಸಮಸ್ಯೆಗಳು ಬರೋದಿಲ್ಲ.
1: ಹೌದು ಸರ್, ಇದು ಬಹಳ ಒಳ್ಳೆ ಪ್ರಶ್ನೆ. ರೈತರು ತಿಳ್ಕೋಬೇಕು ಇದ್ರ ಬಗ್ಗೆ. ನಮ್ಗೆ ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿ ಸಿಗುತ್ತೆ, ಮಳೆ ಮುನ್ಸೂಚನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಿಂದನು ರೈತ ಬಂದರು ತಗೋಬಹುದು. ಟಿವಿಗಳಲ್ಲಿ ದೂರದರ್ಶನಗಳಲ್ಲಿ ಮಾಹಿತಿಯನ್ನ ಬಿತ್ತರಿಸ್ತಾ ಇರ್ತಾರೆ, ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ವಿಜ್ಞಾನಿಗಳು ಬಿತ್ತರಿಸ್ತಾ ಇರ್ತಾರೆ. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ಸರಿ ಮಾಹಿತಿಗಳನ್ನ, ಕೃಷಿ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಹಾಗೆ ಮಳೆ ಮುನ್ಸೂಚನೆ ನೋಡಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನ ಬಹಳ ಮುಖ್ಯವಾಗಿ ಅನುಸರಿಸಬೇಕು ಅಂತಂದ್ರೆ, ಈಗ ಕೃಷಿ ಗ್ರಾಮೀಣ ಕೃಷಿ ಮೌಸಮ್ ಅಂತ ಒಂದು ಆಪ್ ಇದೆ, ಹಾಗೆ ಈಸ್ ಆಪ್ ಅಂತ ಒಂದು ಆಪ್ ಇದೆ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಮಿ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಒಂದು ಸಂಸ್ಥೆ ಇದೆ, ಅವರು ಏನ್ ಮಾಡಿದ್ದಾರೆ ಅಂದ್ರೆ ಸುಖಾರಕ್ಷಕ್ ಅಂತ ಹೇಳಿ ಒಂದು ಆಪ್ ಡೆವಲಪ್ ಮಾಡಿದ್ದಾರೆ, ಡ್ಯಾಶ್ ಬೋರ್ಡ್ ಅದು. ಸೊ ಅದು ಸ್ಮಾರ್ಟ್ ಫೋನ್ಗೆ, ಆಂಡ್ರಾಯ್ಡ್ ಫೋನ್ಗೆ ಇನ್ಸ್ಟಾಲ್ ಆಗುತ್ತೆ ಸರ್. ಅದರಿಂದ ನಮ್ಮ ಬೆಳೆ ಯಾವುದು, ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಝೋನು ಅಂತ ಹಾಕ್ಬಿಟ್ರೆ, ಸೊ ಏನೆಲ್ಲ ಕಾಂಟಿಂಜೆನ್ಸಿ ಕ್ರಮಗಳನ್ನ ನಾನು ಏನ್ ಹೇಳಿದೆ, ಸೊ ಅವನ್ನೆಲ್ಲವನ್ನು ಮಣ್ಣು ನೀರು ಸಂರಕ್ಷಣೆ ಮಾಡೋದೇಗೆ, ಈಗ ಹೆಂಗೆ ನಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು, ಅವೆಲ್ಲವೂ ಮಾಹಿತಿಗಳು ಆ ಒಂದು ಆಪ್ ಅಲ್ಲಿ ಸಿಗುತ್ತೆ ನಮಗೆ, ಆಯಾ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ.
0: ಅಂದ್ರೆ ನಮ್ಮ ರೈತರು ಇವತ್ತು ಸಾಮಾಜಿಕ ಮಾಧ್ಯಮಗಳು ಕೂಡ ಅದರಲ್ಲಿ ಪರಿಣತರಾಗಬೇಕಾಗಿದೆ.
1: ಹೌದು,
0: ಇದೆ ಅದು ಸ್ವಲ್ಪ ತಿಳ್ಕೊಬೇಕು, ಯಾಕಂದ್ರೆ ಹೊಸ ಹೊಸ ಮಾಹಿತಿ, ಪೂರಕವಾದ ಮಾಹಿತಿ ಸರ್ಕಾರನು ಕೊಡ್ತದೆ, ಪ್ಲಸ್ ನಿಮ್ಮಂತ ಈಗ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಈ ಬಗ್ಗೆ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನ ಆಗಾಗ ಪ್ರಸಾರ ಮಾಡ್ತಾ ಇರ್ತಾರೆ.
1: ಹೌದು ಸರ್,
0: ತುಂಬಾ ಸಂತೋಷ ಡಾಕ್ಟರ್ ಲತಾ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಇವತ್ತು ಈ ಒಂದು ಪರ್ಯಾಯ ಖುಷ್ಕಿ ಬೇಸಾಯದ ಕ್ರಮಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ರೈತ ಬಂಧುವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಲತಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಂಚಿಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ.
1: ಧನ್ಯವಾದಗಳು ಸರ್. ಹಾಗೆ ಎಲ್ಲ ರೈತ ಬಾಂಧವರು ಈ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನ ಅನುಸರಿಸಿಕೊಂಡು ಒಂದು ಕೃಷಿ ಮಾಡಿದ್ದೆ ಆದ್ರೆ ನಷ್ಟವನ್ನ ಕಡಿಮೆ ಮಾಡಿ ಅವರು ಒಂದು ಸುಸ್ಥಿರ ಕೃಷಿಯನ್ನ ಮಾಡಬಹುದು ಅಂತ ಇಚ್ಛಿಸ್ತಾ ಹೇಳ್ತಾ, ನನ್ನ ಒಂದು ದೂರವಾಣಿ ಸಂಖ್ಯೆ 8197995325, ಮತ್ತೊಮ್ಮೆ 8197995325 ಇದು ನನ್ನ ದೂರವಾಣಿ ಸಂಖ್ಯೆ. ತಾವು ಏನೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್.

ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಯಲಿಗೇನಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದವನ್ನು ಕೇಳೋಣ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಯಲಿಗೇನಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳ್ತಾ ಇದ್ದೀರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮಾಗಡಿ ತಾಲೂಕು ಯಲಿಗೇನಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಮತ್ತೊಂದು ಕೋಲಾಟದ ಪದವನ್ನು ಕೇಳೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು. ಇದು ಆಕಾಶವಾಣಿ, ಸಮಯ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ವಾರ್ತೆಗಳ ವಿವರ: ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ದೆಹಲಿ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲದ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ತನ್ನದೇ ಆದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಹೇಳಿದರು. ಮುಂದಿನ 30-35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದರು. ಸೆಮಿಕಂಡಕ್ಟರ್ಗಳು, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಭಾರತ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಕಲಿಕಾ ಕೇಂದ್ರಿತ, ಸಂಶೋಧನೆ ಚಾಲಿತ ಭವಿಷ್ಯಕ್ಕೆ ಸಿದ್ಧವಾಗಿಸಿದೆ ಎಂದು ಹೇಳಿದರು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ 400% ಹೆಚ್ಚಾಗಿದೆ. ಪಳೆಯುಳಿಕೆಯೇತರ ಇಂಧನ ಆಧಾರಿತ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳ ಮೈಲಿಗಲ್ಲು ದಾಟಿದೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟಗಳು ಸೇರಿದಂತೆ 14 ದೇಶಗಳ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರತಿನಿಧಿಗಳು ಚರ್ಚಿಸಿದರು. ಕಲಾವಿದರು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಸಹಾಯ ಮಾಡಲು ಡಿಜಿಟಲ್ ವೇದಿಕೆಗಳನ್ನು ಬಳಸುವುದರ ಬಗ್ಗೆ ಸಭೆ ಚರ್ಚಿಸಿತು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಮತ್ತೊಂದು ಪ್ರಮುಖ ಗಮನವಾಗಿತ್ತು. ಬ್ರಿಕ್ಸ್ ದೇಶಗಳ ಕಲಾವಿದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ವೃತ್ತಿಪರ ಜಾಲಗಳನ್ನು ಉತ್ತೇಜಿಸಲು ಭಾರತ ಸ್ವಯಂಪ್ರೇರಿತ ಕಲಾವಿದರ ನೋಂದಣಿಯನ್ನು ಘೋಷಿಸಿತು. ಸಭೆಯಲ್ಲಿ ಕಲಾವಿದರ ಹಕ್ಕುಗಳು ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಹಕ್ಕುಸ್ವಾಮ್ಯ ಪಡೆದ ಕೃತಿಗಳ ನ್ಯಾಯಯುತ ಬಳಕೆ ಬಗ್ಗೆಯೂ ಚರ್ಚಿಸಲಾಯಿತು. 2029ರಲ್ಲಿ ನಡೆಯಲಿರುವ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರು, ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಂಡ ನಂತರ ನಾರಿಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ಜನಗಣತಿ ಅಂಕಿಅಂಶಗಳನ್ನು ಪ್ರಕಟಿಸುವ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಜಾತಿ ಆಧಾರಿತ ಜನಗಣತಿಯನ್ನು ಅಂತಿಮವಾಗಿ ಪ್ರಕಟಿಸಲು ಕೊಂಚ ಸಮಯ ತೆಗೆದುಕೊಳ್ಳಬಹುದು. ಇದು ಕನಿಷ್ಠ 2034ರ ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಹಿಳಾ ಮೀಸಲಾತಿ ಅನುಷ್ಠಾನದಲ್ಲಿ ಗಣನೀಯ ವಿಳಂಬಕ್ಕೆ ಕಾರಣವಾಗಬಹುದು ಎಂದು ಅವರು ವಿವರಿಸಿದರು. ಸಂವಿಧಾನದ ತಿದ್ದುಪಡಿಗಳೊಂದಿಗೆ ಲೋಕಸಭೆಯಲ್ಲಿ ಪರಿಚಯಿಸಲಾದ 2026ರ ಕ್ಷೇತ್ರ ಮರುವಿಂಗಡಣೆ ಮಸೂದೆಯ ಅಡಿಯಲ್ಲಿ ಅನುಷ್ಠಾನ ವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಿಂದ ಆಸ್ಟ್ರೇಲಿಯಾಕ್ಕೆ ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನವನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದರ್ಭಾಂಗದ ರೈತರಿಂದ ನೇರವಾಗಿ ಸಂಗ್ರಹಿಸಲಾದ ಈ ಸರಕು ಮಾರುಕಟ್ಟೆ ಬೆಲೆಗಿಂತ ಸುಮಾರು 18% ಹೆಚ್ಚಿನ ಲಾಭವನ್ನು ಒದಗಿಸಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಬೆಂಬಲದೊಂದಿಗೆ ಈ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿ ರಾಷ್ಟೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ನೂತನ ಕಚೇರಿ ಸಂಕೀರ್ಣವನ್ನು ಉದ್ಘಾಟಿಸಿದರು. ಕಾರ್ಯಾಚರಣಾ ಅಪಾಯ ನಿರ್ವಹಣೆ ಮತ್ತು ಸ್ಥಿತಿ ಸ್ಥಾಪಕತ್ವ ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ 6 ಸಹಕಾರಿ ಬ್ಯಾಂಕುಗಳ ಪ್ರತಿನಿಧಿಗಳನ್ನು ಅವರು ಸನ್ಮಾನಿಸಿದರು. ಇದೇ ವೇಳೆ NUCFDC ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಸಹಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಜಾರ್ಖಂಡ್ನಲ್ಲಿ ನಡೆದ JPSC ಮತ್ತು JSSC ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು 2ನೇ ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಕಳೆದ ಹಲವು ದಿನಗಳಿಂದ ರಾಂಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಬಿಕ್ಕಟ್ಟು ಪರಿಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಸರ್ಕಾರ ರಚಿಸಿದ ವಿಶೇಷ ಸಚಿವರ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳ ನಡುವಿನ 2ನೇ ಸುತ್ತಿನ ಮಾತುಕತೆ ಇಂದು ನಡೆಯಿತು. ಹೆಚ್ಚಿನ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಅಧಿಕೃತ ಪ್ರತಿಕ್ರಿಯೆ ಇಮೇಲ್ ಐಡಿಯನ್ನು ಸಹ ಬಿಡುಗಡೆ ಮಾಡಿದೆ. ಅದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಾಲುದಾರರು ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಲಹೆಗಳನ್ನು ಪರಿಗಣಿಸಲಿದೆ. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ 3 ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ಮತ್ತೊಂದೆಡೆ ಕಪ್ಪುಪಟ್ಟಿಗೆ ಸೇರಿಸಲಾದ ಕಂಪನಿಯ ಮೂಲಕ ಪರೀಕ್ಷೆಯನ್ನು ನಡೆಸುವ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಒತ್ತಾಯಿಸಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನಾವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಸಮಗ್ರ ಡಿಜಿಟಲ್ ಕಡಲ ಆಡಳಿತ ವೇದಿಕೆ ಈ ಸಮುದ್ರ ಅನ್ನು ಉದ್ಘಾಟಿಸಿದರು. ಈ ವೇದಿಕೆಯು ನಾವಿಕರು, ಹಡಗು ಸಾಗಣೆ ಕಂಪನಿಗಳು, ಬಂದರುಗಳು, ಸೇವಾ ಪೂರೈಕೆದಾರರು ಹಾಗೂ ಇತರೆ ಕಡಲ ಪಾಲುದಾರರಿಗೆ ತಡೆರಹಿತ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಾಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಯೆಮೆನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಇದಕ್ಕೂ ಮೊದಲು ಯೆಮೆನ್ ಪಡೆಗಳ ಮೇಲೆ ಹೌತಿ ಬಂಡುಕೋರರು ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 18 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹಲವಾರು ಜನರು ಗಾಯಗೊಂಡರು. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 GW ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ. ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಹೊರಡಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5,00,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ, ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆದ ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ದಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ದಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100%ರಷ್ಟು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ನಾಳೆ ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ಧಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ದಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನ ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಮತ್ತು ಅತಿಕ್ರಮಣ ಮುಕ್ತ ಸ್ಥಳವನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆಯಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನ ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಇದೇ 13ರ ಒಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂತಹ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟ್ರೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಹಿರಿಯ ನಾಗರಿಕರ ಯೋಗಕ್ಷೇಮ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಸಂಪೂರ್ಣ ಉಚಿತವಾಗಿ ಸಮರ್ಥನಂ ಹಿರಿಯ ನಾಗರಿಕರ ಡೇ ಕೇರ್ ಕೇಂದ್ರವನ್ನು ಆರಂಭಿಸಿದೆ. 3 ದಶಕಗಳ ಸೇವೆಯಲ್ಲಿ ಮತ್ತೊಂದು ಮೈಲಿಗಲ್ಲಾಗಿರುವಂತಹ ಈ ಕೇಂದ್ರಕ್ಕೆ ಕ್ವಾಡ್ರಾಜೆನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಪರ್ಶ್ ಸೋಷಿಯಲ್ ಫೌಂಡೇಶನ್ ಬೆಂಬಲ ನೀಡಿವೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸಮರ್ಥನ ಭವನದಲ್ಲಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ಸದ್ಯ 31 ಹಿರಿಯ ನಾಗರಿಕರಿಗೆ ಸೇವೆ ಒದಗಿಸುತ್ತಿದೆ. ಮುಂದಿನ ತಿಂಗಳುಗಳಲ್ಲಿ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಮತ್ತು ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಉದ್ಯಮಿಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು. ದೇಶದಲ್ಲಿ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನ ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ಟೆಕ್ ಕ್ಷೇತ್ರದಲ್ಲಿರುವಂತಹ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವಂತಹ ರಕ್ಷಣಾ ಇಲಾಖೆಯ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ ಕೃಷಿ ಇಲಾಖೆ, ರೇಷ್ಮೆ ಮೀನುಗಾರಿಕೆ ಮತ್ತು ಐಟಿಬಿಟಿ ಇಲಾಖೆಯ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, GIS ದತ್ತಾಂಶ, ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರಿಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ಜರುಗಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಜಲಜೀವನ್ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಿರಿಗಂಧ.

ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಪ್ರತಿ ವರ್ಷ ಆಗಸ್ಟ್ 8ನೇ ತಾರೀಖಿನಂದು ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಕನ್ನಡದಲ್ಲಿ ಇದನ್ನು ಸಂತೋಷ ಸಂಭವಿಸುವ ದಿನ ಅಥವಾ ಸಂತೋಷವನ್ನು ಹಂಚಿಕೊಳ್ಳೋ ದಿನ ಅಂತ ಕರೀಬಹುದು. ಈ ದಿನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಸಂತೋಷವನ್ನು ಗಂಭೀರವಾಗಿ ಪರಿಗಣಿಸೋದು, ಸಣ್ಣ ಸಣ್ಣ ಸಂತೋಷದ ಕ್ಷಣಗಳನ್ನು ಗುರುತಿಸೋದು, ಹಾಗೆಯೇ ನಮ್ಮ ಸುತ್ತಮುತ್ತಲಿನವರಿಗೂ ಸಾಧ್ಯವಾದಷ್ಟು ಸಂತೋಷವನ್ನು ಹಂಚೋದು. ಬನ್ನಿ, ಸಂತೋಷಭರಿತ ಕೆಲವು ಚಿತ್ರಗೀತೆಗಳನ್ನು ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ. ಎಡಕಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರುಗಳ ಧ್ವನಿಯಲ್ಲಿ, ವಿಜಯನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ.

0: ಜೀವನದಲ್ಲಿ ಸಂತೋಷ ಅಂತಂದರೆ ದೊಡ್ಡ ಸಾಧನೆಗಳು, ಹಣ ಅಥವಾ ಐಷಾರಾಮಿ ಜೀವನದಿಂದ ಮಾತ್ರ ಸಿಗೋದಿಲ್ಲ. ಕೆಲವೊಮ್ಮೆ ಕುಟುಂಬದವರೊಂದಿಗೆ ಕಳೆಯುವ ಕೆಲವು ನಿಮಿಷಗಳು, ಸ್ನೇಹಿತರೊಂದಿಗೆ ನಡೆಸುವ ಮಾತುಕತೆ, ಇಷ್ಟವಾದ ಹಾಡು ಕೇಳೋದು, ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸೋದು, ಯಾರಿಗಾದರೂ ಸಹಾಯ ಮಾಡೋದು, ಇಂಥ ಸಣ್ಣ ಘಟನೆಗಳೇ ದೊಡ್ಡ ಸಂತೋಷವನ್ನು ನೀಡುತ್ತವೆ. ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ನಮಗೆ ಸಂತೋಷಕ್ಕಾಗಿ ಕಾಯಬೇಕಾಗಿಲ್ಲ, ಸಂತೋಷವನ್ನು ಸೃಷ್ಟಿಸಬಹುದು ಹಾಗೂ ಹಂಚಿಕೊಳ್ಳಬಹುದು. ಹಾಗೆಯೇ ಸಂತೋಷ ನಮ್ಮಲ್ಲೇ ಇದೆ ಎಂಬ ಸಂದೇಶವನ್ನು ನೀಡುತ್ತೆ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ.

ನಾವು ಸಂತೋಷವಾಗಿರಲು ಎಲ್ಲವೂ ಪರಿಪೂರ್ಣವಾಗಿರಬೇಕು ಅಂತ ಏನಿಲ್ಲ. ಜೀವನದಲ್ಲಿ ಸಮಸ್ಯೆಗಳು, ಒತ್ತಡಗಳು ಹಾಗೂ ಏರಿಳಿತಗಳು ಸಹಜ. ಆದರೆ ಅವುಗಳ ನಡುವೆಯೂ ಸಂತೋಷದ ಕ್ಷಣಗಳನ್ನು ಹುಡುಕೋದು ನಮ್ಮ ಕೈಯಲ್ಲಿದೆ. ಒಂದು ನಗು, ಒಂದೊಳ್ಳೆ ಮಾತು, ಒಂದು ಸಹಾಯ, ಒಂದು ಒಪ್ಪುಗೆ, ಒಂದು ಧನ್ಯವಾದ, ಇವೆಲ್ಲ ಸಂತೋಷವನ್ನು ಹುಟ್ಟಿಸಬಲ್ಲವು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ ಬಿಡುಗಡೆಯ ಬೇಡಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

0: Africans to unite and struggle for the shared goal of the nation's freedom. Later, the members paid tribute to the heroes of freedom struggle by observing a brief silence. After this, as soon as the chairman initiated the 0 hour, opposition members began creating a ruckus and shouting slogans. Amid the commotion, some members raised issues of public importance. The uproar in the House continued and the chairman adjourned the proceedings at 11:30 a.m. until 12 p.m. When the House reconvened at 12 p.m., Chairman Radhakrishnan attempted to commence the question hour. However, the commotion persisted and the proceedings were adjourned for the day within 5 minutes. That's all in Parliament Review.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಿರಿಗಂಧ ಸಿರಿಗಂಧ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಶ್ರೋತೃಗಳಿಗೆ ಸ್ವಾಗತ. ಶ್ರೋತೃಗಳೇ, ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸುವ ಒಂದು ಸಾಮಾನ್ಯ ಸಂಗತಿ ಅಂತಂದರೆ ಅದು ಸಂತೋಷ. ಮನುಷ್ಯನ ಜೀವನದಲ್ಲಿ ಹಣ, ಆಸ್ತಿ, ಅಧಿಕಾರ, ಯಶಸ್ಸು, ಖ್ಯಾತಿ, ಉತ್ತಮ ಉದ್ಯೋಗ, ಸುಂದರ ಮನೆ, ಹೀಗೆ ಎಷ್ಟೇ ಸೌಲಭ್ಯಗಳಿದ್ದರೂ ಮನಸ್ಸಿನಲ್ಲಿ ಸಂತೋಷ ಇಲ್ಲ ಅಂದರೆ ಆ ಬದುಕು ಅಪೂರ್ಣ ಅಂತ ಅನಿಸುತ್ತೆ. ಅದೇ ಸಮಯದಲ್ಲಿ ಸಣ್ಣ ಮನೆಯಲ್ಲಿದ್ದರೂ ಸೀಮಿತ ಸೌಲಭ್ಯಗಳಿದ್ದರೂ ಸಹ ಕುಟುಂಬದವರ ಪ್ರೀತಿ, ಸ್ನೇಹಿತರ ಆತ್ಮೀಯತೆ ಹಾಗೂ ಮನಸ್ಸಿನ ನೆಮ್ಮದಿಯೊಂದಿಗೆ ಬದುಕುವ ವ್ಯಕ್ತಿ ನಿಜವಾದ ಸಂತೋಷವನ್ನು ಅನುಭವಿಸ್ತಾ ಇರ್ಬೋದು. ಇಂತಹ ಸಂತೋಷದ ಮಹತ್ವವನ್ನು ನೆನಪಿಸುವಂಥ ವಿಶೇಷ ದಿನವೇ ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ. ಪ್ರತಿ ವರ್ಷ ಆಗಸ್ಟ್ ತಿಂಗಳ 8ನೇ ತಾರೀಕಿನಂದು ಈ ದಿನವನ್ನು ಆಚರಿಸಲಾಗುತ್ತೆ. ಸಂತೋಷನ ಹುಡುಕೋದು, ಅನುಭವಿಸೋದು, ಹಾಗೆಯೇ ಇತರರೊಂದಿಗೆ ಹಂಚಿಕೊಳ್ಳೋದು ಈ ದಿನದ ಪ್ರಮುಖ ಸಂದೇಶವಾಗಿದೆ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಮದುವೆ ಮಾಡು ತಮಾಷೆ ನೋಡು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ, ವಿಜಯ್ ಆನಂದ್ ಅವರಿಂದ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಶ್ರೋತೃಗಳೇ, ಸಂತೋಷ ಅಂದರೆ ಕೇವಲ ನಗೋದು ಅಥವಾ ಯಾವುದಾದ್ರೂ ವಸ್ತುವನ್ನು ಪಡೆದುಕೊಂಡು ಖುಷಿ ಪಡೋದಷ್ಟೇ ಅಲ್ಲ. ಸಂತೋಷ ಅಂತಂದರೆ ಮನಸ್ಸಿನೊಳಗಿನ ಒಂದು ಸಕಾರಾತ್ಮಕ ಅನುಭವ. ನಮ್ಮ ಜೀವನದ ಬಗ್ಗೆ ತೃಪ್ತಿ, ನೆಮ್ಮದಿ, ಕೃತಜ್ಞತೆ, ಪ್ರೀತಿ, ಆತ್ಮೀಯತೆ, ಆಶಾವಾದ ಇವೆಲ್ಲವೂ ಸಂತೋಷದ ಭಾಗಗಳೇ ಆಗಿವೆ. ಮಗು ತನ್ನ ತಾಯಿಯ ಮಡಿಲಲ್ಲಿ ಮಲಗಿದಾಗ ಅನುಭವಿಸುವ ನೆಮ್ಮದಿ, ಬಹಳ ದಿನಗಳ ನಂತರ ಸ್ನೇಹಿತರನ್ನು ಭೇಟಿಯಾದಾಗ ಉಂಟಾಗುವ ಖುಷಿ, ಬೆಳಗಿನ ಜಾವ ಪಕ್ಷಿಗಳ ಚಿಲಿಪಿಲಿ ಕೇಳಿದಾಗ ದೊರೆಯುವಂಥ ಆನಂದ, ಇಷ್ಟದ ಹಾಡನ್ನು ಕೇಳುವಾಗ ಮನಸ್ಸಿನಲ್ಲಿ ಮೂಡೋ ಭಾವನೆ, ಇವೆಲ್ಲವೂ ಸಂತೋಷದ ವಿವಿಧ ರೂಪಗಳೇ. ಹೀಗಾಗಿ ಸಂತೋಷವನ್ನು ಯಾವಾಗಲೂ ದೊಡ್ಡ ಘಟನೆಗಳೊಂದಿಗೆ ಮಾತ್ರ ಜೋಡಿಸಬೇಕಾಗಿಲ್ಲ. ಜೀವನದ ಸಣ್ಣ ಸಣ್ಣ ಕ್ಷಣಗಳಲ್ಲಿಯೂ ಸಂತೋಷ ಅಡಗಿರುತ್ತೆ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಂತೋಷಭರಿತ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆಯನ್ನು ಕೇಳೋಣ. ಚಿತ್ರ ಪ್ರೇಮ ಮತ್ಸರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಗಣೇಶ್ ಅವರಿಂದ.

ಶ್ರೋತೃಗಳೇ, ಜೀವನ ತುಂಬ ಚಿಕ್ಕದು. ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ, ಎಷ್ಟು ಆಸ್ತಿ ಹೊಂದಿದ್ದೇವೆ ಎನ್ನುವುದಕ್ಕಿಂತ ನಮ್ಮ ಜೀವನವನ್ನು ನಾವು ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ದೇವೆ ಎಂಬುದೇ ಕೊನೆಯಲ್ಲಿ ಮುಖ್ಯವಾಗುತ್ತೆ. ನಮ್ಮೊಂದಿಗೆ ಇರುವವರನ್ನು ಪ್ರೀತಿಸೋಣ, ನಮ್ಮ ಬಳಿ ಇರೋದಕ್ಕೆ ಕೃತಜ್ಞರಾಗಿರೋಣ, ಸಣ್ಣ ಸಂಗತಿಗಳಲ್ಲಿ ಸಂತೋಷ ಕಂಡುಕೊಳ್ಳೋಣ, ತಪ್ಪುಗಳನ್ನು ಕ್ಷಮಿಸೋಣ, ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡೋಣ, ನಗೋಣ, ನಗಿಸೋಣ ಅಂತ ಹೇಳ್ತಾ ಈ ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ಎಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಮುನ್ನ ಈ ಒಂದು ಗೀತೆ ಕೇಳೋಣ. ಪುಟಾಣಿ ಏಜೆಂಟ್ 123 ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ಕವಿತೆ. ನೀರಿನ ಭಾರಕ್ಕೆ ಸೋಲುವ ಮೋಡಕ್ಕೆ ನೆಲಕ್ಕಿಳಿಯುವ ತವಕ.

0: ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರ ಭಾವಗೀತೆಗಳನ್ನು ಇದುವರೆಗೆ ಕೇಳಿದರೆ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ನಮಸ್ಕಾರ ಕೇಳುಗ್ರೆ, ಯುವವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ಆಕಾಶವಾಣಿಯಲ್ಲಿ. ನಮ್ಮ ಇಂದಿನ ಕಾರ್ಯಕ್ರಮದ ಯುವ ಅತಿಥಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಕ್ರೀಡೆ, ಬೈಕಿಂಗ್, ಐಟಿ, ಪ್ರವಾಸ, ಚಿತ್ರಕಲೆ, ಯೋಗ, ಸಮಾಜ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸಿದ್ದಾರೆ. ಇವರೇ ಸುಷ್ಮಿತಾ ಹುರಕಡ್ಲಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ನಮ್ಮ ಸುಷ್ಮಿತಾ ಹುರಕಡ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸುಷ್ಮಿತಾ ಹುರಕಡ್ಲಿ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇ, ನಂದು ಎಜುಕೇಷನ್ ಕೂಡ ಹುಬ್ಬಳ್ಳಿಯಲ್ಲೇ ಆಗಿದೆ. ಪಿವಿ ಕಾಲೇಜಿಂದ ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕಿಂಗು ನನಗೆ ಕಾಲೇಜಿಂದ ತುಂಬಾ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾದ್ಮೇಲೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ರೈಡ್ಸ್ ಎಲ್ಲ ಹೋಗ್ತಿದ್ದೆ, ಆಮೇಲೆ ಇವೆಂಟ್ಸು ಎಲ್ಲ ಸ್ಟಾರ್ಟ್ ಆಯಿತು. ನನಗೆ ಕರೆಯಕ್ಕೆ ಇವೆಂಟ್ಸ್ ಹೋಗ್ತಾ ಇದ್ದೆ. ಸೊ ಅಲ್ಲಿ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು, ನ್ಯೂಸ್ ಪೇಪರ್ ಆಗಲಿ, ಆರ್ಟಿಕಲ್ಸ್ ಅಲ್ಲಾಗಲಿ. ಆಮೇಲೆ ತುಂಬ ಜನ ಹೆಣ್ಮಕ್ಳು ನಾವು ಜಾಯ್ನ್ ಆಗ್ತೀವಿ ಅಂತ ಈ ಥರ ಮೋಟಿವೇಶನ್ ತೊಗೊಂಡು ಬರ್ತಾ ಇದ್ರು. ಸೊ ಈ ಥರ ಮಾಡಿಕೊಂಡು ಲೇಡಿ ರೈಡ್ಸ್ ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ಸ್ ಕಾಲೇಜ್ ಮುಗಿದಾದ್ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಪುಷ್ ಮಾಡೋಣ, ಬೈಕಲ್ಲಿ ಇನ್ನೂ ಜಾಸ್ತಿ ಏನಾದರೂ ಮಾಡೋಣ ಅಂತ ರೇಸಿಂಗ್ ಶುರು ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೋಚಿಂಗ್ ಎಲ್ಲ ತಗೊಂತಿದ್ದೆ ರೇಸಿಂಗ್ ಇದ್ದು. ಸೊ ಆಫ್ ರೋಡ್ ಡರ್ಟ್ ರೈಸ್ ಅದೆಲ್ಲ ಮಾಡ್ತಿದ್ದೆ, ಮೋಟರ್ ಸೈಕಲ್ ರೇಸಿಂಗು ಅದೆಲ್ಲ ಮಾಡ್ತಿದ್ದೆ. ಇಲ್ಲೂ ಕೂಡ ನನಗೆ ಪೋಡಿಯಂ ರೀಚ್ ಆದೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ತುಂಬ ಫೀಮೇಲ್ ರೈಡರ್ಸ್ ಇಂದೂ ಕೂಡ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲೂ ಕೂಡ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ಥರ ಮಾಡಿಕೊಂಡು ನಾನು ಇನ್ನೂ ಏನೇನಾಗುತ್ತೆ ತುಂಬ ಕಲಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಪ್ರೊಫೆಷ್ನಲ್ಲು ಮತ್ತು ಪ್ಯಾಷನ್ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡಿದೆ. ವೀಕೆಂಡ್ಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದಾದಮೇಲೆ ಟ್ರಾವೆಲಿಂಗ್ ಕೂಡ ಶುರು ಆಯಿತು, ಸ್ಪಿರಿಚುವಲ್ ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಜ್ಯೋತಿರ್ಲಿಂಗಗಳಾಗಲಿ, ಚಾರ್ಧಾಮ ಆಗಲಿ. ಸೊ ಈ ಥರ ಮಾಡ್ತಾ ನನಗೆ ಅಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಇನ್ಸ್ಪಿರೇಷನ್ ತೊಗೊಂಡು ಬರೋರು, ಹೇಗೆ ಟ್ರಾವೆಲ್ ಮಾಡ್ತೀರಾ ನೀವು ಹೆಣ್ಮಕ್ಳು, ಸೋಲೋ ಟ್ರಾವೆಲ್ ಕೂಡ ಮಾಡ್ತಿದ್ದೆ ನಾನು. ಸೊ ಅಲ್ಲೂ ಕೂಡ ದೇವರ್ ಲೈಕ್ ನಾವು ಬರ್ತೀವಿ ನೆಕ್ಸ್ಟ್ ಟೈಮು ನೀವು ಹಿಂಗೆ ಆರ್ಗನೈಸ್ ಮಾಡಿದ್ರೆ ಅಂತ ಈ ಥರ ಎಲ್ಲ ಶುರು ಆಯಿತು. ಸೊ ಅದು ನನಗೆ ಒಂಥರ ಖುಷಿ ಆಯಿತು, ಎಷ್ಟೋ ಜನಕ್ಕೆ ಈ ಥರ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ಅಂತ ಹೇಳಿ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟ್ರಾವೆಲಿಂಗ್ ಜೊತೆ ಹೋಸ್ಟಿಂಗು ಎಲ್ಲ ಮಾಡ್ತಾ ಇರ್ತೀನಿ, ಆರ್ಗನೈಸ್ ಮಾಡೋದು ಎಲ್ಲ.
0: ಸೊ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋದಾದರೆ, ಸುಷ್ಮಿತಾ ಹುರಕಡ್ಲಿ ಅವರ ಜೀವನ ಕೇವಲ ಐಟಿಗೆ ಸೀಮಿತವಾಗಿಲ್ಲ. ಐಟಿ ತಮ್ಮ ವೃತ್ತಿಯ ಕ್ಷೇತ್ರ ಆಗಿದ್ರೂ ಕೂಡ ನೀವು ಬೈಕಿಂಗ್ ಅನ್ನ ಹವ್ಯಾಸವಾಗಿ ರೂಢಿಸ್ಕೊಂಡ್ರಿ, ಅದರ ಜೊತೆಯಾಗಿ ಟ್ರೆಕ್ಕಿಂಗ್ಗೆ ಹೋಗ್ತೀರಾ, ಅದೆಲ್ಲದರ ಜೊತೆ ಇನ್ನ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಗೋಣ ಸುಷ್ಮಿತಾ ಅವರೇ. ಮೊದಲನೇದಾಗಿ ಬೈಕಿಂಗ್ ಬಗ್ಗೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದ ಹಾಗೆ ಅವರಿಗೆ ಗೇರ್ಲೆಸ್ ಟೂ ವೀಲರ್ ಮಾತ್ರ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ, ಮತ್ತೆ ಹೆಣ್ಮಕ್ಳು ಕೂಡ ಆ ಒಂದು ಯೋಚನೆಯಿಂದ ಹೊರಗಡೆ ಬರುವುದಿಲ್ಲ. ಆದರೆ ನೀವು ಮೋಟಾರ್ ಬೈಕ್ಗಳನ್ನ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಎದುರಾದಂತಹ ಸವಾಲುಗಳೇನು?
1: ಸೊ ನನಗೆ ಮುಂಚೆಯಿಂದನೂ ತುಂಬ ಕಲಿಬೇಕು ಅಂತ ಆಸೆ, ಏನಾದರೂ ಹೊಸದಾಗಿ ಕಲಿಬೇಕು, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಯಾವಾಗೂ ಇರೋದು. ಸೊ ಕಾಲೇಜಿಗೆ ಬಂದಾದ್ಮೇಲೆ ಐ ಯೂಸ್ ಟು ಸಿ, ಸೊ ವೈ ನಾಟ್ ಅಂತ ಚಾನ್ಸ್ ಕೊಡೋಕ್ಕೆ ಅಂತ ನಾನು ಸ್ವಲ್ಪ ಧೈರ್ಯ ಮಾಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಕೈ ಕುಂತು ಬಿಡ್ತು ಓಡ್ಸೋಕ್ಕೆ ಅದೆಲ್ಲ. ಆಮೇಲೆ ಧೈರ್ಯ ಮಾಡಿಕೊಂಡು ಗಾಡಿಗಳೆಲ್ಲ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ಸ್ ಎಲ್ಲ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾದ್ಮೇಲೆ ನನಗೆ ಅದೇ ಹೇಳಿದೆ, ಎಲ್ಲರೂ ತುಂಬ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನಗೆ ಇನ್ನ ಧೈರ್ಯ ಸ್ಟಾರ್ಟ್ ಆಯಿತು, ಧೈರ್ಯ ಬಂದು ನನಗೆ ಇನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ.
0: ಒಂದು ಮಿತ್ ಇದೆ, ಹೆಣ್ಮಕ್ಳು ಬೈಕ್ನ ಕಲಿಯೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಹೈಟ್ ಕಾರಣಕ್ಕೆ ಅಂತ ಹೇಳಿ. ನಿಮಗೆ ಈ ತರ ಸವಾಲುಗಳು ಎದುರಾಯ್ತಾ, ಹೇಗೆ?
1: ಹೌದು, ಈ ಥರ ಚಾಲೆಂಜಸ್ ನನಗೂ ಕೂಡ ಬಂದಿದೆ. ಬಟ್ ನಾವು ಅದನ್ನು ಓವರ್ಕಮ್ ಮಾಡ್ಬೋದು, ಪಾಸಿಬಲ್ ಇದೆ, ಇಟ್ಸ್ ನಾಟ್ ಲೈಕ್ ಏನೂ ಆಗಲ್ಲ ಅಂತ ಅಲ್ಲ. ಸೊ ಫಿಸಿಕಲಿ ನಾವು ಫಿಟ್ ಆಗಿರಬೇಕು.

0: ಬೇಕಾಗತ್ತೆ. ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಬೇಕು. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಪ್ರಿಪೇರ್ ಆಗಿನೇ ಸ್ಟಾರ್ಟ್ ಮಾಡಿರಲಿಲ್ಲ, ಒಂದೊಂದೇ ನಾನು ಕಲಿತಾನೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಇನ್ಯೂ ಈ ತರ ಹೈಟು ನಂದು ಏನು ಅಷ್ಟೊಂದು ಜಾಸ್ತಿ ಎತ್ತರದಲ್ಲಿಲ್ಲ. ಇನಿಷಿಯಲಿ ನಂಗೂ ಫಿಯರ್ ಇತ್ತು, ಹೈಟ್ ಇದೆ ಚಿಕ್ಕದಿದೆ ಹೈಟು ಹೆಂಗಾಗತ್ತೆ ಮ್ಯಾನೇಜ್ ಅಂತ. ಬಟ್ ಇಟ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್, ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ ಬೈಕಿಂದು. ಅಂಡ್ ಆಬ್ವಿಯಸ್ಲಿ ವಿ ನೀಡ್ ಸ್ಟ್ರೆಂತ್, ಬೈಕಿಂಗ್ ಎಲ್ಲ ಓಡಿಸೋಬೇಕಾದ್ರೆ ವಿ ನೀಡ್ ಸ್ಟ್ರೆಂತ್. ಸೊ ನಾನು ಅದಕ್ಕೆ ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮೇನ್ ಏನಂದ್ರೆ ನಮಗೆ ಧೈರ್ಯ ಬೇಕು, ದಟ್ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಬೇಕು. ಸೊ ಅದನ್ನ ಹೆಣ್ಮಕ್ಳು ಮಾಡ್ತೀನಿ ಅಂತ ಧೈರ್ಯ ತಗೊಂಡು ಮಾಡಿದ್ರೆ ದೆನ್ ಎವ್ರಿಥಿಂಗ್ ಇಸ್ ಪಾಸಿಬಲ್.
1: ಮೊದಲನೇ ಸಾರಿ ಯಾರ ಹೆಲ್ಪು ಇಲ್ಲದೆ ಬೈಕ್ ಓಡಿಸಿದಾಗ ಏನ್ ಅನಿಸ್?
0: ಸ್ಟಾರ್ಟಿಂಗ್ ಭಯ ಆಯ್ತು ಆಬ್ವಿಯಸ್ಲಿ, ಬಟ್ ನನ್ಗೆ ತಲೆಯಲ್ಲಿ ಏನಿತ್ತಂದ್ರೆ ಆಬ್ವಿಯಸ್ ಬಿದ್ರೆ ಹೇಳೋದು ಒಂದೇ ಅಷ್ಟೇ, ಸೊ ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಸೊ ಬಿದ್ರೆ ಸ್ವಲ್ಪ ಪೆಟ್ಟತ್ತೆ, ಮತ್ತೆ ಎದ್ದು ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದೆ.
1: ಮೊದಲನೇ ಸಾರಿ ಯಾವಾಗ ಬಿದ್ರಿ?
0: ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಬಿದ್ದಿದ್ದೀನಿ, ಸಾಕಷ್ಟು ಸಲ ಬಿದ್ದಿದ್ದೀನಿ ನಾನು.
1: ಎಷ್ಟೇ ಸಾರಿ ಬಿದ್ರು ಮತ್ತೆ ಎದ್ದೇಳ್ಬೇಕು, ವಾಹನವನ್ನ ಚಲಾಯಿಸಬೇಕು, ಇದು ನಿಮ್ಮ ಮಾತು.
0: ಎಸ್ ಕರೆಕ್ಟ್ ಇದೆ.
1: ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಬೈಕಿಂಗ್ ಅಲ್ಲಿ, ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಯಾವೆಲ್ಲ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿದ್ರಿ?
0: ಸೊ ಇನಿಷಿಯಲಿ ನಾನು ರೈಡ್ಸಿಗೆ ಹೋಗ್ತಾ ಇದ್ದೆ, ಅದಾದ್ಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸು, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟು, ಆಮೇಲೆ ಈ ಥರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ಪೋಡಿಯಂ ರೀಚ್ ಆದೆ ನಾನು, ಸ್ಟೇಜ್ ಎಲ್ಲ ರೀಚ್ ಆದೆ, ರನ್ನವರ್ ಅಪ್ ಆಗಿ ಸ್ಟಾರ್ಟ್ ಆಯಿತು ಹಂಗೆ. ಆಮೇಲೆ ಒಂದಿಷ್ಟು ಫೀಮೇಲ್ ಗ್ರೂಪ್ಸ್ಗಳಿಂದ, ಬೈಕರ್ ಗ್ರೂಪ್ಗಳಿಂದ ಅಲ್ಲೂ ನನಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ, ಸೊ ಆ ಥರದ್ದೆಲ್ಲ ಅವಾರ್ಡ್ಸು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಫೀಮೇಲ್ ಲೇಡಿ ರೈಡರು ಅಂತ ಈ ಥರ ಅವಾರ್ಡ್ಸು ಬರೋಕ್ಕೆ ಸ್ಟಾರ್ಟ್ ಆಯಿತು.
1: ನಿಜವಾಗ್ಲೂ ವಂಡರ್ಫುಲ್ ಅನ್ಸುತ್ತಾ ಈಗ ಜರ್ನಿ ನೆನಪಿಸ್ಕೊಂಡ್ರೆ?
0: ಯಾ, ವೆನ್ ಐ ಲುಕ್ ಬಿಹೈಂಡ್ ಎಲ್ಲ ನನಗೆ ಅನಿಸುತ್ತೆ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ಓವರ್ ತುಂಬ ಜನ ನನ್ನ ಸುತ್ತಮುತ್ತ ವೆನ್ ದಿ ಹಿಯರ್ ದ ಸ್ಟೋರಿ ಎಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಕ್ ಮೋಟಿವೇಟ್ ಆದಂಗೆ ಆಗುತ್ತೆ, ನಾವು ಕೂಡ ಈ ಥರ ಮಾಡ್ತೀವಿ, ನನಗೂ ಈ ಥರ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಬಂದು ಸಾಕಷ್ಟು ಹೆಣ್ಮಕ್ಳು ನನಗೆ ಟಿಪ್ಸ್ ಎಲ್ಲ ಕೇಳ್ತಾರೆ ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೇಳ್ತಿರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ವೆನ್ ದೇ ಫೀಲ್ ಲೋ ಆಲ್ಸೋ ದೇ ಕಾಲ್ ಮೀ, ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ ಹಿಂಗೆ ಮಾಡೋದು ಏನು ಅಂತ. ಸೊ ಒಂಥರ ಚೆನ್ನಾಗಿ ಅನಿಸಿದೆ ನನಗೆ, ಐ ಆಮ್ ಏಬಲ್ ಟು ಇಂಪ್ಯಾಕ್ಟ್ ಸಮ್ವನ್ಸ್ ಲೈಫ್ ಅಂತ ಖುಷಿ ಆಗುತ್ತೆ.
1: ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಬೈಕಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ರಿ, ಬ್ಯಾಲೆನ್ಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೆ ನೀವ್ ಯಾವೆಲ್ಲ ರೀತಿ ಪ್ರಯತ್ನ ಪಟ್ರಿ?
0: ಫಸ್ಟು ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ಇಟ್ಸ್ ಲೈಕ್ ಆನ್ ಗ್ರೌಂಡೇ ಮಾಡಿದಾಗ ನಮಗೆ ಅದು ಗೊತ್ತಾಗೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ನಮ್ದು ಯಾವ ಥರ ಇದೆ ನಮ್ಮ ಬಾಡಿ ಬ್ಯಾಲೆನ್ಸು, ಆಮೇಲೆ ನಮಗೆ ಯಾವ ಥರ ನಾವು ಅದನ್ನು ಟರ್ನ್ ತೊಗೊಂಡ್ರೆ ಬ್ಯಾಲೆನ್ಸಿಂಗ್ ಸಿಗುತ್ತೆ ಅಂತ. ಸೊ ಅದು ಈಚ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಆಮೇಲೆ ಬಾಡಿ ಪೊಸಿಷನಿಂಗು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ, ಇಟ್ ಇಸ್ ಕೈಂಡ್ ಆಫ್ ಅ ಟೆಕ್ನಿಕ್. ವಾಹನ ಓಡಿಸ್ತಾ ಓಡಿಸ್ತಾ ನಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು.
1: ಅಂದ್ರೆ ಈ ಒಂದು ರೈಡಿಂಗ್ ಎಲ್ಲ ಏನಿದೆ ಇದು ಟೆಕ್ಸ್ಟ್ ಬುಕ್ ಥಿಯರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಹೇಳ್ತಾ ಇದೀರಾ?
0: ಎಸ್, ದಟ್ ಇಸ್ ಟ್ರೂ. ಆನ್ ಗ್ರೌಂಡ್ ನೀವು ಸ್ಟಾರ್ಟ್ ಮಾಡಿದಾಗ ಪ್ರಾಕ್ಟೀಸು, ಅವಾಗ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ತರ ಅದನ್ನ ಓಡಿಸ್ಬೇಕು ಏನು ಎಂತ ಅಂತ.
1: ಸುಷ್ಮಿತಾ ಹುರಕಡ್ಲಿ ಅವರು ಅವತ್ತೊಂದು ದಿನ ಬೈಕಿಂಗ್ ಕಲಿಯೋದ್ರಿಂದ ಹಿಂದೆ ಸರಿದ್ ಬಿಟ್ಟಿದ್ರೆ ಏನಾಗಿರ್ತಿದ್ರು ಇವತ್ತು?
0: ಐ ಆಮ್ ನಾಟ್ ಶೋರ್, ನಾನು ಅದ್ರ ಬಗ್ಗೆ ವಿಚಾರನೇ ಮಾಡಿಲ್ಲ. ಬಿಕಾಸ್ ನಂದು ಯಾವಾಗೂ ಒಂದೇ ಪ್ಲಾನು, ದೇರ್ ಇಸ್ ನೋ ಪ್ಲಾನ್ ಬಿ ಫಾರ್ ಮಿ. ಇದನ್ನ ಮಾಡಬೇಕು ಅಂತ ಆಸೆ ಬಂದರೆ ಐ ಮೇಕ್ ಶೋರ್ ಹುಕ್ ಅವ್ರ ಕ್ರುಕ್ಕು ನಾನು ಅದನ್ನು ಮಾಡೇ ತೀರ್ತೀನಿ. ಸೊ ಎಂಡ್ ಲೈನ್ ಫಿನಿಶ್ ಆಗೋ ಮಟ್ಟ ಐ ಡೋಂಟ್ ಗಿವ್ ಅಪ್.
1: ಈ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ಬೈಕಿಂಗ್ ಜೊತೆಯಲ್ಲಿ ಜಿಮ್ನಾಸ್ಟಿಕ್ ಕೂಡ ಕಲಿತೆ ಅಂತ ಹೇಳ್ತಿದ್ರಿ.
0: ಸೊ ನಾನು ಬೈಕಿಂಗ್ ರೇಸ್ ಸ್ಟಾರ್ಟ್ ಮಾಡಿದಾಗ ಐ ಫಿಗರ್ಡ್ ಔಟ್ ಸ್ಟ್ರೆಂಥನಿಂಗ್ ಬೇಕು, ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ರೆ ಬಾಡಿಗೆ ಒಳ್ಳೇದು ಅಂತ. ನಾನು ಜಿಮ್ ಕೂಡ ಹೋಗ್ತಿದ್ದೆ, ಬೆಳಗ್ಗೆ ಜಿಮ್ ಹೋಗ್ತಿದ್ದೆ ಆ್ಯಂಡ್ ಸಾಯಂಕಾಲ ಒಂದು ಜಿಮ್ನಾಸ್ಟಿಕ್ ಗುರು ಒಬ್ರು ಸಿಕ್ಕಿದ್ರು ನನಗೆ. ಸೊ ಅವ್ರು ಕಲಿಸ್ತಿದ್ರು ನನಗೆ ಜಿಮ್ನಾಸ್ಟಿಕ್, ಅಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ, ಐ ಟೋಲ್ಡ್ ದೆಮ್ ನಾನು ಬೈಕಿಂಗಲ್ಲೆಲ್ಲ ಇದ್ದೀನಿ ಅಂತ. ಸೊ ಅವರು ಆಯ್ತು ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದೆ ಜಿಮ್ನಾಸ್ಟಿಕ್. ಸೊ ಅಲ್ಲೂ ಚೆನ್ನಾಗೆಲ್ಲ, ಈವ್ನಿಂಗ್ ಎಲ್ಲ ಹೋಗ್ತಿದ್ದೆ, ಒನ್ ಅವರ್ ಐ ಯೂಸ್ ಟು ಗಿವ್ ಫಾರ್ ಜಿಮ್ನಾಸ್ಟಿಕ್ ಆಲ್ಸೋ. ಇವಾಗ ನಾನು ಟ್ರಾವೆಲಿಂಗ್ ಮಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಬಟ್ ಬೈಕಿಂಗ್ ಮಾಡೋ ಟೈಮಲ್ಲಿ ಐ ಯೂಸ್ ಟು ಗಿವ್ ಫುಲ್ ಟೈಮ್ ಕೊಡ್ತಿದ್ದೆ ಅದಕ್ಕೆ ಅಂತ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ.
1: ಬೈಕಿಂಗ್ ಇಂದ ಶುರುವಾಯಿತು, ಟ್ರಾವೆಲಿಂಗ್ ನಲ್ಲಿ ಮುಂದುವರಿತಾ ಇದೆ ನಿಮ್ಮ ಜೀವನ. ಸುಷ್ಮಿತಾ ಅವರೇ, ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಇದೆಲ್ಲ ನಿಮ್ಮ ಪಾಲಿಗೆ ಏನು, ಹೇಗೆ ಶುರುವಾಯಿತು ಈ ಜರ್ನಿ?
0: ಸೊ ನಂಗೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಸ್ಟಾರ್ಟ್ ಆಯಿತು. ಈ ಸಿಟಿ ಲೈಫಲ್ಲಿ ವಿ ಫೀಲ್ ಮೋಸ್ಟ್ ಆಫ್ ದೆಮ್ ಫೀಲ್ ಲೈಕ್ ಓಕೆ ಸ್ವಲ್ಪ ನೇಚರ್ ಹತ್ರ ಹೋಗೋಣ, ಸಿಟಿ ಬಿಟ್ಟು ಹೊರಗೆ ಹೋಗೋಣ ಅಂತ ಅನ್ಸೋದು. ಸೊ ವೀಕೆಂಡಿಂದ ಶುರು ಆಯಿತು ಇದೆಲ್ಲ. ವೀಕೆಂಡ್ಸಲ್ಲಿ ನಾನು ಬೈಕೇ ತೊಗೊಂಡು ಹೋಗ್ತಿದ್ದೆ, ಆಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸು ಟೀಮ್ ಮೆಂಬರ್ಸು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಆಮೇಲೆ ವೀಕೆಂಡ್ ವೀಕೆಂಡ್ಸ್ ಹೋಗ್ತಾ ಅದು ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಸೊ ಜರ್ನಿ ಚೆನ್ನಾಗಿದೆ ಇಲ್ಲಿ ತನ.
1: ನಿಮ್ಮ ಐಟಿ ಕ್ಷೇತ್ರದ ಕೆಲಸನ ಈ ಎಲ್ಲಾ ವಿಚಾರಗಳ ಜೊತೆ ಹೇಗಪ್ಪ ನಿಭಾಯಿಸ್ತೀರಾ?
0: ನಂದು ಐಟಿ ಜರ್ನಿ ಹೇಳಬೇಕಂದ್ರೆ ಐ ವಾಸ್ ಇನ್ ಟು ಸ್ಟಾರ್ಟ್ಅಪ್ ವರ್ಲ್ಡ್. ಅಲ್ಲೂ ಕೂಡ ನಾನು ಫೀಮೇಲ್ ಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್ಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಇಟ್ ಇಸ್ ಅ ಫುಡ್ ಟೆಕ್ ಪ್ಲಾಟ್ಫಾರ್ಮ್, ಸಾಫ್ಟ್ವೇರ್ ಅದು. ನಾವು ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ ಹೆಣ್ಮಕ್ಳಿಗೆ, ಮನೇಲಿ ಕೂತ್ಕೊಂಡವ್ರಿಗೆ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡೆಲಿವರಿ ಮಾಡೋಕ್ಕೆ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಅ ಸ್ಟಾರ್ಟ್ಅಪ್ ಅಲ್ಲ, ನಮಗೆ ವಿ ಯೂಸ್ ಟು ಗಿವ್ 24 ಅವರ್ಸ್ ಫಾರ್ ದ್ಯಾಟ್ ಓನ್ಲಿ. ಬಟ್ ನನಗೆಲ್ಲೋ ಒಂದು ಕಡೆ ಪ್ಯಾಷನ್ ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ಥಾಟ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಎನಿ ಹೌ. ಸೊ ಐ ಯೂಸ್ ಟು ಆಲ್ವೇಸ್ ಪ್ರಿಯೋರಿಟೈಸ್ ಮೈ ವರ್ಕ್. ಸೊ ವೀಕೆಂಡ್ ಬಂದ ತಕ್ಷಣ ಐ ಯೂಸ್ ಟು ಮೇಕ್ ಶೋರ್ ಪ್ಯಾಷನ್ಗೆ ಅಂತ. ಆಮೇಲೆ ವೀಕ್ ಡೇಸ್ ಎಲ್ಲ ಐ ಯೂಸ್ ಟು ಗಿವ್, ಇವನ್ ದೋ ಫಾರ್ 24 ಅವರ್ಸ್ ಐ ಯೂಸ್ ಟು ಗಿವ್ ಫಾರ್ ಮೈ ಸ್ಟಾರ್ಟ್ಅಪ್. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಐ ನೆವರ್ ರಿಗ್ರೆಟೆಡ್ ನಾನು ಮಾಡೋ ಕೆಲಸ ಇಷ್ಟು ಹೆವಿ ಇದೆ ಆ ಥರ ಏನೂ ಇಲ್ಲ. ಬಿಕಾಸ್ ಐ ಯೂಸ್ ಟು ಡೂ ವಿತ್ ಸೋ ಮಚ್ ಆಫ್ ಲವ್ ಇನ್ ಬೋತ್ ದ ಪ್ಲೇಸಸ್, ಪ್ರೊಫೆಷನ್ ಆಗಲಿ ಪ್ಯಾಷನ್ ಆಗಲಿ, ಐ ಯೂಸ್ ಟು ಗಿವ್ ಫುಲ್ ಹಾರ್ಟ್ ಆ್ಯಂಡ್ ಡೂ ಇಟ್. ಸೊ ನನಗೆ ಯಾವಾಗೂ ಒಂಥರ ಬರ್ಡನ್ ಅನಿಸಿಲ್ಲ.
1: ಟ್ರೆಕ್ಕಿಂಗನ್ನು ನೀವು ರೂಢಿಸ್ಕೋಬೇಕಾದ್ರೆ ಫಿಸಿಕಲ್ ಆಗಿ ಎದುರಿಸಿದಂತಹ ಸವಾಲುಗಳೇನು?
0: ಐ ಥಿಂಕ್ ಸ್ಟೆಮಿನಾ ತುಂಬ ಬೇಕಾಗುತ್ತೆ ಟ್ರೆಕ್ಕಿಂಗಿಗೆ ಹೋಗೋ ಟೈಮಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಜಿಮ್ಮು ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಇದ್ದೆ ಅಂತ. ಸೊ ನನಗೆ ಅಷ್ಟೊಂದೇನು ಚಾಲೆಂಜಸ್ ಬರಲಿಲ್ಲ. ಬಟ್ ಐ ವಾಸ್ ಏಬಲ್ ಟು ಡೂ ಟ್ರೆಕ್ಕಿಂಗ್, ನನಗೆ ಆ ಥರ ಏನು ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಮಾಡೋದ್ರಲ್ಲಿ.
1: ಅದರ ಜೊತೆಯಲ್ಲಿ ಟ್ರಾವೆಲಿಂಗ್, ಟ್ರಾವೆಲಿಂಗನ್ನು ರೂಢಿಸ್ಕೋಬೇಕು ಅನ್ನೋದಾದರೆ ಬಹಳ ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ಯಾಕಂದರೆ ಎಲ್ಲ ಸ್ಥಳಗಳಲ್ಲೂ ಬಹಳ ಕಂಫರ್ಟಬಲ್ ಆದಂತಹ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಯೂತ್ ಆಗಿ ನೀವು ಅದನ್ನು ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ?
0: ಚಾಲೆಂಜಸ್ ತುಂಬ ಇದೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ. ಬಟ್ ತುಂಬ ಕಲಿಯೋಕ್ಕಿರುತ್ತೆ, ಅಷ್ಟೊಂದು ಇರಲಿಲ್ಲ. ಟ್ರಾವೆಲಿಂಗ್ ಮಾಡಬೇಕಂತ ನನ್ನ ಮೈಂಡಲ್ಲಿ ಇರಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ಲೈಕ್ ಲೆಟ್ ಮೀ ಟೇಕ್ ಸಮ್ ಬ್ರೇಕ್ ಅಂತ. ಕರಿಯರ್ ಬ್ರೇಕ್ ತೊಗೊಂಡು ಐ ಜಸ್ಟ್ ಪ್ಯಾಕ್ಡ್ 3 ಡ್ರೆಸ್ ಇಟ್ಕೊಂಡು ನಾನು ಪ್ಯಾಕ್ ಮಾಡಿಕೊಂಡೆ ನನ್ನ ಬ್ಯಾಗು. ಆ್ಯಂಡ್ ಐ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಾದಮೇಲೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಒಬ್ವಿಯಸ್ಲಿ ಕಾಂಪ್ರಮೈಸ್ ಮಾಡೋದಿರುತ್ತೆ, ಲೈಕ್ ಸ್ಟೇ ಆಗಲಿ ಊಟದ್ದಾಗಲಿ. ಬಟ್ ಇಟ್ ವಾಸ್ ಫನ್, ನನಗೆ ಅದು ಚೆನ್ನಾಗಿ ಅನಿಸ್ತಾ ಇತ್ತು ಟ್ರಾವೆಲಿಂಗ್ ಮಾಡೋದು, ತುಂಬ ಕಲಿಯಕ್ಕೆ ಸಿಗ್ತಾ ಇದೆ ಅಂತ. ಸೊ ಅವಾಗಿಂದ ಶುರು ಮಾಡಿದ್ದು, ಇವಾಗ ಫುಲ್ ಟೈಮ್ ಟ್ರಾವೆಲಿಂಗಲ್ಲೇ ಇದ್ದೀನಿ ಇವಾಗ.
1: That's really wonderful. ಯಾವ ಯಾವ ಜಾಗಗಳಿಗೆಲ್ಲ ನೀವು ವಿಸಿಟ್ ಮಾಡಿದ್ದೀರಾ?
0: ಸೊ ಪ್ರಯಾಗ್ರಾಜ್ ಅಲ್ಲಿ ನಾನು ಫಸ್ಟ್ ಹೇಳ್ಬೇಕಂದ್ರೆ ಶುರು ಆಗಿದ್ದು ಅಲ್ಲಿಂದ, ಕುಂಭಮೇಳದಲ್ಲಿ ಮಾಡಿದೆ. ಆ್ಯಂಡ್ ಅಲ್ಲಿ ನಾನು 50 ಡೇಸ್ ಇದ್ದೆ. ಅಲ್ಲಿ ಸೇವೆ ಮಾಡೋದು, ಸೋಷಿಯಲ್ ವರ್ಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಅಲ್ಲಿ ಕೂತ್ಕೊಂಡು ಜನರಿಗೆ ಸಹಾಯ ಮಾಡೋದು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು, ಈ ಥರ ಸ್ಪಿರಿಚುವಲಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ನಾನು. ಅಲ್ಲಿ ನನಗೆ ತುಂಬ ಕಲಿಯಕ್ಕೆ ಸಿಕ್ತು ಪ್ರಯಾಗ್ರಾಜಿಂದ. ಸೊ ಅದಾದಮೇಲೆ ಸೋಲೋ ಟ್ರಾವೆಲಿಂಗ್ ಅಂತ ಈ ಕಡೆ ಯುಪಿ ಕಡೆ ಅದೆಲ್ಲ, ಕಾಶಿ ಆಗಲಿ ಅಯೋಧ್ಯೆ ಆಗಲಿ ಆ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾರ್ಧಾಮು, ಜ್ಯೋತಿರ್ಲಿಂಗಗಳು, ಈ ಥರ ಒಂದೊಂದೊಂದೊಂದೇ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಹೋಯ್ತದು. ಸರಿ, ನಡೀತಾ ಇದೆ ಇವಾಗೂ ಕೂಡ.
1: ಇದೆಲ್ಲ ಕಂಪ್ಲೀಟ್ ಸೋಲೋ ಟ್ರಾವೆಲೇನಾ?
0: ಇಲ್ಲ, ಒಂದಿಷ್ಟು ಸೋಲೋ, ಆಮೇಲೆ ಒಂದಿಷ್ಟು ಹೋಸ್ಟ್ ಮಾಡಿದ್ದೇನೆ ನಾನು ಕೂಡ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪು ಇರುತ್ತೆ, ಸೋಲೋನು ಇರುತ್ತೆ, ಮಿಕ್ಸ್ ಇದೆ ಎಲ್ಲ.
1: ಸೋಲೋ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀರಾ?
0: ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾವು ಟ್ರಿಪ್ ಏನಾದರೂ ಪ್ಲಾನ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿಕೊಂಡು ಅದರ ರಿವ್ಯೂಸ್ ಎಲ್ಲ ನೋಡಿಕೊಂಡು ಬಜೆಟ್ ಫ್ರೆಂಡ್ಲಿ ಇರೋದೆಲ್ಲ ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಬುಕ್ ಅಕಾರ್ಡಿಂಗ್ಲಿ. ಯಾರನ್ನಾದ್ರೂ ಮಾತಾಡ್ಸೋದಾಗಲಿ ಅಥವಾ ಏನಾದರೂ ಇದ್ದರೆ ಈಸಿಲಿ ಟ್ರಸ್ಟ್ ಮಾಡಿಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಇದಾಗುತ್ತೆ. ನೋಡ್ಕೋಬೇಕು ಯಾರು ಹೆಂಗೆ ಏನು ಅಂತ ನೋಡ್ಕೊಂಡು ಇದು ಮಾಡಬೇಕು. ಆ್ಯಂಡ್ ಯೂಶಲಿ ನಾವು ಸ್ವಲ್ಪ ಸೇಫ್ಟಿ ಐಟಮ್ಸು ಇಟ್ಕೋಬೇಕಾಗತ್ತೆ ನಮ್ಮ ಹತ್ರ, ಪೆಪ್ಪರ್ ಸ್ಪ್ರೇ ಆಗಲಿ ಅಥವಾ ಸಮಥಿಂಗ್ ಲೈಕ್ ಪಿನ್ ಪಾಯಿಂಟ್ಸ್ ಇರೋದು, ಶಾರ್ಪ್ ಐಟಮ್ಸ್ ಅದೆಲ್ಲ ಇಟ್ಕೊಂಡು ವಿ ಕ್ಯಾನ್ ಟ್ರಾವೆಲ್.
1: ಸಾಮಾನ್ಯ ಸೋಲೋ ಟ್ರಾವೆಲ್ ಅಂತ ಹೇಳ್ತಿದ್ದ ಹಾಗೆ ಪರ್ಸನಲ್ ವೆಹಿಕಲ್ ಅನ್ನ ಚೂಸ್ ಮಾಡೋದೊಳ್ಳೆದಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದೊಳ್ಳೆದಾ?
0: ಸೊ ನಂದು ಟ್ರಾವೆಲಿಂದ ಉದ್ದೇಶ ಏನಂದ್ರೆ ನಾನು ಆದಷ್ಟು ಜನರ ಜೊತೆ ಬೆಳಿಬೇಕು, ಆಮೇಲೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಅಂತ ಇದೆ. ಸೊ ನಾನು ಆದಷ್ಟು ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಸ್, ಆಮೇಲೆ ಗ್ರೂಪ್ ಅಲ್ಲಿನೇ ಹೋಗೋದು ಎಲ್ಲ ಇಷ್ಟಪಡ್ತೀನಿ. ಸೊ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ, ಅವರಿಗೆ ಆ ಥರ ಟ್ರಾವೆಲಿಂಗ್ ಏನು ಉದ್ದೇಶ ಇದೆ ಅದರ ಮೇಲೆ ಅವರು ಚೂಸ್ ಮಾಡ್ಕೋಬಹುದು.
1: ನಿಮ್ಮ ಪ್ರಕಾರ ಯಾವುದು ಬೆಸ್ಟ್?
0: ಐ ಥಿಂಕ್ ಪಬ್ಲಿಕ್ ಇಷ್ಟ, ಜನರ ಜೊತೆ ಬೆರೆಯೋದಿದ್ರೆ ಪಬ್ಲಿಕ್ ಒಳ್ಳೇದು.
1: ನಾನು ಕೂಡ ಸೋಲೋ ಟ್ರಾವೆಲರ್ ಆಗಬೇಕು ಅಂತ ಅಂದ್ಕೊಳ್ಳುವಂತಹ ಹೆಣ್ಮಕ್ಳಿಗೆ ಮತ್ತೆ ಯೂತ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ವುಡ್ ಸೇ ಇಟ್ ಇಸ್ ವೆರಿ ಗುಡ್. ಸೋಲೋ ಟ್ರಾವೆಲಿಂಗ್ ಮಾಡಬೇಕು ಬಿಕಾಸ್ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ತೀವಿ. ನಮ್ದು ಏನಿರುತ್ತೆ ಸ್ಟ್ರೆಂತು, ಆಮೇಲೆ ಸ್ವಲ್ಪ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಜನರ ಜೊತೆ ಹೆಂಗೆ ಬೆರಿಬೇಕು, ಹೆಂಗೆ ಮಾತಾಡಬೇಕು, ಆಮೇಲೆ ಒಂದಿಷ್ಟು ಚಾಲೆಂಜಸ್ ಬರುತ್ತೆ, ಸಿಚುವೇಶನ್, ಅದನ್ನು ನಾವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ತುಂಬ ಕಲಿಯೋದಿರುತ್ತೆ. ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ಇಟ್ ಇಸ್ ವಂಡರ್ಫುಲ್.
1: ಈಗ ಯಾರಾದರೂ ತಮಗೆ ಗೊತ್ತಿಲ್ಲದಿರುವಂತಹ ಭಾಷೆ ಇರುವಂತಹ ಜಾಗಗಳಿಗೆ ಪ್ರವಾಸ ಹೋಗಬೇಕು ಅಂತ ಅಂದ್ಕೋತಿದ್ದಾರೆ, ಸೋಲೋ ಟ್ರಾವೆಲ್ ಅಂತಹ ಜಾಗಗಳಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ?
0: ಸೊ ಇವಾಗ ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಸೊ ಒಂದು ನಾವು ಯೂಸ್ ಮಾಡ್ಬೋದು ಟ್ರಾನ್ಸ್ಲೇಟರ್ ಅಂತ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು, ಇಲ್ಲ ಅಂದ್ರೆ ಆದಷ್ಟು ಆಕ್ಷನ್ ಅಲ್ಲಿನೇ ಮಾಡಿ ಮುಗಿಸ್ಬೋದು, ವಿಚ್ ಹ್ಯಾಸ್ ವರ್ಕ್ ಫಾರ್ ಮೀ. ಅದೇನಂದ್ರೆ ಅಲ್ಲಿ ಲೋಕಲ್ ಫ್ರೆಂಡ್ ಯಾರಾದ್ರೂ ಕನೆಕ್ಷನ್ ಇದ್ದೇ ಇರುತ್ತೆ, ಯಾರ್ದಾದ್ರೂ ಕಡೆಯಿಂದ ಏನಾದ್ರೂ ಕನೆಕ್ಷನ್ ಸಿಕ್ಕರೆ ಅಲ್ಲೊಬ್ಬರನ್ನ ಲೋಕಲ್ ಫ್ರೆಂಡ್ ಮಾಡಿಕೊಂಡು ಅವ್ರ ಮುಖಾಂತರ ಏನಾದ್ರೂ ಹೆಲ್ಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. ದಟ್ ಈಸ್ ಹೆಲ್ಪ್ ಆಕ್ಚುಲಿ. ಇಂಟರ್ನೆಟ್ ಅಲ್ಲೆಲ್ಲ ಮುಂಚೆನೆ ಇನ್ಫಾರ್ಮೇಶನ್ ತಗೊಂಡೋಗಿ ಯಾವ್ತರ ಎಲ್ಲಿ ಹೋಗ್ಬೇಕು ಏನು, ಆಮೇಲೆ ಹೆಂಗೆ ಯಾವ ಪ್ಲೇಸಸ್ ಏನ್ ತರ ಇದೆ ಅಂತ ತಿಳ್ಕೊಂಡೇನೆ ಹೋದ್ರೆ ಉತ್ತಮ.
1: ಟ್ರಾವೆಲಿಂಗ್ ಅದು ಸೋಲೋ ಟ್ರಾವೆಲ್ ಆಗಿರಬಹುದು, ಗ್ರೂಪ್ ಟ್ರಾವೆಲ್ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಫಿಸಿಕಲಿ ಫಿಟ್ ಇದ್ರೆ ಸಾಕು ಅಂತ. ನಿಮ್ಮ ಇಷ್ಟೂ ವರ್ಷಗಳ ಜರ್ನಿಯಲ್ಲಿ ಸುಷ್ಮಿತಾ ಅವರೇ, ಮೆಂಟಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸೋಲೋ ಟ್ರಾವೆಲ್ನಲ್ಲಿ ಮತ್ತು ಗ್ರೂಪ್ ಟ್ರಾವೆಲ್ನಲ್ಲಿ ಪ್ರಭಾವವನ್ನು ಬೀರುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ?
0: ಎಸ್, ಬೋತ್ ಆಕ್ಚುಲಿ, ಮೆಂಟಲಿ ಆಮೇಲೆ ಫಿಸಿಕಲಿ ಇಸ್ ಇಂಪಾರ್ಟೆಂಟ್, ಎರಡೂ ಇರಬೇಕು. ಮೈಂಡ್ ಸೆಟ್ಟು ಇಸ್ ಬೇಕೇ ಬೇಕಾಗತ್ತೆ, ಏನಕ್ಕಂದ್ರೆ ನಾವು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ದು ರೀಜನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಊಟದಿಂದ ಹಿಡಿದು ಕ್ಲೈಮೇಟ್ ಇಂದ ಹಿಡಿದು ಜನರಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ ಬರಬೇಕು ದಟ್ ವಿಲ್ ಬಿ ಫ್ಲೆಕ್ಸಿಬಲ್, ಅಲ್ಲಿ ಹೆಂಗ್ ಬಂದ್ರೂ ಕೂಡ ವಿಲ್ ಬಿ ಫೈನ್, ಅಡ್ಜಸ್ಟ್ ಆಗ್ತೀವಿ ಅಂತ. ಅಂಡ್ ಮೋರ್ ಓವರ್, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಏನಿರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ದಿಸ್ ಮೆಂಟಾಲಿಟಿ ಬೇಕಾಗುತ್ತೆ. ನಾವು ಮುಂಚೆನೆ ಗ್ರೂಪಿನೆಲ್ಲ ಕರ್ಕೊಂಡು ಹೋಗೋ ಟೈಮಲ್ಲೂ ಕೂಡ ವಿ ಆಲ್ವೇಸ್ ಇದನ್ನ ಹೇಳ್ತೀವಿ ಎಲ್ಲರಿಗೂ, ಸೊ ಈ ತರ ಇರುತ್ತೆ ಅಲ್ಲಿ ಸಿಚುವೇಶನ್ಸ್, ಸೊ ಮೆಂಟಲಿನೂ ಪ್ರಿಪೇರ್ ಆಗಿ ಬನ್ನಿ ಅಂತ. ಸೊ ಅದಕ್ಕೆ ನಾವು ಮೈಂಡ್ ಸೆಟ್ಟು ಕೂಡ ಸೆಟ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್, ಬೇರೆ ಜಾಗದಲ್ಲಿ ಹೋಗ್ತಿದೀವಿ ಅಂದ್ರೆ ಅಲ್ಲಿ ಹೆಂಗಿರುತ್ತೆ ಅದ್ರ ಪ್ರಕಾರ ಹೊಂದ್ಕೋಬೇಕು ಅಂತ.
1: ಮೈಂಡ್ ಅನ್ನ ಫಿಟ್ ಆಗಿಟ್ಕೊಳ್ಳೋದಕ್ಕೆ ನೀವು ಟ್ರಾವೆಲರ್ಸ್ಗೆ ಮುಂಚೆನೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಯೋಗ ಬಹಳ ಮುಖ್ಯ. ನೀವೊಬ್ಬ ಯೋಗ ಗುರುವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಈ ಜರ್ನಿ ಹೇಗಪ್ಪ ಸ್ಟಾರ್ಟ್ ಆಯ್ತು?
0: ಸೊ ನಾನು ಪ್ರಯಾಗ್ರಾಜ್ ಅಲ್ಲಿ ಇದ್ದಾಗ್ಲೇನೆ ನನಗೆ ತುಂಬಾ ಗೊತ್ತಾಯ್ತು ಫಿಸಿಕಲ್ ಬಗ್ಗೆನೂ, ಅದೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಾಡ್ತಿದ್ದೆ ಯೋಗ ಸ್ವಲ್ಪ ಜನರ ಜೊತೆ. ಅವಾಗ ಐ ಗಾಟ್ ಟು ನೋ ದಟ್ ಯೋಗ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಸೈಸ್, ಇಟ್ ಇಸ್ ಆಲ್ಸೋ ಯುನೋ ಕನೆಕ್ಟ್ಸ್ ವಿತ್ ಯುವರ್ ಮೈಂಡ್ ಆಲ್ಸೋ, ಮೈಂಡ್ ಕಾಮ್ ಮಾಡುತ್ತೆ ಅಂತೆಲ್ಲ ಗೊತ್ತಾಯ್ತು. ಸೊ ಅವಾಗಿಂದ ನಾನು ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ವಾಸ್ ಏಬಲ್ ಟು ಸೀ ನನ್ನಲ್ಲಿ ತುಂಬಾ ಡಿಫ್ರೆನ್ಸ್, ಐ ವಾಸ್ ಏಬಲ್ ಟು ಕಾಮ್ ಮೈ ಮೈಂಡ್, ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡೋದು ಅದೆಲ್ಲ ಹೆಲ್ಪ್ ಆಯ್ತು ನನಗೆ. ಸೊ ನಾನು ಯೋಗ ಕಲಿತಾ ಕಲಿತಾ ಕಲ್ಸಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಆರ್ಟ್ ಆಫ್ ಬ್ರೀದಿಂಗ್ ಅಂತ ಒಂದು ಕಾನ್ಸೆಪ್ಟ್ ಐ ಕೇಮ್ ಅಕ್ರಾಸ್ ದಟ್ ಬ್ರೆತ್ತಲ್ಲಿನೆ ಯು ಕ್ಯಾನ್ ಕಂಟ್ರೋಲ್ ನಿಮ್ಮ ಥಾಟ್ಸನ್ನಾಗಲಿ, ನಿಮ್ಮ ಪ್ರಾಣಗಳನ್ನಾಗಲಿ, ದ ವೇ ಯು ಟಾಕ್, ನಿಮ್ಮದು ಥಾಟ್ಸನ್ನ ಹೆಂಗೆ ಸ್ಲೋ ಡೌನ್ ಮಾಡ್ಬೋದು, ಆಮೇಲೆ ಇಮೋಷನ್ಸನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಸೊ ಇದೆಲ್ಲ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ಹಂಗೆ ಕಲಿಸ್ತಾನೋ ಇದ್ದೀನಿ.
1: ಈ ಒಂದು ಜರ್ನಿಯಲ್ಲಿ ನೀವು ಯಾವೆಲ್ಲ ಬದಲಾವಣೆಗಳನ್ನ ಕಂಡುಕೊಳ್ತಾ ಇದ್ದೀರಾ? ಜಿಮಲ್ ಶುರುವಾಗಿದ್ದು ನಿಮ್ಮ ಪ್ರಯಾಣ, ಈಗ ಯೋಗ ಶಾಲೆಯತ್ತ ಬಂದು ನಿಂತಿದೆ, ಎರಡಕ್ಕೂ ಏನು ತುಂಬಾ ಡಿಫ್ರೆನ್ಸ್ ಇದೆಯಾ?
0: ಜಿಮ್ಮಲ್ಲಿ ನನಗೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ಫಿಟ್ ಅಂತ ಹೇಳ್ಬೋದು, ಔಟರ್ ಬಾಡಿ. ಬಟ್ ಯೋಗದಲ್ಲಿ ಐ ಆಮ್ ಏಬಲ್ ಟು ಹೀಲ್ ಅ ಲಾಟ್ ಆಫ್ ಥಿಂಗ್ಸ್. ಯೋಗ ಹ್ಯಾಸ್ ಆ್ಯಕ್ಚುಲಿ ಚೇಂಜ್ಡ್ ಅ ಲಾಟ್ ಇನ್ ಮೈ ಲೈಫ್. ಮೈಂಡ್ ಆಗಲಿ, ನಂದು ಬಾಡಿ ಆಗಲಿ, ಎರಡೂ ಫಿಟ್ ಆಗ್ತಿದೆ ಇದರಿಂದ. ಚೂಸ್ ಮಾಡ್ಬೋದು ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಕ್ಲಾರಿಟಿ ಸಿಗ್ತಿದೆ ನನಗೆ, ಆಮೇಲೆ ಫೋಕಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ, ಆ್ಯಂಗರ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಏನಾದರೂ ಒಂದು ಮೈಗ್ರೇನ್ ಇಶ್ಯೂಸ್ ಆಗಲಿ ಅಥವಾ ಏನಾದರೂ ಇದ್ರೂ ಕೂಡ ಇಟ್ ಹ್ಯಾಸ್ ಸಾರ್ಟೆಡ್. ಯೋಗ ಮಾಡೋಕ್ಕೆ ಶುರು ಮಾಡಿದ ಆದ್ಮೇಲಿಂದ ಎಲ್ಲ ಒಂದೊಂದೇ ಒಂದೊಂದೇ ಹೆಲ್ಪ್ ಆಗಿದೆ ನನಗೆ.
1: ಒಬ್ಬ ಯೂತ್, ನನಗೆ ಜಿಮ್ ಅಂದರೆ ಬಹಳ ಇಷ್ಟ, ಯೋಗ ಕೂಡ ಟ್ರೈ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಸಜೆಷನ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ?
0: ಆಕ್ಚುಲಿ ವೆರಿ ಗುಡ್. ಟ್ರೈ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಟ್ರೈ ಮಾಡಿ ದೆನ್ ಯು ವಿಲ್ ನೋ ದ ರಿಸಲ್ಟ್ಸ್. ನಾನು ಕೂಡ ಫಸ್ಟು ಜಿಮ್ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಬಟ್ ವೆನ್ ಐ ಸ್ಟಾರ್ಟೆಡ್ ಯೋಗ ಅಲ್ಲ, ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಐ ಆಮ್ ಟೋಟಲಿ ಇನ್ ಟು ಯೋಗ, ಇವಾಗ ಜಿಮ್ ಅದೆಲ್ಲ ಇದೆ. ಬಟ್ ಜಿಮ್ ಇಸ್ ಆಲ್ಸೋ ನಾಟ್ ಬ್ಯಾಡ್, ಅದು ನಿಮಗೆ ಬಾಡಿ ಫಿಟ್ನೆಸ್ ಆಗಲಿ, ಔಟರ್ ಶೇಪ್ ಎಲ್ಲ ಮಾಡುತ್ತೆ, ಸ್ಟ್ರೆಂಥನಿಂಗ್ ಎಲ್ಲ ಕೊಡುತ್ತೆ. ಬಟ್ ಯೋಗ ಇಸ್ ಲೈಕ್ ಟೋಟಲಿ ಡಿಫ್ರೆಂಟ್, ನಿಮಗೆ ಮೈಂಡು ಹೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಫಿಸಿಕಲಿ ಮೆಂಟಲಿ ಎರಡೂ ನಿಮಗೆ ಸ್ಟ್ರೆಂಥನಿಂಗ್ ಆಗುತ್ತೆ.
1: ಇದೆಲ್ಲದರ ಜೊತೆಯಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಈ ಒಂದು ಬಣ್ಣದ ಪಯಣ, ಕೈಯಲ್ಲಿ ಕುಂಚವನ್ನ ಹಿಡಿದು ಬಣ್ಣಗಳನ್ನ ತುಂಬಿಸುವಂತಹ ಪಯಣ ಹೇಗೆ ಆರಂಭವಾಗಿದ್ದು?
0: ನಾನು ಸೋಷಿಯಲ್ ವರ್ಕ್ಸ್ ತುಂಬಾ ಮಾಡ್ತಿದ್ದೆ. ವರ್ಕ್ ಮಾಡೋ ಟೈಮಲ್ಲೂ ಆಗ್ಲಿ, ಕಾಲೇಜ್ ಟೈಮಲ್ಲೂ ಆಗ್ಲಿ, ಯಾವಾಗಿದ್ರು ನನ್ನ ತಲೆಯಲ್ಲಿ ಏನಂದ್ರೆ ನಾನು ಆದಷ್ಟು ಸೊಸೈಟಿಗೆ ಏನೋ ಕೊಡ್ಬೇಕು,

0: ಅಂತ ಇದು ಯಾವಾಗಿದ್ರೂ ಇರೋದು ನನ್ನ ಮೈಂಡಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೆ. ಟೀಮ್ ಸಿಕ್ತು ನನಗೆ ಹುಬ್ಬಳ್ಳಿಯಲ್ಲಿ, ಅವರು ಈ ಥರ ಬ್ಯೂಟಿಫೈ ಮಾಡೋದು, ಪೇಂಟ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರ ಜೊತೆ ಜಾಯಿನ್ ಆಗಿ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡೋದು, ಆಮೇಲೆ ನಮ್ಮ ಸಿಟಿ ಅದೆಲ್ಲ ಪೇಂಟ್ ಮಾಡೋದು, ಈ ಥರ ಶುರು ಆಯ್ತು ಅದು ಜರ್ನಿ. ಇವಾಗ ಚೆನ್ನಾಗಿ ನಡೀತಿದೆ. ನಾನು ಅದೇ ಟ್ರಾವೆಲಿಂಗ್ ಶುರು ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಿಲ್ಲ, ಬಟ್ ವೆನೆವರ್ ಐ ಮೀನ್ ಹುಬ್ಳಿ ಅವರು ಏನಾದರೂ ಇವೆಂಟ್ಸ್ ಈ ಥರ ಇಟ್ಟಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಅವಾಗ ಹೋಗಿ ಎಲ್ಲ ಮಾಡಿರ್ತಾ ಇರ್ತೀನಿ.
1: ಯೂತ್ಸು ಈ ಥರದ ಪ್ರೋಗ್ರಾಮ್ಗಳಲ್ಲಿ ಯಾತಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ?
0: ಸೊ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಎವ್ರಿ ಇಂಡಿವಿಜುವಲ್ ಸಿಟಿಸನ್ಸು, ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಕೊಡಬೇಕಾಗತ್ತೆ. ಆ್ಯಂಡ್ ನಮ್ಮದು ಸಿಟಿ, ನಮ್ಮ ಊರು ಎಲ್ಲ ನಾವು ನೋಡ್ಕೋಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಕಡೆಯಿಂದ ಏನೇನಾಗುತ್ತೆ, ನಾವು ಸೊಸೈಟಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಯೂತ್ಸು ಯೂಶ್ವಲಿ ವೀಕೆಂಡ್ಸ್ ಆಗಲಿ ಅಥವಾ ಸಂಡೇಸ್ ಎಲ್ಲ ಅವೈಲೇಬಲ್ ಇದ್ದಾಗ, ವೆನ್ ಎವರ್ ದೇ ಆರ್ ಫ್ರೀ, ದೇ ಕ್ಯಾನ್ ಕಮ್ ಜಾಯಿನ್ ಆಗ್ಬೋದು. ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ, ಜಾಯಿನ್ ಆಗಿ ಅವ್ರದ್ದು ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ.
1: ಆರ್ಗನೈಸೇಷನ್ ನ ಹೊರತುಪಡಿಸಿ ಕೂಡ ನಾನು ಸೊಸೈಟಿಗೆ ಸಹಾಯ ಮಾಡೋಕ್ ಮನಸ್ಸಿದೆ ಅಂತ ಒಬ್ಬ ಯೂತ್ ಅಂದ್ರೆ ಅವರು ಯಾವೆಲ್ಲ ರೀತಿಲಿ ತೊಡಗಿಸ್ಕೋಬಹುದಾಗತ್ತೆ?
0: ಅದು ಬೇಸ್ಡ್ ಆನ್ ನಿಮ್ಗೆ ಯಾವ ತರ ಚೇಂಜಸ್ ಬೇಕು. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ನನ್ನ ಸೊಸೈಟಿ ಈ ತರ ಇದೆ ಆ ತರ ಇದೆ ಅನ್ನೋ ಬದ್ಲಿ, ಅವ್ರ ಮುಂದೆ ಬಂದು ಒಂದು ಆಕ್ಷನ್ ತಗೊಂಡು ಒಂದ್ ಸ್ಟೆಪ್ ತಗೋಬಹುದು, ನಾನು ಈ ತರ ಚೇಂಜ್ ಮಾಡಬಹುದು, ಲೆಟ್ ಮೀ ಬಿ ಅನ್ ಎಕ್ಸಾಂಪಲ್ ಅಂತ ಹೇಳಿ ಮುಂದೆ ಬಂದು ಅದನ್ನ ಚೇಂಜಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು ಅವರು ಕೂಡ ಸ್ವಂತವಾಗಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೂ ಅನಿಸ್ತು, ನಾನು ಅನಾಥಾಶ್ರಮಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಎಲ್ಲ ಹೇಳ್ಕೊಡ್ತಿದ್ದೆ, ಆಮೇಲೆ ಫುಡ್ ಎಲ್ಲ ತಗೊಂಡೋಗ್ತಾ ಇದ್ದೆ ಅವ್ರಿಗೆ ಅಂತ. ಆಮೇಲೆ ನಾನು ಎಂಟೈರ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ದೆ, ಲೈಕ್ ಕನಸು ಕಾಣಿ, ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯಿಂದ ಫಾಲೋ ಮಾಡಿ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಏನಾದರೂ ಐಟಮ್ಸ್ ತಗೊಂಡು ಹೋಗಿ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಪಾಠ ಮಾಡಿ ಬರ್ತಾ ಇರ್ತಿದ್ದೆ ನಾನು. ಒಬ್ಬೊಬ್ರು ಮಕ್ಕಳಿಗೂ ಜೊತೆ ಮಾತಾಡಿದಾಗನ ತುಂಬಾ ಖುಷಿ ಅವರು ನಗುವುದೆಲ್ಲ ನೋಡಿಕೊಂಡು, ಬಿಕಾಸ್ ಅವ್ರಿಗೆ ಯಾರೂ ಇರಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಈ ಥರ ಒಬ್ಬ ದೊಡ್ಡ ಅಕ್ಕ ಆಗಿ ಅವರೆಲ್ಲ ಅಕ್ಕ ಅಂತಲೇ ಕರೆಯುತ್ತಿದ್ರು, ಸೊ ಅಕ್ಕ ಆಗಿ ಅವ್ರಿಗೊಂದು ಸ್ವಲ್ಪ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಮಾಡಿ ಅದೆಲ್ಲ ಬರ್ತಾ ಇರ್ತಿದ್ದೆ ನಾನು.
1: ಕೆಲವೊಮ್ಮೆ ಸಹಾಯ ಮಾಡಲಿಕ್ಕೆ ದುಡ್ಡೇ ಇರಬೇಕು ಅಂತಿಲ್ಲ, ನಾವವರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕಾಗುತ್ತೆ, ಏನಂತೀರಾ?
0: ನಿಜ ನಿಜ ನಿಜ, ಟೈಮ್ ಕೊಡೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಥಿಂಗು. ಸೊ ಟೈಮ್ ಇಸ್ ವೆರಿ ಪ್ರೀಷಿಯಸ್. ಸೊ ಅದನ್ನ ನಾವು ರೈಟ್ ವೇ ಅಲ್ಲಿ ಯೂಸ್ ಮಾಡಿದ್ರೆ, ಬೇರೆಯವ್ರಿಗೆ ಹೆಲ್ಪ್ ಆಗೋದಿದ್ರೆ, ದೆನ್ ದಟ್ ಇಸ್ ವೆರಿ ನೈಸ್ ಅನ್ಸುತ್ತೆ.
1: ಯುವಾಣಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸುಷ್ಮಿತಾ ಅವರೇ, ಒಂದಷ್ಟು ವಿಶೇಷವಾದ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈಗ ನಾನು ನಿಮ್ಗೆ ಒಂದಷ್ಟು ಪದಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಒಂದು ವಾಕ್ಯದ ಒಳಗಾಗಿ ಅಥವಾ ಒಂದೆರಡು ಪದಗಳಲ್ಲಿ ಉತ್ತರವನ್ನ ನೀಡಬೇಕು, ಆಗ್ಬೋದಾ?
0: ಯಾ ಶೋರ್. ಆಯ್ತು.
1: ಧೈರ್ಯ.
0: ಜೀವನ ಧೈರ್ಯದಿಂದ ಸಾಗಿಸ್ಬೇಕು.
1: ತಾಯಿ
0: ಮೊದಲನೇ ಗುರು.
1: ಸೋಲು.
0: ಸೋಲು ಹೊಸ ಆರಂಭ ಜೀವನದ್ದು.
1: ಜೀವನ
0: ಸುಖ ದುಃಖಗಳ ಬ್ಯಾಲೆನ್ಸು.
1: ಮಹಿಳೆ
0: ಶಕ್ತಿ.
1: ಕನಸು
0: ಗುರಿ, ಜೀವನದ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋದು.
1: ಮಕ್ಕಳ ನಗು
0: ಸ್ಯಾಟಿಸ್ಫ್ಯಾಕ್ಷನ್.
1: ಯುವಜನತೆ
0: ತಾಕತ್ತು ಅಂತ ಹೇಳ್ಬೋದು.
1: ಈಗ ನಾನೊಂದು ವಾಕ್ಯವನ್ನ ನಿಮಗೆ ಹೇಳ್ತೀನಿ, ಆ ವಾಕ್ಯವನ್ನ ನೀವು ಪೂರ್ಣಗೊಳಿಸಬೇಕಾಗತ್ತೆ. ಸುಷ್ಮಿತಾ ಅವರ ಜೀವನ ಅಂದ್ರೆ
0: ಖುಷಿಯಾಗಿದೆ.
1: ಸುಷ್ಮಿತಾ ಎಂದಿಗೂ ಬಿಡದಿರುವಂತಹ ಅಭ್ಯಾಸ
0: ಕಲಿಯೋದು.
1: ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಭಯ
0: ಸದ್ಯಕ್ಕೇನಿಲ್ಲ.
1: ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಕನಸು
0: ಸೊಸೈಟಿಗೆ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದು.
1: ಸುಷ್ಮಿತಾ ಎಲ್ಲರ ನೆನಪಿನಲ್ಲಿ ಉಳಿಬೇಕಾದ್ರೆ
0: ನನ್ನ ಆಕ್ಷನ್ಸ್ ಇಂದ ಅವರು ನನ್ನ ಗುರುತಿಸ್ಕೊಂಡ್ರೆ ಸಾಕು.
1: ಈಗ ಎರಡು ಪದಗಳಲ್ಲಿ ಒಂದನ ಮಾತ್ರ ಆಯ್ಕೆ ಮಾಡಬೇಕು.
0: ಓಕೆ.
1: ಬೆಟ್ಟನ ಸಮುದ್ರನ.
0: ಬೆಟ್ಟ.
1: ಬೆಟ್ಟನ ವಾಟರ್ಫಾಲ್ಸ್.
0: ವಾಟರ್ಫಾಲ್ಸ್.
1: ಬೈಕ ಪುಸ್ತಕನ.
0: ಪುಸ್ತಕ.
1: ಯೋಗನ ಜಿಮ್ಮ.
0: ಯೋಗ.
1: ನಗರನ ಹಳ್ಳಿನ.
0: ಹಳ್ಳಿ ಹಳ್ಳಿ.
1: ಮೌನನ ಮಾತ.
0: ಮೌನ.
1: ನಿಮ್ಮ ಮಾತುಗಳಿಗೋಸ್ಕರ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂತ ಅನ್ಕೊಳ್ಳಿ. ನೀವು ನಾನ್ ಹೇಳುವಂತಹ ಒಂದು ವಾಕ್ಯಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಿವಿ ಮಾತೇನು?
0: ಓಕೆ.
1: ಒಬ್ಬ 18 ವರ್ಷದ ಹುಡುಗಿ, ನನಗ್ ಬೈಕಿಂಗ್ ಕಲಿಬೇಕು ಅನ್ನಿಸ್ತದೆ ಆದ್ರೆ ನನಗ್ ಭಯವಾಗ್ತದೆ ಅಂತ ಅನ್ಕೋತಾರೆ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ, ಡೋರ್ಸನ್ನ ನಾವು ಪುಷ್ ಮಾಡಬೇಕಾಗತ್ತೆ. ಅಪಾರ್ಚುನಿಟಿ ಬಂದಾಗ ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್. ಸ್ವಲ್ಪ ಬೋಲ್ಡ್ ಸ್ಟೆಪ್ ತಗೊಂಡು ಧೈರ್ಯ ತಗೊಳ್ಳಿ, ಮುಂದೆ ಬರೀರಿ. ಇಟ್ ನಥಿಂಗ್ ಇಸ್ ಇಂಪಾಸಿಬಲ್, ಎಲ್ಲ ಆಗತ್ತೆ. ಸೊ ವಿ ಹ್ಯಾವ್ ಟು ಬಿಕಮ್ ಬೋಲ್ಡ್, ಧೈರ್ಯ ತಗೊಂಡು ಮುಂದೆ ಹೋಗ್ಬೇಕು.
1: ಒಬ್ಬ ಯೂತ್ ಯುವಕ, ನನಗೆ ಜೀವನದಲ್ಲಿ ಯಾವ್ದಿಕ್ಕೂ ಕಾಣಿಸ್ತಾ ಇಲ್ಲ ಅಂತ ನಿಮ್ ಹತ್ರ ಹೇಳ್ದ ಅಂತ ಅಂದ್ಕೊಳ್ಳಿ, ಆಗೇನ್ ಹೇಳ್ತೀರಾ?
0: ನಿಮ್ಮ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂತೀವಲ್ಲ, ಅವಾಗಲೇ ನಾವು ಮುಂದೆ ಜೀವನದಲ್ಲಿ ಹೋಗೋಕ್ಕಾಗೋದು, ಏನಾದರೂ ಸಾಧಿಸೋಕ್ಕಾಗೋದು. ಸೊ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ.

0: ಆಗತ್ತೆ ಅಂತ.
1: ಒಬ್ಬ ಐಟಿ ಕ್ಷೇತ್ರದ ಉದ್ಯೋಗಿ ಕೆಲಸ ಇದೆ ಆದ್ರೆ ಸಂತೋಷ ಇಲ್ಲ ಅಂತ ನಿಮ್ ಹತ್ರ ಹೇಳ್ತಿದ್ದಾರೆ, ಆಗ
0: ಸಂತೋಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕು. ಸೊ ಖುಷಿ ಇದ್ದಾಗಲೇ ನಾವು ಏನು ಮಾಡಿದ್ರು ನಮಗದು ಬರ್ಡನ್ ಅನ್ಸಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಟಿ ಆಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ ನಾವು ಖುಷಿಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅದು ಒಳ್ಳೆಯದೆ.
1: ತುಂಬ ಧನ್ಯವಾದ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಸರಿತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯುವವಾಣಿ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬಂದು ತಲುಪಿದೀವಿ ಸುಷ್ಮಿತಾ ಅವರೇ. ಸುಷ್ಮಿತಾ ಅವರೇ, ಒಂದಷ್ಟು ಮಾತುಗಳನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕಾಗಿದೆ. ಈಗ ಮೊದಲನೇದಾಗಿ ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು?
0: ಯಶಸ್ಸು ಅಂದರೆ ನನಗೆ ಅನಿಸೋದು ನಾವು ಮಾಡೋ ಕಾರ್ಯ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರಿಂದ ನಮಗೆ ಖುಷಿ ಸಿಗ್ತಾ ಇದೆಯಾ ಅಂತ ನೋಡಬೇಕು. ಸೊ ಯಾರಿಗಾದರೂ ಪ್ರೂವ್ ಮಾಡೋದಾಗಲಿ ಅಥವಾ ಕಂಪೇರ್ ಮಾಡೋದಾಗಲಿ ಯಶಸ್ಸು ಅಲ್ಲ. ನಮಗೆ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಖುಷಿ ಇದ್ದರೆ ಅದು ನಮಗೆ ಯಶಸ್ಸೇ.
1: ಮಹಿಳೆಯರಿಗೆ ನೀವು ಹೇಳೋ ಮಾತು?
0: ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಫಸ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯಾರಿಟೈಸ್ ಮಾಡೋದು ಲಾಸ್ಟಿಗೆ. ಸೊ ಸ್ವಲ್ಪ ಟೈಮು ನಿಮಗೂ ಕೂಡ ಕೊಡಿ, ನಿಮ್ಮದು ಒಂದು ಜೀವ ಇದೆ, ಸ್ವಲ್ಪ ಪ್ರಿಯೋರಿಟೈಸ್ ನಿಮಗೂ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಜೀವನದಲ್ಲಿ ನೀವು ಮಾಡೋಕ್ಕೆ ಶುರು ಮಾಡಿ.
1: ಯುವಕರಿಗೆ ನಿಮ್ಮ ಸಂದೇಶ?
0: ಇವತ್ತಿನ ಯೂತ್ಸಿಗೆ ಹೇಳಬೇಕು ಅಂದರೆ ಐ ಥಿಂಕ್ ಅವರು ಹೆದರಬಾರ್ದು ಯಾವ ವಿಷಯದಲ್ಲೂ, ಏನಕ್ಕಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರು ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳ್ತಾ ಇದ್ದಾರೆ ಇವಾಗೆಲ್ಲ. ಸೊ ಧೈರ್ಯ ತೊಗೊಂಡು ಜೀವನದಲ್ಲಿ ಆಗೋ ಎಲ್ಲ ಸಿಚುವೇಶನ್ಸಿಗೂ ಧೈರ್ಯದಿಂದ ನಿಂತ್ಕೊಂಡು ಮುಂದೆ ವರೆಸ್ಬೇಕು. ಕತ್ಲಾದ್ಮೇಲೆ ಬೆಳಕು ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಅವರು ಜೀವನ ಮಾಡಬೇಕು.
1: ತುಂಬ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಹೊತ್ತು ನಮ್ಮ ಕೇಳುಗರಿಗಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ್ರಿ ಸುಷ್ಮಿತಾ ಹುರಕಡ್ಲಿ ಅವರೇ. ತುಂಬ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ಮಾತಾಡೋಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ.
1: ನಿಮ್ಮ ಈ ಎಲ್ಲ ಸಾಹಸಗಳು ಮತ್ತಷ್ಟು ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಆಶಿಸ್ತಾ ಇದ್ದೀವಿ.
0: ಧನ್ಯವಾದಗಳು.
1: ಕೇಳಿದ್ರೆ ನಾವಿವತ್ತು ಒಬ್ಬ ಮಹಿಳಾ ಬೈಕ್ ರೈಡರ್ನ ಮಾತ್ರ ಭೇಟಿಯಾಗಲಿಲ್ಲ, ಜನರಿಗಾಗಿ ಸಹಾಯವನ್ನು ಮಾಡಬೇಕು ಅಂತ ತುಮುಲ ಇರುವಂತಹ ವ್ಯಕ್ತಿಯನ್ನು ಭೇಟಿ ಮಾಡಿದ್ವಿ. ಜೊತೆಯಾಗಿ ಸಮಾಜಕ್ಕಾಗಿ ದುಡಿಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನು ಅರಿತುಕೊಂಡು ಅದೇ ಸಂದೇಶವನ್ನು ತಮ್ಮ ಜೀವನದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇರುವಂತಹ ಒಬ್ಬ ಸಾಹಸಿ ಯುವತಿಯನ್ನು ಭೇಟಿಯಾದ್ವಿ, ಸಾಕಷ್ಟು ತಿಳಿದುಕೊಂಡ್ವಿ. ಇದರೊಂದಿಗೆ ಈ ಹೊತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಇದು ಆಕಾಶವಾಣಿ, ಸಮಯ 10 ಗಂಟೆ ಆಗಲಿದೆ. ಇನ್ನೀಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನವನ್ನು ಆಲಿಸುವಿರಿ.
3: ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕು ಸುನ್ವಾನೆ ಜಾ ರಹೆ ಹೈ ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಕಾ ಶಹನಾಯಿ ವಾದನ್. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಶಹನಾಯಿ ಕಿ ಪ್ರಾರಂಭಿಕ ಶಿಕ್ಷಾ ಶ್ರೀ ರಂಗಾಚಾರಿ ಕಾಕಂಡಿಕಿ ಸೇ ಪ್ರಾಪ್ತ ಕಿ. ಉಸ್ಕೆ ಬಾದ್ ಶ್ರೀ ಚನ್ವೀರ್ ಬನ್ನೂರ್ ಕೆ ಮಾರ್ಗದರ್ಶನ ಮೇ ಲಗಾತಾರ್ 9 ವರ್ಷ ತಕ್ ಶಹನಾಯಿ ವಾದನ್ ಕಿ ಉಚ್ಚ ಶಿಕ್ಷಾ ಪ್ರಾಪ್ತ ಕಿ. ಶ್ರೀ ಚನ್ವೀರ್ ಬನ್ನೂರ್ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿ ಕೆ ಪ್ರಮುಖ ಶಿಷ್ಯತೆ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಕೈ ಪುರಸ್ಕಾರೋನ್ ಸೇ ಸಮ್ಮಾನಿತ್ ಕಿಯೇ ಜಾ ಚುಕೆ ಹೇ, ಜೈಸೆ ಕಿ ಕಲಾಶ್ರೀ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಇತ್ಯಾದಿ. ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ದೇಶ ವಿದೇಶ ಕೆ ಕೈ ಪ್ರಮುಖ ಸಂಗೀತ ಸಮ್ಮೇಳನ ಮೇ ಅಪ್ನಾ ಶಹನಾಯಿ ವಾದನ್ ಪ್ರಸ್ತುತ ಕರ್ ಚುಕೆ ಹೇ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಆಪ್ಕೆ ಸಾಥ್ ತಬ್ಲೆ ಪರ್ ಶ್ರೀ ಮಳೆ ಮಲ್ಲೇಶ್ ಹೂಗಾರ್ ದೇಸಾಯಿ ಕಲ್ಲೂರ್ ಸಾಥ್ ದೇ ರಹೆ ಹೇ.
4: ದಿಸ್ ಇಸ್ ಆಕಾಶವಾಣಿ. In tonight's National Program of Music, we bring you a Shahanayi recital by Shri Girimallappa Bhajantri. Shri Girimallappa Bhajantri started his initial training in Shahanayi from Shri Rangachari Kakhandaki. Later, for 9 years, he was under the able guidance of Shri Channaveera Bannur, a prominent disciple of Pandit Puttaraja Gavayi of Gadag. Shri Girimallappa Bhajantri is a recipient of many awards like Kalashri Award, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಎಟ್ಸೆಟ್ರಾ. ಹಿ ಹ್ಯಾಸ್ ಪರ್ಫಾರ್ಮ್ಡ್ ಇನ್ ಮೆನಿ ಇಂಪಾರ್ಟೆಂಟ್ ಮ್ಯೂಸಿಕ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂಡ್ ಅಬ್ರಾಡ್. ಇನ್ ಟುನೈಟ್ಸ್ ಪ್ರೋಗ್ರಾಮ್ ಹಿ ಇಸ್ ಅಕಂಪನಿಡ್ ಆನ್ ದ ತಬ್ಲಾ ಬೈ ಶ್ರೀ ಮಳೆ ಮಲ್ಲೇಶ್ ಹುಗಾರ್ ದೇಸಾಯಿ ಕಲ್ಲೂರ್.
3: ಶ್ರೀ ಗಿರಿಮಲ್ಲಪ್ಪ ಭಜಂತ್ರಿ ಅಪ್ನೆ ಕಾರ್ಯಕ್ರಮ ಕಾ ಪ್ರಾರಂಭ ರಾಗ್ ರಾಗೇಶ್ರೀ ಸೇ ಕರ್ ರಹೆ ಹೇ. ಇಸ್ಮೇ ದೋ ಬಂದಿಶೆ ಜಪ್ತಾಲ್ ಔರ್ ದ್ರುತ ತಿಂತಾಲ್ ಮೇ ನಿಬದ್ಧ ಹೈ. ಸುನಿಯೇ ರಾಗ್ ರಾಗೇಶ್ರೀ.
4: Shri Girimallappa Bhajantri begins his Shahanayi recital with Raag Rageshri, in which he is presenting two compositions set to Japtal and Drut Teen Taal.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಅಶ್ವಿನಿ ಪ್ರದೀಪ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ, ಪ್ರಸ್ತುತಿ BK ಸುಮತಿ. 6:40 ದೇಶಭಕ್ತಿ ಗೀತೆ ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 NJ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಪ್ರಸಾರವಾಗಲಿದೆ. 10:30 ಸುನೇರಪಲ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗ್ಡೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಪೂರ್ಣಿಮಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆ, ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಬಾಳಬೆಳಕು, ಸಂಸ್ಕೃತ ಶಿಕ್ಷಕಿ ಆರತಿ ಷಡ್ಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಾಳೆ ಮಧ್ಯಾಹ್ನ 3:00 ಗುಲ್ಮೊಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ BK ಸುಮತಿ. 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿರಂಗ, ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ. 7:45 ಭಾಷಣ, ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಾತ್ವಿಕ್ ಮೋಹನ್ ಅವರ ಹಾಡುಗಾರಿಕೆ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿದ್ದೇವೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ತರಂಗಾಂತರಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:30. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.

ಡಾಕ್ಟರ್ ರವಿಕಿರಣ ನಾಕೋಡ್ ಅವರ ತಬಲಾ ವಾದನದಲ್ಲಿ ಈವರೆಗೆ ಮಟ್ಟತಾಳ ಕೇಳಿದಿರಿ. ವಾಯ್ಲಿನ್ ಲೆಹರಾ ನೀಡಿದವರು ಶಂಕರ್ ಕಬಾಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಚೆನ್ನಾಗಿದ್ದಾರಾ?
1: ಪರವಾಗಿಲ್ಲ ಕಣ್ರಿ, ಮೊಮ್ಮಗಳದೇ ಚಿಂತೆ. ಈಗ ನೋಡಿ, 5 ವರ್ಷವಾದ್ರೂ ಇನ್ನು 3 ವರ್ಷದ ಮಗು ಇದ್ದಾಗಿದ್ದಾಳೆ. ಕೈಕಾಲು ಹಂಚಿ ಕಡ್ಡಿ, ಏನು ತಿನ್ನಲ್ಲ, ಯಾವಾಗ್ಲೂ ಸುಸ್ತು ಅಂತ ಮಲಗ್ತಾಳೆ. ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರು ಪ್ರಯೋಜನವಾಗ್ತಿಲ್ಲ, ಅದೇ ಚಿಂತೆ ಇದೆ.
2: ಅಯ್ಯೋ, ಅದಕ್ಯಾಕೆ ಬೇಜಾರು ಮಾಡ್ಕೋತೀರಾ ರೇಣುಕಮ್ಮ? ನಮ್ ಪರಿಚಯದೊಬ್ರು ಡಾಕ್ಟರ್ ಇದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗೋಣ. ಅವರು ನಿಮ್ ಮೊಮ್ಮಗಳನ್ನ 6 ತಿಂಗಳಲ್ಲಿ ಮಾಡ್ತಾರೆ. ಬನ್ನಿ, ಈಗ್ಲೇ ಹೋಗೋಣ.
3: ಆಯ್ತು, ನಡೀರಿ.
0: ನಮಸ್ತೆ ಡಾಕ್ಟ್ರೇ, ನಿಮ್ ಹತ್ರ ಮಾತಾಡೋದಿತ್ತು.
3: ಓಹೋ, ಏನು, ಎಲ್ಲ ಹಳೆ ಫ್ರೆಂಡ್ಸ್ ಒಟ್ಟಿಗೆ ಬಂದ್ಬಿಟ್ಟಿದ? ಬನ್ರಿ, ಕೂತ್ಕೊಳ್ರಿ. ಏನೋ ಇರ್ಬೇಕಲ್ವಾ? ಇದ್ಯಾರಿ ಈ ಹುಡ್ಗಿ, ಯಾಕೆ ಹೇಗಿದ್ದಾಳೆ? ಊಟ ಸರಿಯಾಗಿ ಮಾಡೋದಿಲ್ವಾ? ಎಷ್ಟು ವರ್ಷ ಇವಳಿಗೆ?
1: 5 ವರ್ಷ ಡಾಕ್ಟ್ರೆ, ಹುಡ್ದಾಗಿಂದ ಹೀಗೇ ಇದ್ದಾಳೆ. ಏನಾಗಿದೆ ಸ್ವಲ್ಪ ನೋಡಿ ಹೇಳಿ.
3: ನೋಡೋದೇನ್ ಬಂತ್ರಿ, ಇವಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಹಾಗಾಗಿ ಹಂಚಿಕಡ್ಡಿ ಇದಾಗಿದೆ. ಒಳ್ಳೆ ಊಟ ಕೊಡ್ರಿ, ಸರಿ ಹೋಗ್ತಾಳೆ. ಕಣ್ಣಲ್ಲಿ ನೋಡಿ, ಹೊಳಪೆ ಇಲ್ಲ.
2: ಪೌಷ್ಟಿಕಾಂಶ ಅಂದ್ರೆ?
3: ಪೌಷ್ಟಿಕಾಂಶ ಅಂದ್ರೆ ಮನುಷ್ಯನ ತೂಕಕ್ಕೆ ತಕ್ಕಂತೆ, ಅಂದ್ರೆ ಕೆಜಿಗೆ 1 ಗ್ರಾಮಷ್ಟು ಪೌಷ್ಟಿಕಾಂಶ ಬೇಕು. ಮಿನಿಮಮ್ ದಿನ ಒಂದಕ್ಕೆ 100 ಗ್ರಾಂ ಪೌಷ್ಟಿಕಾಂಶ ಬೇಕೇ ಬೇಕು. ಈ ಸೊಪ್ಪು, ತರಕಾರಿ ಮತ್ತೆ ಹಣ್ಣು, ನಾರಿನ ಪದಾರ್ಥಗಳು, ಗೆಡ್ಡೆ ಗೆಣಸು, ಸಾವಯವ ಆಹಾರ, ಮೀನು, ಮೊಟ್ಟೆ, ಮಾಂಸಾಹಾರ, ಆಮೇಲೆ ಈ ಕೆಲವು ಜಾತಿ ಅಣಬೆಗಳಲ್ಲಿ ಕೂಡ ಪೌಷ್ಟಿಕಾಂಶ ಹೇರಳವಾಗಿರುತ್ತೆ. ಅದು ಅಲ್ಲದೆ ಪ್ರತಿ 20 ಕೆಜಿಗೆ 1 ಲೀಟರ್ ನೀರಿನಂತೆ ಸೇವಿಸಬೇಕು. ಇದರಿಂದ ಮಲಬದ್ಧತೆ ದೂರ ಆಗತ್ತೆ, ಶರೀರ ತುಂಬಾ ಹಗುರವಾಗತ್ತೆ. ಮುಖ್ಯವಾಗಿ ಗರ್ಭಿಣಿಯರಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಆದ್ರೆ ಗರ್ಭಸ್ಥ ಮಗುವಿನಲ್ಲೂ ಕೂಡ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಆದ್ರಿಂದ ಸರ್ಕಾರ ಈಗೀಗ ಗರ್ಭಿಣಿಯರ ಯೋಗಕ್ಷೇಮಕ್ಕೆ ಅಂತ ಆಶಾ ಕಾರ್ಯಕರ್ತೆಯರನ್ನ ನೇಮಿಸಿದೆ. ಅವ್ರ ಸಲಹೆ ಪಡೆದುಕೊಳ್ಳಿ, ಅಂಗನವಾಡಿ ಕಾರ್ಯಕರ್ತೆಯರ ಸಲಹೆ ಪಡೆದುಕೊಳ್ಳಿ, ನಿಮ್ಮ ಮಗುವಿಗೆ ಪೌಷ್ಟಿಕ ಆಹಾರ ಕೊಡಿ, ಎಲ್ಲವೂ ತನ್ನಂತಾನೆ ಸರಿ ಹೋಗುತ್ತೆ.
1: ಅಯ್ಯೋ ಡಾಕ್ಟ್ರೆ, ಇಷ್ಟೆಲ್ಲ ಸಮಸ್ಯೆ ಆಗುತ್ತಾ? ನನ್ನ ಮಗಳು ಬರೀ ಬೀದಿ ಬದಿ ಚಾಟ್ಸ್ ತಿಂದು ಈ ಅವಸ್ಥೆ ತಂದ್ಕೊಂಡಿದ್ದಾಳೆ ಡಾಕ್ಟ್ರೆ.
3: ಬೇಡ, ಬೀದಿ ಬದಿ ಆಹಾರ ಖಂಡಿತ ಬೇಡ. ನೋಡಿ, ಜಗತ್ತಿನಲ್ಲಿ 7.5% ಮಕ್ಕಳು ಈಗ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಭಾರತದಲ್ಲಿ ಸುಮಾರು 1.3% ಮಕ್ಕಳು ಸೂಕ್ತ ಪೋಷಕಾಂಶದ ಕೊರತೆಯಿಂದ ನಾನಾ ರೋಗಗಳಿಗೆ ತುತ್ತಾಗಿ ನರಳ್ತಾ ಇದ್ದಾರೆ. ಅಷ್ಟು ದೂರ ಯಾಕ್ರಿ? ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೇ ಸುಮಾರು 27,000ಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋದಿ ಆಗಿದೆ. ಹೇಗೋ ನೀವು ಸಂಘ ಸಂಸ್ಥೆ ಅಂತ ಮಾಡ್ಕೊಂಡಿದ್ದೀರಿ ಅಲ್ವಾ, ಅಪೌಷ್ಟಿಕತೆ ವಿರುದ್ಧ ಹೋರಾಡಿ, ಇದಕ್ಕೊಂದು ಫುಲ್ ಸ್ಟಾಪ್ ಇಡಿ. ನಿಮಗೇನ್ ಸಹಾಯ ಬೇಕೋ ಕೇಳಿ, ನಾನ್ ಮಾಡ್ತೀನಿ, ಓಕೆನಾ?
4: ಆಗ್ಲಿ ಡಾಕ್ಟ್ರೆ, ಇವತ್ ನಾವು ಸಭೆ ಸೇರಿ ಈ ಬಗ್ಗೆ ತೀರ್ಮಾನ ಮಾಡ್ತೀವಿ. ಶಿವಮೊಗ್ಗದಲ್ಲಿರೋ ಸಂಘ ಸಂಸ್ಥೆಗಳಲ್ಲಿ ಒಂದ್ ಮನವಿ, ನಾವು ಅಪೌಷ್ಟಿಕತೆ ವಿರುದ್ಧ ಹೋರಾಡಲು ಸಿದ್ಧರಿದ್ದೇವೆ, ನೀವು ಸಿದ್ಧರಿದ್ದೀರಾ?
3: ಕಿರು ನಾಟಕ ಕೇಳಿದ್ರಲ್ಲ, ಅಬ್ಬಾ, ಅಪೌಷ್ಟಿಕತೆಯಿಂದ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಿರ್ಲಿಲ್ಲ. ಒಳ್ಳೆ ವಿಚಾರ ತಿಳ್ಕೊಂಡಂಗಾಯ್ತು. ದೇವರ ಸ್ಮರಣೆ, ಧ್ಯಾನ, ಒಳ್ಳೆ ಆಹಾರ, ಸದಾಲೋಚನೆ, ಸದ್ವಿಚಾರ, ಸದ್ವಿವೇಕ, ಸತ್ಕಾರ್ಯ, ಸದ್ಭಾವನೆ, ಸದಾಚಾರ, ಇವುಗಳನ್ನ ಮೈಗೂಡಿಸ್ಕೊಂಡಾಗ ನಮ್ಮ ಬದುಕು ಯುಗಾದಿಯಂತೆ ನಿತ್ಯಂತನವಾಗಿರುತ್ತೆ. ನವ ನವೋನ್ಮೇಷ ಶಾಲಿನಿ ಎಂಬಂತೆ ಬೇವು ಬೆಲ್ಲಗಳ ಸಮ್ಮಿಶ್ರಣದಂತೆ ಭಾಸವಾಗುತ್ತೆ. ಕಾಡುವ ಕನಸಿಗಿಂತ ಕಾಪಾಡುವ ದೈವಿ ಮನಸ್ಸು ನಮ್ಮದಾಗಬೇಕು. ಭಗವಂತನ ದಯೆ ಇದ್ದರೆ ಭಯವಿಲ್ಲ ಎಂದು ನಮ್ಮ ಜನಪದರು ಹಾಡಿರುವುದು ಮುದ ನೀಡುತ್ತದೆ ಇಲ್ಲವೇ?
5: ಜಕ್ಕಣ ಕಣ ಕ ಜಕ ಜಕ್ಕಣ ಕಣ ಕ ಜಕ ಜಕ್ಕಣ ಕಣ ಕ ಜಕ ಜಕ್ಕಣ ಕಣ ಜಕ್ಕಣ ಕಣ ಕ ಜಕ ಜಕ್ಕಣ ಕಣ ಕ ಜಕ ಜಕ್ಕಣ ಕಣ ಕ ಜ ಜಕ್ಕಣ ಕಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದ ಮೇಲೆ

0: ಕಲ್ಯಾಣ.
1: ಆಹಾ, ಈ ಮಣ್ಣಿನ ಸೊಗಡೆ ಹಾಗೆ. ಜಾನಪದದ ಈ ಹಾಡು ರಿಂಗಣಿಸುತ್ತಿದ್ದರೆ ಜಡತ್ವದಿಂದ ನಿಶ್ಚೇಷ್ಟಿತವಾಗಿರುವ ನಮ್ಮ ಹೃನ್ಮನಗಳು ಗರಿಕೆದರಿದ ಹಕ್ಕಿಯಾಗುತ್ತದೆ, ಬಾನಾಡಿಯಾಗಿ ವಿಹರಿಸುತ್ತದೆ. ಸದಾ ಹೀಗೆ ಚಟುವಟಿಕೆಯಿಂದ ಕೂಡಿದರೆ ಇಡೀ ದಿನ ಆನಂದಮಯ. ಕವಿಯೊಬ್ಬ ಹಾಡಿದಂತೆ, ಆನಂದಮಯ ಈ ಜಗ ಹೃದಯ, ಏತಕ್ಕೆ ಭಯ ಮಾಡೋ ಎಂಬಂತೆ ಸೂರ್ಯೋದಯ, ಚಂದ್ರೋದಯ, ದೇವರ ದಯೆ, ಕತ್ತಲು, ಬೆಳಕು ಸಹಜ. ಏ ತಾಳಿ ತಾಳಿ, ಮಾತೃಮಂಡಳಿ ಸಂಘಕ್ಕೆ 35 ವರ್ಷ ಆಯ್ತು. ಈ ನಿಟ್ಟಿನಲ್ಲಿ ಸೌಮ್ಯ ಒಂದು ಕವನ ಬರೆದಿದ್ದಾರೆ, ಕೇಳೋಣವಾ?
2: ಕವನದ ಶೀರ್ಷಿಕೆ ನವ ಭಾರತದ ನಿರ್ಮಾತೃಮಂಡಳಿ. ಜಗದಂಬಿಕೆಯ ಮಡಿಲಲ್ಲಿ ನೆಲೆಸಿಹ ಭಾಗ್ಯ ವಿಧಾತರು ನಾವುಗಳು. ಜಗದಂಬಿಕೆಯ ಮಡಿಲಲ್ಲಿ ನೆಲೆಸಿಹ ಭಾಗ್ಯ ವಿಧಾತರು ನಾವುಗಳು. ಮಾತೃಮಂಡಳಿಯ ಭುವನವ ಬೆಳಗುವ ಸುವರ್ಣರಶ್ಮಿ ಕಿರಣಗಳು. ಮಾತೃಮಂಡಳಿಯ ಭುವನವ ಬೆಳಗುವ ಸುವರ್ಣ ರಶ್ಮಿಯ ಕಿರಣಗಳು. ಸೀತಾ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಬೆಳಗಿಹರಿಲ್ಲಿ. ಸೀತಾ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಬೆಳಗಿಹರಿಲ್ಲಿ. ಪ್ರತಿಭೆಯ ದೀಪವನು ಜಯಸಿರಿಯ ಸೊಡರನ್ನು. ಪ್ರತಿಭೆಯ ದೀಪವನು ಜಯಸಿರಿಯ ಸೊಡರನ್ನು. ಹಸಿರ ವನಜಯ ಉದರದಿ, ಹಸಿರ ವನಜಯ ಉದರದಿ. ಪರಿಮಳ ಸೂಸುವ ಸವಿತರುವ ಫಲಗಳನ್ನು. ಪರಿಮಳ ಸೂಸುವ ಸವಿತರುವ ಫಲಗಳನ್ನು. ಲತೆಯ ಲಾಲಿತ್ಯವನು, ಲತೆಯ ಲಾಲಿತ್ಯವನು. ದಿನವೂ ಉಳಿಯುವುದಿಲ್ಲಿ ಗೀತ ಸಂಗೀತವು. ದಿನವೂ ಉಳಿಯುವುದಿಲ್ಲಿ ಗೀತ ಸಂಗೀತವು. ನಾಟ್ಯ ತರ್ಕದ ರಾಗಾಲಾಪ ನಿತ್ಯ ಶೋಭಾಯಮಾನವು. ನಾಟ್ಯ ತರ್ಕದ ರಾಗಾಲಾಪ ನಿತ್ಯ ಶೋಭಾಯಮಾನವು. ಅರಳುವ ಎಲ್ಲ ವೈಜಯಂತಿಯು ಮಾಲೆಯಾಗಿ. ಅರಳುವ ಎಲ್ಲ ವೈಜಯಂತಿಯು ಮಾಲೆಯಾಗಿ. ಸಮರ್ಪಿತ ಶ್ರೀಕೃಷ್ಣ ರುಕ್ಮಿಣಿಗೆ, ಸಮರ್ಪಿತ ಶ್ರೀಕೃಷ್ಣ ರುಕ್ಮಿಣಿಗೆ. ಪಂಕಜ ಲೋಚನೆ ಶ್ರೀ ರಾಜಲಕ್ಷ್ಮಿಗೆ, ಪಂಕಜ ಲೋಚನೆ ಶ್ರೀ ರಾಜಲಕ್ಷ್ಮಿಗೆ. ಸೌಮ್ಯ ಮನಸ್ವಿನಿಯರು ನಾವು, ನೋಡಿ ನಮ್ಮ ಕುಂಡಲಿ. ಸೌಮ್ಯ ಮನಸ್ವಿನಿಯರು ನಾವು, ನೋಡಿ ನಮ್ಮ ಕುಂಡಲಿ. ಸ್ನೇಹದಿಂ ರಚಿಸಿ ಹೇವು ನವ ಭಾರತದ ನಿರ್ಮಾತೃಮಂಡಳಿ. ಸ್ನೇಹದಿಂ ರಚಿಸಿ ಹೇವು ನವ ಭಾರತದ ನಿರ್ಮಾತೃಮಂಡಳಿ. ವಿಠೋಬನ ನೆಲೆಯಲ್ಲಿ ಕೋಟೆಯ ಬೀದಿಯಲ್ಲಿ, ವಿಠೋಬನ ನೆಲೆಯಲ್ಲಿ ಕೋಟೆಯ ಬೀದಿಯಲ್ಲಿ. ನೂರ್ಕಾಲ ಬಾಳಲೆಮ್ಮ ಬಂದವೆಂದು ಕೋರುತ್ತಿಹೆವು, ನೂರ್ಕಾಲ ಬಾಳಲೆಮ್ಮ ಬಂದವೆಂದು ಕೋರುತ್ತಿಹೆವು. ರೇಣುಕೆಯ ಮುಗುಟ ಮಸ್ತಕದಿ, ರೇಣುಕೆಯ ಮುಗುಟ ಮಸ್ತಕದಿ. ಶೋಭಿಪ ರತ್ನದಂತ ಸಂಘವನು, ಶೋಭಿಪ ರತ್ನದಂತ ಸಂಘವನು. ರಕ್ಷಿಪ ನಾಗಕನ್ನಿಕೆಯರು ನಾವು, ರಕ್ಷಿಪ ನಾಗಕನ್ನಿಕೆಯರು ನಾವು. ಜಗದಂಬಿಕೆಯ ಮಡಿಲಲ್ಲಿ ನೆಲೆಸಿಹ ಭಾಗ್ಯ ವಿಧಾತರು ನಾವುಗಳು. ಮಾತೃಮಂಡಳಿಯ ಭುವನವ ಬೆಳಗುವ ಸುವರ್ಣ ರಶ್ಮಿಯ ಕಿರಣಗಳು.
1: ಓಹೋ, ನಮ್ಮ ಸಂಘದಲ್ಲಿ ಕವಯತ್ರಿಯರು ಇದ್ದಾರೆ ಅಂತಾಯ್ತು. ಎಲ್ಲ ಸದರ ಹೆಸರು ತಗೊಂಡು ಎಷ್ಟು ಚೆನ್ನಾಗಿ ಬರ್ದಿದ್ದಾಳೆ ಸೌಮ್ಯ, ಅವಳಿಗೆ ಅಭಿನಂದನೆ ಹೇಳ್ತಾ ಈಗ ಒಂದು ಆಟ ಆಡೋಣ್ವಾ? ನಾನು ಒಂದು ಗಾದೆ ಹೇಳ್ತೀನಿ, ಅದರ ಕೊನೆಯ ಅಕ್ಷದಿಂದ ಇನ್ನೊಂದು ಗಾದೆ ಹೇಳ್ತಾ ಹೋಗ್ಬೇಕು. ಇದು ಗಾದೆ ಅಂತ್ಯಾಕ್ಷರಿ, ಸರಿನಾ? ಕನಿಷ್ಠ ಒಬ್ರೊಬ್ರು ಎರಡು ಗಾದೆ ಹೇಳಲೇಬೇಕು. ಆಯ್ತಾ, ಶುರು ಮಾಡೋಣ. ಮೊದ್ಲು ಶೋಭಾ ನೀವು ಶುರು ಮಾಡಿ.
3: ನಾನು ಶುರು ಮಾಡ್ಬೇಕಾ? ಯಾವಾಗ ಹೇಳ್ಬೋದು?
1: ಹಾ, ಮಾಡಿದ್ದುಂಡ ಮಾರಯ್ಯ. ರೇಣುಕಮ್ಮ ನೀವ್ ಹೇಳಿ.
4: ಓ ಯಾಂತ ಬರಾ, ಯಾವ್ದು ಹೇಳೋದು? ಯಾರದ್ದೋ ದುಡ್ಡು ಎಲ್ಲ ಮಂಜಾತ್ರೆ.
1: ಓ ರಾಬ್ ಅಂತಲ್ವಾ, ಏನ್ ಹೇಳೋದು? ರವಿ ಕಾಣದ್ದನ್ನ ಕವಿ ಕಂಡ.
4: ಜಯಂತಿ ನೀವ್ ಹೇಳ್ರಿ.
5: ಡಾದಲ್ಲಿ ಡಬರಿ ಅನ್ನ ತಿಂದು ಮುದ್ರಿ ಮಲ್ಕೊಂಡಂತೆ. ಸೌಮ್ಯ ನೀವ್ ಹೇಳ್ರಿ.
6: ಅಯ್ಯೋ, ನಂಗೆ ಮೊದ್ಲೇ ಗಾದೆ ಗೊತ್ತಿಲ್ಲ. ಇರಿ, ನಮ್ಮಮ್ಮ ಏನೋ ಹೇಳ್ತಾ ಇದ್ದಿದ್ ನೆನಪಿದೆ. ತಾಳಿದವನು ಬಾಳಿಯಾನೋ. ಚೆನ್ನಾಗಿದ್ಯಾ?
1: ನಾ ಬಂತಲ್ವಾ, ನಾ ನೀ ಎಲ್ಲ ಹೇಳ್ಬೋದಲ್ವಾ ಸೌಮ್ಯ?
6: ಹ್ಞೂ ಕಣ್ರಿ.
1: ಹಾ ತಾಳಿಯರೆ, ಹಾ ನೀ ನನಗಿದ್ದರೆ ನಾನೇನಿಗೆ?
4: ಬಂತಲ್ವಾ, ಗೆದ್ದೊಂದು ಸೋತ, ಸೋತೊಂದು ಸತ್ತ.
1: ತಾ ಅಕ್ಷರ ಬಂತಲ್ವಾ, ತಾಯಿಗಿಂತ ಅಬ್ದುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ.
5: ಲಕ್ಷ ಇದ್ರು ಭಿಕ್ಷೆ ಎತ್ತೋ ತಪ್ಪಲಿಲ್ಲ.
6: ಅಯ್ಯೋ, ನನಗೂ ಕೂಡ ಲಾನೆ ಬಂತಲ್ವಾ. ಇರ್ಲಿ ಬಿಡಿ, ಲಾಲ್ಸಿದ್ರೆ

0: ಮಕ್ಕಳು ಪೂಜಿಸಿದ್ರೆ ದೇವ್ರು
1: ರಾ ಅಲ್ವಾ? ರಾ ಏನ್ ಹೇಳ್ಬೋದು? ಹಾ, ರಾತ್ರಿ ಇಡೀ ರಾಮಾಯಣ ಕೇಳಿ ಬೆಳಗ್ಗೆದ್ದು ರಾಮಂಗುತಿಗೂ ಏನ್ ಸಂಬಂಧ ಅಂದ್ರಂತೆ.
2: ಓ, ತಾಂತ ಬಂತಲ್ವಾ, ತಾತಿ ಒಂದೇ ಅಲ್ವಾ, ತಿಪ್ಪೆ ಸಾಸ್ವಪ್ಪ ಮಾಡ್ದಂಗೆ.
1: ಅಬ್ಬ, ಗಾದೆ ಅಂತ್ಯಾಕ್ಷರಿ ಎಷ್ಟು ಕಷ್ಟಲ್ವಾ? ನಿತ್ಯ ನೂರಾರು ಗಾದೆ ಹೇಳ್ತಾನೆ ಇರ್ತೀವಿ, ಆದ್ರೆ ತಕ್ಷಣ ಒಂದು ಹೊಳೆಯಲ್ಲ, ಅಲ್ವೇನ್ರಿ ಅಂಬಿಕಾ?
0: ಹೌದು ಶೋಭಾ, ಆದ್ರೂ ಒಂಥರ ಡಿಫರೆಂಟ್ ಆಗಿತ್ತಲ್ವಾ?
1: ಹೌದೌದು.
0: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಗಾದೆಗಳು ನಮ್ಮ ಹಿರಿಯರ ಮಾಡಿಟ್ಟ ಆಸ್ತಿ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಶಾಸ್ತ್ರೀಯ ಸ್ಥಾನಮಾನದೊಂದಿಗೆ ರಾರಾಜಿಸುತ್ತಿರುವ ಈ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸುವಲ್ಲಿ ಗಾದೆಗಳು, ನುಡಿಗಟ್ಟುಗಳು, ನಾಡ್ನುಡಿಗಳು ಇತರ ಸಾಹಿತ್ಯ ಪ್ರಕಾರಗಳಷ್ಟೇ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ನಾವೆಲ್ಲರೂ ಕನ್ನಡ ದೀಪವನ್ನ ಹಚ್ಚಿ ಈ ನಾಡನ್ನು ಬೆಳಗಿಸೋಣ, ಪ್ರಕಾಶಮಾನವಾಗಿಸೋಣ ಎಂದು ಕನ್ನಡದ ಹೆಮ್ಮೆಯ ಕವಿ ಡಾಕ್ಟರ್ ಡಿ ಎಸ್ ಕರ್ಕಿಯವರು ಈ ರೀತಿ ಹಾಡಿದ್ದಾರೆ.

ಕಡೆವ ಸಮಯದಿ ಬಂದು ಕಡೆವ ಸತಿಯ ಕರವ ಪಿಡಿದು ಕಡೆವ

0: ಜೀವನದಲ್ಲಿ ಕಷ್ಟ ಸುಖ ಎಲ್ಲವೂ ದೇವರಿತ್ತ ದೇಣಿಗೆ. ಈ ಸ್ಥಿತ ಪ್ರಜ್ಞತೆ ಕಾಪಾಡಿಕೊಂಡರೆ ದಿನ ಸನ್ಸಮಯವಾಗಿ ಮುಕ್ತಾಯಗೊಳ್ಳುತ್ತದೆ. ಆದ್ದರಿಂದ ಇಂತಹ ವೈವಿಧ್ಯಮಯ ಕಾರ್ಯಕ್ರಮ ಸಾದರಪಡಿಸುವ ಮೂಲಕ ಮಾತೃಮಂಡಳಿ ನಾದದೇವಿಗೆ ಭಾವದೇವಿಗೆಯನ್ನು ಬೆಳಗಿದೆ. ಭಾಗವಹಿಸಿದವರು ಸೌಮ್ಯಾ ಎಸ್ ಪ್ರಸಾದ್, ರೇಣುಕಮ್ಮ, ಅಂಬಿಕಾ ಕೀರ್ತಿ ಶಂಕರ್, ಜಯಂತಿ, ಶೋಭಾ ಶ್ಯಾಮ್ ಪ್ರಸಾದ್.
1: ಇನ್ನು ಚಿತ್ರಗೀತೆ ಕೇಳೋಣ.
2: ಚಂದ ಅವಳ ಕಿರುಲಚ್ಚೆ.

ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗದ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮ ನೀಡಲು ಆಗಮಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಥಮವಾಗಿ ಗಣಪತಿ ಸ್ತುತಿಯೊಂದಿಗೆ ಆರಂಭ ಮಾಡ್ತೇವೆ.

ಈಗ ಒಂದು ಕಿರುನಾಟಕ, ವೃದ್ಧರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು. ಲೇಖಕರು ಶ್ರೀ ಶ್ರೀರಂಜಿನಿ ದತ್ತಾತ್ರಿ.

0: ಓಹೋ, ಏನು ರಂಜನಿ ಅವರು, ಕವಿ ಪೂತಿ ನರಸಿಂಹಾಚಾರ ಅವರು ಬರೆದ ಈ ಅಪರೂಪದ ಹಾಡು ಹಾಡ್ತಾ ಇದ್ದೀರಿ, ಅದು ಹೊರಗಡೆ ಬಿಟ್ಟು ಹಾಕಿಲ್ಲ?
1: ಓಹೋ ಪ್ರತಿಮಾ, ಬನ್ನಿ ಬನ್ನಿ. ಓ ರಮಾ, ಶೈಲಾ, ಉಷಾ, ಸುಧಾ ಎಲ್ಲ ಒಟ್ಟಿಗೆ ಬಂದಿದ್ದೀರಿ, ಬನ್ನಿ ಬನ್ನಿ. ಹಾಡು ಹೇಳ್ತಾ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ, ಕತ್ಲೆ ಆಗಿರದೆ ಗೊತ್ತಾಗ್ಲಿಲ್ಲ ನೋಡಿ.
2: ಓಹೋ, ಹಾಡಂತೂ ತುಂಬಾ ಚೆನ್ನಾಗಿತ್ತೆ, ನಾವು ಅದಕ್ಕೆ ನಿಮ್ಮನ್ನ ಡಿಸ್ಟರ್ಬ್ ಮಾಡದೆ ಹೇಳ್ತಾ ನಿಂತ್ವಿ. ಮತ್ತೇನಾದ್ರೂ ಸಂಗೀತದ ಪ್ರೋಗ್ರಾಮ್ ಇದೆಯಾ, ಏನ್ ಕತೆ?
1: ಅಯ್ಯೋ ರಮ್ಮ, ನಾಳೆ ನಮ್ಮ ಇನ್ನರ್ ವೀಲ್ ಕ್ಲಬ್ ಇಂದ ವೃದ್ಧಾಶ್ರಮದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಜೊತೆಗೆ ಡಾಕ್ಟರ್ ರಜನಿ ಪೈರವರ ವೃದ್ಧರ ಆರೈಕೆ ಕುರಿತು ಮಾಹಿತಿ ಕಾರ್ಯಕ್ರಮ ಇದೆಯಲ್ಲ. ಹಾಡು ಹುಡುಕೋವಾಗ ಈ ಕವನ ಸಿಕ್ಕಿತ್ತು, ಬಹಳ ದಿನ ಆಗಿತ್ತು ಅಂತ ಹೇಳ್ತಾ ಕೂತೆ ನೋಡಿ.
3: ಅರೆ ರಮ್ಮ, ನಾವೀಗ ಆ ಕಾರ್ಯಕ್ರಮ ಕುರಿತು ಪೂರ್ವ ತಯಾರಿಗೆ ಅಲ್ವಾ ಇಲ್ಲಿ ಬಂದಿರೋದು?
0: ಇಲ್ಲ ಉಷಾ, ನಾನು ರಮಾಗ್ ಪೂರ್ತಿ ವಿಷಯ ಹೇಳಿಲ್ಲ. ಹೇಗಿದ್ರು ರಂಜಿನಿ ಮನೇಲಿ ಸೇರ್ತೀವಲ್ಲ, ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಈಗ ನೋಡಿ, ನಾಳೆ ಇಡೀ ದಿನ ವೃದ್ಧಾಶ್ರಮದಲ್ಲಿ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ, ಅವರಿಗಾಗಿ ಚಿಕ್ಕ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ಮಾಹಿತಿ ಕಾರ್ಯಕ್ರಮ ಎಲ್ಲ ಇದೆ.
4: ಹೌದಾ ಶೈಲಾ? ಹಾಗಿದ್ರೆ ನಮ್ಮ ಮನೆ ಹತ್ರ ಸುಮಾರು 70 ವರ್ಷದ ದಂಪತಿಗಳಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹೇಳ. ಅವ್ರಿಗೆ ಯಾಕೋ ತುಂಬಾ ಮರು ಬೇರೆ ಜಾಸ್ತಿ ಆಗ್ತಿದೆ, ಏನಕ್ಕೋ ಆಸಕ್ತಿನೇ ಇಲ್ಲ. ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸಬೇಕು ಅಂತ ಅವ್ರ ಮಗ ಆಗಾಗ ಹೇಳ್ತಾ ಇರ್ತಿದ್ರು.
3: ರಂಜಿನಿ, ನಮ್ಮನೆ ಹತ್ರನು 2 ಕಪಲ್ ಇದ್ದಾರೆ, ಅವರಲ್ಲಿ ಒಬ್ರಿಗೆ ಯಾವಾಗ್ಲೂ ಹಾಸಿಗೆ ಮೇಲೆ ಮಲ್ಗೋಯೇ ಇರೋಣ ಅನ್ಸುತ್ತಂತೆ, ಯಾಕೋ ಮನ್ಸೇ ಸರಿ ಇಲ್ಲ ಅಂತಿದ್ರು. ಇನ್ನೊಬ್ರಿಗೆ ಕೈಕಾಲು ಮೂಳೆ ಎಲ್ಲಕ್ಕೂ ವಿಪರೀತ ನೋಯುತ್ತೆ, ರಾತ್ರಿ ನಿದ್ರೆನೇ ಬರೋದಿಲ್ಲ ಅಂತ ಒದ್ದಾಡ್ತಾರೆ ಅಂತ ಅವ್ರ ಮಗಳು ಹೇಳ್ತಿದ್ರು. ಅವ್ರಿಗೂ ಈ ಪ್ರೋಗ್ರಾಮ್ಗೆ ಬರ್ಲಿಕ್ಕೆ ಹೇಳ.
5: ಉಷಾ, ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಬಸವಣ್ಣನವರ ವಚನ ಒಂದು ನೆನಪಾಗ್ತಾ ಇದೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಯಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪೊಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜೆ ನಮ್ಮ ಕೂಡಲ ಸಂಗಮ ದೇವನ ಅಂತ ಬಸವಣ್ಣನವರೇ ಹೇಳಿದ್ದಾರಲ್ಲ, ನಿಮ್ಮ ಪಕ್ಕದ ಮನೆಯವರ ವಿಷಯದಂತೆ ವಯಸ್ಸಾದ ಮೇಲೆ ಈ ಎಲ್ಲವೂ ಸಹಜ ಬಿಡಿ. ದೂವಲ್ಲದೆ ವಯಸ್ಸಾದ ಮೇಲೆ ಈ ಶರೀರದ ಚಿತ್ರಣ ಕಣ್ಣ ಮುಂದೆ ಬಂದರೆ ಬದುಕು ಬರಡು ಶೂನ್ಯ ಎಂದೆನಿಸುತ್ತದೆ. ಹಾಗಾಗಿ ಸದಾ ಭಗವಂತನ ಧ್ಯಾನದಲ್ಲಿದ್ದರೆ ಬದುಕು ಅಷ್ಟೊಂದು ನೀರಸವಾಗುವುದಿಲ್ಲ, ಅಲ್ವೇನ್ರಿ?
4: ಆದ್ರೆ ರಮ, ಇವತ್ತು ಸಮಾಜದಲ್ಲಿ ವೃದ್ಧಾಶ್ರಮಗಳು ಯಾಕೆ ಹೆಚ್ಚಿದೆ ಅನ್ಸುತ್ತೆ ನೋಡಿ. ತನ್ನ ವೃದ್ಧರಾದ ಕುರುಡು ತಂದೆ ತಾಯಿ ಹೊತ್ಕೊಂಡು ತೀರ್ಥಯಾತ್ರೆಗೆ ಹೋದ ಶ್ರವಣಕುಮಾರ, ತಂದೆಯ ವಚನ ಪಾಲಿಸಲು ಕಾಡಿಗೆ ಹೋದ ಆದರ್ಶ ರಾಮನಿದ್ದ ನಾಡಿದು. ಆದ್ರೆ ಇತ್ತೀಚೆಗೆ ಸಮಾಜ ಬದಲಾಗ್ಬಿಟ್ಟಿದೆ. ವೈಯಕ್ತಿಕ ಸ್ವಾರ್ಥದಲ್ಲಿ ಮುಳುಗಿದ ಮಕ್ಕಳು ಹೆತ್ತ ತಂದೆ ತಾಯಿಯರನ್ನು ಅಲಕ್ಷ್ಯ ಮಾಡಿರುವ ಅನೇಕ ಘಟನೆಗಳು ಪ್ರತಿದಿನ ಪತ್ರಿಕೆಯಲ್ಲಿ ಪೇಪರಲ್ಲಿ ನಮ್ ಕಣ್ಮುಂದೆ ನೋಡಲು ಸಿಗ್ತಾನೇ ಇರುತ್ತೆ. ಆ ದುರದೃಷ್ಟಕರ ಅಲ್ವಾ ಇದೆಲ್ಲ?
0: ಹೌದು ನೋಡಿ, ಹುಟ್ಟು ಬದುಕು ಸಾವು ಪ್ರತಿಯೊಂದು ಜೀವಿಯ ಜೀವನ ಚಕ್ರ. ಪ್ರಾಣಿಗಳು ಸಸ್ಯಗಳು ಸ್ವಾಭಾವಿಕವಾಗಿ ತಮ್ಮ ರೀತಿಯಲ್ಲಿ ಜೀವನವನ್ನು ಪೂರೈಸಿಕೊಳ್ಳುತ್ತವೆ. ಆದರೆ ಮನುಷ್ಯ ವಿಚಾರವಂತ, ತನ್ನ ಜೀವನ ಸಾರ್ಥಕ ಪಡಿಸಿಕೊಳ್ಳಲು ಅನೇಕ ತತ್ವ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಇಂದಿನ ಜನತೆ ಈ ಎಲ್ಲ ಆದರ್ಶ ತತ್ವಗಳನ್ನು ಕೈ ಬಿಟ್ಟಿರುವುದರಿಂದ ಬಹುಶಃ ಹಿರಿಯರ ಜವಾಬ್ದಾರಿ ಹೊರೆ ಎಂದು ಭಾವಿಸಲಿಕ್ಕೆ ಸಾಕು ಅಂತ ಅನಿಸು ನನಗೆ.
1: ಸರಿಯಾಗಿ ಹೇಳಿದ್ರಿ ಪ್ರತಿಮಾ. ಮುಪ್ಪು ಜೀವನದ ಒಂದು ಸಂಜೆ, ಯೌವನದ ಒಂದು ತಳುಕು ಬಳುಕು ಇಲ್ಲಿಲ್ಲ. ವೃದ್ಧರಿಗೆ ತಮ್ಮ ದೈಹಿಕ ತೊಂದರೆಗಳು ಕಾಡೋದ್ಕಿಂತ ಮಾನಸಿಕ ಸಮಸ್ಯೆಗಳು ಕಾಡೋದೇ ಹೆಚ್ಚು. ಈ ವಯಸ್ಸಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಅಭದ್ರತೆಯಿಂದ ಹೊರತರೋದು

0: ಮಗುವಿನಂತೆ ಕಾಪಾಡಿದ ತಂದೆ ತಾಯಿಯನ್ನು ಅವರ ಇಳಿ ವಯಸ್ಸಿನಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳುವುದು ಧರ್ಮ. ದೈಹಿಕ ಚೈತನ್ಯ ಕಳೆದುಕೊಂಡ ಅವರಿಗೆ ಮಕ್ಕಳು ಆಸರೆ ಆಗಿರಬೇಕು ಅಲ್ವೇನ್ರಿ? ಮತ್ತೆ ಅವರಿದ್ರೆ ಮನೆಯಲ್ಲಿ ಸಂಭ್ರಮವೂ ಇರುತ್ತೆ, ಏನಂತೀರಿ?
1: ಖಂಡಿತ ನಿಜರಮ್ಮ, ನಮ್ಮನೆಯಲ್ಲೂ ನಮ್ಮಪ್ಪ ಅಮ್ಮನೇ ನಮ್ ಜೊತೆ ಇದ್ದಾರ. ಅವ್ರಿಗೆ ಬೇಕಾದಷ್ಟು ಆಸ್ತಿ ಹಣ ಸಂಪತ್ತು ಇದ್ರು ನೆಮ್ಮದಿ ಕೊಡೋದು. ಅವರಿಗೆ ನನ್ ಮಕ್ಳು ಮೊಮ್ಮಕ್ಳು ಮನೆಗ್ ಬಂದ ನೆಂಟ್ರು ಪ್ರೀತಿಯ ಮಾತಾಡಿಸಿದ್ರೆ ಸಾಕು, ಮುಖ ಉಬ್ಬಿ ಊರಗಲ ಆಗಿರುತ್ತೆ. ಯಾವಾಗ ನನ್ ಮಕ್ಳು ಕಾಲೇಜಿಂದ ಬರ್ತಾರಂತ ಕಾಯ್ತಿರ್ತಾರೆ. ಮತ್ತೆ ಅವ್ರು ಮಾತಾಡುವಾಗ ನಾವು ಮಾತಾಡುವಂತಿಲ್ಲ. ನಮ್ಮನೇಲೂ ನನ್ ಗಂಡ ಮತ್ತೆ ಮಕ್ಕಳಿಗೆ ಅವ್ರ ಅಜ್ಜ ಅಜ್ಜಿ ಮನ್ಸು ಗೊತ್ತಾಗ್ತಿದೆಯಲ್ಲ, ಆಯ್ತಜ್ಜಿ ಆಯ್ತಜ್ಜ ಅಂತ ಪ್ರೀತಿ ಮಾತಾಡ್ತವ. ನೋಡ್ಬೇಕು ನನ್ ಮೊಮ್ಮಕ್ಳಿದ್ದಾರಲ್ಲ ಅಂತ ಬಂದವ್ರ ಹತ್ರ ಹೇಳಿದ್ದೇ ಹೇಳಿದ್ದು.
2: ಹೌದು ರಮ, ಹಿಂದೆಲ್ಲ ಒಂದು ಕುಟುಂಬ ಇರ್ತಾ ಇತ್ತು, ಮನೆಯಲ್ಲಿ ಒಬ್ರಲ್ಲ ಒಬ್ರು ಅವರ ಜೊತೆಗೆ ಆಗ್ತಿದ್ರು. ಅವರಿಗೆ ಅದು ಇದು ಕೆಲಸ ಅಂತ ಸಮಯ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಈಗ ನಮ್ಮನೆಲ್ಲೇ ನೋಡಿ, ನಾನು ನನ್ ಮನೆಯವರು ನನ್ ಮಗ ಮತ್ತೆ ನಮ್ಮ ಅತ್ತೆ ನಾಲ್ಕೇ ಮಂದಿ. ಅಯ್ಯೋ ಬೇಜಾರು ಅಂತಾನೆ ಇರ್ತಾರೆ ನಮ್ಮತ್ತೆ. ನಾನು ಸ್ವಲ್ಪ ಪಕ್ಕದ ದೇವಸ್ಥಾನಕ್ಕೋ ಪಾರ್ಕಿಗೋ ಹೋಗು ಬನ್ನಿ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಬಲವಂತ ಮಾಡಿ ಕಳಿಸ್ತೀನಿ.
3: ಸರಿಯಾಗಿ ಹೇಳಿದ್ರಿ ಉಷಾ. ಮತ್ತೊಂದು ವಿಷಯ ರಂಜಿನಿ, ಈ ವಯಸ್ಸಾದವರಿಗೆ ದುಡ್ಡಿನ ಸಮಸ್ಯೆ ಸಾಮಾನ್ಯ. ಅವರಿಗೆ ಆರ್ಥಿಕ ಭದ್ರತೆ ನೀಡೋದು ಆಯಾ ಕುಟುಂಬದ ಜವಾಬ್ದಾರಿ ಅಂತ ನನಗನ್ನಿಸುತ್ತೆ. ಅವರಿಗೆ ತಿಂಗಳ ಖರ್ಚಿಗೆ ಅಂತಲೋ ಫಿಕ್ಸೆಡ್ ಡಿಪಾಸಿಟ್ ಅಂತಲೋ ಅವರ ಹೆಸರಿಗೆ ಸ್ವಲ್ಪ ಹಣ ಹಾಕಿದ್ರೆ ಒಳ್ಳೇದು. ಮತ್ತೆ ಅವರಿಗೆ ಪ್ರೀತಿಯಿಂದ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ವಿಚಾರಿದ್ರೆ ಸಾಕು, ಅವರಿಗೆ ಅದೇ ಖುಷಿ ಅಲ್ವಾ?
4: ಕರೆಕ್ಟ್ ಶೈಲ. ಅವರಿಗೆ ಆರ್ಥಿಕ ಬಲ ಸಿಕ್ಕರೆ ದೈಹಿಕ ಮತ್ತೆ ಮಾನಸಿಕ ಬಲ ತಾನಾಗೇ ಬರುತ್ತೆ. ಮತ್ತೆ ಯಾವಾಗಾದ್ರೂ ಒಂದೆರಡು ಸರ್ತಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ರೆಗ್ಯುಲರ್ ಚೆಕಪ್ ಮಾಡಿಸಿದ್ರೆ ಸಾಕು, ಅದೆಷ್ಟೋ ರೋಗ ಅವರಿಂದ ದೂರ ಓಡಿ ಹೋಗುತ್ತೆ ಅನ್ಕೊಂಡಿದ್ದೀನಿ. ಆದ್ರೆ ಎಲ್ಲಾ ಕುಟುಂಬದಲ್ಲಿಯೂ ಇದೇ ವಾತಾವರಣ ಮೂಡಿ ಬರಬೇಕು ಅಷ್ಟೇ. ಹಿರಿಯರು ಬಯಸೋದು ಒಂದಿಷ್ಟು ತುಸು ಪ್ರೀತಿ, ಒಂದಷ್ಟು ಸಾಂತ್ವನದ ಮಾತು. ಆದರೆ ಇಂದಿನ ಜನಾಂಗ ಆಧುನಿಕ ಆಡಂಬರಕ್ಕೆ ಜೋತು ಬಿದ್ದು ಹೆತ್ತ ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ವೃದ್ಧಾಶ್ರಮಕ್ಕೆ ತಳ್ಳೋದು ನೋಡಿದ್ರೆ ಎಷ್ಟು ಹೊಟ್ಟ ಉರಿಯತ್ತೆ ಅನ್ಸುತ್ತೆ.
0: ನಿಜ ನಿಜ ಸುಧಾ, ನಾನು ಒಂದೆರಡು ಬಾರಿ ವೃದ್ಧಾಶ್ರಮಕ್ಕೆ ಹೋದಾಗ ಜಾನಕಮ್ಮ ಎಂಬ ಅಜ್ಜಿಯನ್ನು ಮಾತಾಡಿಸಿದೆ ನೋಡಿ. ಅಜ್ಜಿ, ನಿಮ್ದು ಯಾವ ಊರು, ನಿಮ್ಗೆ ಮಕ್ಕಳೆಷ್ಟು, ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ದಕ್ಕೆ ಅಜ್ಜಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ರು, ನಮ್ಮೂರು ತೀರ್ಥಹಳ್ಳಿ ಹತ್ರ ಒಂದು ಹಳ್ಳಿ, ಭಾರಿ ಶ್ರೀಮಂತರು ನಾವು, ಆದರೆ ಮಕ್ಕಳೆಲ್ಲ ಓದಿಕೊಂಡು ಮದುವೆ ಆಗಿ ಫಾರಿನ್ನಲ್ಲಿದ್ದಾರಮ್ಮ ಎಂದಾಗ, ಹ್ಞೂ ಎಲ್ಲಾದರೂ ಇರಲಿ ಇಲ್ಲಾದರೂ ಇರಲಿ ಅಲ್ಲಾದರೂ ಇರಲಿ ಚೆಂದಾಗಿರಲಿ ಅಂದಾಗ ನನಗೂ ತುಂಬ ಬೇಜಾರಾಯಿತು.
5: ಹ್ಞೂ ಅಂತೂ ನೋಡಿ, ಇವತ್ತು ಸಮಾಜವನ್ನ ಕಾಡುತ್ತಿರುವ ಸಮಸ್ಯೆ ಇದಾಗ್ಬಿಟ್ಟಿದೆ. ಹೆಣ್ಣು ಮಕ್ಕಳು ಜೀವನದ ಸುಖವನ್ನ ಅರಸಿ ವಿದೇಶಕ್ಕೆ ಹಾರು ಹೋಗ್ತಿದ್ದಾರೆ. ಉಳುತ್ತಿದ್ದ ಭೂಮಿ ಬರಡಾಗ್ತಾ ಇದೆ. ಕಷ್ಟಪಟ್ಟು ಹಿರಿಯರು ಕಟ್ಟಿದ ಮನೆಗಳು ಬಾಳು ಬೀಡಾಗ್ತಾ ಇದೆ. ದಿನದೋದಕ್ಕಾಗಿ ಈ ಮನೆಯ ಹಿರಿಯರು ವೃದ್ಧಾಶ್ರಮಗಳನ್ನು ಮತ್ತೆಲ್ಲೋ ಒಂದು ಆಶ್ರಮಗಳನ್ನ ಸೇರ್ತಾ ಇದ್ದಾರೆ. ನೋಡಿ, ಇವೆಲ್ಲವೂ ನಮ್ಮ ಸಮಾಜವನ್ನ ಕಾಡುವ ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಇವತ್ತು ಜನರ ಮನಸ್ಥಿತಿ ವೃದ್ಧರ ಬಗ್ಗೆ ಬದಲಾಗಬೇಕಾಗಿದೆ ಕಣ್ರಿ. ನಮಗೆ ಉಸಿರಿತ್ತು ಬೆವರು ಹರಿಸಿ ಬೆಳೆಸಿದ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ದೂಡದೆ ಅವರ ಇಳಿ ವಯಸ್ಸಿನಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳುವ ಕುಟುಂಬದ ಎಲ್ಲ ಸದಸ್ಯರು ಸ್ವಲ್ಪ ಸಮಯವನ್ನ ಅವರೊಂದಿಗೆ ಕಳೆಯುವಂತಾಗಬೇಕು. ಅವರಿಗೆ ಉತ್ತಮ ಪೌಷ್ಟಿಕ ಆಹಾರ ನೀಡಬೇಕು. ಸಾಧ್ಯ ಆದ್ರೆ ವಾರದಲ್ಲಿ ಅಥವಾ ತಿಂಗಳಿಗೆ ಒಂದು ಹೊರ ಸಂಚಾರ, ಕುಟುಂಬಸ್ಥರ ಮದುವೆ ಮತ್ತೆ ಶುಭ ಕಾರ್ಯಕ್ರಮಗಳಿದ್ದಲ್ಲಿ ಕರೆದೊಯ್ಯೋದು, ಇದನ್ನೆಲ್ಲ ಪ್ರೀತಿಯಿಂದ ಮಾಡಿದ್ರೆ ಸಾಕು. ಒಟ್ಟಿನಲ್ಲಿ ಅವರಿಗೆ ಜೀವನ ಆಹ್ಲಾದಕರ ಅನ್ನುವ ವಾತಾವರಣ ಉಂಟು ಮಾಡಿದ್ರೆ ಬಹುಶಃ ವೃದ್ಧಾಶ್ರಮಗಳ ಬೆಳವಣಿಗೆ ನಿಂತೀತು ಅನ್ಕೋತೀನಿ.
3: ಸರಿಯಾಗಿ ಹೇಳಿದ್ರಿ ರಂಜಿನಿ, ನನಗೂ ಅತ್ತೆ ಇದ್ದಾರೆ, ಅವರಿಗೆ ಈಗ 82 ವರ್ಷ. ಅವ್ರು ಒಂದ್ ದಿನವೂ ಸುಮ್ಮನೆ ಕೂತಿದ್ದೇ ನೋಡಿಲ್ಲ ನಾನು. ದಿನನಿತ್ಯ ಕಾಯಿ ತುರಿಯೋದು, ತರಕಾರಿ ಹೆಚ್ಚಿಕೊಡೋದು, ಹೂ ಕಟ್ಟೋದು, ಬಟ್ಟೆ ಮಡಚೋದು, ದೇವರಿಗೆ ಪೂಜೆ ಎಲ್ಲ ಅವರೇ ಶ್ರದ್ಧೆಯಿಂದ ಮಾಡ್ತಾರೆ. ಈ ಕೆಲಸ ಯಾರು ಮಾಡಿದ್ರು ಅವ್ರಿಗೆ ಸಮಾಧಾನವಿಲ್ಲ. ನನ್ ಮಕ್ಕಳು, ಅಜ್ಜಿ ಇವತ್ತು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಿ ಅಂತಲೋ, ಅಜ್ಜಿ ಗೆಜ್ಜೋಸ್ತ್ರ ಎಷ್ಟು ಚೆನ್ನಾಗಿದೆ ಅಂತಲೋ, ಅಜ್ಜಿ ಇವತ್ ನೀ ಮಾಡಿದ ನೀರ್ ಗೊಜ್ಜು ನಮ್ಮ ಅಮ್ಮ ಮಾಡಿದ್ದಕ್ಕಿಂತ ಫಸ್ಟ್ ಕ್ಲಾಸ್ ಅಂದಾಗ ಅಯ್ಯೋ ನೋಡ್ಬೇಕು ಮತ್ತೆ ಮುಖ.
6: ಹೌದು, ಸರಿಯಾಗಿ ಹೇಳಿದ್ರಿ. ಒಟ್ಟು ಅವರುಗಳು ನಮಗೆ ಹೊರೆಯಲ್ಲ, ಉಪದ್ರವಿಗಳಲ್ಲ ಅನ್ನುವಂತೆ ಅವರಲ್ಲಿ ಜೀವನೋತ್ಸಾಹ ನಾವು ತುಂಬಬೇಕು. ಸಣ್ಣ ಪುಟ್ಟ ಕಲೆಗಳಿಂದ ಅವರ ಅವಶ್ಯಕತೆ ನಮಗಿದೆ ಅಂತ ತೋರಿಸ್ಬೇಕು. ಮತ್ತೆ ಅವರಿಗೆ ಎಷ್ಟೊಂದು ಹಾಡು ಹಸೆ ಎಲ್ಲ ಬರುತ್ತೆ, ಅದನ್ನೆಲ್ಲ ನಾವು ಕಲಿಯುವ, ಅವರು ಹೇಳಿದ್ದನ್ನು ಆಲೈಸುವ, ಒಂದಿಷ್ಟು ಪ್ರೀತಿ

0: ತೋರುವ ಮೌಲ್ಯಯುಕ್ತ ಜೀವನವನ್ನು ನಾವು ಬೆಳೆಸಿಕೊಳ್ಳಬೇಕು. ಈ ವ್ಯವಸ್ಥೆ ಎಲ್ಲ ಕುಟುಂಬಗಳಲ್ಲೂ ಆಗಬೇಕು ಅಂತೀರಿ, ಏನಂತೀರಿ ನೀವು?
1: ಖಂಡಿತ, ನೀವೆಲ್ಲರೂ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಪ್ರತಿ ಮನೆಗಳಲ್ಲೂ ವೃದ್ಧರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರಿಗೆ ಬೇಕಾದ ಸಹಾಯ ನೀಡುವ ವ್ಯವಸ್ಥೆ ಮತ್ತೆ ಮನಸ್ಥಿತಿ ಆಗ್ಬೇಕಷ್ಟೆ. ಮಾನಸಿಕ ದೃಢತೆ ನೀಡುವುದು ಇಲ್ಲಿ ಅತಿ ಮುಖ್ಯ ಆಗುತ್ತೆ ನೋಡಿ. ಹಾಗಾಗಿ ಸರ್ಕಾರ ಕೂಡ ಇವತ್ತು 60ರಿಂದ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಅಂತಲೇ ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿದೆ. 1090 ಎಂಬ ಸಹಾಯವಾಣಿ ಸೌಲಭ್ಯ, ಸಂಘ ಸಂಸ್ಥೆಗಳು ನಡೆಸುವ ವೃದ್ಧಾಶ್ರಮಗಳಿಗೆ ಅನುದಾನ ನೀಡಿ ಊಟ ವಸತಿ ವೈದ್ಯಕೀಯ ವೆಚ್ಚ ಭರಿಸೋದು, ಬಸ್ ಪಾಸ್ ವ್ಯವಸ್ಥೆ, ರಿಯಾಯಿತಿ ದರದಲ್ಲಿ ಪ್ರಯಾಣ ದರ ನಿಗದಿ, ಸಂಧ್ಯಾ ಸುರಕ್ಷಾ ಯೋಜನೆ, ಹಿರಿಯರಿಗೆ ಪ್ರತಿ ತಿಂಗಳು ರು 400ರ ಧನ ಸಹಾಯ ಮುಂತಾದ ಯೋಜನೆಗಳನ್ನ ಜಾರಿಗೊಳಿಸಿದೆ. ಅದರ ಅನುಕೂಲ ಅರ್ಹರಿರುವ ಎಲ್ಲ ಹಿರಿಯರು ಹಿರಿಯ ನಾಗರಿಕರು ಪಡ್ಕೊಳ್ಬೇಕು ಅಂತೀನಿ, ಏನಂತೀರಿ?
2: ಹೋ, ಆಗ್ಲೇ ಸಮಯ ಆಯ್ತು. ನನ್ ಮನೆಯಲ್ಲಿ ನಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಈಗಾಗ್ಲೇ 10 ಸಾರಿ ಅಂದಿರ್ತಾರೆ. ಈಗ ಹೋಗೋಣ. ನಾಳೆ ಹೇಗಿದ್ರು ವೃದ್ಧಾಶ್ರಮದಲ್ಲೇ ಸೇರ್ತೀವಲ್ಲ, ಅಲ್ಲೇ ಎಲ್ಲರೂ ಮತ್ತಷ್ಟು ಮಾತಾಡೋಣ.
1: ಮಾತಾಡೋದು ಮಾತ್ರ ಅಲ್ಲ ಕಣೆಮ್ಮ, ಆಶ್ರಮದಲ್ಲಿರುವ ಹಿರಿಯರೊಂದಿಗೆ ಒಂದಿಷ್ಟು ಆಟ ಹಾಡು ಹಸೆ ಎಲ್ಲ ಮಾಡೋಣ, ಅವರ ಮನಸ್ಸಿಗೆ ಸಂತಸ ತುಂಬೋಣ. ಮತ್ತೆ ನಮ್ಮ ಡಾಕ್ಟರ್ ರಜನಿಪ್ಪಯವರು ಒಳ್ಳೆ ಮಾಹಿತಿ ನೀಡ್ತಾರಲ್ಲ, ಎಲ್ರೂ ಕೇಳೋಣ. ಹಾಗೆ ವೃದ್ಧಾಪ್ಯ ಹೊರೆಯಲ್ಲ ಎಂಬ ಒಂದು ಸುಭದ್ರ ಭಾವನೆ ಬೆಳೆಸುವ ದಿಸೆಯಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಅಗತ್ಯವಿದ್ದವರಿಗೆ ನಮ್ಮ ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗದಿಂದ ಹಮ್ಮಿಕೊಳ್ಳೋಣ, ಏನಂತೀರಿ?
3: ಹಾಗೆ ಆಗ್ಲಿ.
1: ಹಾಗಾದ್ರೆ ಈಗ ಎಲ್ರೂ ವೃದ್ಧರ ಬಗ್ಗೆ ಕುರಿತು ಒಂದು ಘೋಷಣೆಗಳನ್ನ ಹೇಳೋಣವಾ?
2: ಆಯ್ತು.
3: ವೃದ್ಧಾಪ್ಯ ಶಾಪವಲ್ಲ, ಸಹಜ ಬದಲಾವಣೆ. ವೃದ್ಧರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಹಿರಿಯರನ್ನು ಗೌರವಿಸಿರಿ, ಸಂಭ್ರಮದ ಬದುಕಿಗೆ ಮುನ್ನುಡಿ ಬರೆಯಿರಿ.
1: ಈಗ ಒಂದು ದೇಶಭಕ್ತಿ ಗೀತೆ.

0: ಈಗ ಶೀತ ನೆಗಡಿ ಕೆಮ್ಮು ಆದಾಗ ಮಾಡಿಕೊಳ್ಳುವ ಮನೆ ಮದ್ದು ಕುರಿತು ಮಾಹಿತಿ ನೀಡಲಿದ್ದಾರೆ ಗೆಳತಿ ಪ್ರತಿಮಾ ನಾಯಕ್.
1: ಶೀತ ಕೆಮ್ಮು ನೆಗಡಿ ಆದರೆ ಮನೆಯಲ್ಲೇ ತಯಾರಿಸುವ ಕಷಾಯ ಪುಡಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮೆಣಸಿನಕಾಳು 50 ಗ್ರಾಂ, ಒಣಶುಂಠಿ 50 ಗ್ರಾಂ, ಜ್ಯೇಷ್ಠ ಮಧು 50 ಗ್ರಾಂ, ಕೊತ್ತಂಬರಿ 20 ಗ್ರಾಂ, ಚಕ್ಕೆ ಏಲಕ್ಕಿ 5-5 ಗ್ರಾಂ, ಇಪ್ಪಳಿ 50 ಗ್ರಾಂ, ಜೀರಿಗೆ 20 ಗ್ರಾಂ, ಮೆಂತ್ಯ ಲವಂಗ ಅರಿಶಿನ 5 ಗ್ರಾಂ, ಓಮ 5 ಗ್ರಾಂ, ಮಜ್ಜಿಗೆ ಹುಲ್ಲು 5 ಗ್ರಾಂ, ನೀಲಗಿರಿ ಸೊಪ್ಪು 5 ಗ್ರಾಂ, ತುಳಸಿ 5 ಗ್ರಾಂ, ಎಲ್ಲವನ್ನು 2-3 ದಿನ ಬಿಸಿಲಿಗೆ ಹಾಕಿರಿ. ನಂತರ ಪೌಡರ್ ಮಾಡಿರಿ. ಒಂದು ಡಬ್ಬಿಯಲ್ಲಿ ಇಟ್ಟಿಯಾಗಿ ಮುಚ್ಚಿಡಿರಿ. ಬೇಕಾದಾಗ ಅಂದರೆ ಶೀತ ಕೆಮ್ಮು ಜ್ವರ ಬಂದಾಗ ಒಂದು ಲೋಟ ನೀರಿಗೆ ಸಾಕಷ್ಟು ಬೆಲ್ಲ ಹಾಕಿ 1-1.5 ಚಮಚ ಈ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿರಿ. ಹದ ಬೆಚ್ಚಗೆ ಕಷಾಯ ಕುಡಿದರೆ ಶೀತ ಕೆಮ್ಮು ಜ್ವರಕ್ಕೆ ಇದು ರಾಮಬಾಣವಾಗಿರುತ್ತದೆ. ಇನ್ನೊಂದು ಮರೀಚಾದಿ ಲೇಹ, ಇದು ಸಹ ಶೀತ ಕೆಮ್ಮಕ್ಕೆ ತುಂಬಾ ಒಳ್ಳೆಯ ಲೇಹ. ಶುಂಠಿ 15 ಗ್ರಾಂ, ಮೆಣಸಿನಕಾಳು 20 ಗ್ರಾಂ, ಓಮಕಾಳು 15 ಗ್ರಾಂ, ಸೈಂಧವ ಲವಣ 10-15 ಗ್ರಾಂ, ಲವಂಗ 10 ಗ್ರಾಂ, ಜೀರಿಗೆ 20 ಗ್ರಾಂ, ಜ್ಯೇಷ್ಠ ಮಧು 20 ಗ್ರಾಂ, ತುಳಸಿ ರಸ, ವೀಳ್ಯದೆಲೆ ರಸ, ಪುದೀನಾ ರಸ, ದೊಡ್ಡಪತ್ರೆ ರಸ ಇವು ಪ್ರತಿಯೊಂದು 5-5 ಟೀ ಚಮಚ, ನೀಲಗಿರಿ 10 ಎಲೆ ಇವೆಲ್ಲವನ್ನು ಒಂದು ಲೋಟಕ್ಕೆ ನೀರಿಟ್ಟು ಇವೆಲ್ಲ ರಸ ಹಾಕಿ ಕಾಲು ಲೋಟ ಬರುವಷ್ಟು ಕುದಿಸಿರಿ. ನಂತರ 100 ಗ್ರಾಂ ಬೆಲ್ಲ, ಏಲಕ್ಕಿ 2 ಅಥವಾ 3, ನಿಂಬೆಹಣ್ಣು 5, ಶುಂಠಿ ಮತ್ತು ಮೇಲೆ ಹೇಳಿದ ಎಲ್ಲಾ ಸಾಮಾನುಗಳನ್ನು ಪೌಡರ್ ಮಾಡಿ ಹಾಕಿರಿ. ಮಾಡಿದ್ದನ್ನು ರಸದ ಕಷಾಯಕ್ಕೆ ಹಾಕಿರಿ. ಬೆಲ್ಲ ಎಳೆ ಪಾಕ ಮಾಡಿರಿ ಹಾಗೂ ಗೊಟ್ಟಾಯಿಸಿರಿ. ಸಣ್ಣ ಉಂಡೆ ತರ ಮಾಡಿ ಬೇಕಾದಾಗ ಈ ಲೇಹವನ್ನು ತಿಂದರೆ ಶೀತ ಕೆಮ್ಮು ಜ್ವರ ಶಮನವಾಗುತ್ತದೆ. ಈಗ ಬೇಸಿಗೆಯಲ್ಲಿ ನಾವು ಈ ರೀತಿಯ ತಯಾರಿಯನ್ನು ಮಾಡಿದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲಕ್ಕೆ ನಾವು ತಯಾರಾಗಿ ಇರುತ್ತೇವೆ ಅಲ್ಲವೇ?
0: ಕೇಳಿದ್ರಲ್ಲ ಮನೆ ಮದ್ದು ಕುರಿತು ಮಾಹಿತಿ. ಇದೀಗ ಮಿಂಚಿನ ಚಲು ಆಯ್ದ ಕವನ ಗುಚ್ಛಗಳ ವಾಚನ ನಿಮ್ಮ ಮುಂದೆ.
2: ಕವನದ ಶೀರ್ಷಿಕೆ ಜ್ಞಾನ. ನಾಲಿಗೆ ಕೇಳದ್ದನ್ನೆಲ್ಲ ಕೊಡುವವನೇ ಭೋಗಿ, ಹೊಟ್ಟೆಗೆ ಹಿತವಾದದ್ದನ್ನು ಕೊಡುವವನೇ ಉಪಯೋಗಿ, ಹಸಿದ ಮೆದುಳಿಗೆ ಜ್ಞಾನದ ದಾಹ ಎರೆಯುವವನೇ ಯೋಗಿ. ಜ್ಞಾನವಿಲ್ಲದ ಅನುಭವವಿಲ್ಲ, ಅನುಭವವಿಲ್ಲದ ಜ್ಞಾನವೂ ಸಲ್ಲ. ಜ್ಞಾನವೇ ನಿಜವಾದ ಸಂಪತ್ತು, ಆ ಸಂಪತ್ತಿಗೆ ಕನ್ನ ಹಾಕುವ ಕಳ್ಳ ಎಲ್ಲೂ ಇಲ್ಲ.
1: ಕವನದ ಶೀರ್ಷಿಕೆ ನೆನಪು. ಇರದೊಂದು ನೆನಪು, ಇರಲೊಂದು ನೆನಪು, ನೆಪಕ್ಕೊಂದು ನೆನಪು, ಕಾಪಿಡಲೊಂದು ನೆನಪು, ತಾಪದಿ ಬೆಂದ ಮನಕೆ ತಂಪ ನೆರೆಯಲೊಂದು ನೆನಪು, ಉಳ ಬದುಕ ಸವಿಯಲೊಂದು ನೆನಪು, ಒಲವಿಗೆ ಒಲವ ಬೆರೆಸಿ ಭಾವ ಜೀವವಾಗಲೊಂದು ನೆನಪು. ನೆನಪಿನಲ್ಲಿ ಏನುಂಟು ಏನಿಲ್ಲ, ಕಳೆದ ಬಾಳ ಇತಿಹಾಸದ ಪುಟಗಳೇ ಸಾಕಲ್ಲ. ಬನ್ನಿ ಕಳೆಯೋಣ ನೆನಪಿನಂಗಳದ ತಿರುಳ, ಕರಿದು ತಿರಿವ ನೆನಪ ಕಳಚಿ ಮುದ ನೀಡಿ ಸಂಭ್ರಮಿಸುವ ಬೆಳಕಿನ ನೆನಪಿನಂಗಳದ ನೆನಪ.
3: ಕವನದ ಶೀರ್ಷಿಕೆ ಸಂಚಾರವಾಣಿಯ ಅವಾಂತರ. ಇಂದು ಮಾತಿಲ್ಲ ಕತೆ ಇಲ್ಲ, ಮಾತಾಡುತ್ತವೆ ಕರೆದೊಳು ಇರುವ ಮೊಬೈಲ. ಮನಸ್ಸಿಲ್ಲ ಮುನಿಸಿಲ್ಲ, ನಗುವಿನ ತುಣುಕಿಲ್ಲ, ಬರೀ ಕೇಳುತ್ತಾವೆ ವಾಟ್ಸಪ್ ಇಂಟರ್ನೆಟ್ಗಳ ದಾಳಿಯೇ ಎಲ್ಲ. ನೀರಿಲ್ಲ ನೆಲೆಯಿಲ್ಲ, ನೀನಿಲ್ಲ ನಾನೂ ಇಲ್ಲ, ಆದರೂ ರಿಂಗಣಿಸುತ್ತವೆ ಜೀವನದಾಗ ಆಡಂಬರದ ಡೌಲ ಡೌಲ.
4: ಶೀರ್ಷಿಕೆ ಚಮತ್ಕಾರ. ಬುದ್ಧಿವಂತನಲ್ಲಿ ನಾವು ಕಾಣುವುದು ಚಮತ್ಕಾರವನ್ನು, ಹೃದಯವಂತನಲ್ಲಿ ನಾವು ಪಡೆಯುವುದು ಉಪಕಾರವನ್ನು. ಬುದ್ಧಿವಂತ ಎಲ್ಲರ ತಲೆ ಮೇಲೆ ಕುಳಿತುಕೊಳ್ಳಬಲ್ಲ, ಹೃದಯವಂತ ಎಲ್ಲರನ್ನೂ ತನ್ನ ತಲೆ ಒಳಗೆ ತರಬಲ್ಲ. ಸಹಸ್ರಾರು ಸಭಿಕರನ್ನು ಆಕರ್ಷಿಸಿ ಮಂತ್ರಮುಗ್ಧರನ್ನಾಗಿಸಿ ತನ್ನ ಮಾನು ಏಕಾಗ್ರತೆಯಿಂದ ಕೇಳುವಂತೆ ಮಾಡಬಲ್ಲ. ದೈವಶಕ್ತಿ ಅಲ್ಲದಿದ್ರೂ ಜ್ಞಾನಶಕ್ತಿ ಸ್ವಲ್ಪವಾದರೂ ಇರಬೇಕಲ್ಲ. ಆದರೆ ಮಾತಾಡುವ ಬರದಲ್ಲಿ ಕೇಳಗರು ಕಾಲು ಗೀಳದಂತೆ ನೋಡ್ಕೊಳ್ಬೇಕಲ್ಲ.
5: ಕವನದ ಶೀರ್ಷಿಕೆ ಅಪ್ಪ. ಅಪ್ಪನ ತಲೆಯ ಮೇಲೆ ಕೂತು ಆಗ್ರಾಣಿಸಿದೆ ಅವನ ಮೈಯ ಪರಿಮಳ. ಆಗ ಕೇಳಿಸಿತು ಅಪ್ಪನ ಉಬ್ಬಿದ ಎದೆಯ ಕಸುವಿನ ಸಪ್ಪಳ, ಭುಜದ ಮೇಲಿದ್ದ ನನ್ನ ಪಿಸು ನುಡಿಯ ತಿರುಳ, ತೂಗಿತೋ ತಾಗಿತೋ ಕಂಚಿನ ಮಿಂಚಿನ ಕಾರಿರುಳ. ಅವ್ವನ ಮಡಿಲು ನೀಡಿತ್ತು ಸಾಂತ್ವಾನ, ಅಪ್ಪನ ತೋಳು ತೂಗಿತ್ತು ತೂಗುಯ್ಯಾಲೆಯ ಜೋಗುಳ, ತಿರುಗಿತ್ತು ಕಾಲನ ಮುಳ್ಳ, ಮುಗಿದಿತ್ತು ಪಯಣದ ತಿರುಳ, ನಡೆದಿತ್ತು ಅಂದು ಇಂದಿನ ಪಯಣದ ನಡುವಿನ ಜೀವನದ ಆಳ.
6: ಕವನದ ಶೀರ್ಷಿಕೆ ನಿಟ್ಟುಸಿರು. ಕಿಟ್ಟುಸಿರ ಕಕ್ಕಿತು, ಗಂಟಲು ಬಿಕ್ಕಲಿಸಿತು. ಬರೆದ ಬರಹ ತಿಳಿಯಲರಿಯೇ ಎಂದು ನೊಂದು ಮನ ಬೋರಿಟ್ಟಿತು. ವಿಧಿಯ

0: ವಿಧಿ ತಿಳಿಯಲಯೇ, ಅರೆತು ಬೆರೆತು ಮರೆತು ಇರಲೂ ಅರಿಯೆ. ಅಯ್ಯೋ ಮುಸುಕಾಗದಿರಿ ನೀ ಎಲ್ಲವೂ ಎಂದು ಈ ಜೀವ ಕೂಗಿಟ್ಟು ಕಾಣೆಯ ಓ ಹರಿಯೇ.
1: ನನ್ನ ಕವನದ ಶೀರ್ಷಿಕೆ ನನ್ನ ಅಮ್ಮ ನಿಮ್ಮ ಅಮ್ಮ. ಅಮ್ಮ ಎಂಬ ಎರಡಕ್ಷರ ಅದೆಷ್ಟು ಚಂದ, ಅವಳ ಯಾವಾಗಲೂ ತುಂಬಿದ ಮಕರಂದ. ಅವಳ ನಗುವೆ ನಮ್ಮ ಮನೆಗೆ ನಂದದ ನಂದಾದೀಪ. ಅವಳು ಮಾತಾಡಿದರೆ ತೀಡುವುದು ತಂಗಾಳಿಯ ತಂಪ. ಅಮ್ಮ ಉಣಿಸುವಳು, ತಣಿಸುವಳು, ಆಳಾಗಿ ದುಡಿವಳು, ಕಷ್ಟವನ್ನು ಸಹಿಸುವಳು, ಇಬ್ಬಗೆಯ ನೀತಿಗೆ ಕಠೋರವಾಗಿರುವಳು, ಈರ್ಷೆ ಕೋಪ ತಾಪಗಳ ದೂರವಿಡೇ ಎನ್ನುವಳು. ಅಮ್ಮಾರ್ಗೆ ಈ ಸಾವಿತ್ರಿ ಸೀತೆ ದಮಯಂತಿಯೂ ಹೌದು, ಅನಸೂಯದೇವಿ ಕಿತ್ತೂರ ರಾಣಿ ಝಾನ್ಸಿ ಲಕ್ಷ್ಮೀ ಚೆನ್ನಮ್ಮಳೂ ಹೌದು, ದುರ್ಗೆಯಾಗಿ ಕನಲುವಳು ಗೌರಿಯಂತೆ ಸಲಹು, ಒಲಿದವರಿಗೆ ನಾರಿ ಮುನಿದವರಿಗೆ ಮಾರಿಯಾಗಿ ಈ ಜಗವ ಮುನ್ನಡೆಸುವಳು. ಈ ಎಲ್ಲ ಅಂಶಗಳ ಒಂದು ಬಿಂದುವೆ ನನ್ನ ಹೆತ್ತಮ್ಮ ನಿನ್ನ ಹೆತ್ತಮ್ಮನೂ ಆಗಿರುವಳು ಅಲ್ಲವೇ ಈ ಅಮ್ಮ. ಆತ್ಮೀಯರೇ, ಕೇಳಿದ್ರಲ್ಲ, ಇವರಿಗೂ ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗದ ವತಿಯಿಂದ ನಡೆಸಿಕೊಟ್ಟಂತಹ ವೈವಿಧ್ಯಮಯ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಲಾವಿದರು ಶ್ರೀಮತಿಯರಾದ ಶೈಲಾ ವೀರಭದ್ರಪ್ಪ ಅಧ್ಯಕ್ಷರು ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ, ಉಷಾ ನಾಗರಾಜ್ ಕಾರ್ಯದರ್ಶಿ, ನಿರ್ದೇಶಕರುಗಳಾದ ರಮಾ ಗೋಪಾಲ್, ರಮಾ ಶಾಸ್ತ್ರಿ, ಪ್ರತಿಮಾ ನಾಯಕ್, ಸುಧಾ ಮಾಧ್ವಾಚಾರ್ ಹಾಗೂ ಶ್ರೀರಂಜನಿ ದತ್ತಾತ್ರಿ, ಹಾರ್ಮೋನಿಯಂ ಸಹಕಾರಿ ಗೆಳತಿ ಪ್ರತಿಮಾ ನಾಯಕ್. ಇನ್ನು ಚಿತ್ರಗೀತೆ ಕೇಳೋಣ.

0: ಜಾನಪದ ಸಾಧಕರೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ಈ ದಿನ ಪಾಲ್ಗೊಳ್ಳಲಿದ್ದಾರೆ ವನಂ ಶಿವರಾಮು.
1: ಕೇಳುಗರಿಗೆಲ್ಲ ನಮಸ್ಕಾರ. ಸಾಲಿಟ್ಟು ಹಣತೆ ಬೆಳಗಿಯುವು ಜಾನಪದ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ವಾಸ ಮಾಡಿಕೊಂಡು ಆ ಕ್ಷೇತ್ರದ ಜಾನಪದವನ್ನ ಸಂಗ್ರಹಿಸಬೇಕು, ಸಂಪಾದಿಸಬೇಕು, ಅದೆಲ್ಲವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನುವಂತಹ ಸದುದ್ದೇಶವನ್ನ ಇಟ್ಕೊಂಡು ಹಲವಾರು ಜಾನಪದ ತಜ್ಞರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತಹ ಜಾನಪದ ಸಾಧಕರನ್ನ ಮೈಸೂರು ಆಕಾಶವಾಣಿಗೆ ಬರಮಾಡಿಕೊಂಡು ಅವರ ಮೂಲಕವೇ ಅವರ ಜಾನಪದದ ಅನುಭವಗಳನ್ನ ನಿಮಗೋಸ್ಕರ ಪ್ರತಿ ಮಂಗಳವಾರ ತಲುಪಿಸ್ತಾ ಇದ್ದೇವೆ. ಕೇಳುಗರೆ, ಜಾನಪದ ಬಹಳ ವೈವಿಧ್ಯಮಯವಾಗಿರುವಂತಹ ಒಂದು ಅಪರೂಪದ ಕ್ಷೇತ್ರ. ಭಾರತದ ಯಾವ ಭಾಗಕ್ಕೆ ನಾವು ಹೋದರೂ ಕೂಡ ಅಲ್ಲೊಂದು ವಿಶಿಷ್ಟವಾದಂತಹ ಜಾನಪದ ಇರುತ್ತೆ. ಇರುವಂಥದ್ದಷ್ಟೇ ಅಲ್ಲ, ಬಹಳ ಆಕರ್ಷಣೀಯವಾಗಿ ಇರುತ್ತೆ, ಜೀವನ ಮೌಲ್ಯಗಳನ್ನ ಬಿಂಬಿಸುವಂಥದ್ದಾಗಿರುತ್ತೆ. ಈ ಎಲ್ಲಾ ಗುಣಗಳನ್ನ ಜಾನಪದ ಪಡ್ಕೊಂಡಿದೆ. ಕನ್ನಡ ಜಾನಪದವು ಕೂಡ ಭಾರತದಲ್ಲಷ್ಟೇ ಅಲ್ಲ, ವಿಶ್ವ ಮಟ್ಟದಲ್ಲಿ ತನ್ನ ಸ್ಥಾನವನ್ನ ಕಾಪಾಡಿಕೊಂಡು ಬರ್ತಾ ಇದೆ. ಇಂದಿನ ಸಾಲಿಟ್ಟು ಹಣತೆ ಬೆಳಗಿವು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿರುವಂತವರು ಕನ್ನಡ ನಾಡಿನ ಅಪರೂಪದ ಜಾನಪದ ವಿದ್ವಾಂಸರು, ಗಾಯಕರು, ಹಾಗೇನೆ ಹಲವು ಜನಪದ ಪ್ರದರ್ಶನಾತ್ಮಕ ಕಲೆಯನ್ನ ಮೈಗೂಡಿಸಿಕೊಂಡು ಅದನ್ನೆಲ್ಲವನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ವನಂ ಶಿವರಾಮ್ ಅವರು. ವನಂ ಶಿವರಾಮ್ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿಯ ವಡ್ಡರಹಳ್ಳಿಯವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ನಮಸ್ತೆ ಉಮೇಶ್.
1: ವನಂ ಶಿವರಾಮ್ ಅವರು ಹುಟ್ಟೂರಿಲೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮಾಡ್ತಾರೆ, ಉನ್ನತ ವ್ಯಾಸಂಗಕ್ಕೋಸ್ಕರ ಮೈಸೂರಿನತ್ತ ಬರ್ತಾರೆ. ಈಗ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಏನಿದೆ ಮಾನಸಗಂಗೋತ್ರಿಯಲ್ಲಿ, ಅಲ್ಲಿ ಕನ್ನಡ ಎಂಎ ಪದವಿಯನ್ನ ಪಡ್ಕೊಳ್ತಾರೆ. ಹಾಗೇನೆ ಜಾನಪದವನ್ನು ಕೂಡ ಓದಿ ಅದರಲ್ಲೂ ಕೂಡ ಎಂಎ ಪದವಿಯನ್ನ ಇವರು ಪಡ್ಕೊಂಡಿದ್ದಾರೆ. ಅಂದ್ರೆ ಕನ್ನಡ ಮತ್ತು ಜಾನಪದ ಈ ಎರಡೂ ವಿಷಯದಲ್ಲೂ ಕೂಡ ಎಂಎ ಪದವಿಯನ್ನ ಗಳಿಸಿಕೊಂಡಿರುವಂತಹ ಇವರು ಇಂದಿನ ಕಾರ್ಯಕ್ರಮದ ಅತಿಥಿ. ಹಲವಾರು ಕೃತಿಗಳು ಬಂದಿವೆ, ಅದನ್ನ ನಾವು ಅವರ ಮಾತಿನ ಮೂಲಕವೇ ತಿಳ್ಕೊಳ್ಳೋಣ. ಸರ್, ಮಂಡ್ಯ ಜಿಲ್ಲೆ ಅಂತಂದ್ರೆ ಜಾನಪದದ ಸಮೃದ್ಧ ಜಿಲ್ಲೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನ ಕರ್ನಾಟಕದಲ್ಲಿ ಪಡ್ಕೊಂಡಿದೆ. ಅಂತ ಜಿಲ್ಲೆಯಲ್ಲಿ ತಾವು ಹುಟ್ಟದಂತವರು. ನಾಗಮಂಗಲ ಅಂತಂದಾಗ ಅಲ್ಲೂ ಕೂಡ ಬಹಳ ವೈವಿಧ್ಯಮಯವಾದಂತಹ ಜನಪದ ಕಲಾ ಪ್ರಕಾರಗಳು ಇರುವಂತದ್ದು. ಪಕ್ಕದಲ್ಲೇ ಚುಂಚನಗಿರಿ ಮಠವು ಕೂಡ ಇದೆ. ಆ ನಾಗಮಂಗಲ ನಿಮ್ಮ ಜಾನಪದದ ಜ್ಞಾನಕ್ಕೆ ಸ್ಫೂರ್ತಿ ಹೇಗಾಯ್ತು?
2: ಉಮೇಶ್ ಅವರೇ, ಜಾನಪದ ತಪ್ಪ ಮಾಡಿದಾಗೆ ಜನ ಎಲ್ಲಿ ಇದಾರೋ ಅಲ್ಲೆಲ್ಲ ಇದೆ. ಮಂಡ್ಯವನ್ನ ನೀವು ವಿಶೇಷವಾಗಿ ನೀವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರಿ, ಅದಕ್ಕೆ ಕಾರಣ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತದ ಜಾನಪದ ಅನ್ನುವಂಥ ಸಂದರ್ಭಕ್ಕೆ ಅನೇಕ ವಿದ್ವಾಂಸರು ಭಾರತ ಜಾನಪದದ ತೊಟ್ಟಿಲು ಹೊಂದಿದ್ದಾರೆ, ನಾಗರಿಕತೆಯ ತೊಟ್ಟಿಲು ಅಂತ ಕೂಡ ಅಂದಿದ್ದಾರೆ. ನಿಮ್ಮ ಗ್ರೀಸು ಅಥವಾ ದಕ್ಷಿಣ ಆಫ್ರಿಕಾ ಅದು ಬೇರೆ, ಜಾನಪದ ಸಂಸ್ಕೃತಿ ದೃಷ್ಟಿಯಿಂದ ಹೇಳಿದ್ದಾರೆ. ಇಲ್ಲಿ ಮತ್ತೆ ನೀವು ಕರ್ನಾಟಕ, ಕರ್ನಾಟಕದ್ರೆ ಮತ್ತೆ ಮಂಡ್ಯ. ಯಾತಕ್ಕೆ? ಬಹುಶಃ ನೀವು ನೋಡ್ತೀವಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡತಕ್ಕಂಥ ಜನ ಇರತಕ್ಕಂಥದ್ದು ಮಂಡ್ಯ ಅಂತ ಅನೇಕ ಜನ ಒಪ್ಕೊಳ್ತಾರೆ. ಅದಕ್ಕೆ

0: ತಮಾಷೆಯಾಗಿ ಕೂಡ ನಾನು ಅನ್ನೋದುಂಟು, ಯಾಕೆಂದ್ರೆ ಬೇರೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ವಲ್ಲ, ಅದಕ್ಕೆ ಮಾತಾಡಿ ಅಂತ ಅನ್ನೋದುಂಟು ನಾನು. ಆದರೆ ಇಲ್ಲಿ ವಾಸ್ತವ ಏನು ಅಂತಂದರೆ, ಮಂಡ್ಯ ಜಿಲ್ಲೆಯ ಸುತ್ತಿನ ಎಲ್ಲ ಜಿಲ್ಲೆಗಳು ಕರ್ನಾಟಕದ ಜಿಲ್ಲೆಗಳು. ನೀವು ಮೈಸೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಈಗ ಸುತ್ತ ಅವೇ ಬಂದಿವೆ. ಬಟ್ ಬೇರೆ ಜಿಲ್ಲೆಗೆ ಹಾಗಾಗಿಲ್ಲ. ನೀವು ಮೈಸೂರು ಜಿಲ್ಲೆಗೆ ಹೋದರೆ ತಮಿಳ್ನಾಡು ಬರುತ್ತೆ,
1: ಅದು ಕೊಳ್ಳೆಗಾಲ ಕಡಿತಾದಾಗೇನೆ ತಮಿಳ್ನಾಡು
0: ಬರುತ್ತೆ, ಹಿಂಗೆಲ್ಲ ಇದೆ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಭಾಷಾ ಗಡಿಗಳಿವೆ, ಅಲ್ಲಿ ಮರಾಠಿ ಪ್ರಭಾವ ಇದೆ, ತೆಲುಗು ಪ್ರಭಾವ ಇದೆ, ಉರ್ದು ಹೆಚ್ಚಿದೆ. ಇಲ್ಲಿ ಮಂಡ್ಯದಲ್ಲಿ ಹಂಗಿಲ್ಲ, ಕನ್ನಡವೇ ಪ್ರಧಾನ. ಜೊತೆಗೆ ಇವತ್ತು ವಿಶ್ವ ಜಾನಪದದಲ್ಲಿ ಕುರಿಸುವಂತ ವಿದ್ವಾಂಸರುಗಳು ಮಂಡ್ಯ. ಪ್ರೊಫೆಸರ್ ರಾಜೇಂದ್ರ ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಾನಪದ ತಜ್ಞರನ್ನ ಕೊಟ್ಟಿರ್ತಕ್ಕಂತ ಜಿಲ್ಲೆ ಅದು ಮಂಡ್ಯ.
1: ಹೌದು ಹೌದು,
0: ಹೆಚ್ಚು ಸಂಶಯವಾಗಿ ಹೆಚ್ಚು ಜನ ಕೆಲಸ ಮಾಡಿರ್ತಕ್ಕಂಥವ್ರು. ಅದರಲ್ಲಿ ಮುಖ್ಯವಾಗಿ ಎಚ್ ಎಲ್ ನಾಗೇಗೌಡರು ಮತ್ತೆ ಜಿಶಂಪ. ಜಿಶಂಪ ಪ್ರಪಂಚ ಜಾನಪದ ತಜ್ಞರಲ್ಲಿ ಮೊದಲನೇ ಪಂಕ್ತಿಯಲ್ಲಿ ಬರ್ತಕ್ಕಂಥವ್ರು ಜಿಶಂ ಪರಮಶಿವಯ್ಯ. ಬಹುಶಃ ಇವತ್ತೇನು ಜಾನಪದ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜಿಶಂಪಕ್ನ. ಕೇವಲ ಜನಪದ ಸಾಹಿತ್ಯಕ್ಕೆ, ವಿಶೇಷವಾಗಿ ಜನಪದ ಗೀತೆಗಳಿಗೆ ಸೀಮಿತವಾಗಿದ್ದಂತಹ ಸಂದರ್ಭಕ್ಕೆ ಅದು ವೈಜ್ಞಾನಿಕ ದೃಷ್ಟಿಕೋನವನ್ನ, ಅದು ಸಸ್ಯ ಜಾನಪದ, ಪ್ರಾಣಿ ಜಾನಪದ, ಕೀಟ ಜಾನಪದ, ಅರಣ್ಯ ಜಾನಪದ, ಖನಿಜ ಜಾನಪದ, ಆಕಾಶ ಜಾನಪದ, ಈ ತರದ ಬೇರೆ ಬೇರೆ ದಿಕ್ಕನ್ನು ಬದಲಿಸಂತವರು ಜಿಶಂಪ. ಇನ್ನೊಂದು, ಇವತ್ತು ಪ್ರಪಂಚದ ಜಾನಪದ ಭೂಪಟದಲ್ಲಿ ರಾಮನಗರದ ಹತ್ರ ನಿರ್ಮಾಣ ಮಾಡಿರ್ತಕ್ಕಂಥ ಜಾನಪದ ಲೋಕ ದಾಖಲಾಗಿದೆ. ಅದನ್ನ ನಿರ್ಮಾಣ ಮಾಡಿದವರು ಮತ್ತೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಎಚ್ ಎಲ್ ನಾಗೇಗೌಡರು.
1: ಹೌದು,
0: ಈ ಕಾರಣದಿಂದ ಮತ್ತೆ ಹಾಕ ರಾಜೇಗೌಡರು ಇದ್ರಲ್ಲಿ, ರಾಘವ್ ಅವರು, ಕರಕ್ರು ಜನಪದ ಗೀತ ಸಾಹಿತ್ಯವನ್ನ ರಾಶಿ ಹಾಕ್ತಂತವ್ರು. ಈ ಪ್ರೇರಣೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಜಾನಪದ ತಜ್ಞರು ಹುಟ್ಟಿದ್ರು. ಹಾಗಾಗಿ ಜಾನಪದ ಎಲ್ಲ ಕಡೆಗಿದೆ. ಮಂಡ್ಯ ಸಮೃದ್ಧ ಅನ್ನೋ ಪದವನ್ನ ಬಳಸಿದ್ರಿ, ಯಾಕೆಂದ್ರೆ ಅಲ್ಲಿ ಇರೋದನ್ನೆಲ್ಲ ಈ ತಜ್ಞರು ಆ ಕ್ಷೇತ್ರದವರು ಹೆಕ್ಕಿ ಹೊರಗಡೆ ತೆಗೆದ್ರು ಅಂತ ಗೊತ್ತಾಯ್ತು. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಕಲಾತಂಡಗಳು, ಕಲಾಮೇಳಗಳು ಇರ್ತಕ್ಕಂಥದ್ದು ನಾಗಮಂಗಲ, ಯಾಕೆಂದ್ರೆ ಅಲ್ಲಿ ಜಿಶಂಪ ಅವರಿದ್ರು, ಎಚ್ ಎಲ್ ನಾಗೇಗೌಡರು ಇದ್ರು, ಕಾರಕ್ರು, ಹಾಕ ರಾಜೇಗೌಡರು, ಜೊ ನಾನು ಸೇರ್ಕೊಂಡೆ ಆಮೇಲೆ. ಈ ನಿಟ್ಟಿನಲ್ಲಿ ಆ ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು ಅಥವಾ ಒಟ್ಟಾರೆ ಮಂಡ್ಯ ಜಿಲ್ಲೆ ಜಾನಪದ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿದೆ ಮತ್ತು ಕೊಡ್ತಾ ಬಂದಿರೋ ಮಾತನ್ನ ನಾವು ಅನ್ಬೋದು.
2: ನಮ್ಮ

0: ಸರ್, ಇಂಥ ಒಂದು ಸಮೃದ್ಧವಾದಂಥ ಜಾನಪದದ ನೆಲದಿಂದ ತಾವು ಮೈಸೂರಿನತ್ತ ಬರ್ತೀರಿ. ಮೈಸೂರು ಕೂಡ ಸಾಂಸ್ಕೃತಿಕವಾಗಿ ಬಹಳ ಬಲಿಷ್ಠವಾದಂಥ ಒಂದು ನಗರ. ಕನ್ನಡ ಎಮ್ಮೆಗೆ ಸೇರ್ಕೊಳ್ತೀರಿ. ಆ ಕನ್ನಡ ಎಮ್ಮೆ ಓದುವಾಗ ಒಂದು ಜನಪದ ಕಲಾಕೂಟ ಅಂತ ತಾವು ಮಾಡ್ಕೊಳ್ತೀರಿ. ಜನಪದ ಕಲಾಕೂಟದಲ್ಲಿ ಅಂತಹ ಅನುಭವಗಳು, ನಿಮ್ಮ ಪಾತ್ರ ಹೇಗಿತ್ತು ಸರ್ ಅಲ್ಲಿ?
1: ವಾಸ್ತವವಾಗಿ ನಮ್ಮ ಶಿಕ್ಷಣ ಪದ್ಧತಿ ನಾವೆಲ್ಲ ನೋಡಿದ್ದೀವಿ, ನಾಲ್ಕು ಗೋಡೆಗೆ ಸೀಮಿತ ಆಗಿರ್ತದೆ. ನಮ್ಮಲ್ಲಿ ಅಲ್ಲಿ ಇವತ್ತು ಇಂಜಿನಿಯರಿಂಗ ಓದ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಮಾಡ್ತಾನೆ, ಆತ ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಚಿತ್ರವನ್ನು ನೋಡ್ತಾನೆ. ಲಾರಿ ಹತ್ರ ಹೋಗೋದ್ ಕಡಿಮೆ, ಅವನು ಕಾರಿನ ಭಾಗ ಬಿಟ್ಟು ನೋಡೋದು ಕಡಿಮೆ.
0: ಹೌದು,
1: ನಮ್ಮ ಪ್ರಾಧ್ಯಾಪಕರು ಕರ್ಕೊಂಡು ಹೋಗೋದು ಕಡಿಮೆ. ಕೃಷಿ ವಿಜ್ಞಾನ ಓದ್ತಾರೆ. ಕಪ್ಪು ಅಲ್ಲಿಗೆ ಮೇಲೆ ಇಷ್ಟಿಷ್ಟು ಅಡಿಗಳಲ್ಲಿ ಇಷ್ಟು ಇಂಚುಗಳಲ್ಲಿ ಪಾತಿ ಮಾಡಿ ನೀರಾಕಿ ಇಂಥ ಬದನೆಕಾಯಿ ಬೀಜವನ್ನ ಬಿತ್ತಿ ಎಷ್ಟು ದಿವಸ ಅದು ನಡಿ. ಅವನ ವಾಸ್ತವವಾಗಿ ಬದನೆ ಗಿಡವನ್ನ ಬೆಳೆಯಕ್ ಬಿಡಬೇಕು. ನಮ್ಮಲ್ಲಿ ಆತರ ಶಿಕ್ಷಣ ಆಗ್ತಾ ಇಲ್ಲ. ಆದ್ರೆ ಮಾನಸ ಗಂಗೋತ್ರಿಯಲ್ಲಿ ನಮ್ಮ ಸಂದರ್ಭಕ್ಕೆ ಜೀಶಂಪ ಅಂತ ಪ್ರಯೋಗವನ್ನು ಮಾಡಿದ್ರು. ನಾವು ಕೇವಲ ಜಾನಪದವನ್ನ ಪಠ್ಯವಾಗಿ ಅಷ್ಟೇ ನೋಡ್ತಿರ್ಲಿಲ್ಲ, ನಮಗೆ ಕೋಲಾಟ, ಕಂಸಾಳೆ ಪದ, ದೊಂಬಿದಾಸರ ಪದ, ನೀಲಗಾರ ಪದಗಳು, ಈ ಕಾವ್ಯಗಳಲ್ಲದೆ ಬಿಡಿ ಗೀತೆಗಳು, ತಂಬುರಿ ಕೊಡೋರು ನಮಗೆ. ನಾನು ವಾಸ್ತವಾಗಿ ತಂಬುರಿದಾಸ ಅನ್ನೋರು ನಮ್ಮ ಇದರಲ್ಲೇ.
0: ಸರ್, ತಾವು ಹಾಡ್ತಾ ಇದ್ರಿ?
1: ಹಾಡ್ತಾ ಇದ್ದೆ
0: ಸರ್. ಹಂಗೆ ಒಂದು ಗೀತೆಯ ಒಂದು ಸೊಲ್ಲನ್ನ ಹೇಳ್ಬೋದಾ?

0: ಬಾರದ ಪಾವಾಡಕ್ಕೆಲ್ಲ ಬಂದು ಒದಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ. ಇದು ಹೇಳ್ಕೊಂತಂದ್ರೆ ಮಸಾಲೆ ದೋಸೆ ತಿಂದಿದ್ದ ಗಂಟ್ಲಿಗೆ ಸಾಧ್ಯ ಇಲ್ಲ, ಬಹುಶಃ ಹಾಗೆ ನಾವು ರಾಗಿ ರೊಟ್ಟಿ ತಿಂದಿದ್ದು ಅಂತ ಕಾಣಿಸುತ್ತೆ. ಈ ತರದ ಗೀತೆಗಳನ್ನ ಅನೇಕ ಗೀತೆಗಳು, ಮತ್ತೆ ಕೋಲ, ಬಿಸು ಕಂಸಾಳೆ ಕುಣಿತ, ಕರ್ಪಾಲ ಮೇಳ, ಈ ಶ್ರೀ ರಾಮಚಂದ್ರಗೌಡರೇ ನಮಗೆ ಗುರುಗಳು ಕರ್ಪಾಲ ಮೇಳಕ್ಕೆ. ಆನಂತರ ಬಯಲಾಟ, ಒಂದು ಬಯಲಾಟದಲ್ಲಿ ಮೂಡಲ್ಪೈ ಯಕ್ಷಗಾನ, ಬಕಾಸುರ ವಧೆ, ನಾನೇ ಬಕಾಸುರ, ಈ ಶ್ರೀ ರಾಮಚಂದ್ರಗೌಡರು ನನ್ನ ಗುರುಗಳು, ಅವರು ಇಡಂಬ, ನನ್ನ ಸಹಪಾಠಿ ಇನ್ನೊಬ್ಬ ರಾಮಯ್ಯ ಅಂತ ತುರುವೇಕೆರವರು ಇಡಂಬಿ, ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನ ಉಮೇಶ್ ಅವರ, ಅಲ್ಲಿಗೆ ಜಿಶಂಪ ಅವರ ಶಿಫಾರಸಿನ ಮೇಲೆ ನಮ್ಮ ತಂಡ ಹೋಯಿತು. ಕಾರ್ಯಕ್ರಮ ಆರಂಭ ಆಯಿತು, ಮೂಡಲ್ಪ ಯಕ್ಷಗಾನವನ್ನು ಪ್ರದರ್ಶನ ಮಾಡಬೇಕು. ನಮ್ಮ ವಸ್ತು ಸಂಗ್ರಹದ ಕ್ಯೂರೇಟರ್ ಆಗಿದ್ರು ಯು ಎಸ್ ರಾಮ ಮೈಸೂರು, ಅವರು ಹನುಮನಾಯಕ, ಹನುಮನಾಯಕ ಬಹಳ ರಂಗಭೂಮಿ ಹಾಸ್ಯ ಪಾತ್ರ, ಅವರು ಪರಿಚಯ ಮಾಡಬೇಕು. ಆ ಸಂದರ್ಭದಲ್ಲಿ ಮೂರು ಪಾತ್ರಗಳು ನಾವು, ರಾಕ್ಷಸ ಪಾತ್ರಗಳು, ಬಣದ ವೇಷಗಳು ಕೆಮಲ್ ಇದ್ದೀವಿ. ಯುದ್ಧ ಮಾಡುವಂತ ಸಂದರ್ಭಕ್ಕೆ ಮೂರು ರಾಕ್ಷಸ ಪಾತ್ರಗಳು ಕುಣದಂತ ಸಂದರ್ಭಕ್ಕೆ ಚಿಕ್ಕಮಗಳೂರಿನಲ್ಲಿ ಹಾಕಿರ್ತಕ್ಕಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಕುಸ್ತೋಯ್ತು.
1: ಘಟಾನುಘಟಿಗಳೇ ಇದ್ರಿ.
0: ಆ ಕಾರಣಕ್ಕೂ ಏನೋ ರಾಮಚಂದ್ರಗೌಡರು ಈಗಲೂ ನನಗೆ ಅಂತಾರೆ, ಅದ್ ಹೆಂಗ್ ಕುಣಿದ್ರೆ ಗೊತ್ತಿಲ್ಲ ಕಣ್ರಿ, ನಿಮಗೆ ಎಡಗಾಲು ನನ್ನ ಬಲಗಾಲ್ ಮುರಿದೋಯ್ತು ಅಂತ. ಆ ಮಟ್ಟಕ್ಕೆ ನಾವು ಕಲಾಕೂಟದಲ್ಲಿ ಭಾಗವಹಿಸ್ತಿದ್ದಂತವ್ರು. ಈ ಸಂದರ್ಭದಲ್ಲಿ ಕಲೆಯನ್ನ ಕಲಿಯೋದೊಂದು, ಮತ್ತೆ ಆ ಸಂದರ್ಭಕ್ಕೆ ಜನಪದ ಕಲಾಕೂಟ ಜಿಶಂಪ್ ಅವರ ಕಲ್ಪನೆ, ಅದು ಇಡೀ ಜಾನಪದ ವಿಭಾಗದ ವಿದ್ಯಾರ್ಥಿಗಳು ನೇರವಾಗಿ ಇರ್ತಿದ್ವಿ, ಮತ್ತೆ ಆ ಸಂದರ್ಭ ಬೇರೆಯವರೆಲ್ಲ ಇರ್ತಿದ್ರು. ಉದಾಹರಣೆಗೆ ಜನಪದ ಗೀತೆ ಹಾಡ್ತಕ್ಕಂತ ಕೆ ಯುವರಾಜ್ ಸಾಕಷ್ಟು ಗೀತೆಗಳನ್ನ ಹಾಡಿದ್ದಾರೆ. ತೀರ್ಥಹಳ್ಳಿ ನ್ಯಾಷನಲ್ ಕಾಲೇಜಲ್ಲಿ ಪ್ರಾಂಶುಪಾಲರ ನಿವೃತ್ತಿಯಾದರು, ಅವರು ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕ ಕೆ ಯುವರಾಜು. ಮತ್ತೆ ನಮ್ಮ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಹರಟೆ ಹಾಸ್ಯ ಮಾತನಾಡ್ತಾರಲ್ಲ ದೂರದರ್ಶನದಲ್ಲಿ, ಅವರು. ನಾವು ಮೂರು ಜನ ಒಟ್ಟಿಗೆ ಹೆಚ್ಚೆಚ್ಚಿರ್ತಿದ್ದ. ಮತ್ತೆ ಯಾವುದೇ ವಿಜ್ಞಾನ ಅಥವಾ ಮಾನವ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಬರ್ತಿದ್ರು, ತುಂಬೋಗ್ತಿತ್ತು. ಆಮೇಲೆ ಅಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥದ್ದು ವಿಶೇಷ ಈ ಸಂದರ್ಭದಲ್ಲಿ ನಾನು ನೆನಪಬೇಕು. ಹಾಮನಾಯಕರು ಸಂಸ್ಥೆಯ ನಿರ್ದೇಶಕರು ಬಹಳ ಹಚ್ಚಿಕೊಟ್ಟು ಯಾವುದೇ ಕಾರ್ಯಕ್ರಮ
1: ಶಿಸ್ತು
0: ಅಂತ ಅಂದ್ರೆ, ಇವತ್ತು ಉಮೇಶು ಕಾರ್ಯಕ್ರಮಕ್ಕೆ ಅತಿಥಿ, ಹಾಮನಾಯಕರು ಶಿಷ್ಯ, ನೀವು ಎಮ್ಎ ಓದ್ತಾ ಇದ್ದೀರಿ, ಆವ ಸಂದರ್ಭದಲ್ಲಿ ನೀವು ಮಾತ್ರ ವೇದಿಕೆ, ಹಾಮನಾಯಕ ಕುರ್ಚಿ ಹಾಕೊಂಡು ಇದ್ದಗಡೆ ಕೂತ್ಕೊಳ್ಳೋರು. ಇವತ್ತು ನೋಡ್ತೀವಿ ಕುರ್ಚಿ ಹಾಕೊಂಡು ಅವರವರೇ ಬಂದ್ಬಿಡ್ತಾರೆ. ಹಾಮನಾಯಕರ ಹತ್ರ ಆ ತರ ಶಿಸ್ತು ಇರುವಂತಹದ್ದು. ಇಂಥ ಕಾರ್ಯಕ್ರಮ ನಿರ್ವಹಣೆ ನಮ್ಮ ಗುರುಗಳು ಜಿಶಂಪ ಏನ್ ಮಾಡಿದ್ರು, ನಮ್ಮ ಹಿರಿಯ ಸಹಪಾಠಿ ಸುಬ್ಬಲಕ್ಷ್ಮಿ ಅಂತ, ಮೂಲತಃ ಮಂಡ್ಯ ಜಿಲ್ಲೆಯ ಗುತ್ತಲು ಜಿಲ್ಲೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮಲ್ಲಿ ಒಂದು ರೀತಿ ಅಕ್ಕ ತಮ್ಮನ ಭಾವನೆ ಬೆಳೆದಿತ್ತು. ನಾವು ಗಂಗೋತ್ರಿ ಬಿಡೋವರೆಗೂ ಇವತ್ತು ಕೂಡ ಸಂದರ್ಭದಲ್ಲಿ ನಮ್ಮ ಪ್ರಾಧ್ಯಾಪಕರು ಎಲ್ರಿ ನಿಮ್ಮ ಅಕ್ಕ, ಎಲ್ಲಿ ನಿಮ್ ತಮ್ಮ, ಹೀಗೆ ನಮ್ಮಿಬ್ರು ಸಂಬಂಧ. ಕಾರ್ಯಕ್ರಮ ನಿರ್ವಹಣೆಗೆ ನಮ್ಮಿಬ್ರು ಬಿಟ್ಟು ಹಾಗೆ ನೋಡಕ್ ಹೋದ್ರೆ ನಾನು ತುಂಬ ಮಾತಾಡ್ತೀನಿ. ನಾನು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥವನು, ಹಾಗೆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಮಗಳಾಕೆ, ಹಾಗೆ ಜನಪದ ಭಾಷೆನ ರೂಢಿಸ್ಕೊಂಡ್ರಲ್ಲ, ನನಗಿವತ್ತು ಆಶ್ಚರ್ಯ ಆಗ್ತದೆ. ಒಂದು ಘಟನೆಯನ್ನು ನಾನು ನಿಮಗೆ ನೆನಪು ಮಾಡಬೇಕು. ವೇದಿಕೆನಲ್ಲಿ ಹಾಮನಾಯಕರಿದ್ದಾರೆ, ಪಿ ಆರ್ ತಿಪ್ಪೇಸ್ವಾಮಿಗಳಿದ್ದಾರೆ, ಡಿ ಕೆ ರಾಜೇಂದ್ರ ಅವರಿದ್ದಾರೆ, ಜವಾಹರ್ಲಾಲ್ ಹಂಡು ಅಂತ ಕಾಶ್ಮೀರದ ವಿದ್ವಾಂಸರಿದ್ದರು, ಅವರು ನಮಗೆ ಮೇಷ್ಟ್ರು, ಜಿಶಂಪ ಅವರೆಲ್ಲ ಇದ್ದಾರೆ. ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ವಿ, ಅತಿಥಿಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಅಲ್ಲಿ ನಮ್ಮ ಕಲ್ಪನೆಯನ್ನು ನಾವು ಪ್ರೊಫೆಸರ್ಗೆ ಯಾರಿಗೂ ಹೇಳಿಲ್ಲ, ನಾವು ಹಿಂಗೆ ಮಾಡ್ತೀವಿ ಅಂತ. ನಾನು ಸುಬ್ಬಲಕ್ಷ್ಮಿನೇ ಮಾತಾಡ್ಕೊಂಡಿದ್ವಿ. ನಾನು ಹಳ್ಳಿಯಿಂದ ಬಂದಂಗೆ, ನಮ್ಮ ಅಕ್ಕ ಜಾನಪದ ವಸ್ತು ಸಂಗ್ರಹದಲ್ಲಿ ಏನೋ ಕೆಲಸ ಮಾಡ್ತಾ ಇರೋ 4th ದರ್ಜೆ ನೌಕರನಾಗಿ, ಆಗ ನಾನು ಇವ್ರನ್ನೆಲ್ಲ ನೋಡಿ ಏನಕ್ಕ ಇದು ಯಾಕಕ್ಕ ನನ್ನ ಅಂತ ಕೇಳೋದು, ಆಕೆ ನನಗೆ ಪರಿಚಯ ಮಾಡಿಕೊಡೋದು ನಮ್ಮ ಕಲ್ಪನೆ. ಕಾರ್ಯಕ್ರಮ ಆರಂಭ ಆಯಿತು, ಹಾಮನಾಯಕರು ಕಾರ್ಯಕ್ರಮದ ಅಧ್ಯಕ್ಷತೆ, ಅವ್ರನ್ನ ನಾನು ಪರಿಚಯ ಮಾಡಿಕೊಡ್ಬೇಕು ನಾವು. ಯಾಕ ಏನಪ್ಪ ಅವ್ರು ನೋಡು ಎಷ್ಟು ಚೆನ್ನಾಗಿ ಕಾಣ್ತಾರೆ, ಒಳ್ಳೆ ಪುಟ್ ಪುಟ್ಟಾಗಿ, ನಮ್ಮ ಹಳ್ಳಿಲಿ ಅಂತಾರಲ್ಲ ಚಿಕ್ಕ ಅಡಕು ಅಂತ, ಚಿಕ್ಕ ಅಡಕಿನ ಸ ಅಡಕವಾಗಿದೆ ಎಮ್ಮೆಕರ ಅಂತ, ಪಾಪ ಬೇಜಾರು ಮಾಡ್ಕೊಡ, ಹಂಗೆ ಮುದ್ದಾಗಿ ಕಾಣ್ತಾರೆ, ತಲೆ ಕೂದಲೊಂದು ಬೆಳ್ಳಗಾಗವೆ ಅಂದ್ಬಿಟ್ರೆ ಎಷ್ಟು ಮುದ್ದಾಗವರಕ್ಕ, ಹಂಗೆಲ್ಲ ಅನ್ಬಾರ್ದು ಕಣಪ್ಪ. ನಾನು ಅನ್ಬಾರ್ದೇನಾರನ್ನ, ನಮ್ಮ ಹಳ್ಳಿಗಳೆಲ್ಲ ಯಾರನ್ನಾರ ಗೊತ್ತಿಲ್ಲದ್ರೆ ಯಾರು ಅವರಪ್ಪ ಅಂದ್ರೆ ಹೆಂಗಂಗವ್ರೆ ಅಂತ ಹೇಳಲ್ವೇ, ಹಂಗೆ ಅನ್ನಪ್ಪ. ಹಂಗೆ ನಾನು ಏನಿಲ್ಲ ಕಣಕ್ಕ, ಆ ಬಿಳಿ ತಲೆ ಒಯ್ಯ ಯಾರಕ್ಕ, ಇವಂಗೆಲ್ಲ ಅನ್ಬಾರ್ದು, ಸರಿ ನೀನು ಯಾರು ಅಂತ ಹೇಳ್ಬಿಡಕ್ಕ, ಹಂಗಂದ್ರೆ ನಿಮ್ಗೆ ಹೇಳ್ತಾ ಇರ್ತೀನಿ ನಾನು. ಅವು ಹಾಮನಾಯಕರು ಅಂತ ಕಣಪ್ಪ, ಹಾಮನಾಯಕರು ಹಂಗಂದ್ರೆ ಏನಕ್ಕ ಅಂತ, ಹಂಗಲ್ಲ ಕಣಪ್ಪ, ಅವರು ಹಾರೋಗದ್ದೆ ಮಾನಪ್ಪ ನಾಯಕ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಕ್ಕದ ಹಾರೋಗದ್ದೆ ಅಂತಕ್ಕಂಥ ಹಳ್ಳಿ, ಅಲ್ಲಿಂದ ಬಂದಿರತಕ್ಕಂಥವ್ರು. ಅಮೇರಿಕ ಇಂಡಿಯಾನ ವಿಶ್ವವಿದ್ಯಾಲಯದಲ್ಲಿ ಭಾಷಾಶಾಸ್ತ್ರ ಲಿಂಗ್ವಿಸ್ಟಿಕ್ ಅಂತೀವಿ ಅಂತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ ಕಣಪ್ಪ. ಅದಕ್ಕೂ ಅಮೇರಿಕದಲ್ಲಿ ಪಿ ಎಚ್ ಡಿ ಮಾಡ್ಕೊಂಡು ಬಂದವ್ರು ಕಣಪ್ಪ, ಸಾಮಾನ್ಯ ಅಲ್ಲ. ಇಲ್ಲಿಯ ನಿರ್ದೇಶಕರು ನಮ್ಮ ಕೆಲಸ ಎಲ್ಲ ನೋಡೋರು, ನಾನು ಹೆಚ್ಚುಕರಿ ಮಾತಾಡ್ಬಿಟ್ರೆ ನನಗೆ ಕಷ್ಟ ಆಯ್ತದೆ, ಪಾಪ ಅಂಥವ್ರಲ್ಲ ಅವರು, ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ. ಅತ್ಯಂತ ಶಿಸ್ತು ಕಣಪ್ಪ, ಕನ್ನಡ ಅಧ್ಯಯನ ಸಂಸ್ಥೆ ಇದೆಲ್ಲ ನೀವು ನೋಡು, ಬೇರೆ ಕಡೆ ಎಲ್ಲರವೇ

0: ಗೋಡೆ ಮೇಲೆ ಎಲ್ಲಾದ್ರೂ ಒಂದು ಗೀರ್ ಕಂಡತ್ತೆ, ಮುಂದೆ ಇರ್ತಕ್ಕಂಥ ಹುಲ್ಲು ಮೇಲೆ ಯಾರಾದ್ರು ನಡೆಯೋದು ಕಂಡಿದ್ಯಾ, ಒಂದು ಹೂವು ಕಿತ್ತಿದ್ದಾರ, ಹಂಗೆ ಗಮನಿಸುವಂಥವ್ರು ಕಣಪ್ಪ ಅವರು. ಈ ಜಾನಪದ ಬೆಳಿಬೇಕಾದ್ರೆ ಅವರೂ ಕಾರಣ. ಹೌದೇನಕ್ಕ? ಹಂಗಾರೆ ಶರಣು ಕಣಕ್ಕ ಅವರು, ನಾನು ಏನೋ ಅನ್ಬಿಟ್ಟೆ ಕಣಕ್ಕ. ದೊಡ್ಡ ಮನುಷ್ಯರು ಬಿಡು, ದೊಡ್ಡ ಮನುಷ್ಯರು ನೋಡಿ ಚಿಕ್ಕದಾಗಿ ಕಾಣ್ತಾರೆ, ದೊಡ್ಡ ಸಾಧನೆ ಮಾಡವ್ರೆ. ಅದಾಯ್ತು ಕಣಕ್ಕ. ಇನ್ನೊಬ್ರು ನೋಡು, ಅವರಂಗೆ ಕೆಂಪಗೆ ಅವರಲ್ಲ, ಯಾವಳ್ಳೆ ನಗ್ನಗ್ತಾವ್ರೆ. ನೋಡಿದ್ರು ನೋಡು ಎಷ್ಟು ನಗ್ತಾವ್ರೆ. ಅವ್ರು ಯಾರಕ್ಕ? ಅವರು ಜೀಶಂಪ ಅಂತ ಕಣಪ್ಪ, ಜೀಶಂಪರ್. ಇದೇನಕ್ಕ ನೀನು? ನಾನೇನು ಅಕ್ಸರ ಗೊತ್ತಿಲ್ಲ ಅನ್ಬಿಟ್ಟಿನಲ್ಲ, ಅನ್ಬೇಡ ನೀನು. ನಾನು ಅದೆಂತ ಕೇಳಿದ್ದೀನಿ, ನಾನುವೇ ಪಂಪ ಅನ್ನೋರು ಕೇಳಿದ್ದೀನಿ. ಇವ್ರ್ಯಾರು? ಜೀಶಂಪ. ಹಂಗಲ್ಲ ಕಣಪ್ಪ, ಪಂಪ ಕನ್ನಡ ಸಾಹಿತ್ಯಕ್ಕೆಂಗೋ ಜಾನಪದ ಕ್ಷೇತ್ರಕ್ಕೆ ಜೀಶಂಪ ಹಾಗೆ. ಇವರೂ ಕೂಡ ನಮ್ಮ ವಿದ್ಯಾರ್ಥಿಗಳು ವಿದ್ವಾಂಸರೆಲ್ಲ ಜಾನಪದ ಪಂಪ ಜೀಶಂಪ ಅಂತಾರೆ ಕಣಪ್ಪ. ಇವರು ಜಾನಪದಕ್ಕೋಸ್ಕರ ಅನೇಕ ರಾಷ್ಟ್ರಗಳನ್ನು ಸುತ್ಕೊಂಡು ಬಂದಿದ್ದಾರೆ. ಅಯ್ಯೋ, ನಿನಗೆ ಆ ಥರದ ಪುಸ್ತಕ ಬರೆದವ್ರೆ. ಆಮೇಲೆ ನಮ್ಮಲ್ಲಿ ಈ ದೊಂಬಿದಾಸರು, ಗಂಗೆಗೌರಿ ಆಡೋರು, ಆಮೇಲೆ ನೀಲಗಾರರು, ಕಂಸಾಳ್ ಗುಡ್ಡಪ್ಪ ಅವರೆಲ್ಲ ಬರ್ತಾರಲ್ಲಪ್ಪ, ಅವ್ರು ಹಾಡ್ತಾರಲ್ಲ, ಅವ್ರನ್ನೆಲ್ಲ ವರ್ಷಗಟ್ಟಲೆ ಅವ್ರ ಹಿಂದೆ ಅವ್ರ ಸುತ್ತಾಕೊಂಡು ಅವ್ರ ಮನೆಗೆ ಹೋಗಿ ಉಂಡು ಈ ಸ್ನಾನ ಮಾಡಿದೆ ಇನ್ನೊಂದು ಮಾಡಿದೆ ಹೊಸ್ಕೊಂಡು ದೊಡ್ಡ ಸಂಶೋಧನೆ ಮಾಡೋರು ಕಣಪ್ಪ. ಹೌದೇನಕ್ಕ? ನೋಡಿದ್ರೆ ಹಿಂಗೆ ಅವ್ರು, ಅವ್ರ ಮನೆಯಲ್ಲೆಲ್ಲ ಮನಗವ್ರ ಇವರು, ಅವರೆಲ್ಲ ಇಟ್ಟುಕೊಂಡವ್ರ ಕೈ ಮುಗಿಬೇಕು ಬಿಡು. ಈ ತರ ಉಮೇಶ್ ಅವರೇ, ಬಹುಶಃ ನಮ್ಮ ನಿರ್ವಹಣೆ ನೋಡೋದಕ್ಕೆ ಗಂಗೋತ್ರಿಯ ವಿದ್ಯಾರ್ಥಿಗಳು ಬರ್ತಿದ್ರು. ನನಗೆ ಒಂದು ರೀತಿನಲ್ಲಿ ಈ ಜನಪದ ಕಾಕೂಟ ಕೇವಲ ಜನಪದ ಕಲೆಗಳನ್ನು ನನಗೆ ಕಲಿಸ್ಕೊಡ್ಲಿಲ್ಲ, ಮಾತುಗಾರಿಕೆಯನ್ನು ಕಲಿಸ್ಕೊಡ್ತು, ಸ್ನೇಹ ಬಳಗವನ್ನು ಕಟ್ಟಿಕೊಡ್ತು. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕರ್ನಾಟಕದ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಅದು ನನಗೆ ಉಪಯೋಗ ಆಯಿತು, ನಾನು ಮರ್ತುಬಿಟ್ಟಿರ್ತೀನಿ, ಅವ್ರು ನನಗೆ ಗುರುಸುವಂಥದ್ದು. ಹಾಗಾಗಿ ಜನಪದ ಕಲಾಕೂಟ ಮಾನಸ ಗಂಗೋತ್ರಿಗೆ ಜಾನಪದ ವಿಭಾಗಕ್ಕೆ ಒಂದು ದೊಡ್ಡ ಆಸ್ತಿ ಅದು.
1: ತುಂಬಾ ಸಂತೋಷ ಸರ್, ಬಹಳ ಅಪರೂಪದ ವೈಶಿಷ್ಟ್ಯಮಯವಾಗಿರುವಂತಹ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ತಾ ಇದ್ದೀರಿ.

0: ಕೇಳುಗರೆ, ಸಾಲಿಟ್ಟು ಹಣತೆ ಬೆಳಗೀವು ಜನಪದ ಸರಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ನಮ್ಮೊಡನೆ ನಾಡಿನ ಹೆಸರಾಂತ ಜನಪದ ವಿದ್ವಾಂಸರು ಗಾಯಕರು ಆಗಿರುವಂತಹ ವನಂ ಶಿವರಾಮು ಅವರು ಇದ್ದಾರೆ. ಸರ್, ತಾವು ಕ್ಷೇತ್ರ ಕಾರ್ಯದ ಬಗ್ಗೆ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿರುವಂಥವರು. ಜನಪದ ವೈದ್ಯಕೋಶ ಅನ್ನುವಂತಹ ಒಂದು ಕೃತಿಯ ಸಂದರ್ಭದಲ್ಲಿ ಕೂಡ ತಾವು ಕ್ಷೇತ್ರ ಸಂಶೋಧಕರಾಗಿ ಕೆಲವನ್ನ ಮಾಡಿದಂಥವರು. ಈಗ ನಾವು ಗೀತೆಗಳ ಬಗ್ಗೆ ಮಾತಾಡ್ತೀವಿ, ಕಾವ್ಯಗಳ ಬಗ್ಗೆ ಮಾತಾಡ್ತೀವಿ, ಮತ್ತೆ ಲಾವಣಿಗಳ ಬಗ್ಗೆ ಮಾತಾಡ್ತೀವಿ. ಜನಪದ ವೈದ್ಯದ ಬಗ್ಗೆ ಮಾತಾಡುವಂಥದ್ದು ಸ್ವಲ್ಪ ಕಷ್ಟ ಮತ್ತು ಸಾಧ್ಯನೂ ಕೂಡ ಇಲ್ಲ ಅಂತಲ್ಲ. ಆ ಜನಪದ ವೈದ್ಯಕೋಶದ ಸಂದರ್ಭದಲ್ಲಿ ತಮಗೆ ಆದಂತ ಅನುಭವಗಳು ಏನು ಸರ್?
1: ನಂದು 81ರಲ್ಲಿ MA ಮುಗಿತು ಉಮೇಶ್ ಅವರ. ಹೋಗಿ ಊರಲ್ಲಿ ಒಡ್ರಲ್ಲಿ ಸೇರ್ಕೊಂಡ್ಬಿಟ್ಟೆ. ನನಗಿನ್ನೂ ಆಗ ಪತ್ರಿಕೆಯನ್ನು ಓದುವಂಥದ್ದು ಇದ್ದು ನಮಗೆ ಬೆಳೆಸಿರ್ಲಿಲ್ಲ, ಅದು ಬರಲಿಲ್ಲ ಊರಿನಲ್ಲಿ. ಆಮೇಲೆ ಊರಲ್ಲಿ ಪತ್ರಿಕೆನೇ ಇಲ್ಲ, ನಾನು ನೋಡಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಅರ್ಜಿ ಕರೆದಿದೆ ಜನಪದ ವೈದ್ಯಕೋಶ ಯೋಜನೆಗೆ, ನನಗೆ ಗೊತ್ತಿಲ್ಲ. ಆಮೇಲೆ ಇದ್ಕಿದ್ದಂಗೆ ಯಾತಕ್ಕೋ ಬಂದೆ, ಪ್ರೊಫೆಸರ್ ಅರ್ಜಿ ಹಾಕಿದ್ರಿ ಏನ್ರಿ ಅಂದರು. ಯಾವ ಸರ್? ಈಗ ಹಂಪನ ಅಲ್ಲಿದ್ದರು, ಹಂಪನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಗೊತ್ತಿಲ್ಲ ಸರ್, ನಾನು ನೋಡಲಿಲ್ಲ. ಹೀಗೆ ಇವೆಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ಅರ್ಜಿಯನ್ನು ಆರಿಸಿ ಹಂಪನ ಕೈಡೆಗೆ ಕೊಟ್ಟರು. ಫಲಿತಾಂಶ ಬಂದಿರಲಿಲ್ಲ ನಂದಿನ್ನು, ಪ್ರಥಮ MA ಫಲಿತಾಂಶ ಬಂದಿತ್ತು. ಅದ್ರ ಮೇಲೇ ಹಂಪನ ಹೇಳಿ ಜಿ ಶಂಪ ಅವರು ನನಗೆ ಕೆಲಸವನ್ನು ಕೊಡಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತು. ಅದು ಕರ್ನಾಟಕ ಜನಪದ ವೈದ್ಯಕೋಶ ಯೋಜನೆ. ಅದು ನನ್ನ ಮಂಡ್ಯ ಜಿಲ್ಲಾ ಕ್ಷೇತ್ರ ಸಂಶೋಧಕ ಅಂತ ನೇಮಕ ಮಾಡಿತು. ಆ ಸಂದರ್ಭದಲ್ಲಿ ನನಗೆ ಅನುಕೂಲ ಆಯಿತು, ನನ್ನ ಜಿಲ್ಲೆಯ ಪರಿಚಯ ಮಾಡಿಕೊಳ್ಳೋದಕ್ಕೆ, ಸುತ್ತೋದಕ್ಕೆ, ಇವೆಲ್ಲ ನೋಡೋದಕ್ಕೆ. ಸಾಕಷ್ಟು ಕ್ಷೇತ್ರ ಕಾರ್ಯವನ್ನು ನಾನು ಮಾಡಿದೆ. ಅಲ್ಲಿ ಬಹುಮುಖ್ಯವಾಗಿ ನನ್ನ ಹೋಬಳಿ ಬಿಣ್ಣಿಗುಳ್ಳೆ ಹೋಬಳಿ ಕ್ಯಾತನಹಳ್ಳಿ ಔಷಧಿ ನರಸಿಂಹಯ್ಯ ಅಂತ ನಾನು ಭೇಟಿ ಮಾಡಿದಂತ ಸಂದರ್ಭದಲ್ಲೇ ಅವರಿಗೆ 76 ವರ್ಷ, ಮಟ್ಟಸವಾದಂತ ಹಾಳು. ಆಶ್ಚರ್ಯ ಆಯ್ತು ನನಗೆ ಉಮೇಶು, 86 ಗಾಯ ಹುಣ್ಣುಗಳಿಗೆ ಔಷಧಿ ಕೊಡ್ತಿದ್ರು ಅವರು ಕಾಯಿಲೆಗಳಿಗೆ. ಮಕ್ಕಳು, ಮಹಿಳೆಯರು, ಪುರುಷರು, ಮತ್ತೆ ವಯಸ್ಸಾಗಿರ್ತಕ್ಕಂಥವ್ರು, ದನ, ಕುರಿ, ಮೇಕೆ, ಕೋಳಿ ಸಹಿತ ಹಾವು ಕಡ್ದಿದ್ಕೆ ಇಂಥದಿಲ್ಲ ಅಂತಲ್ಲ, ಒಟ್ಟು ಲೆಕ್ಕ ಹಾಕಿದ್ದು 86. ಉದಾಹರಣೆ ಕೊಡೋರು ನನಗೆ, ಬೆರಳುಗಡ್ಕ ಅಂತ ಹಾಕ್ತದೆ, ನಮ್ಮ ಈಗಿನವ್ರಿಗೆ ಗೊತ್ತಾಗದ್ರಪ್ಪ, ಒಳ್ಳೆತ್ತು ಬೆರಳುಗಡ್ಕ, ಬೆರಳು ಒಂದ್ ಕಡೆಯಿಂದ ತಿನ್ಕೊಂಬಂದ್ಬಿಡತ್ತೆ ಅಂತ ಹೇಳ್ತಿದ್ರು. ಇವತ್ತಲ್ಲಿ ಹೋದ್ರೆ ಆಪರೇಷನ್ ಮಾಡಿ ತೆಗೆದು ಬಿಡ್ತಾರ. ಇವ್ರು ಕೇವಲ ಹಸಿರೌಷ್ಧಿನಾದ್ರೆ ಗುಣ ಮಾಡತಕ್ಕಂಥದ್ದು. ಬೆನ್ಪಣಿ, ಅಂಗಾಲ್ಪಣಿ, ಅಂಗ್ಪಣಿ, ಪತಿಮಂಡೆ, ಪತಿಮಂಡೆ ಅಂತಂದ್ರೆ ಗಡ್ಡ ಮೀಸೆ ಉದುರೋಗುವಂಥದ್ದು. ಆ ಉದುರೋಗುವಂಥದ್ಕೆ ಏನಿಲ್ಲ, ಸರಳವಾಗಿರಿ, ಈ ತೊಗರಿ ಹೊಲದಲ್ಲಿರ್ತಕ್ಕಂಥ ಒಂದು ಕೆಂಪನೇ ಹುಳ ಇರ್ತದೆ, ಒಂದು ಕೀಟ, ಅದನ್ನಿಟ್ಕೊಂಡು ಕೆಲವು ಔಷಧಿಗಳನ್ನು ತಪ್ಪಿಸದ ಎಲೆ ಮತ್ತು ತೊಗಟೆ, ಉಚ್ಚೆಳ್ಳೆಣ್ಣೆ, ಬೇವಿನ ಎಣ್ಣೆ, ಬೇರೆ ಬೇರೆ ನಾನು ಮಾಡ್ತೀನಿ, ಯಾಕೆಂದ್ರೆ ಇದನ್ನು ಯಾರು ಪ್ರಯೋಗ ಮಾಡಿಬಿಟ್ರೆ ಕಷ್ಟ. ಈ ಥರದ ಪತಿಮಂಡೆ ಅಂತಕ್ಕಂಥದ್ದನ್ನು ಹಸಿರೌಷ್ಧಿ ಮಾಡಿ ಕೂದಲುಟ್ಟುವಂಥ ಕೆಲಸವನ್ನು ಮಾಡೋದು. ಇವತ್ತು ನೀವು ಚರ್ಮರೋಗ ಕೂದಲಿಗೆ ಶಾಂಪು ಗೀಪು ಅಂತೆಲ್ಲ ಹೋಗ್ತೀವಿ ನಾವು, ಅಲ್ಲಿ ಹೋದ್ರೆ 1000 ರೂಪಾಯಿ ವೈದ್ಯರಿಗೆ ಕೊಡ್ತೀವಿ, 1000 ರೂಪಾಯಿ ಔಷಧಿ ಕೊಡ್ತೀವಿ. ಈತನಿಲ್ಲ, ಕೊಟ್ಟರಿಸ್ಕೊಡೋದು. ಇವ್ರನ್ನ ಊಟಿ ಕರ್ಕೊಂಡು ಹೋಗೋರು ಸಿಕ್ತಿರ್ಲಿಲ್ಲ ಔಷಧಿ ನರಸಿಂಹಯ್ಯ, ಬೊಂಬೈ ಕರ್ಕೊಂಡು ಹೋಗ್ಬಿಡ್ರು ಜನ, ಯಾಕೆಂದ್ರೆ ಆಸ್ಪತ್ರೆಯಲ್ಲಿ ಗುಣ ಆಗದೇ ಇರತಕ್ಕಂಥದ್ದು ಔಷಧಿ ಆಗ್ತಕ್ಕಂಥದ್ದು. ಇಂಥ ಒಬ್ಬ ವೈದ್ಯನನ್ನ ನಾನು ಪರಿಚಯ ಮಾಡಿದೆ, ಜನಪದ ಜಗತ್ತಿಗೆ ಲೇಖನ ಮಾಡಿದೆ ಔಷಧಿ ನರಸಿಂಹಯ್ಯ ಅಂತ. ಆ ಸಂದರ್ಭಕ್ಕೆ ಏನು ಮಾಡಿತು, ಜನಪದ ಅಕಾಡೆಮಿ HL ನಾಗೇಗೌಡರ ಅಧ್ಯಕ್ಷರಾಗಿದ್ರು, ಜಿ ಶಂಪ ಅವರಿದ್ರು, ಆಕ ರಾಜೇಗೌಡರು ಇದ್ರು, ಇವರೆಲ್ಲ ಮೊದಲು ವೈದ್ಯ ಕ್ಷೇತ್ರದಲ್ಲಿ ಜನಪದ ಅಂದ್ರೆ ಜನಪದ ವೈದ್ಯರಿಗೆ ಮೊದಲ ಪ್ರಶಸ್ತಿ ಪಡೆದಂಥವ್ರು ಔಷಧಿ ನರಸಿಂಹಯ್ಯ. ಅವ್ರು ಸಾಯುವಂಥ ಸಂದರ್ಭದಲ್ಲಿ ಕೂಡ ನೆನ್ಕೊಂಡ್ರಂತ ನನ್ನನ್ನು ನೋಡಿ, ನಾವು ಅನ್ಕೋತೀವಿ ಅವ್ರು ದೊಡ್ಡ ವಿದ್ವಾಂಸ, ನಾನ್ಯಾರು ಅವ್ರ ಮುಂದೆ 85 ಕಾಯಿಲೆ ಉಂಡುಗಳಿಗೆ ಔಷಧಿ ಕೊಡ್ತಕ್ಕಂಥವ್ರು, ಅಯ್ಯೋ ಜ್ಞಾಪ ಬಂದು ನನ್ನ ಪರಿಚಯ ಮಾಡಿ ನಾನು ಸಾಯೋವರೆಗೆ ಅನ್ನಕ್ಕೊಂದು ದಾರ ಮಾಡಿದ್ರಪ್ಪ, ಯಾಕೆಂದ್ರೆ ವಯಸ್ಸಾದ್ಮೇಲೆ ಕಷ್ಟ ಆಯ್ತು ಓಡಾಡೋದು ಇತ್ಯಾದಿ ಈ ಥರದ. ಆಮೇಲೆ ಕ್ಷೇತ್ರಕಾರಿ ಸಂದರ್ಭದಲ್ಲಿ ಆಗ ಕೆಲವು ನೆನ್ಕೋಬೇಕು, ನಾನು ಚೆನ್ನಾಗೇಗೌಡರ ಜೊತೆಗೆ ಇಡೀ ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ದೇಶಕ್ಕೆ ಮತ್ತು ಹೊರ ರಾಷ್ಟ್ರದಲ್ಲೂ ಕೆಲವು ಸಂದರ್ಭದಲ್ಲಿ ಹೋಗಿದ್ದೀನಿ. ಆದರೆ ಕ್ಷೇತ್ರ ಕಾರ್ಯ ಸಂದರ್ಭ ನಾಗೇಗೌಡರ ಜೊತೆ ಕ್ಷೇತ್ರ ಕಾರ್ಯ ಮಾಡೋದು ಸಮಸ್ಯೆ ಇಲ್ಲ ನನಗೆ ಕರ್ನಾಟಕ ಜಾನಪದ ಪರಿಷತ್ತಿಗೆ ಬಂದಮೇಲೆ. ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ ಹೋದರೆ ನಾನು ಅನುಭವಿಸಿದ್ದೀನಿ. ನಾಗೇಗೌಡರು ಬರ್ತಾರೆ ಒಂದು ಪತ್ರ ಬರೆಯುವಾಗ, ಅಥವಾ ಸ್ಥಿರ ಧ್ವನಿ ಲ್ಯಾಂಡ್ಲೈನ್ ಇತ್ತು, ಫೋನ್ ಮಾಡೋರು, ರೈಲು ನಿಲ್ದಾಣಕ್ಕೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋರಿ ರೊಟ್ಟಿ, ಕೋಳಿ ಸಾರು ಹಿಡ್ಕೊಂಡು ಕಾಯರು ನಾಗೇಗೌಡರಿಗೆ. ಆ ಥರದ ಆತಿಥ್ಯ ಆಗ್ತಿತ್ತು ನಾಗೇಗೌಡರ ಜೊತೆ ಹೋದಾಗ.
0: ಅಂದ್ರೆ IAS ಅಧಿಕಾರಿ
1: ಮತ್ತೆ ಪ್ರೀತಿಯನ್ನು ಗಳಿಸಿದ್ರು ಅವರು, ಒಬ್ಬ ಬರಹಗಾರರಾಗಿ ಜನಪದ ಕ್ಷೇತ್ರ ತಜ್ಞರಾಗಿ ಮಾಡ್ತಿದ್ರು. ಆದರೆ ನಾನು ಮಂಡ್ಯ ಜಿಲ್ಲೆ ಕ್ಷೇತ್ರ ಕಾರ್ಯ, ನನ್ನದು ಜಿಲ್ಲೆ ಇದೇ ನಾಗಮಂಗಲ ತಾಲೂಕಿನಲ್ಲಿ ಚಿಣ್ಯ ಇದೆ, ಚಿಣ್ಯದ ಪಕ್ಕ ಇಜ್ಜಲ್ಘಟ್ಟ, ಅಲ್ಲಿ ಮತ್ತೆ ಒಬ್ಬ ವೈದ್ಯ ಸಿಕ್ಕಿದ್ರು, ಹೆಸರು ಮರೆತಿದ್ದೀನಿ ನಾನು. ನಾವೇನು ಬೇಗ ಬಂದ್ಬಿಡ್ಬೋದಲ್ಲ ಅಂತ ಬೆಳಗ್ಗೆ ಏನೊಂದು ಎರಡು ಇಡ್ಲಿ ತಿಂದೋಗಿದ್ದೀನಿ ಅಷ್ಟೆ. 3 ಗಂಟೆ ಬರ್ತಾ ಇದೆ, ನನ್ನ ಮಾಹಿತಿ ಸಂಗ್ರಹ ಆಗ್ತಾ ಇದೆ, ಅದೇನು ನಮಗೆ ಟೇಪ್ ರೆಕಾರ್ಡ್ ಇಲ್ಲ ಆಗ, ಏನು ಕೇವಲ ಅದು ಪೆನ್ನಲ್ಲಿ ಬರೆದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಪೆನ್ಸಲ್ ಬೇಗ ಬೇಕಲ್ಲ, ಶೀಸ್ತ್ ಕಡ್ಡಿನ ಆಳೆ ಮೇಲೆ ಬರ್ಕೊಳ್ತಕ್ಕಂಥದ್ದು. ಬರಿತಾ ಇದ್ದೀನಿ ಇನ್ನು ಬಿಟ್ಬಿಟ್ರೆ ಅವ್ರು ಸಿಗ್ತಾರೋ ಇಲ್ವೋ, ಮತ್ತೆ ವಿಷಯ ಹೋಗುತ್ತೋ ಇಲ್ವೋ, ಹೊಟ್ಟೆ ಹಸಿತಾ ಇದೆ. ಆಮೇಲೆ ಬಿಡುವಾಯ್ತು. ಕ್ಷೇತ್ರಕಾರಿ ಸಂದರ್ಭದಲ್ಲಿ ಎಲ್ಲಡಿಕೆ ಬಿಡಿ ಬೆಂಕಿ ಪಟ್ಟ ಅವೆಲ್ಲ ಇಟ್ಕೊಡ್ತಿದ್ದೆ ನಾನು, ಅದು ಬೇಕಾಗ್ತದೆ. ಇವ್ರ ಮಧ್ಯೆ ಒಂದು ಸ್ವಲ್ಪ ಏನೋ ಆಯಿತು, ನೀರು ಕುಡಿಯೋಕ್ಕೋ ಅಥವಾ ಏನೋ ಹೋಗಿ ಬರೋ ಸಂದರ್ಭಕ್ಕೆ ಒಂದು ಬಿಡಿ ಕೊಟ್ಟೆ, ಸೇತಾರ ನಿಮ್ದೇ ನೋಡಿ ಸ್ವಾಮಿ ಸುಖನ. ಅವ್ರಂಗೆ ಅಂದರು ನನ್ನ, ನೋಡಿ ಬಂದ್ರಿ ಬರ್ರಿ ನಮ್ಮ ಬಾಳ್ ನೋಡಿ, ಏನೋ ಬರ್ಕೋತೀರಿ, ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ, ನಮ್ಮ ಕತೆ ನೋಡಿ ಅಂದರು. ಅವಾಗ ನಾನಂದೆ, ಇಲ್ಲ ಯಜಮಾನ್ರೆ, ನೀವು ಅನ್ಕೊಂಡಿದ್ದೀರಿ, ಪ್ರತಿಯೊಬ್ಬರಿಗೂ ಅವ್ರವ್ರ ಕಷ್ಟ ಇರ್ತದೆ. ನೀವೇ ಹೇಳ್ತೀರಿ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತ. ನೀವು ಅನ್ಕೊಂಡಿದ್ದೀರಿ, ನಾನು ಬೆಳಗ್ಗೆ 2 ಇಡ್ಲಿ ತಿಂದು ಬಂದೆ, 3 ಗಂಟೆ ಆಗದೆ, ನನಗೆ ಇಟ್ಟಿಲ್ಲ, ನಾನು ಮತ್ತೆ ನಾಗಮಂಗಲಕ್ಕೆ ಹೋಗಿ ಎಲ್ಲ ಹೋಟ್ಲು ತಿನ್ನಬೇಕು, ಎಷ್ಟು ಕಷ್ಟ ಅಲ್ವೇ, ನಮಗೂ ಕಷ್ಟ ಇದೆ. ಹೌದಲ್ವೇ ಬುದ್ಧಿ ಅಂದರು. ಇದನ್ನೆಲ್ಲ ಬೆಳಗ್ಗೆಯಿಂದ ನೋಡ್ತಾ ಇರ್ತಾ ಎದುರುಗಡೆ ಒಂದು ಗುಡಿಸ್ತು ಅಜ್ಜಿ, ಒಂಟಿ ಯಂಗ್ಸು ಪಪ್ಪ. ಅವರು ನಮ್ಮನ್ನು ನೋಡಿದ್ದೆ, ಸ್ವಾಮಿ ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ ಒತ್ತಾರೆಯಿಂದ ನೋಡಿದೆ ನಿಮ್ಮ ಕಷ್ಟವ, ನಮಗೆ ಪಾಪ ಒಂದು ಕಾಪಿ ನೀರು ಕೊಡೋಣ ಅಂತ ಅಂದರೆ ಕರವಿಲ್ಲ. ಆಮೇಲೆ ನೀವು ನೋಡಿದ್ರೆ ಬಾಮುಡ್ರಂಗೆ ಕಾಣ್ತೀರಿ, ಬ್ರಾಹ್ಮಣರುನಕ್ಕೆ ನಮ್ಮನೆ ಉಂಡಿರೋ ಕುಡ್ದಿರೋ ಏನೋ ಅಂತ ಸುಮ್ಮನೆ ಬಿಟ್ಟೆ. ಸ್ವಾಮಿ ನಿಮ್ಗೆ ನೋಡಿದ್ರೆ ಅಯ್ಯೋ ಅಯ್ಯೋ ಅಜ್ಜಿ, ನಾನು ಯಾವ ಹೊಟ್ಟೆಸ್ತಾಗ ಯಾವಿದು ಅಂತ ಅಂದೆ. ನಮ್ಮನ್ನು ಉಂಡಿರೋ ಸ್ವಾಮಿ ಹಂಗಾರೆ ಖಂಡಿತ ನಿನಗೇನು ತೊಂದರೆ ಇದ್ದಾರೆ ಕೊಡವ ಅಂದೆ. ಜೋಳದ ಮುದ್ದೆ, ಅಯ್ಯೋ ಆ ಅಜ್ಜಿಗೆ ಆನಂದ, ನನ್ನಂತ ಒಬ್ಬ ಊಟ ಮಾಡ್ತೀನಲ್ಲ ನಾನು, ಕೇವಲ 23-24 ವರ್ಷದ ಯುವಕ ನನ್ನೇ ಅಷ್ಟು ಬಹಳ. ಜೋಳದ ಮುದ್ದೆ, ಹುರುಳಿಕಾಳು ಹೆಸರು, ಉಮೇಶ್ ಇವತ್ತು ನೆನಕೋತೀನಿ ನಾನು, ಆ ತಾಯಿ ಕೊಟ್ಟ ಸಂದರ್ಭ ಎಂಥ ಚಿ ಅಂತ. ಬಹುಶಃ ಕ್ಷೇತ್ರ ಕಾರ್ಯ ತಜ್ಞನಿಗೆ ಈ ಗುಣ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ತರದ ಅನೇಕ ಅನುಭವಗಳಿವೆ ನನಗೆ. ಉದಾಹರಣೆಗೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಹತ್ರ ಅಲ್ಲಿ ಕಿನ್ನರಿ ಜೋಗಿಗಳು, ಅವ್ರನ್ನ ಅಧ್ಯಯನ ಮಾಡ್ಬೇಕಾಯ್ತು. ಅವನ ಹಾಗೆ ಗೌಡ್ರಿಲ್ಲ, ನಮ್ಮ ಕ್ಯಾಮ್ರಾಮನ್ನು ನಾನು ಇನ್ನೊಬ್ಬರು ಸಹಾಯಕ 3 ಜನ ಹೋಗಿದ್ವಿ. ರೈಲ್ ಇಳಿದು ಹೋಗಿದ್ವಿ ಕಾಗದ ಆಗ ಪಾಪ, ನಾವು ಸುಮಾರು ಬೇಗನೆ ಬರ್ತೀವಿ ಅಂತೇಳಿ ನಾವು ಹೋಗೋದ್ ಕಲಿಗೆ 10:30-11 ಆಗಿದೆ ಪಾಪ. ಅವರೆಲ್ಲ ಭಿಕ್ಷಾಟ್ನೆ ಮಾಡ್ತಕ್ಕಂಥವ್ರು ಕಿನ್ರಿ ಜೋಗಿಗಳು, ನಮ್ಮ ಕಾಯ್ತಾ ಕೂತ್ಕೊಂಡವ್ರು, ಅವರು ಭಿಕ್ಷಾಟ್ನೆ ಹೊರಟೋಗವ್ರೆ. ಆಮೇಲೆ ನಾವೇನು ಸಂಭಾವನೆ ಕೊಟ್ಟು ಏನು ಗೊತ್ತಿಲ್ಲ ಅವ್ರಪ್ಪ, ಅವ್ರದ್ದು ಹೊಟ್ಟೆ ತುಂಬಬೇಕಲ್ಲ. ಹೋಗ್ಬಿಟ್ಟಿದ್ವಿ, ಸುಮಾರು 6 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀವಿ, ಹಿಂದಕ್ಕೆ ಬರೋಂಗಿಲ್ಲ. ಸರಿ ಮಧ್ಯಾಹ್ನ ಒಂಚೂರು ಬ್ರೆಡ್ ಗಿಟ್ಟು ತೊಗೊಂಡಿದ್ದು ಮುಗಿದೋಗ್ಬಿಡ್ದು, ಎಷ್ಟು ತಡುತ್ತೆ ನಮಗೆ. ಸರಿ ಇನ್ನು ಕೇಳಿದ್ವಿ ಅಲ್ಲಿ ಯಾರೋ ಕೆಲವರು ಅಜ್ಜಿದ್ದರು.

ಇದ್ದರೆ ಇಲ್ಲ ಸ್ವಾಮಿ, ಅವ್ರು ಹೋಗಿದ್ದಾರೆ, ಇನ್ನು ಬರೋದು ರಾತ್ರಿ ಕತ್ಲೆ ಆಗ್ಬೇಕು, ಅವ್ರು 6 ಗಂಟೆ 7 ಗಂಟೆ ಅಂದಿಲ್ಲ, ಅವರು ಹೊತ್ತು ಮುಳುಗ್ಬೇಕು ಅಷ್ಟೊತ್ತಿಗೆ ಬರ್ತದೆ ಅಂತ ಅನಿವಾರ್ಯವಾಗಿ ಕಾದು ಟಸ್ತದೆ. ಈಗ ಅವ್ರ ಜೊತೆ ಮಾತಾಡಲೇಬೇಕು ನಾವು, ಚಿತ್ರೀಕರಣ, ವಿಡಿಯೋಕರಣ, ಧ್ವನಿ ಮುದ್ರಣ ಇತ್ಯಾದಿ ಮಾಡಲೇಬೇಕು. ಆ ಸಂದರ್ಭ ಒಟ್ಟು ಬೇರೆ ಹಸ್ತಿದೆ. ಕೊನೆಗೆ ಉಮೇಶು, ನಾನು ಸ್ವಲ್ಪ ಮುಕ್ತವಾಗಿ ಮಾತಾಡುವಂತವಲ್ಲ, ಏನೇನು ತಂದಿದ್ದೀನಿ ಕೇಳೋದು, ರೊಟ್ಟಿ ಗಿಟ್ಟಿ ಉಚ್ಚಲ್ ಚಟ್ನಿ ಅವೇನೇನೋ ತಂದಿದ್ರು, ಕೊಡ್ರಪ್ಪ ನಮ್ಗೆ ಏನು ತಿಂದ್ವಿ ಅಂದ್ರೆ, ಭಿಕ್ಷುಕರ ಹತ್ರನು ಕಿತ್ಕೊಂಡು ತಿಂದೋ ಜನ ನಾವು ಅಂದ್ರೆ ಕಿತ್ಕೊಂಡಲ್ಲ ಪಾಪ, ಅವ್ರ ಪ್ರೀತಿಯಿಂದ ಅಂದ್ರೆ ಆ ತರದ ತನ್ಮಯತೆ ಮತ್ತೆ ಆ ತರದ ನಿಮಗೆ ಮನೋಭಾವ ಇದ್ರೆ ಮಾತ್ರ ಜಾನಪದ ಕ್ಷೇತ್ರದಲ್ಲಿ ಬದುಕಕ್ ಸಾಧ್ಯ. ಇಲ್ಲಾಂದ್ರೆ ಕೇವಲ ಟೇಬಲ್ ವರ್ಕರ್ ಸ್ಕಾಲರ್ ಆಗ್ಬಿಡ್ತೀವಿ, ಮೇಜಿನ ಮೇಲೆ ವಿದ್ವಾಂಸರ್ ಆಗ್ಬಿಡ್ತೀವಿ, ಫ್ಯಾನು ಪಿಯೋನು ಟೇಬಲ್. ಈ ನಿಟ್ಟಿನಲ್ಲಿ ಇನ್ನೂ ಸಂದರ್ಭ ಬಂದ್ರೆ ನಾನು ಕೆಲವನ್ನ ವಿವರಿಸ್ಬೋದು ನಾನು.

0: ಕೇಳುಗರೆ, ಸಾಲಿಟು ಹಣತೆ ಬೆಳಗಿವು ಜಾನಪದ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಕ್ಷೇತ್ರ ಕಾರ್ಯದ ಅನುಭವ, ಜಾನಪದದ ಬಗೆಗಿನ ಅಪಾರವಾದಂತಹ ಪ್ರೇಮವನ್ನ ಮಾತುಗಳ ಮೂಲಕ ವ್ಯಕ್ತಪಡಿಸಿದಂಥವರು ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರು ಗಾಯಕರು ಆಗಿರುವಂತಹ ವನಂ ಶಿವರಾಮ್ ಅವರು. ವನಂ ಶಿವರಾಮ್ ಅವರು ಕರ್ನಾಟಕದ ವಿವಿಧ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಲಾ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿ ಈಗ ವಿಶ್ರಾಂತ ಜೀವನವನ್ನ ಮಂಡ್ಯದಲ್ಲಿ ನಡೆಸ್ತಾ ಇದ್ದಾರೆ. ಇವರು ಕ್ಷೇತ್ರ ಕಾರ್ಯದ ಬಗ್ಗೆ ಅಪಾರವಾದಂತಹ ಕುತೂಹಲವನ್ನ ಇಟ್ಕೊಂಡಿದ್ದಂಥವರು, ಈಗಲೂ ಕೂಡ ಆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರ ಕಾರ್ಯದಲ್ಲಿ ಸಿಕ್ಕಂತಹ ಅಪಾರವಾದಂತಹ ಸಂಪತ್ತನ್ನ ಒಂದು ಕಡೆ ಸಂಗ್ರಹಿಸ್ತಾ ಹಲವಾರು ಕೃತಿಗಳನ್ನ ಕನ್ನಡ ಜಾನಪದ ಲೋಕಕ್ಕೆ ಸಮರ್ಪಿಸಿದ್ದಾರೆ. ಬುಡವೊಂದು ಕವಲೆಂಟು, ದಕ್ಷಿಣ ಕರ್ನಾಟಕದ ಒಡಪುಗಳು, ಜಾನಪದ ಮಂಡ್ಯ, ಶ್ರೀಠೇಗೌಡರ ಜಾನಪದ ಕೊಡುಗೆ, ಹಗೇವು ತುಂಬ್ಯಾವೆ 16, ಜಾನಪದ ವಸ್ತು ಸಂಗ್ರಹಾಲಯಗಳು, ಜಾನಪದ ಕಾವೇರಿ, ಕನ್ನಡ ಜಾನಪದ 11 ಮುಖಗಳು, ಹೀಗೆ ತಮ್ಮ ಸ್ವತಂತ್ರ ಕೃತಿಗಳ ಜೊತೆಗೆ ಹಲವಾರು ಸಂಪಾದಿತ ಕೃತಿಗಳನ್ನು ಕೂಡ ಹೊರತಂದಿದ್ದಾರೆ. ಗಾದೆಗಳು, ಗ್ರಾಮದೇವತೆ ಮಾರಮ್ಮ, ಹಾವು ತುಳಿದೇನೆ, ಪದಗಳಿಗೆ ಸಂಬಂಧಪಟ್ಟಂಥದ್ದು, ಈ ಎಲ್ಲ ವೈವಿಧ್ಯಮಯವಾದಂತಹ ಕೃತಿಗಳನ್ನ ಕನ್ನಡ ನಾಡಿಗೆ ಸಮರ್ಪಿಸಿದ್ದಾರೆ ವನಂ ಶಿವರಾಮ್ ಅವರು. ಇವರು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಕಾಡೆಮಿ ಪ್ರಶಸ್ತಿಗಳನ್ನ, ಹಾಗೇನೆ ವಿವಿಧ ಸಂಘಟನೆಗಳು ನೀಡುವಂತಹ ಪ್ರಶಸ್ತಿಗಳನ್ನ ಇವರು ಸ್ವೀಕರಿಸಿದ್ದಾರೆ, ಆ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸರ್, ನಾಗೇಗೌಡರ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ನಾಗೇಗೌಡರ ಶಿಶು ಮಗನಾಗಿ ತಾವು ಜಾನಪದ ಲೋಕದಲ್ಲಿ ಇದ್ದಂಥವರು, ನಾಗೇಗೌಡರ ಜೊತೆಗಿನ ಆ ಅನುಭವಗಳು ಜಾನಪದ ಲೋಕದಲ್ಲಿ ಹೇಗಿತ್ತು ಸರ್?
1: ಉಮೇಶ್ ಅವರೇ, ಬಹಳ ಒಳ್ಳೆ ಪದವನ್ನ ಬಳಸಿದ್ರಿ. ಕಂಸಾಳೆ ಕಾವ್ಯದಲ್ಲಿ ಬರ್ತಕ್ಕಂಥದ್ದು ಶಿಶುಮಗ.
0: ಹೌದು,
1: ಶಿಶುಮಗ ಬಹಳ ನಿಜ. ನಾನು ಜಾನಪದ ಕ್ಷೇತ್ರಕ್ಕೆ ಬಂದಿದ್ದು ಕಾರಣ ಹಕರಾಜೇಗೌಡರು. ನಾನು ಬೆಂಗಳೂರಲ್ಲಿ BA ಕಲಿತವನು. ನಾನು ಭೋಪಾಲ್, ನಾನು ಕನ್ನಡ ಅಥವಾ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ MA ಮಾಡಿಬಿಡ್ತಿದ್ದೆ. ಹಕ ರಾಜೇಗೌಡರು ಈ ಕಡೆಗೆ ನಮ್ಮ ಪಕ್ಕದ ಊರಿನವರು, ಹನುಮನಹಳ್ಳಿ ಅಂತವರು. ಜಾನಪದವನ್ನು ಅತ್ಯಂತ ವೈಜ್ಞಾನಿಕವಾಗಿ ಕೊಟ್ಟವರು ಜಿ ಶಂಪ, ಇ ಶ್ರೀ ರಾಮಚಂದ್ರಗೌಡರು, ಅಂಬ್ಲಿಕೆ, DK ರಾಜೇಂದ್ರ ಇತ್ಯಾದಿ. ಮತ್ತೆ ನಾನು ಜಾನಪದ ಕ್ಷೇತ್ರದಲ್ಲೇ ಕೆಲಸ ಮಾಡೋದಕ್ಕೆ ಹಚ್ಚಿದ್ದವರು HN ನಾಗೇಗೌಡರು. ನಾನು ಅವ್ರ ಜೊತೆಗೆ 8 ವರ್ಷ ಕೆಲಸ ಮಾಡಿದೆ. ಜಾನಪದ ಲೋಕ ಕಟ್ಟುವ ಸಂದರ್ಭದಲ್ಲಿ ನಾನು ಪ್ರಾಧ್ಯಾಪಕ ಹುದ್ದೆ ಬರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ, ಆದರೆ ಬೇರೆ ಬೇರೆ ಕಾರಣಕ್ಕೆ ನಾನು ಬರಬೇಕಾಯ್ತು. ವಾಸ್ತವವಾಗಿ HN ನಾಗೇಗೌಡರು ನೋಡಿದಂಥ ಸಂದರ್ಭ ಅನೇಕ ಜನ ಅಧಿಕಾರಿಗಳಷ್ಟೆಲ್ಲ, ಸಾಮಾನ್ಯರಷ್ಟೆಲ್ಲ, ಬರಹಗಾರರು ಕೂಡ ನಾಗೇಗೌಡರ ಸಂಪರ್ಕ ಬೇಡಪ್ಪ ಅನ್ನೋರು. ಮಾತು ಕಡಿಮೆ, ಕೆಲಸ ಜಾಸ್ತಿ, ಕೆಲಸ ಕೆಲಸ ಕೆಲಸ. ಅವರಿಂದ ಮತ್ತೆ ಕೆಲಸ ಮಾಡಿದ್ರಿಂದ ನಮ್ಗೆ ಶಿಸ್ತು ಬಂತು ಅಂತ ಅನಿಸುತ್ತೆ. ಮೊದಲಿಗೆ 82 ಕನ್ನಡ ಸಾಹಿತ್ಯ ಪರಿಷತ್ತಿನ ಜನಪದ ವೈದ್ಯಕೋಶ ಯೋಜನೆ ನಿಂತೋಯ್ತು. ಡಾಕ್ಟರ್ C.V. ಅದರ ಸಂಪಾದಕರಾಗಿದ್ದರು, ಪ್ರಾಧ್ಯಾಪಕರು. ಚಂದ್ರಶೇಖರ ಕಂಬಾರರು ಆ ಸಂದರ್ಭದಲ್ಲಿ ಬೆಂಬಲವಾಗಿ ಇದ್ರು. ಹಂಪ ನಾಗರಾಜಯ್ಯನವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ. ಯೋಜನೆ ಜನಪದ ವೈದ್ಯ ಸಂಗ್ರಹಿಸ್ಬಿಟ್ರೆ ಆಯುರ್ವೇದದವರು ನ್ಯಾಯಾಲಯ ಕೊಟ್ಟು ಹೋದ್ರು ಕೋರ್ಟ್ಗೆ,
0: ಓಹೋ
1: ನಮಗೆ ತೊಂದರೆ ಆಗುತ್ತೆ, ಇವ್ರು ಏನೇನೋ ಮಾಡ್ಬಿಡ್ತಾರೆ ಹಾಗೆ ಅಂತ. ಆದರೆ ನಮ್ಮ ಸಂಪಾದಕ ಮಂಡಳಿ ನಾವು ಅಧ್ಯಯನ ಕೂಡ ಮಾಡ್ತಾ ಇದ್ದೀವಿ ಅಂತ ಸಮರ್ಥಿಸ್ಕೊಳಕ್ಕಾಗಲಿಲ್ಲ ನ್ಯಾಯಾಲಯದಲ್ಲಿ. ಇವರು ಆಗೆಲ್ಲ ನಾವಿನ್ನು ಹೊಸಬರು, ನಮಗೆ ಅಲ್ಲಿ ಅವಕಾಶ ಸಿಗಿಲ್ಲ ಅಂತ ನಾವು ಬಹುಶಃ ಮನಮುಟ್ಟೋಗಿ ಹೇಳ್ತಿದ್ದು ಅನ್ಸುತ್ತೆ ಅದು. ಯಾಕೆಂದ್ರೆ ನೇರವಾಗಿ ಜಾನಪದದವ್ರು ನಾವು. ಅದಿರಲಿ, ಆ ನಿಂತ ಮೇಲೆ HN ನಾಗೇಗೌಡರು ಅದಕ್ಕೆ ಮುಂಚೆನೆ ಜಾನಪದ ಸಾಹಿತ್ಯ ಪರಿಷತ್ಗೆ ಹೋಗಿದ ಮುಂಚೆನೆ ಪರಿಷತ್ MEMದಾಗ ಹೋದೆ. ಅವತ್ತೇ ನಿಮ್ಮೂರ ಕಡೆ ಕ್ಷೇತ್ರಕ್ಕೆ ಬರ್ತಾ ಇದೀವಿ ಬನ್ರಿ ಅಂತ ಅಂದರು. ನಾನು ಬಹಳ ಉತ್ಸಾಹದಿಂದ ಹೋದೆ. ನನಗಿನ್ನು ಹೆಚ್ಚು ಕ್ಷೇತ್ರ ಕಾರ್ಯ ಗೊತ್ತಿಲ್ಲ. ಅದು ನಾಗಮಾಲ ತಾಲೂಕು ಬೆಳ್ಳೂರು ಹೋಬಳಿ ಕರಿಜೀರಳ್ಳಿ ಅಂತ. ಕರಿಜೀರಳ್ಳಿ ಸಾಕಮ್ಮ ಅಂತ ಬಹಳ ಶ್ರೇಷ್ಠ ಗಾಯಕಿ, ಅಲ್ಲೇ ಇರ್ತಕ್ಕಂಥ ಚುಂಚನಳ್ಳಿ ಪಾಳ್ಯದ ಗಿರಿಯಮ್ಮ, ಅವ್ರನ್ನೆಲ್ಲ 3-4 ಜನ ಕಲಾವಿದರನ್ನ ಅಲ್ಲಿ ಕರೆಸ್ಕೊಂಡಿದ್ದರು. ಇಡೀ 2-3 ದಿವಸ ಧ್ವನಿ ಮುದ್ರಣ ಮಾಡ್ಕೊಳ್ಳೋದು. ಮೊದಲನೆಯ ದಿವಸ ಸಂಜೆ ಬಂದರು, ನಾವು ಹೋಗಿದ್ದೀವಿ, ಆತಿಥ್ಯ ಆಯಿತು, ಒಂದು ಒಬ್ಬರ ಮನೆ ಊಟ ಆಯಿತು. ಊಟ ಅಂತಂದ್ರೆ ನಾಗೇಗೌಡರು ಬಂದಿದ್ದಾರೆ, ನಾಟಿ ಕೋಳಿ, ಮುದ್ದೆ, ಹಸುವಿನ ತುಪ್ಪ ಇತ್ಯಾದಿ ಗಡದ್ದ. ನಾವು ಹುಡುಗರು ಪಾಪ, ಆಗ ಚೆನ್ನಾಗಿ ಊಟ ಮಾಡಿದ್ವಿ. ಧ್ವನಿ ಮುದ್ರಣ ಆರಂಭ ಆಯಿತು. ಉಮೇಶ್, ಊಟ ಮಾಡಿದ್ವಿ ಚೆನ್ನಾಗಿ ಸಖತ್ತಾಗಿ. 11 ಗಂಟೆ ಆಗಿದೆ ರಾತ್ರಿ, 12 ಗಂಟೆ ಆಗ್ತಾ ಇದೆ. ನಾಗೇಗೌಡರು ಧ್ವನಿ ಮುದ್ರಣ ಮಾಡ್ತಾವ್ರು, ನನಗೆ ನಿದ್ರೆ ಎಳಿತಾ ಇದೆ, ಗಡದ್ದಾಗ ಊಟ ಮಾಡಿದ್ದೀನಿ. ಆಮೇಲೆ ಅವ್ರದ್ದೊಂದು ಕರಿ ಕಾರು, ಸರಿ ಆ ಕಡೆ ಹಂಗೆ ಎದ್ದು ಹೋದನು, ಏನು ಮಾಡಿದೆ, ಕಾರಲ್ಲಿ ಹಿಂಗೆ ಹೊರಕೊಂಡಿದ್ದೀನಿ. ಸ್ವಲ್ಪ ಹೊತ್ತಿಗೆ ಗೊತ್ತಿರ್ತದೆ ಅವ್ರಿಗೆ, ನಾಗೇಗೌಡರಿಗೆ, ನಾನು ಉದ್ಯೋಗಿಯಾಗೆಲ್ಲ ಆಗ ಇನ್ನ ಜಾನಪದ ಪರಿಷತ್ ಉದ್ಯೋಗಿ ಅಲ್ಲ, ಅವತ್ತು ಅವ್ರ ಪರಿಚಯ ಅಷ್ಟೇ ಹೋಗಿದ್ದೀನಿ. ಬಂದರು ಅವರು, ಅಷ್ಟೊತ್ತಿಗೆ ಒಂದು ಕೋಲ್ ಇಟ್ಕೊಳ್ತಿದ್ರು ಆಕೆ ರಾತ್ರಿ ಹೊತ್ತು. ಕೋಲಲ್ಲಿ ತ್ಯೂ ನನ್ನ ಕಾರ್ನಲ್ಲಿ ಎಡ್ರಿ ಮೇಲೆ ಅಂದರು. ಗಾಬರಿಯಿಂದ ಎದ್ದುಬಿಟ್ಟೆ. ಏನು ಜಾನಪದ ರ್ಯಾಂಕ್ ಅಂತೆ, ಯಾರಿಗೆ ಕೊಟ್ಟರು ನಿಮಗೆ ರ್ಯಾಂಕ್ನ? ನಿಮ್ ಗುರುಗಳಿಗೆಲ್ಲ ಬರೀ ಬರೆದು ಬಿಡೋದಲ್ಲ, ಸ್ಯಾನೆ ರಾಗಿ ಬೀಸ್ಬೇಕಣ್ಣಪ್ಪ ಜಾನಪದ ಅಂದ್ರೆ ಬರೀ ಬರೆದು ಬರೋವಂಥದ್ದಲ್ಲ, ರೇಗ್ಬಿಟ್ರು ನನ್ಗೆ. ಎದ್ ಬನ್ರಿ ಕೂತ್ಕೊಳ್ರಿ ಸಾರ್. ಬಹುಶಃ ನಾಗೇಗೌಡರ ಮೊದಲ ಕ್ಷೇತ್ರ ಕಾರ್ಯದ ಸಂದರ್ಭ ನನಗೆ. ಆ ನಂತರ ಯಾವತ್ತು ಜೀವನದಲ್ಲಿ ಎಳ್ಸ್ಕೊಳ್ಲಿಲ್ಲ. ರಾತ್ರಿ 2 ಗಂಟೆವರೆಗೆ ಒಂದು 70 ವರ್ಷದ ನಿವೃತ್ತಿ IAS ಅಧಿಕಾರಿ ಅಷ್ಟು ಕೆಲಸ ಮಾಡ್ತಾ ಇರುವಂತ ಸಂದರ್ಭಕ್ಕೆ ನಾವು ಅವತ್ತು ಮಿತಾಹಾರಕ್ಕೆ ಬಂದೆ ನಾನು. ಕಡಿಮೆ ತಿನ್ನುವಂಥದ್ದು, ನಿದ್ದೆ ಬಂದ್ಬಿಡ್ತದೆ ಅನ್ನುವಂಥದ್ದು, ಎಚ್ಚರಿಕೆಯನ್ನು ಮೂಡಿಸಿದಂಥವ್ರು ಎಚ್ಎನ್ ನಾಗೇಗೌಡರು. ಇವ್ರ ಜೊತೆ ಶಿವಗಂಗೆಗೆ ಒಂದು ಕಾರ್ಯಕ್ರಮಕ್ಕೆ ಹೋದ. ಅಲ್ಲಿ ಲೋಹಿತ್ ಆಶ್ಪನ್ಮಾ ನಟ ಮತ್ತೆ ತಾರಾ ಸಿನಿಮಾ ನಟಿ ಅವರು ವಿಶೇಷ ಆಕರ್ಷಣೆ. ನಾಗೇಗೌಡರು ಗಂಭೀರತ, ನಾನು ನಾಗೇಗೌಡರ ಜೊತೆ ಬರ್ತೇನೆ ಅಂತ. ನಾನಾಗ ಯುವಕ, ನಾನು ಅತಿಥಿ, ನನ್ನ ಮಾತು ಕೇಳ್ತಾರೆ ಎಲ್ಲ. ತಾರನ್ನ ಲೋಹಿತೇಶ್ವರನ್ನ ಕೇಳ್ಕೊಂಡು ನಿಂತಿದ್ದಾರೆ. ಸರಿ, ನಾನು ಮಾತನಾಡಿದೆ ಅದಿರಲಿ. ಅಲ್ಲಿ ಬಹುಮುಖ್ಯವಾಗಿ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು, ಒಬ್ಬರು ಶಿವಣ್ಣ ಅಂತ ಒಬ್ಬ ಕಲಾವಿದ, ತಮಟೆ ಕಲಾವಿದರು. ನಾನೇನು ಹಾಮಕರು ಪರಿಚಯ ಮಾಡಿಕೊಟ್ಟೆ, ಅದೇ ರೀತಿ ಆ ಮನುಷ್ಯ ಇಡೀ ಬೆಳ್ಳು ಕಾಣ್ತಾ ಇದ್ದಾರೆ. ಅವತ್ತು ನಾವು ಅವ್ರ ವಯಸ್ಸನ್ನು ಅಂದಾಜು ಮಾಡಿದ ಪ್ರಕಾರ 90 ಮೀರಿದೆ. 90 ಮೀರಿ ತಮಟೆ ಹೊಡಿತಾ ಇದ್ದಾರೆ ಉಮೇಶ್. ಯಾವ ಯುವ ಕಲಾವಿದನು ಸರಿಸಾಟಿಯಲ್ಲ. ಆ ಸಂದರ್ಭಕ್ಕೆ ನಮ್ಮನ್ನು ನೋಡಿ ಬಹುಶಃ ನಾಗೇಗೌಡರಲ್ಲೇ ಹೇಳ್ತಾರೆ, ನಾಗೇಗೌಡರ ಸಹಾಯಕನಲ್ವೇ ನಾನು. ಆಗ ಆಕಾಶ ಕಾರ್ಯಕ್ರಮ, ದೂರದರ್ಶನ ಕಾರ್ಯಕ್ರಮ, ದೂರದರ್ಶನ ಆರಂಭ ಆಗ ಬೇರೆ ಬೇರೆ ಅಕಾಡೆಮಿಗಳು, ಪ್ರಶಸ್ತಿಗಳು ಇತ್ಯಾದಿಗಳಿಗೆಲ್ಲ ಸಿಫಾರಸು ಮಾಡುವಷ್ಟು ಶಕ್ತಿ ಕಡಿಮೆ ಆಗ ನನ್ನ ನಾಗೇಗೌಡ ಹತ್ರ ಇದ್ನಲ್ಲ. ಹಾಗಂತ ನಾನು ಯಾರಿಗೂ ವಂಚನೆ ಮಾಡಿ ಪಕ್ಷಪಾತ ಮಾಡಿಲ್ಲ. ಉತ್ತಮ ಕಲಾವಿದನ ಆಯ್ಕೊಂಥದ್ದು ಯಾರೋ ಹೇಳಿದರೆ ನನ್ನ ನೋಡೋದು ಇನ್ನೂ ಉತ್ಸಾಹ ತಮಟೆ ಅವರಿಗೆ. ನನ್ನ ಕುತೂಹಲ ಬಂತು ಉಮೇಶ್, ಪರಿಚಯ ಮಾಡಿಕೊಂಡೆ. ಏನು ಯಜಮಾನ್ರೆ ನಿಮ್ಮ ಹೆಸರು? ಸ್ವಾಮಿಯೇ ನನ್ನ ಯಾಕೆ ಯಜಮಾನರು? ನಾನು ತಮಟೆ ಬಡಿಯನು. ನಿಮಂಗ ಅನ್ಬೇಡಿ, ತಮಟೆ ಬಡಿತಕ್ಕಂಥದ್ದು ಕಡಿಮೆನಾ, ನನಗೆ ಬಡಿಯಕ್ಕಾದತ್ತ ಅದನ್ನ, ಇದು ಬಹಳ ಶ್ರೇಷ್ಠ ಕಲೆ, ನೀವ್ಯಾಕೆ ಹಂಗೆ ಅನ್ಕೋತೀರಿ ಅಂತ ಅವ್ರಿಗೆ ಹೇಳಿದೆ. ಹೌದಾ ಸ್ವಾಮಿ, ನೋಡಿ ಹಿಂಗೆ ಯಾರು ಹೇಳಲಿಲ್ಲ, ಅವಿನಯ ಇದೆಯಲ್ಲ ಪಾಪ ಅವ್ರಿಗೆ. ಆಮೇಲೆ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದೆ, ಅಂದಾಜು ಹೇಳಿದ್ನಲ್ಲ 90 ವರ್ಷ ಅಂದಾಜು ಮಾಡಿಕೊಂಡೆ. ಇಷ್ಟು ಆರೋಗ್ಯದಲ್ಲಿ ಇಷ್ಟು ವಯಸ್ಸಲ್ಲೂ ಕೂಡ ಇಷ್ಟು ಚೆನ್ನಾಗಿ ತಮಟೆ ಬಡಿತಿರಲ್ಲ, ಏನು ನೀವು ಕಾಲಿಂಗೆ ಚಡಕ ಚಡಕ ಕೂಡ ಹಾಕೊಂಡು ಹಾಕ್ತಿರಲ್ಲ, ಏನು ನಿಮ್ಮ ಆರೋಗ್ಯದ ಗುಟ್ಟು ಅಂತ ಅಂದೆ. ಶಿವಣ್ಣ ಒಂದು ಮಾತು ಹೇಳಿದ್ರು, ಉಮೇಶು ಸ್ವಾಮಿ, ಆ ಶಿವ ಇದನಲ್ಲ 28 ಕೋಟಿ ಜೀವರಾಶಿಗಳು ಕೂಡ ಇಷ್ಟಿಷ್ಟು ಕಂಡ್ಗ ರಾಗಿ ಅಂತ ಅಳ್ದು ಬಿಟ್ಬಿಟ್ಟವನೆ. ಆತ ಅಕ್ಕಿ ಹೇಳಲಿಲ್ಲ, ರಾಗಿ ಹೇಳಿದ್ರು. ಪಾಪ ಅವ್ರ ಆಹಾರ ರಾಗಿ. ಅದ್ರೊಳಗೆ ಉದಾಹರಣೆಗೆ ಸುಮ್ಮನೆ ಅನ್ಕೊಳ್ಳಿ ಸ್ವಾಮಿ, ಪಾಪ ನೀವೇನೋ ಒಳ್ಳೆಯವ್ರು ಬಿಡಿ. ಅವ್ರು ಅಂದಿದ್ದು ಒಬ್ಬೊಬ್ರಿಗೆ ಒಂದೊಂದು ಕಂಡ್ಗ ಜೀವಮಾನದಲ್ಲಿ ಒಂದೊಂದು ಕಂಡ್ಗ ರಾಗಿ ಕೊಟ್ಬಿಟ್ಟವನೆ ಅಂತ ಇಟ್ಕೊಳ್ಳಿ. ಉಳ್ಳವ್ರು ಏನು ಮಾಡ್ತಾರೆ, ಶ್ರೀಮಂತರು ಅದಿರೋದನ್ನ ದಿನವೆಲ್ಲ ತಿನ್ನೋದ ಕೆಲಸ ಬೇಗ ಮುಗಿದೋಗ್ಬಿಡ್ತಾರೆ. ನಾನು ಮಂತ್ ಪಡವೆ ಏನು ಮಾಡ್ತೀವಿ ಸ್ವಾಮಿ, ಅಯ್ಯೋ ಖರ್ಚಾಗೋದತ್ತಲ್ಲ ಉಳಿದು ಅನ್ಬಿಟ್ಟು ಇಷ್ಟಿಷ್ಟೇ ಇಷ್ಟಿಷ್ಟೇ ತಿಳ್ಕೊಂಬಂದಿದ್ದೀನಿ ಸ್ವಾಮಿ. ಎಚ್ಚೆತ್ತಿಂದಾರೋ ಹೊಂಟೋದ್ರು ನಾವಿನ್ನೂ ಹಿಂಗೆ ಬದುಕಿದ್ದೀನಿ ನೋಡಿ. ಅವರ ಆರೋಗ್ಯದ ವಿಚಾರನ ಮಿತಾಹಾರ ಅವತ್ತು ಗಾದೆ ನಾನು ಅವ್ರಿಗೂ ಕೇಳಿಲ್ಲ. ಒಂದು ನೋಡಿ, ನೀವು ಕೇಳಿದಿರಿ ಸ್ವಾಮಿ, ಇದನ್ನೇ ಕೆಲಸ ಮಾಡೋರು ನೀವು. ಒಂದೊತ್ತುಂಡನು ಯೋಗಿ, ಎರಡೊತ್ತುಂಡನು ಭೋಗಿ, ಮೂರೊತ್ತುಂಡನು ರೋಗಿ, ನಾಲ್ಕೊತ್ತುಂಡನ ಒತ್ಕೊಂಡು ಹೋಗಿ. ಇದು ನಿಜವಾಗಲೂ ನನಗೆ ಒಂದು ನಾಗೇಗೌಡರ ಜೊತೆಗೆ ಕ್ಷೇತ್ರ ಕಾರ್ಯ ಮಾಡುವಂತ ಸಂದರ್ಭಕ್ಕೆ ಆಹಾರ ನನಗೆ ಕೈ ನಿದ್ದೆ ಬರ್ಸಿದ್ದು. ಇನ್ನೊಂದು, ಈ ತತ್ವಜ್ಞಾನಿ ಶ್ರೇಷ್ಠ ತಜ್ಞ ಇವನು ಶಿವಣ್ಣ ನನ್ನ ಪಾಲಿಗೆ. ಅವರ ಒಂದು ಗಾದೆ, ಅವರ ಅನುಭವ, ಈ ತರದವು ನನಗೆ ಸಾಕಷ್ಟು ಆಗಿವೆ. ತಂತಿ ಮಾತಾಡ

0: ಸರಿ, ಕರ್ನಾಟಕದ ಜನಪದ ಉಡುಪುಗಳ ಬಗ್ಗೆ ತಾವು ಅಧಿಕೃತವಾಗಿ ಮಾತನಾಡಬಲ್ಲಂತಹ ಒಬ್ಬ ಜಾನಪದ ವಿದ್ವಾಂಸ. ಈಗ ನಮ್ಮ ಕೇಳುಗರು, ಅದರಲ್ಲೂ ನಗರ ಪ್ರದೇಶದಲ್ಲಿರುವಂತವರಿಗೆ ಒಡಪುಗಳು ಅಂತಂದ್ರೆ ಅಷ್ಟು ಪರಿಚಯ ಇರೋದಿಲ್ಲ. ಆ ಒಡಪುಗಳು ಅಂದ್ರೆ ಏನು, ಅದರ ವೈಶಿಷ್ಟ್ಯತೆ ಏನು, ಆ ಒಂದೆರಡು ಮಾದರಿಯನ್ನ ನಮ್ಮ ಕೇಳುಗರಿಗೆ ಕೇಳಿಸಬಹುದಾ ಸರ್?
1: ಉಮೇಶ್, ವಾಸ್ತವವಾಗಿ ಸಾಮಾನ್ಯ ಕೇಳುಗರಲ್ಲ ಈ ಒಡಪು ಪ್ರಕಾರದ ಬಗ್ಗೆ. ಒಡಪು ಇಡೀ ಕರ್ನಾಟಕ ಅಥವಾ ಭಾರತದಲ್ಲೇ ಇದ್ದಂತ ಪ್ರಕಾರ ಅದು. ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಈಗ ವಿರಳ ಆಗಿದೆ. ವಿರಳ ಅಂದ್ರೆ ಸಿಗೋದೇ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ, ನಿಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಇಲ್ಲವೇ ಇಲ್ಲ ಅದು. ನನ್ನ ಪುಸ್ತಕವೇ ಮೊದಲು ಮತ್ತೆ ಕೊನೆ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥ ಪ್ರಕಾರ, ನನಗೂ ಇದು ಗೊತ್ತಿಲ್ಲ. ಪ್ರಥಮ ಎಂಎಲ್ ಇದ್ದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಶಂಪ ಪಾಠ ಮಾಡ್ತಾ, ನಾವು ಅವಾಗ ಎಂಎನಲ್ಲೇ ಒಂದು ಅಸೈನ್ಮೆಂಟ್ ಕೊಡಬೇಕಾಗಿತ್ತು. ಅಂದ್ರೆ ಯಾವುದೇ ಜಾನಪದದ ಪ್ರಕಾರವನ್ನ ಕ್ಷೇತ್ರ ಕಾರ್ಯ ಮಾಡಿ ಒಂದು ವರದಿ ಕೊಡಬೇಕಾಯಿತು. ಅದ್ರ ಬಗ್ಗೆ ಪ್ರೊಫೆಸರ್ ಜಿ ಶಂಪ ಮಾರ್ಗದರ್ಶನ ಕೊಡ್ತಾ ಇದ್ರು ನಮ್ಮ ವಿದ್ಯಾರ್ಥಿಗಳಿಗೆ, ಯಾವ್ಯಾವ ಪ್ರಕಾರ ಯಾರ್ಯಾರು ಏನೇನು ಮಾಡಬಹುದು ಅಂತ ಕೇಳ್ತಿದ್ರು. ಆಮೇಲೆ ನಾನು ಗಾದೆ ಬಗ್ಗೆ, ಒಗಟಿನ ಬಗ್ಗೆ, ನನಗೆ ಜನಪದ ಸಾಹಿತ್ಯ ಕಥೆಗಳ ಬಗ್ಗೆ ನಾನು ಹೆಚ್ಚು ಕೆಲಸ ಮಾಡಕ್ ಹೋಲಿಲ್ಲ. ನಾನು ಹೆಚ್ಚು ಯಾವುದು ಪ್ರಕಾರ ಜಯಶಂಪ ಅದೇ ಬರೀತಾರೆ. ಎಲ್ಲರೂ ಬಹು ಸುಲಭವಾಗಿ ಸಿಗ್ತಕ್ಕಂಥ ಗೀತೆಗಳ ಕಥೆಗಳ ಹಿಂದೆ ಹೋದರೆ ನನ್ನ ಪ್ರಿಯ ಶಿಷ್ಯರಂತ ಒನಂ ಶಿವರಾಮು ಅಡುಗೆ, ವೈದ್ಯ, ಒಡಪು ಅಪರೂಪವಾಗಿರ್ತಕ್ಕಂಥ, ಹೆಚ್ಚು ಕೆಲಸ ಮಾಡದೇ ಇರತಕ್ಕಂಥ ಕ್ಷೇತ್ರಕ್ಕೆ ಅವ್ರು ಹೋಗ್ತಾರೆ ಅಂತ ಬರೀತಾರೆ ಜಯಶಂಪ. ಹೀಗಾಗಿ ಮಾಡ್ತಿಂತ ಅಂದೆ. ಹಾಗಾದರೆ ನೀವೊಂದು ಕೆಲಸ ಮಾಡಿರಿ, ನಾಗಮಂಗಲ ಸುತ್ತಿನ ಅಥವಾ ನಿಮ್ಮ ಊರಿನ ಅಥವಾ ನಿಮ್ಮ ಸುತ್ತಿನ ಜನಪದ ಭಾಷಿಕ ಪ್ರಕಾರಗಳು ಅಂತ ಬರೀರಿ, ಕ್ಷೇತ್ರ ಕಾರ್ಯ ಮಾಡಿ. ಆದರೆ ನೀವು ಹೇಳ್ದಂಗೆ ಗಾದೆ, ಒಟ್ಟು ಬೈಗಿಳ ಒಂದಿದೆ, ಪಡೆನುಡಿ ಇದೆ, ನುಡಿಗಟ್ಟುಗಳಿವೆ, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಒಂದಿದೆಯಪ್ಪ ಒಡಪು ಅಂತ ಇದೆ, ನಮ್ಮಲ್ಲದಿಲ್ಲ ಸರ್, ಹಂಗಂದ್ರೆ ಏನು ಅಂತ ನಾನು ಇದೇ ಪ್ರಶ್ನೆಯನ್ನು ಕೇಳಿದೆ. ನನಗೆ ಗೊತ್ತಿಲ್ಲ. ಗಂಡ ಹೆಂಡತಿ ಹೆಸರು ಹೇಳುವ ಸಂದರ್ಭಕ್ಕೆ ನಮ್ಮ ಹಳ್ಳಿಯವ್ರು ನೀವು ನೋಡಿದ್ದೀರಿ, ಗಂಡ ಹೆಂಡತಿ ಎರಡು ಮೂರು ಮಕ್ಕಳಿದ್ರು ಒಟ್ಕೋಗಲ್ಲ, ಹೋಗ್ತಿರ್ಲಿಲ್ಲ ಆ ಕಾಲದಲ್ಲಿ.
0: ಹೌದು,
1: ಗಂಡ ಅಲ್ಲಿ ಹೆಂಡತಿ ಇಲ್ಲಿ ಹೇಳ್ಕೊಂಡು ಒಂದು ಇರಿಕೊಂಡು ಇದು ಮಾಡ್ಕೊಂಡು ಅವ್ನು ಕೈ ಬಿಸ್ಕೊಂಡು ಅಲ್ಲಿ ಹೋಗ್ಬಿಡೋನು. ಯಾಕೆಂದ್ರೆ ಸಾಮಾಜಿಕ ನಾಚಿಕೆ ಅವ್ರಿಗೆ, ಸಾರ್ವಜನಿಕ ಗಂಡ ಹೆಂಡತಿನೇ ಮಾತಾಡ್ತಿರಲ್ಲ. ನನ್ನ ಬಾಲ್ಯದಲ್ಲೇ ಒಂದು ಮನೇಲಿ ಅವಿಭಕ್ತ ಕುಟುಂಬ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಅತ್ಯಾಚಾರದ ಬಗ್ಗೆ ಇನ್ನೊಂದು ಬಗ್ಗೆ ಸಲಿಗೆ ಅನೇಕ ಸಂದರ್ಭ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಆ ಅಂತರ ಇಡ್ತಿದ್ರು. ಅಣ್ಣ ತಂಗಿನೇ ಏ ಗಂಡು ಬಿರಿ ಹಂಗಾಡ್ತೀನಿ, ಗಂಡ ಜೊತೆ ನಿನಗೇನು ಕೆಲಸ ಅನ್ನೋರು, ಹೆಣ್ಮಕ್ಳಿರೋ ಕಡೆಗೆ ನಿನಗೇನು ನೀನಲ್ಲಿ ಹೋಗ್ತೀಯಾ, ಅವ್ರು ಆಡ್ತಾವ್ರೆ ಅಂತ ನಮಗೊಂದ್ರೆ ಅದ್ಭಸ್ತಲ್ಲಿ ಇರ್ತಿದ್ರು ಗ್ರಾಮೀಣ ಪ್ರದೇಶದಲ್ಲಿ. ಅಂಥದ್ರಲ್ಲೂ ಕೂಡ ಗಂಡನ ಹೆಸರು ಹೇಳೋದೇ ಇಲ್ಲ ಹೆಂಡತಿ ಆಗಿರೋಂಥವಳು. ಅದರಲ್ಲೂ ಮತ್ತೆ ಅಲ್ಲಿ ಹೆಂಗ್ ಹೆಸರು ಹೇಳುವಂತ ಸಂದರ್ಭ ಬೇಕು, ಬಾಯಿ ತುಂಬ ಯಾವಲಾರು ಉಮೇಶ್ ಅನ್ನೋದ್ ಬೇಡ್ವೆ, ಶಿವರಾಮ ಅನ್ನೋದ್ ಬೇಡ್ವೆ, ಪಾಪ ಆ ಮನಸ್ಸಲ್ಲಿ ಇರ್ತದೆ ಅಂತ ಒಂದು ಸಂದರ್ಭವನ್ನ ಸೃಷ್ಟಿಸಿಕೊಂಡಿದ್ದಾರೆ ನಮ್ಮ ಜನಪದರು. ಅದು ಮದುವೆ ಹೊಸಗೆ ಇತ್ಯಾದಿ ಸಂದರ್ಭ ಮೊದಲ ನಾನು ಬಿಟ್ಟು ಹೋಗ್ತೀನಿ. ಜಿ ಶಂಪ ಅದನ್ನು ವಿವರಿಸ್ತಾ ಬಂದ್ರು. ಉದಾಹರಣೆಗೆ ಹೇಳ್ರಿ, ಅಚ್ಚಕ್ಕಿ, ನುಚ್ಚಕ್ಕಿ, ಜಾಜಿಯು, ಜೇನುತುಪ್ಪ, ಚಿನ್ನದ ಮನೆ ಮೇಲೆ ಬೆಳ್ಳಿ ರೂಪಾಯಿ ಲೆಕ್ಕ ಬಿಡ್ತಾವ್ರೆ ಶಿವರಾಮೇಗೌಡರು. ಅಕ್ಕಿ ರೊಟ್ಟಿ ಹಾಕಿ ಮುರಿದ್ ಮುಂದೆ ಬುತ್ತಿ ಕಟ್ಟಿ ಅವ್ರ ಅಕ್ಕ ತಂಗಿಯರ ಕತ್ತೆ ಗೂಟು ಕಟ್ಟಿ ಬುಡ್ಸ್ಕೊಂಬರಕ್ ಹೋಗವ್ರೆ ಉಮೇಶ್ ಗೌಡರು. ಈ ತರದ ಒಂದ್ ಎರಡು ನೋಡಿ ನಾನು ಬೇರೆ ಹೇಳ್ತಾ ಇದ್ದೀನಿ, ಅವ್ರೇನೋ ಹೇಳಿದ್ರು ಅಂತ ಕಾಣಿಸುತ್ತೆ. ನನಗೆ ನೆನಪಿರ್ತಕ್ಕಂಥದ್ದನ್ನ ಹೇಳ್ತೀನಿ. ಉದಾಹರಣೆಗೆ ಗರ್ಕೆ ಹೊಲ್ದವರು, ನೆರಕೆ ಮನೆಯವರು, ನೋಡಿ ಗರ್ಕೆ ಹೊಲ್ದವರು, ನೆರಕೆ ಮನೆಯವರು, ಸರ್ಕಾರಕ್ಕೆ ದರ್ಖಾಸ್ತು ಕೊಡೋರು ರಾಮೇಗೌಡರು, ತನ್ನ ಗಂಡನ ಹಿರಿಮೆಯನ್ನು ಹೇಳ್ತಕ್ಕಂಥದ್ದು, ಹೆಸರನ್ನ ಸೇರಿಸ್ತಕ್ಕಂಥ ಇಂಥ ನುಡಿಗಳು. ಇದನ್ನ ಹೆಸರನ್ನ ಕೇಳದಿಕ್ಕೆ ಮದುವೆಯ ಸಂದರ್ಭದಲ್ಲಿ ಹೆಣ್ಣು ಗಂಡು ಕುತೂಹಲದಿಂದ ಹೇಳರು, ಹೆಸರು ಹೇಳ್ಸಕ್ಕೆ ಬಾಗಿಲು ತಡೆಯೋ ಶಾಸ್ತ್ರ, ಹೆಸರು ಹೇಳೇ ಹೋಗ್ಬೇಕು ಶಾಸ್ತ್ರದ ಸಂದರ್ಭ. ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಗುರುಗಳು. ಅದನ್ನ ಇಟ್ಕೊಂಡು ಸಾರ್ ನಮ್ ಕಡೆ ಅಂತಂದ್ರೆ ಆಶ್ಚರ್ಯ ಆಯ್ತು ಅವ್ರಿಗೆ. ಏನ್ ನಾನು ನಾಗಮಲ ತಾಲೂಕಿನವನ್ರಿ, ನಮ್ ಕಡೆ ಎಲ್ರಿ ಸಾರ್, ನಾನು ಕೇಳಿದ್ದೀನಿ, ನಾನು ಸಂಗ್ರಹಿಸ್ಕೊಂಬರ್ತೀನಿ ಅಂತ ಹೇಳಿದೆ. ಹಾಗೆ ಸಂಗ್ರಹಿಸ. ಆಮೇಲೆ ಆಶ್ಚರ್ಯ ಅಂತ ಅಂದ್ರೆ ನಮ್ಮ ದಕ್ಷಿಣ ಕರ್ನಾಟಕ ಹೋಗಲಿ, ಚಿತ್ರದುರ್ಗ ಭಾಗಕ್ಕೆ, ಚಿಕ್ಕಮಗಳೂರು ಭಾಗಕ್ಕೆ, ಕೊಡಗಿನ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಆಧುನಿಕವಾಗಿ ಓಡಗಳು ಬರ್ತಾ ಇವೆ. ಉದಾಹರಣೆಗೆ 3x3 = 9, ಮೈ ಹಸ್ಬೆಂಡ್ ಇಸ್ ವೆರಿ ಫೈನ್ ಇಂತವನು. ನೀರಿಗೆ ಅನ್ನುವರು ವಾಟರ್, ನೀರಿಗೆ ಅನ್ನುವರು ವಾಟರ್, ನಾನು ಇಂಥವರ ಡಾಟರ್, ನಾನು ಆದೆ ಮ್ಯಾರೇಜ್ ಇಂಥವರ ಹೀಗೆ ಇಂಗ್ಲಿಷ್ನಲ್ಲಿ. ಮತ್ತೆ ನಿಮ್ಮ ಐತಿಹಾಸಿಕ ಒಡಪು, ಇತಿಹಾಸ ಇದೆ, ಪುರಾಣ ಇದೆ, ಅಕ್ಕಮಾದೇವಿ ಹುಟ್ಟಿದ್ದು ಉಡತಡಿಯಲ್ಲಿ, ಬಸವಣ್ಣ ಹುಟ್ಟಿದ್ದು ಬಾಗೇವಾಡಿಯಲ್ಲಿ, ನನ್ನವರು ಹುಟ್ಟಿದ್ದು ವಡ್ರಳ್ಳಿಯಲ್ಲಿ.
0: ಅಂದ್ರೆ ಎಲ್ಲಿಗೆಲ್ಲಿಗೂ

0: ಸಮಸ್ಯೆಗಳನ್ನು ಕುರಿತು ಒಡಪುಗಳನ್ನ ಕಟ್ಟಿಟ್ಟಿದ್ದಾರೆ. ಈ ತರದ ಒಡಪುಗಳು ನನಗೊಂದು ವಿಷಯ, 4 ವರ್ಷ ನಾನು ಕೆಲಸ ಮಾಡಿದೆ ಉಮೇಶ್.
1: ಕುತೂಹಲಕಾರಿಯಾದಂತಹ ಸಂಗತಿಗಳನ್ನ ಮನಬಿಚ್ಚಿ ಮಾತಾಡ್ತಾ ಇದ್ದೀರಿ ಸರ್ ತಾವು.

0: ಈ ಆಕಾಶವಾಣಿ ಅಂತಂದಾಗ ಎಲ್ಲ ಕ್ಷೇತ್ರದವರು ಕೂಡ ಇಲ್ಲಿಗೆ ಬರಬೇಕು ಅನ್ನುವಂಥದ್ದು ಆಕಾಶವಾಣಿಯ ಒಂದು ಪ್ರಮುಖ ಆಶಯ. ತಾವು ಕೂಡ ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ದಂತಹ ದಿನಗಳಲ್ಲಿ, ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಆಕಾಶವಾಣಿ ಕಡೆಗೂ ಕೂಡ ತಾವು ಮುಖ ಮಾಡಿದ್ರಿ, ಹಲವಾರು ಭಾಷಣಗಳನ್ನ ಅಲ್ಲಿ ಮಾಡಿದ್ರಿ. ಅಲ್ಲಿಯ ಭಾಷಣಗಳು ಹೇಗಿತ್ತು, ನಿಮ್ಮ ಅನುಭವಕ್ಕೆ ಹೇಗೆ ಅದು ಹಿತವನ್ನು ನೀಡಿತು ಅಂತ ಹೇಳ್ತೀರಿ?
1: ಉಮೇಶು, ವಾಸ್ತವವಾಗಿ ನಾನು ಪ್ರಾಧ್ಯಾಪಕರಾಗಿದ್ದಂಥ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬೋದಕ್ಕೆ 18 ವರ್ಷ 20 ವರ್ಷ ಹುಡುಗಿರ ಕಾಲೇಜಲ್ಲಿ ಕೆಲಸ ಮಾಡಿಬಿಟ್ಟೆ ನಾನು. ಆಗ ಹೆಣ್ಮಕ್ಳು ಎಷ್ಟಮ್ಮ ಅಂಕ ಕನ್ನಡದಲ್ಲಿ ಎಷ್ಟು, ಹಿಂಗೆಲ್ಲ ಎಲ್ಲ 90-95 ಅನ್ನೋರು. ಅದ್ಯಾಕಮ್ಮ ಸುಳ್ಳು ಹೇಳ್ತೀಯ, ಕನ್ನಡದಲ್ಲಿ ಯಾರು 95 ಕೊಟ್ಟಾರ ನಿನಗೆ, 95 ಕೊಟ್ಟಿರ್ಬೇಕು ನೋಡು. ಹಿಂಗೆ ತಮಾಷೆ ಮಾಡಿ ಕನ್ನಡದ ಕಡೆಗೆ ಅವ್ರು ಹೇಳಿತ್ತಿದ್ದೆ. ಪಾಪ ಇನ್ನು ಕೆಲವು ಪಾಪ ಹಿಂಜರಿಕೆ ಈ ಪೂರಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥವ್ರು, ಅವ್ರ ಧೈರ್ಯ ತುಂಬಬೇಕು ನಾನು. ಯಾಕಮ್ಮ ಎದುರ್ಕೊತೀಯ ನೀನು, ನಾನಿದ್ದೀನಿ ನೋಡು, ಇವರೆಲ್ಲ ಏನು 95, 60, 80 ಅಂತಾರೆ. ಸೀನಿಯರ್ SSLC ಓದಿದ್ದೀನಿ, ಇವರೆಲ್ಲ ಒಂದೊಂದೇ ಸಾರಿ SSLC ಪಾಸ್ ಮಾಡಿ ಬಂದವರು. CRS ಎರಡು ಅಟೆಂಪ್ಟ್ ನಾನು. ನಾನು ಅನುತ್ತೀರ್ಣನಾಗಿದ್ದು ಇತಿಹಾಸದಲ್ಲಿ, ಸಮಾಜಶಾಸ್ತ್ರ ಅಂದ್ರೆ ಇವತ್ತು ಕಷ್ಟ ನನಗೆ. ಇಸವಿಗಳು ದಿನಾಂಕಗಳು ನೆನಪಿ ನನಗೆ ಕಷ್ಟ. ಅದು ನಾನು ಹುಟ್ಟಿ ದಿನಾಂಕ ಮಾಡ್ತೇನೆ, ನನ್ನ ಸಂಬಳ ಎಷ್ಟು ನನಗೆ ಯಾವತ್ತೂ ಗೊತ್ತಿರೋದಿಲ್ಲ, ಪಾಸ್ಬುಕ್ ತೆಗೆದು ನೋಡಬೇಕಾಗಿತ್ತು. ಇನ್ನು ಅಶೋಕ ಎಷ್ಟಲ್ಲಿ ಹುಟ್ಟದ, ಈ ಥರದ ತಮಾಷೆಯಾಗಿ ಹೇಳ್ದ. ಹೀಗೆ ಮಾಡ್ಕೊಂಬಂದಂಥವನು ನಾನು. ಯಾತಕ್ಕೆ ಸ್ತಾಪ ಮಾಡಿದೆ ಅಂದರೆ, ಓದ್ಕೊಂಬಂದೆ, ನನ್ನ ಭಾಷೆಯನ್ನು ಯಾರೂ ತಿದ್ದಿರಲಿಲ್ಲ. ಬೆಂಗಳೂರಿಗೆ ಹೋಗ್ಬಿಟ್ಟೆ ನಾನು ಕಾಲೇಜ್ಗೆ. ಆಮೇಲೆ ಕೂಡ ಆ ಇಂಗ್ಲೀಷ್ ವಾತಾವರಣ ನೋಡಿ ಒಂಥರ ಗುಬ್ಬಚ್ಚಿ ಆಯಿತು ನಾನು. ಅಲ್ಲಿ ನಾನು ಮತ್ತೆ ನಾನು ಬೆಳಕಿಗೆ ಬಂದಿದ್ದು ನನ್ನ ಮಾತಿನಿಂದ, ಗ್ರಾಮ್ಯ ಸೊಡಗಿನಿಂದ, ಚರ್ಚಾ ಸ್ಪರ್ಧೆಯಲ್ಲಿ ಮಾತನಾಡಿದ್ದರಿಂದ ಓ ಇವನಲ್ಲೂ ಶಕ್ತಿ ಇದೆ ಅಂತ ನಮ್ಮ ಪ್ರಾಧ್ಯಾಪಕರು ಗುರುತಿಸಿದರು. ಹಾಗಾಗಿ ಅಷ್ಟಾಯ್ತೆ ಬಂತು, ನನ್ನ ಭಾಷೆ ತಿದ್ದಲಿಲ್ಲ. ನನಗಿವತ್ತು ನನಗೇನು ಮುಜುಗರ ಆಗಲ್ಲ, ನನಗೆ ಭಾಷೆಯನ್ನು ತಿದ್ದುಕೊಂಡಿದ್ದೆ ನಾನು ಎಮ್ಮಿಗೆ ಬಂದಾಗ. ಅಂಬಳಿಕೆ ಹಿರಿಯಣ್ಣ ನನ್ನ ಗುರುಗಳು, ಅವರು ನನ್ನ ಹಾಕಾರ ಸಾಕಾರವನ್ನು ತಿದ್ದಿದ್ರು. ಎರಡನೇದು ಜನಪದ ಪರಿಷತ್ಗೆ ಹೋದ್ಮೇಲೆ ನನಗೆ ಕೇವಲ 23-24 ವರ್ಷದ ಯುವಕ, ಜನಪದ ಜಗತ್ತು ಪತ್ರಿಕೆ ಸಂಪಾದಕರ ಮಾಡಿಬಿಟ್ರು HN ನಾಗೇಗೌಡರು ನನ್ನ ಮಾತು ಇತ್ಯಾದಿಗಳ ಕಾರಣಕ್ಕೋಸ್ಕರ. ಗೋರು ಚನ್ನಬಸಪ್ಪ ಕಾರ್ಯದರ್ಶಿ, ಚನ್ನಬಸಪ್ಪನವರು ನನ್ನ ಲೇಖನಗಳನ್ನು ನನ್ನ ಭಾಷೆಯನ್ನು ತಿದ್ದಿದ್ರು. ಮತ್ತೆ ಮೂರನೇದಾಗಿ MT ಜಯಣ್ಣವರು, ಬೆಂಗಳೂರು ಆಕಾಶವಾಣಿಯಲ್ಲಿ ನಾಗೇಗೌಡರಿಗೆ ಸಂಪರ್ಕ, ನೆಲಮಂಗಲದ ಭಾಗದವರು. ಮತ್ತೆ ಅವರ ಈರಣ್ಣ ಉಂಡಣ್ಣ ಅರಳಿಕಟ್ಟೆ ಕಾರ್ಯಕ್ರಮ ಬರ್ತಿದ್ದಾಗ AS ಮೂರ್ತಿ, ನಮ್ಮ ಅಕ್ಕಿಯಾಬಾಳ AS ಮೂರ್ತಿ ಮತ್ತೆ ಗುಂಡಣ್ಣ ಅಂತ ಇದ್ರು, MT ಜಯಣ್ಣವರು. ಮೂರು ಜನ ಸೇರ್ಕೊಂಡು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡೋರು. ನಾಗೌಡರು ಪರಿಚಯ ಆದ್ದರಿಂದ ನನಗೆ ಪರಿಚಯ ಆಯಿತು. ಆಕಾಶವಾಣಿ ಬೆಂಗಳೂರಿಗೆ ಪರಿಚಯ ಮಾಡಿದವರು MT ಜಯಣ್ಣವರು. ಅಲ್ಲಿ ನನಗೆ ಜನಪದ ಆಟಗಳು, ಗಾದೆಗಳು, ವಿಚಿತ್ರ ನುಡಿಗಳು, ಸಮುದಾಯಗಳು, ಹಬ್ಬ ಹರಿದಿನ, ಈಗ ಅನೇಕ ಸುಮಾರು ನನಗೆ ನೆನಪಿರಂಗೆ 40-46 ಭಾಷೆಗಳನ್ನು ಅವರು MT ಜಯಣ್ಣವರು ಮಾಡಿಸಿದರು. ಬಹುಶಃ MT ಜಯಣ್ಣರು ನನಸಿಗಲ ಅಂದಿದ್ರೆ, ಗುರು ಚನ್ನಬಸಪ್ಪ ಅವರಂಥ ಮಾತಿನ ಮೋಡಿಗಾರ ನಾನು ಸಿಗಲಿಲ್ಲ ಅಂದಿದ್ದಿದ್ರೆ, ನನಗೆ ಸಹಜ ಮಾತಾಡಕ್ಕೆ ಬರ್ತಿರ್ಲಿಲ್ವೇನೋ ನನಗೆ. MT ಜಯಣ್ಣವರಂತೂ ನಾನು ಆಕಾಶವಾಣಿಗೆ ಹೋದಂಥ ಸಂದರ್ಭದಲ್ಲಿ, ಶಿವರಾಮು ನಿನ್ನ ತುಂಡಾಕು ಭಾಷಣ, ಆಮೇಲೆ ನನಗೆ ಕಷ್ಟ ತರ್ತೀಯ, ನಾನು ಎಲ್ಲದು ಎಡಿಟ್ ಮಾಡ್ಕೊಳ್ಳಿ ನನಗೆ. ನೋಡಪ್ಪ ನೀನೇನೋ ಗ್ರಾಮ್ಯ ಮಾತಾಡ್ಬಿಡ್ತೀಯ, ಇವತ್ತಷ್ಟು ಸ್ವಾತಂತ್ರ್ಯ ಇಲ್ಲ. ಇವತ್ತು ನಿಮ್ಮ ಎದುರು ಕೂತ್ಕೊಂಡು ನಾನು ಹಳ್ಳಿ ಅಂತಲೇ ಮಾತನಾಡ್ತಾ ಇದ್ದೀನಿ, ಅದೇನು ಅನ್ಸಲ್ಲ ಇವತ್ತು ಭಾಷೆ ಏನು ಅಂತ ಗೊತ್ತಾಗಿದೆ ಜನಕ್ಕೆ. ಅವತ್ತು ಹಿಂಗೆಲ್ಲ ಮಾತಾಡ್ಬಿಟ್ರೆ ಹಳ್ಳಿಯವರು ಆಡ್ಕೊಂಡ್ಬಿಡ್ತಾರೆ. ಇದೆ ಒಡಪನ ಕುರಿತು ನಾನು MT ಜಯಣ್ಣವರು, ನನ್ನ ಹತ್ರ ನಿಮ್ಮ ಗಂಡನ ಹೆಸರಿ ಶೀರ್ಷಿಕೆ ಅವರೇ ಕೊಟ್ಟವರು, ನಿಮ್ಮ ಗಂಡನ ಹೆಸರೇಳಿ ಅಂದ ಕೂಡಲೇ ಹೆಚ್ಚು ವಿಶೇಷವಾಗಿ ಮಹಿಳೆಯರು ಕುತೂಹಲದಿಂದ ಕಾರ್ಯಕ್ರಮವನ್ನು ಕೇಳಿದ್ದಾರೆ. ಅದು 4-6 ಮರುಪ್ರಸಾರ ಆಗಿದೆ, ನನಗೆ ಗೊತ್ತಿಲ್ಲ. ಮರುಪ್ರಸಾರ ಆಗೆಲ್ಲ ನನಗೆ ಚೆಕ್ದು, ನಾನು ಸರ್ ಅದು ಮಾಡಿ ಸರ್ ಇದು ಮಾಡಿ ಸರ್ ಎಲ್ಲನೂ ಮಾಡೋಕ್ಕಾಗುತ್ತಾರಪ್ಪ ಕೇಳ್ತಾವ್ರೆ ಕಾರ್ಯಕ್ರಮವನ್ನು. ಹೀಗೆ ಬೆಂಗಳೂರು ಆಕಾಶವಾಣಿ ನನ್ನನ್ನು ಬಹಳ ಒಳ್ಳೆಯ ನನಗೆ ಬೆಳೆಸ್ತದ.
0: ಅಂದ್ರೆ ಜಲದ ವಿಷಯಕ್ಕೆ ಸಂಬಂಧಪಟ್ಟಂಗೆ 40-ಕ್ಕಿಂತ ಹೆಚ್ಚು ಭಾಷಣಗಳನ್ನ ತಾವು ಕೊಟ್ಟಿದ್ದೀರಿ.

0: ಮಂಡ್ಯ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ತಾವು ಹುಟ್ಟಿದಂಥವರು. ಆದರೆ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ತಾವು ಕ್ಷೇತ್ರ ಕಾರ್ಯವನ್ನು ಕೈಗೊಂಡ್ರಿ. ಈ ಭಾಷಿಗ ಸಮಸ್ಯೆ ಅಥವಾ ಭಾಷೆಯ ತೊಡಕು ತಮಗೆ ಕಾಡಲಿಲ್ವಾ ಅದನ್ನೆಲ್ಲವನ್ನ ಸಂಗ್ರಹಿಸುವ ಸಂದರ್ಭದಲ್ಲಿ?
1: ಖಂಡಿತ ಖಂಡಿತ. ನಿಮಗೆ ಗೊತ್ತಿದೆ, ನೀವು ಸಾಹಿತ್ಯದ ವಿದ್ಯಾರ್ಥಿ ಆದ್ರಿಂದ ಕನ್ನಡ ನಾವು ಅನೇಕ ಸಂದರ್ಭದಲ್ಲಿ ಒಂದಲ್ಲ ಹಲವು ಕನ್ನಡಂಗಳಂತೀವಿ. ಮಂಡ್ಯ ಜಿಲ್ಲೆನೇ ತಗೊಂಡ್ರೆ, ನಾನು ಬೇರೆ ಬೇಡಿ, ಅಲ್ಲಿ ನಾಲ್ಕಾರು ಕನ್ನಡ ಇದೆ ಮಂಡ್ಯದಲ್ಲಿ. ಮಳವಳ್ಳಿ ಕನ್ನಡನೇ ಬೇರೆ, ಅವ್ರ ರಾಗ ಎಳಿತಾರೆ, ಕೊಳ್ಳೆಗಾಲದ ಪ್ರಭಾವ ಅದು. ಮಂಡ್ಯ ಅಂತಂದ್ರದ್ದು ಮಂಡ್ಯ ಮದ್ದೂರ ಸಂಸ್ಕೃತಿ ಭಾಷೆ ಬೇರೆ, ಪಾಂಡುಪುರ ಶ್ರೀರಂಗಪಟ್ಟಣೆ ಬೇರೆ, ನಾಗಮಂಗಲ ಕೃಷ್ಣಪಟ್ಟಣೆ ಬೇರೆ. ಈ ಕನಿಷ್ಠ ನಾಲ್ಕು ಕನ್ನಡಗಳಿವೆ ಅಲ್ಲಿ. ಮಂಡ್ಯ ಕನ್ನಡ ಅನೇಕ ಜನಕ್ಕೆ ನಾಗಮಂಗಲದವ್ರಿಗೆ ಅರ್ಥ ಆಗಲ್ಲ, ನಾಗಮಂಗಲವ್ರು ಮಾತಾಡೋದು ಮಂಡ್ಯದ ಅರ್ಥ ಆಗಲ್ಲ, ಕೊಳ್ಳೆಗಾಲ ಅಂದ್ರೆ ನಮ್ಮ ಮಳ್ಳಿಯೊಳಗೆ ಅರ್ಥನೇ ಆಗಲ್ಲ ಅಂತ. ನಾನು ಕೇವಲ ಮಂಡ್ಯ ಬಿಟ್ಟು ಬೆಂಗಳೂರು ಬಿಟ್ಟು ಮೈಸೂರಿಗೆ ಬಂದವನು, ಉತ್ತರ ಕರ್ನಾಟಕ ಕ್ಷೇತ್ರ ಕಾರ್ಯಕ್ಕೆ ಹೋದಂತ ಸಂದರ್ಭ ನಿಮ್ಗೆ ಹೇಳ್ಬೇಕು. ನಾನೀಗ ಜನಪದ ಜಗತ್ತು ಪತ್ರಿಕಾ ಸಂಪಾದಕ, ನಾನಾಗ ಮತ್ತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಚಡಚಣ ನಮ್ಮ ಸಿಂಪಿ ಲಿಂಗಣ್ಣ ಅವರ ಊರು, ಅಲ್ಲಿ ಚನ್ನಣ್ಣ ವಾಲಿಕಾರ, ಶ್ರೀರಾಮ ಇಟ್ಟಣ್ಣ ಅವರೆಲ್ಲ ಆಗಾಗಲೇ ದೊಡ್ಡ
0: ಜನಪದ ವಿದ್ವಾಂಸರು,
1: ವಿದ್ವಾಂಸರು ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥದ್ದು. ಸಿಂಪಿ ಲಿಂಗಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರಾದ್ರೂ ಕೂಡ ಆ ಗೆಳೆಯರ ಬಳಗದಲ್ಲಿ ಗಾರತಿ ಹಾಡು ಸಂಕಲನ ಅದ್ಭುತವಾದಂತಹ ಸಂಗ್ರಹ ಮಾಡಿದಂತಾರ ಅವರೆಲ್ಲ.
0: ಹೌದು,
1: ಆ ಕಾರ್ಯಕ್ರಮಕ್ಕೆ ನಾನು ಪುಸ್ತಕ ಬಿಡುಗಡೆಗೆ ನಾನು ಅತಿಥಿ, ಜನಪದ ಜಗತ್ತು ಪತ್ರಿಕೆ ಸಂಪಾದಕ ಅಂತ ಕರೆದ್ಬಿಟ್ಟವ್ರು. ನಾನು ನೋಡಿಲ್ಲ ಅವ್ರು ಯಾರು, ದೂರವಾಣಿ ಇಲ್ಲ ಏನೆಲ್ಲ ಪತ್ರ ಬರೆದಿದ್ವಿ. ರೈಲ್ ನಿಲ್ದಾಣ ಸಾರೋಟಿಗೆ ರೈಲ್ ಇಳಿದಿದ್ದೀನಿ, ಯಾರು ನಮ್ಮವ್ರು ಬರ್ತಾರೆ ಕಾಯ್ತಾ ನಿಮ್ಗೆ ಕರ್ಕೊಂಬರ್ತಾರೆ ಅಂತ ಪತ್ರ ಬರೆದಿದ್ರು. ಹುಡುಕಿ ನೋಡ್ತೀನಿ, ಯಾರೂ ಕಾಣಲಿಲ್ಲ. ಕೊನೆಗೆ ಏನು ಮಾಡಿದೆ, ಅನಿವಾರ್ಯವಾಗಿ ಈ ಸರಿ ಹೊರಗಡೆ ಬಂದರೆ ಇಲ್ಲ, ಅದು ಯಾರೋ ಇಬ್ಬರು ಯುವಕರು ಯಾರನ್ನೂ ಹುಡುಕಾಡಂಗೆ ಕಾಣ್ತಾ ಇತ್ತು. ನಾನು ಸುಮ್ಮನೆ ಇರಲಿ, ಯಾರನ್ನಾರು ಹುಡುಕ್ತಾ ಇದ್ದೀರಾ ನೀವು? ಹೌದ್ರಿ, ಬೆಂಗಳೂರಿಂದ ಯಾರೋ ಬರ್ತಿದ್ದಂತ್ರಿ, ಒನಂ ಶಿವರಾಮ ಅಂತಾರೆ, ಅವ್ರು ನೋಡ್ತಾ ಇದ್ರು, ಅವ್ರು ಬಂದಂಗೆ ಕಾಡ್ರೆ, ಆ ಪ್ರಾಣಿ ನಾನೇ ಅಪ್ಪ ಅಂತ. ಸರಿ ಪಾಪ, ಅವ್ರು ನಾವೆಲ್ಲ ನಿಮ್ಮನ್ನು ಮುತ್ತೆ ಮುತ್ತಿ ಆರ್ಬೇಕು ಅಂತ ಕಾಣ್ತಿರ್ರಿ, ನೀವು ನೋಡಿದ್ರೆ ನಮ್ಮಂಗಿರ್ರಿ ಅಂದ್ರು. ಮುತ್ತೆ ಅಂದ್ರೆ ಮುದುಕ, ಮುದುಕ ಆಗಿರ್ಬೋದು. ಸಿಂಪಿ ಲಿಂಗಣ್ಣ ಅವ್ರ ಜೊತೆಗೆ ಕಾರ್ಯಕ್ರಮ ಇಷ್ಟೆಲ್ಲ ಏರ್ಪಾಡು ಮಾಡಿದ್ದಾರೆ ಅಂದ್ರೆ ಮುದುಕ ಅಂತ. ಟಾಂಗ ಕುದುರೆ ಗಾಡಿ ಕೂರಿಸ್ಕೊಂಡ್ರು. ಆಮೇಲೆ ಸರ, ಎಮ್ ಎನ್ ವಾಲಿ ಸಾಹೇಬರ್ ಇದಾರ್ರಿ, ಅವರು ಕರ್ಕೊಂಡು ಹೋಗ್ಬೇಕ್ರಿ ಅಂದ್ರು. ರಾತ್ರಿ ಎಲ್ಲ ಪ್ರಯಾಣ ಮಾಡಿದ್ನಲ್ಲ, ಒಂದು ಕೆಲಸ ಮಾಡ್ರಪ್ಪ, ನೀವು ಅವ್ರು ಕರ್ಕೊಂಬನ್ನಿ, ನನ್ನನ್ನೆಲ್ಲರೂ ಒಂದು ಹೋಟೆಲ್ ಹತ್ರ ಬಿಡಿ. ಹಂಗಂದ್ರ ಸರ್ ಅಂದರು, ಹೋಟೆಲ್ ಕೂಡ ಅವ್ರಿಗೆ ಅಲ್ಲಪ್ಪ, ಕಾಫಿ ಟೀ ಗೊತ್ತಿಲ್ಲ ಏನಂತ, ನನಗೆ ಕಷ್ಟ ಆಗೋಯ್ತು. ಚಾ, ಓ ಅದ್ರಿ, ಚಾ ಮಂಡಕ್ಕಿ ಇತ್ಯಾದಿ ತಿನ್ಬೇಕನ್ರೀ ಅಂದರು. ಕಾಮಳಿ ರೀ ಅಂದರು. ಗೊತ್ತಿಲ್ಲ ನಂಗೆ, ಅದವ್ರಿಗೆ ಖಾನಾವಳಿ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಕಡೆ ಬಿಟ್ಟರು. ಆ ಖಾನಾವಳಿಗೆ ನಾನೇ ಮೊದಲೇ ಗಿರಾಕಿ. ಸರಿ, ಅಲ್ಲೇ ಒಂಚೂರು ಬ್ರಷ್ ಮಾಡಿಕೊಂಡೆ, ಹಲ್ಲುಚ್ಕೊಂಡೆ, ಬಾಯಿ ತೊಳ್ಕೊಂಡೆ, ಕೂತ್ಕೊಂಡೆ. ನನ್ನ ಎದುರಿಗೆ ಒಬ್ಬ ಚಿಕ್ಕ ಹುಡುಗ ಬಂದ. ಏನು ಬೇಕ್ರಿ ಸಾಹೇಬ್ರ ಅಂದ. ತಿಂಡಿ ಏನಪ್ಪ ಇದೆ ಅಂತ ಅಂದೆ ನಾನು. ದುರ್ಗುಟ್ಕೊಂಡು ನೋಡ್ದೆ ನನ್ನ. ಯಾಕಪ್ಪ ಹಂಗೆ ನೋಡ್ತೀಯಾ, ತಿಂಡಿ ಏನಿದು? ಯಾವ ಕಡೆ ರೀ ನೀವು, ಜಗಳಕ್ಕೆ ಬಿದ್ದುಬಿಟ್ಟ. ನಾನು ಬಿಡ್ರಿಂದ ಅದಕ್ಕೆ ಸುಮ್ಮನಿದ್ದೀರಿ, ಇಲ್ಲಾಂದ್ರೆ ಕೊಳಪಟ್ಟಿ ಇಟ್ಕೊಂಡು ಬಾರಿಸ್ಬಿಡ್ತೀನಿ ಅಂದ. ನಾನೇನಪ್ಪ ಅಂದೆ, ಅಷ್ಟೊತ್ತಿಗೆ ಆ ಮಂಗಳೂರು ರವ ಮಾಲೀಕ ಅನ್ಸ ಕಾಣಿಸುತ್ತೆ. ಏನೋ ಮಾರಿಯಾ, ಬೆಳೆ ಬೆಳಗ್ಗೆ ನೀನು ಇದೇನೋ ಅಂದ್ ಬಂದರು. ಮಂಡೆ ಬಿಸಿ ಮಾಡಕತ್ತಿದ್ಯಲ್ಲೋ ಅಂತ ಅವ್ರು ಬಂದರು. ಹೌದೇನ್ರಿ ಸಾಹೇಬ್ರ, ಗೊತ್ತಿಲ್ಲರಿ ಅಂದ್ಬಿಟ್ಟು. ಇಲ್ಲೇನ್ರಿ ತಿಂಡಿ ಅಂತಂದ್ರೆ ನಾವೇ ಅಂತೀರಿ ಬಹುಶಃ ಈ ಥರದ. ಆಮೇಲೆ ನಿಮಗೆ ಈ ಸಂದರ್ಭದಲ್ಲಿ ನಾನು ನೆನ್ಕೋಬೇಕು, ಗೋಕಾಕ್, ಗೋಕಾಕ್ನಲ್ಲಿ ನನ್ನ ಗೆಳೆಯರು ಸಣ್ಣಕ್ಕಿ ಅಂತಿದ್ರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಬುಡಬುಡಿಕೆ ಸಾಹಿತ್ಯದ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು, ನಿಂಗಣ್ಣ ಸಣ್ಣಕ್ಕಿ ಕೆಲಸ ಮಾಡಿದ್ರು. ನಾನು ಇಬ್ಬರು ದ್ಯಾವಮ್ಮನ ಕುರಿತು ಸಾಕ್ಷಿತ್ರ ಮಾಡ್ಬೇಕು, ನಾನು ಮುಂಚೆ ಏರ್ಪಾಡು ಹೋಗಿದ್ದೀನಿ, ನಾಗೇಗೌಡರು ಇತ್ಯಾದಿಗಳು ಬೆಳಗ್ಗೆ ಬರ್ತಾರೆ. ಸರಿ, ಹೋದೆ, ಬಾಗಿಲು ತೆಗೆದೆ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಬದಲಾಗಿರ್ಬೋದು, ನಾನು ಮಾತನಾಡ್ತಕ್ಕಂಥದ್ದು ಸುಮಾರು 40 ವರ್ಷದ ಹಿಂದಿನ ಘಟನೆ. ವಿಳಾಸ ಇಟ್ಕೊಂಡು ಹೋದೆ, ಬಾಗಿಲು ಕರಗಂಟೆ ಇಲ್ಲ, ಬಾಗಿಲನ್ನ ಕೂಟ್ಟದೆ, ಬಾಗಿಲು ಮಾತ್ರ ಸ್ವಲ್ಪ ಹಿಂದಕ್ಕೋಯ್ತು. ನಾನು ಒನಂ ಶಿವರಾಮ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ, ನಿಂಗಣ್ಣ ಸಣ್ಣಕ್ಕೆ ಉರಿದಾರಾ? ಒಳಗಡೆಯಿಂದ ಒಂದು ಧ್ವನಿ ಬರ್ತಾ ಇದೆ, ಹೆಣ್ಣು ಧ್ವನಿ, ಅದು ವಯಸ್ಸಲ್ಲ, ಒಂದು ಹೆಣ್ಣು ಮಗು, ಹುಡುಗಿ ಧ್ವನಿ. ಇಲ್ರಿ, ಅವ್ರು ಕಾಲೇಜ್ಗೆ ಹೋಗಿದಾರ್ರಿ, ಹಿಂದಗಡಿಂದ ಬನ್ರಿ. ಹಂಗೆ ಏನಾಗ್ಬೇಕು ನನಗೆ, ಕಾಲೇಜ್ಗೆ ಹೋಗಿದ್ದಾರೆ, ಮುಖ ಕಾಣ್ತಾ ಇಲ್ಲ ನನಗೆ, ಬರೀ ಧ್ವನಿ. ಇದೇನು ಅಪ್ಪ ಇಲ್ಲ ಹಿಂದಗಡಿಂದ ಬನ್ರಿ ಅಂತದಲ್ಲ ಹುಡುಗಿ ಅಂತ. ಆಮೇಲೆ ಇರಲಿ, ಧೈರ್ಯ ಮಾಡ್ಕೊ, ಯಾಕೆ ನಾನೊಬ್ಬ ಲೇಖ, ಜಾನಪದ ಕ್ಷೇತ್ರ ಕಾರ್ಯ ತಜ್ಞ, ಸೂಕ್ಷ್ಮತೆ, ಒಬ್ಬ ಜಾನಪದ ಕ್ಷೇತ್ರ ಕೆಲಸ ಮಾಡ್ತಕ್ಕಂಥವ್ನು ಎಷ್ಟು ಪ್ರಜ್ಞಾಪೂರ್ವಕವಾಗಿರ್ಬೇಕಾಗುತ್ತೆ, ಅವನೆಷ್ಟು ಮಟ್ಟಿಗೆ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಆಗ್ತದೆ, ಭಾಷೆ ಕೂಡ. ಆಮೇಲೆ ನಿಮ್ಮ ತಾಯಿ, ಇಲ್ರಿ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ, ನೀವು ಬರ್ತಾರೆ ಅಂತ ಕಾಯಿಪಲ್ಲೆ ತರೋದಕ್ಕೆ ಹಿಂದಗಡಿಂದ ಬನ್ರಿ. ಇನ್ಯಾರು? ಇಲ್ರಿ ನಾನು ಒಬ್ಬಾಕೆ ಇದ್ದೀನಿ, ಹಿಂದಗಡಿಂದ ಬನ್ರಿ. ಏನಾಗ್ಬೇಕು ನನ್ನ ಕಥೆ? ಅಷ್ಟೊತ್ತಿಗೆ ನಮ್ಮ ಮಿತ್ರರು ಓಡ ಬಂದರು. ರೇ, ನಮ್ಮ ಇಲ್ಲೇ ನಿಂತಿದ್ದಲ್ರಿ ನೀವು ಒಳಗಡೆ, ನಾನು ಸ್ವಲ್ಪ ಅವ್ರ ಜೊತೆ ಎಲ್ಲ ಆತ್ಮಗಿರು. ಅದು ಯಾರು, ನಿಮ್ಮ ಮಗಳು ಏನೋ ಗೊತ್ತಿಲ್ಲ, ಯಾರು ಇಲ್ಲ, ಹಿಂದಗಡೆಯಿಂದ ಬನ್ನಿ ಅಂತ ಕೂತಾರೆ. ನಾನೇನು ಮಾಡಿ ನೋಡಿ, ಗಾಬಿ ಹಾಕಿ ಕೂತಿ. ಏ ಮಗಳೇ, ನೀನು ಹಂಗೆ ಅವ್ ಕರ್ ಕೂರಿಸ್ಬಾರ್ದೇನು ನಾನೇನು, ನೀನು ಹೇಳಲಿಲ್ಲಪ್ಪ ಹಂಗ. ನೀನು ಅಲ್ಲಿ ಸಂಪ್ರದಾಯ, ಬಹುಶಃ ಇದನ್ನ ನಾನೇನಾದ್ರು ಅಪಾರ್ಥ ಮಾಡಿಕೊಂಡಿದ್ದಿದ್ರೆ ಬಹುಶಃ ಈ ತರದ ಭಾಷೆಯ ತೊಡಕುಗಳು ಆ ಕ್ಷೇತ್ರ ಕಾರ್ಯದ ಅನುಭವ ನಾನು ಜಾನಪದದ ಬೇರೆ ಬೇರೆ ಮಗ್ಗಲುಗಳನ್ನ ಇತ್ಯಾದಿಗಳನ್ನ ವಿಸ್ತರಿಸೋದಕ್ಕೆ ಅವಕ್ಕೆ ಅನುಕೂಲ ಮಾಡಿಕೊಡ್ತು ಅಂತ ನಾನು ಅಂತೀನಿ.

ತತ್ತಯ್ಯ ತದಿವಿ ಕೆನುತ್ತಾ ತನ್ನ ಪಾದಗಳ ಒತ್ತಿ ಒತ್ತಿ ಮುಂದಕ್ಕೆ ಹಿಡುತ್ತಾ ಜೋಗಪ್ಪ ವೇಸೆಯರ ಬೀದಿಯ ಬಿಟ್ಟು ಜೋಗಪ್ಪ ಆಡುತ್ತಾ ನಲಿಯುತ್ತಾ ಕುಣಿಯುತ್ತಾ ಮುಸಲ್ಮಾನರ ಬೀದಿ ಒಳಗೆ ಬಂದನಂತೆ ಜೋಗಯ್ಯ ಮುಸಲ್ಮಾನರ ಬೀದಿ ಒಳಗೆ ಸುಲ್ತಾನ್ವಿ ಅಂತಕ್ಕಂತೆಯವಳು 16 ವರ್ಷದ ತುಂಬಿದ ಯೌವನವತಿ ಅವಳು ಗಂಡನ ಮದುವೆಯಾಗಿ ನನ್ನ ಗಂಡನಂತ ಚಂದುಳ್ಳು ಚಲುವರಯ್ಯ ಈ 3 ಲೋಕದಲ್ಲೂ ಯಾರು ಇಲ್ಲ ನನ್ನ ಗಂಡನೇನಾದ್ರೂ ಬೀದಿ ಒಳಗೆ ತಿರುಗಾಡಿದ್ರೆ ಅಕ್ಕ ಪಕ್ಕದ ಮನೆಯ ಹೆಣ್ಣು ಮಕ್ಕಳು ನನ್ನ ಗಂಡನ ಮೇಲೆ ಕಣ್ಣು ಮಡುತ್ತಾರೆ ನನ್ನ ಗಂಡನ ರೂಪುರೇ ಅಂದ ಚಂದ ನೋಡಿ ಆಸೆ ಪಡ್ತಾರೆ ನನ್ನ ಬಾಳಿಗೆ ಮಿತ್ತಾಯ್ತಾರೆ ಅಂತ ಹೇಳಿ ಸುಲ್ತಾನ್ವಿ ತಾನ ಹಾಕಳ್ತಕ್ಕಂತ ಗೋವಶವನ್ನ ಅವಳ ಹಾಕತಕ್ಕಂತ ಮುಖದ ಮೇಲೆ ಸನ ತನ್ನ ಗಂಡನಿಗೆ ಹಾಕಿಬಿಟ್ಟು ಮನೆಯಲ್ಲೇ ಯಾವಾಗ್ಲೂ ಮನೆಯಲ್ಲೇ ಕುಂಡ್ರಸಂಡಿರವಳಂತೆ ಆಕಸ್ಮಿಕವಾಗಿ ತನ್ನ ಗಂಡನ ಕರ್ಕೊಂಡು ಹೋಗ್ಬೇಕಾದ್ರೆ ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿರವಳಂತೆ ಯಾರು ಸುಲ್ತಾನ್ವಿ ಅವಳ ತಾಯಿ ಮುದುಕಮ್ಮ ವೈಶ್ಯ ಆಗಿರುವ ಮುದುಕಮ್ಮ ಮನೆಯ ಬಾಗಿಲು ಕುಂತಿರವಳಂತೆ ಅವರ ಜಾತಿ ಒಳಗೆ ಮುಸಲ್ಮಾನರ ಜಾತಿಯಲ್ಲಿ ವೈಶ್ಯ ಆಗಿರತಕ್ಕಂತ ಆ ಹೆಂಗಸನ್ನ ಬುಡ್ಡಿ ಅಂತ ಹೇಳಿ ಕರಿತಾ ಇದ್ದಾರೆ ಅಂದ್ರೆ ಮುದುಕಮ್ಮ ಮನೆಯ ಬಾಗಿಲು ಕುಂತಿದ್ದಾಳೆ ಈ ಜೋಗಪ್ಪ ಮುಸಲ್ಮಾನರ ಬೀದಿ ಒಳಗೆ ಯಾವ ರೀತಿಯಾಗಿ ನಲಿಯುತ್ತಾ ಕೋಗಿಲೆ ಮರಿಯಂಗೆ ಕೂಗುತ್ತಾ ನಲಿದು ನಾಂಟಿವನ್ನ ಆಡ್ಕೊಂಡು ಬರ್ತಾ

0: ತುಂಬಾ ಸಂತೋಷ ಸರ್. ಬಹಳ ಕುತೂಹಲಕಾರಿಯಾದಂತಹ ಅಂಶಗಳ ಜೊತೆಗೆ ಆಕರ್ಷಣೀಯವಾದಂತಹ ಜನಪದ ಕ್ಷೇತ್ರವನ್ನ ತಾವು ಹೇಗೆ ಕಂಡ್ರಿ, ಕರ್ನಾಟಕದಾದ್ಯಂತ ಹೇಗೆ ತಾವು ಕ್ಷೇತ್ರ ಕಾರ್ಯದ ಸುತ್ತಾಟವನ್ನ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇದ್ರಿ. ಕಡೆಯದಾಗಿ ಒಂದು ಪ್ರಶ್ನೆ ಸರ್, ಜಾನಪದ ವಿದ್ವಾಂಸರಾಗಿ ಇರೋದ್ರಿಂದ ತಮಗೆ ಸಿ ಎಫ್ ಪಾಟರ್ ಒಬ್ಬ ದೊಡ್ಡ ವಿದ್ವಾಂಸರು ಹೇಳ್ತಾರೆ, ಜಾನಪದ ಸಾವನ್ನು ನಿರಾಕಿಸುವ ಜೀವಂತ ಪಳೆಯುಳಿಕೆ ಅಂತ. ಜಾನಪದದ ಅಳಿವು ಉಳಿವಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್?
1: ನಮ್ಮಲ್ಲಿ ಅನೇಕ ಜನ ಜಾನಪದ ಸತ್ತೋಗ್ತಾ ಇದೆ ಸತ್ತೋಗ್ತಾ ಇದೆ ಅಂತ ಅಂದ್ರೆ, ಸಿ ಎಫ್ ಪಾಟರ್ನ ಹೇಳಿಕೆ ಒಂದು ಕಾಲಘಟ್ಟದ ಜಾನಪದ ಶಾಖೆಗಳು ಇಲ್ವಾಗ್ತವೆ. ನಿಜ, ಬೀಸೋ ಕಲ್ಲಿಲ್ಲ, ರಾಗಿ ಬೀಸೋದು ನಮ್ಮತ್ತಿವತ್ತಿಲ್ಲ, ಸಹಜವಾಗಿ ಬೀಸೋ ಪದ ಹೋಗ್ತದೆ. ನಿಜ, ಬೀಸೋ ದಾಟಿ ಒಂದು ಅನ್ನೋದಾದ್ರೆ ನಾನು ಆ ರಾಗಿ ಕಲ್ನ ಎದುರುಗಡೆ ಕೂತ್ಕೊಂಡು ಹಾಡುವಾಗ ಇಡೀ ದೇಹ ಬಾಗ್ತದ, ಆ ರಾಗಿ ಬೀಸುವ ಧ್ವನಿಯೇ ಹಿಮ್ಮೇಳ ಆಯ್ಕೆಗೆ ಶ್ರುತಿ.

0: ಹಿಂಗೋಗ್ತದೆ. ಇವತ್ತದು ಇಲ್ಲ, ಭತ್ತ ಕುಟ್ಟೋದಿಲ್ಲ, ಭತ್ತ ಕುಟ್ಟ ಪದ ಹೋಗುತ್ತೆ. ಮದುವೆ ಪದಗಳು ಇವತ್ತು ಮದುವೆಗಳ ಛತ್ರದಲ್ಲಿ ನಡೀತವೆ, ಸೋಬಾನೆ ಅವರು ಇರಲ್ಲ, ಆ ಪ್ರಕಾರ ಹೋದು. ಆದ್ರೆ ಜಾನಪದ ಸತ್ತಿಲ್ಲ. ನನಗಾಗಲೇ ಹೇಳಿದೆ ಒಡಪಿನ ಸಂದರ್ಭಕ್ಕೆ, ಹಳ್ಳಿಗಳ ಜೊತೆಗೆ ಕ್ಷರವಂತರು ನಾಗರಿಕರು ಅಂತ ಕೂಡ ಹೆಂಗ್ ಕಟ್ತಾರೆ ಅಂತ. ನಾನು ಒಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡಕ್ ಬಯಸ್ತೇನೆ. ಸಾಮಾನ್ಯವಾಗಿ ಒಂಟಿಯಾಗಿ ಹೋಗ್ತಕ್ಕಂಥ ಯಾವುದೇ ವ್ಯಕ್ತಿ ಅಥವಾ ಸಮೂಹದಲ್ಲಾಗಲಿ, ಈಗ ನಿಮಗೆ ಅಯ್ಯಪ್ಪನ ಯಾತ್ರೆ ಆಗಿರ್ಬೋದು, ಪಂಡ್ರೀ ಭಜನೆಗೆ ಹೋಗಿ ಪಂಡ್ರನಾಥನ ಯಾತ್ರೆ ಆಗಿರ್ಬೋದು, ಅಥವಾ ನೀವು ಮಲೆ ಮಹದೇಶ್ವರಿಗೆ ಆಗ್ಬೋದು, ಅವರೆಲ್ಲ ಇಡಿಮುರಿ ಕಟ್ಕೊಂಡು ಅಥವಾ ತಾಳ ಬಟ್ಕೊಂಡು ಯಾತಕ್ಕೆ ಹೋಗ್ತರು ಅಂತ ನಡ್ಕೊಂಡು ಹೋಗ್ಬೇಕಾಯ್ತು ಕಾಡಿನಲ್ಲಿ. ರಾತ್ರಿ ಎಲ್ಲ ಪ್ರಯಾಣಕ್ಕಾಗಿತ್ತು. ಹಾಗಾಗಿ ಸುಮ್ಮನೆ ಅವ್ರಿಗೆ ಬೇಸರ, ಹಾಡ್ಕೋಬೇಕು. ಆಮೇಲೆ ಏನಾಯ್ತು, ನಡ್ಕೊಂಡು ಹೋಗೋದು ಕಡಿಮೆ ಆದ್ಮೇಲೆ ಎತ್ತಿನ ಗಾಡಿಗಳು ಬಂದು ಬಂಡಿ ಪದಗಳು ಉಟ್ಕೊಂಡು ಅವ್ರು ಕೇಕ್ ಹಾಕೊಂಡು ಓ ಅನ್ನೋದು, ಆ ಕಡೆಯಿಂದ ಸವಾಲ್ ಜವಾಬು ಉಟ್ಕೊಂಡು ಗಾಡಿಗಳು ನಿಂತೋ, ಆಮೇಲೆ ವ್ಯಾನ್ಗಳು ಬಂದೋ ಕಾರ್ಗಳು ಬಂದೋ. ಇವತ್ತು ನಾವೆಲ್ಲರೂ ಒಬ್ಬರೇ ಚಿಕ್ಕದ್ರ ಸೈಕಲ್ ಹೋಗ್ಬೇಕಾದ್ರೆ ಒಬ್ಬರೊಬ್ಬ ಸುಮ್ಮನೆ ಅಲ್ಲ ಬಾಡು ಬರಲಿಲ್ಲ ಅಂದ್ರೆ ಏನೋ ಒಂದು ಆಡ್ಕೊಂಡು ಹೋಗ್ತಿದ್ದು. ಇವತ್ತು ಕನಿಷ್ಠ ನೀವು ಲಾರಿಯಲ್ಲಿ ವ್ಯಾನ್ನಲ್ಲಿ ಇತ್ಯಾದಿಗಳಲ್ಲಿ ಹಾಡ್ತೀರಿ, ಕ್ಯಾಸೆಟ್ ಹಾಕೋತೀರಿ, ಸಿ ಡಿ ಹಾಕೋತೀರಿ, ಪೆಂಡ್ರವೆ ಹಾಕೋತೀರಿ, ಅದ್ರ ಜೊತೆಗೆ ಹಾಡ್ಕೋತೀರಿ. ಇಲ್ಲಾಂದ್ರೆ ನಿದ್ರೆ ಬರ್ತದೆ ನಿಮ್ಮ ಚಾಲನೆಗೆ. ಜಾನಪದ ಇರ್ತಿದೆ, ಅದ್ರ ರೂಪ ಬದಲಾಯ್ತು.
1: ತುಂಬಾ ಸಂತೋಷ ಸರ್. ಜಾನಪದ ನಿಮ್ಮಂಥ ವಿದ್ವಾಂಸರ ಒಂದು ನೆರವಿನಿಂದ ಇನ್ನೂ ಕೂಡ ಉಸಿರಾಡ್ತಾ ಇದೆ, ಮತ್ತೆ ಅದು ಜೀವಂತವಾಗಿರುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಯಾಕೆಂತಂದ್ರೆ ರೂಪಾಂತರವನ್ನು ಪಡ್ಕೊಂಡು ಅಥವಾ ಬೇರೆಯ ತರಹದಲ್ಲಿ ಅದು ಬಳಕೆಯನ್ನು ಪಡ್ಕೊಂಡು ಅದು ನಿರಂತರವಾಗಿ ಹರಿತಾ ಇರುತ್ತೆ ಅಂತ ನಾವು ಭಾವಿಸೋಣ. ಇಂದಿನ ಅರಿಟು ಹಣತೆ ಬೆಳಗಿವು ಕಾರ್ಯಕ್ರಮದಲ್ಲಿ ತಾವು ಬಂದು ತಮ್ಮ ಕೆಲವು ಜಾನಪದದ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆಯಲ್ಲಿ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್.
0: ತಮಗೂ ನಮಸ್ಕಾರ. ವಿಶೇಷವಾಗಿ ಮೈಸೂರು ಆಕಾಶವಾಣಿ ಈ ಥರದ ಕಾರ್ಯಕ್ರಮವನ್ನು, ಹೊಸ ಹೊಸ ಕಾರ್ಯಕ್ರಮವನ್ನು ನಿಜವಾಗಲೂ ಈ ಥರದ್ದು ಬೇಕಾಗ್ತದೆ, ಅದನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಒಬ್ಬ ಜಾನಪದ ಪ್ರೇಮಿಯಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಉಮೇಶ್ ನಮಸ್ಕಾರ.
2: ಇದುವರೆಗೆ ಸಾಲಿಟ್ಟು ಹಣತೆ ಬೆಳಗಿಯುವು ಜಾನಪದ ಸರಣಿ ಕಾರ್ಯಕ್ರಮದಲ್ಲಿ ಜಾನಪದ ತಜ್ಞರಾದ ವನಂ ಶಿವರಾಮು ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಡಾ ಮೈಸೂರು ಉಮೇಶ್, ನಿರ್ಮಾಣ ಎಚ್ ಶ್ರೀನಿವಾಸ್.

ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಕೇಂದ್ರ ಕೊಡುಗೆ.

ಆಕಾಶವಾಣಿ ಮಧುರ ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಜಯಶ್ರೀ ಅರವಿಂದ್ ರಚಿತ ಒಂದು ಗೀತೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು, ಗಾಯಕಿ ಎಸ್ ಜಾನಕಿ.

ಎಸ್ ಜಾನಕಿ ಅವರ ಸ್ವರದಲ್ಲಿ ಜಯಶ್ರೀ ಅರವಿಂದ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಎಂಥ ಸುಂದರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶಂಕರ್ ಶಾನ್ಭೋಗ್ ಅವರ ಸ್ವರದಲ್ಲಿ ಬಸವಣ್ಣನವರ ವಚನವನ್ನ ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಸುಡುಬಯಲ ಗಾಳಿ ನಾನು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಗೀತರಚನೆ HS ಶಿವಪ್ರಕಾಶ್.

ಎಚ್ಎಸ್ ಶಿವಪ್ರಕಾಶ್ ರಚಿತ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಎಂಡಿ ಪಲ್ಲವಿ ಹಾಡಿದ ಒಂದು ಗೀತೆ, ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆ, ರಚನೆ ಎಚ್ಎಸ್ ವೆಂಕಟೇಶಮೂರ್ತಿ.

ಎಚ್ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಎಂಡಿ ಪಲ್ಲವಿ ಅವರ ಸ್ವರದಲ್ಲಿ ಕೇಳಿದರೆ, ಇನ್ನು ಕೆಲವು ಜನಪದ ಗೀತೆಗಳು. ತಾಳಲಾರೆ ತಗಣಿಯ ಕಾಟವ ಶಿವಮೊಗ್ಗ ಸುಬ್ಬಣ್ಣವರು ಹಾಡಿದ್ದಾರೆ.

ಎಲ್ಲರಿಗೂ ನಮಸ್ಕಾರ. ವಿರಾಯಿಪೇಟೆ ತಾಲೂಕು ಟಿಶೆಟ್ಟಿಗೇರಿ ಗ್ರಾಮದ ತಾವಳಗೇರಿಯ ಶ್ರೀ ವಿನಾಯಕ ಸ್ವಸಹಾಯ ಸಂಘದ ಸದಸ್ಯರುಗಳಾದ ನಾವು ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ನಡೆಸಿಕೊಡಲು ಬಂದಿದ್ದೇವೆ. ಈಗ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಸುಧಾ ಸತ್ಯಮೂರ್ತಿ ಮರಡಿತ್ತಾಯರವರು.

0: ನಂಬಿ ಇರುವರು ಶರವು ಮಹಾಗಣಪತಿ.
1: ಪ್ರಾರ್ಥನೆಯನ್ನು ಕೇಳಿದ್ರಲ್ಲ, ಈಗ ಸಂಘದ ಗೀತೆಯನ್ನು ಹಾಡ್ತಾ ಇದ್ದಾರೆ ಕೈಬ್ಲೀರ ಪಾರ್ವತಿ ಮತ್ತು ಸುಧಾ ಸತ್ಯಮೂರ್ತಿಯವರು.

0: ಸಂಘದ ಗೀತೆ ಕೇಳಿದ್ರಲ್ಲ, ಸಂಘದ ವರದಿ ಓದುತ್ತಿದ್ದಾರೆ ನೂರೆರಡು ರೇಷ್ಮಾ ವಿಜಯರವರು.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ವಿನಾಯಕ ಸಹಾಯ ಸಂಘ ತಾವಳಗೇರಿ ಶೆಟ್ಟಿಗೇರಿ ವರದಿ. ನಮ್ಮ ಜಿಲ್ಲೆ ಕೊಡಗು ದಕ್ಷಿಣ ಕಾಶಿ ಎಂದು ಕೀರ್ತಿ ಪಡೆದಿದೆ. ಕೊಡಗಿನಲ್ಲಿ ರಾಜಮನೆತನದವರು, ಆಶ್ರಮವಾಸಿಗಳು, ಸನ್ಯಾಸಿ ವರ್ಗದವರು ಅಲ್ಲದೆ ತತ್ವಜ್ಞಾನಿಗಳು, ದೈವಭಕ್ತ ಕುಟುಂಬಗಳು ಸಹ ಒಳಗೊಂಡಿವೆ. ಸ್ವಸಹಾಯ ಸಂಘವು ಮೊಟ್ಟ ಮೊದಲು ಅರುಣಾಚಲ ಪ್ರದೇಶದಲ್ಲಿ ಸ್ಥಾಪನೆಯಾಯಿತು. ಶ್ರೀ ವಿನಾಯಕ ಸ್ವಸಹಾಯ ಸಂಘವು ಕೆಬಿ ಪಾರ್ವತಿ ಬೋಪಯ್ಯನವರ ಮುಂದಾಳತ್ವದಲ್ಲಿ 20 ಸದಸ್ಯರ ಸಹಾಯದಿಂದ ದಿನಾಂಕ 24/2005 ಸ್ಥಾಪನೆಯಾಯಿತು. ಈಗ ಸದಸ್ಯರು ಪ್ರತಿ ತಿಂಗಳು 15ನೇ ತಾರೀಕು ಮಹದೇಶ್ವರ ದೇವಸ್ಥಾನದ ತಾವಳಗೇರಿಯಲ್ಲಿ ಸೇರಿರುತ್ತೇವೆ. ನಂತರ ಒಬ್ಬೊಬ್ಬರನ್ನು ಅಧ್ಯಕ್ಷರಾಗಿ ಮಾಡಿ ಅವರ ಸಲಹೆ ಮೇರೆಗೆ ತಿಂಗಳ ವಂತಿಕೆ ಹಣವನ್ನು ಸಂಗ್ರಹಿಸುತ್ತೆ. ಆ ಹಣವನ್ನು ತಿಂಗಳಿಗೆ ಒಬ್ಬರಂತೆ ಬ್ಯಾಂಕಿಗೆ ಕಟ್ಟುತ್ತೇವೆ. ಈ ರೀತಿ ಮಾಡುವುದರಿಂದ ಎಲ್ಲರಿಗೂ ವಿಷಯ ತಿಳಿಯುತ್ತದೆ. ನಮ್ಮ ಸಂಘದಲ್ಲಿ ನಡೆಯುವ ಚಟುವಟಿಕೆಗಳು 25 ಜನ ಸದಸ್ಯರು ಸೇರಿ ಚರ್ಚಿಸುತ್ತೇವೆ. ರಾಷ್ಟ್ರೀಯ ಕಾರ್ಯಕ್ರಮಗಳು, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ, ಅಲ್ಲದೆ ಶಾರದಾ ಪೂಜೆಯನ್ನು ಮಾಡುತ್ತೇವೆ. ನಮ್ಮ ಸಂಘದ ಹಣವನ್ನು ನಾವೇ ಒಬ್ಬೊಬ್ಬರು 10,000 ರೂಪಾಯಿಗಳನ್ನು ಹಂಚಿಕೊಂಡು ಸ್ವತಃ ಚಟುವಟಿಕೆಗೆ ಉಪಯೋಗಿಸಿಕೊಂಡಿರುತ್ತೇವೆ. ಸಂಘದ ಮುಂದಿನ ಗುರಿ, ತಾವಳಗಿರಿ ಗ್ರಾಮಕ್ಕೆ ಸೇರಿದ ಅಕ್ಕಪಕ್ಕದ ಗ್ರಾಮದಲ್ಲಿ ಮಧ್ಯಮ ವರ್ಗದವರು ಮತ್ತು ಕಾರ್ಮಿಕರು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಗಲಾಟೆ ಹೆಚ್ಚಿರುತ್ತದೆ. ಆದ್ದರಿಂದ ಒಂಟಿ ಅಂಗಡಿ ಪಕ್ಕದ ತುರ್ತು ಪೊಲೀಸ್ ಘಟಕ ಬೇಕಾಗಿದೆ. ಸಮಾಜ ಸೇವೆ ಮಂಡಳದ ಮುಖಾಂತರ ಈಗಿರುವಂತಹ ಮಾರಕ ರೋಗಗಳ ಬಗ್ಗೆ ಜನರಿಗೆ ಜಾಗೃತಿ